ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಸ್ಗಳು. ಇಂದು 2026 ಇಸ್ವಿ ಜೂನ್ ತಿಂಗಳ 7ನೇ ತಾರೀಕು ರವಿವಾರ. ಈಗ ಸಮಯ 5:58 43 ಸೆಕೆಂಡುಗಳು. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಆಕಾಶವಾಣಿ ಕಾರವಾರ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ ನರೇಂದ್ರ ರಾಯ್ ಡೇರ್ಲಾ ಅವರಿಂದ. ಇದು ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 8:30 ಆಕಾಶವಾಣಿಯ ಅಂತರಾಳ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಕೃತಿ ಮತ್ತು ಓದು ನೂತನ ಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ. ರಂಗಭೂಮಿಯ ಹೆಸರಾಂತ ಕಲಾವಿದೆ ಮತ್ತು ಚಿತ್ರಗಳ ನಟಿ ಚಿಂದೋಡಿ ಲೀಲಾ ಅವರು ಭಾಗವಹಿಸಲಿದ್ದಾರೆ. ಇದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಮುಂಜಾನೆ 9:05 ಹಾಡಿಗೊಂದು ಗೀತೆ. ನಮ್ಮ ನಿಲಯದಿಂದ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ವಿಶೇಷ ಕಾರ್ಯಕ್ರಮ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್ನ ಪ್ರತಿಕ್ರಿಯೆಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12:05 ವನಿತಾ ವ್ಯವಹಾರದಲ್ಲಿ ಶಿಕ್ಷಣ ಅಂದು ಇಂದು ಮೌಲ್ಯಗಳನ್ನು ಒಳಗೊಂಡ ಶಿಕ್ಷಣ ಲೇಖಕಿ ಅಧ್ಯಾತ್ಮ ಚಿಂತಕಿ ಅರುಣಾ ಉದಯ್ ಭಾಸ್ಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆಯಲ್ಲಿ ಹಾರ್ಮೋನುಗಳ ಕುರಿತು ಸಂದರ್ಶನ ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಸಂದರ್ಶಕರು. ಲತೇಶ್ ಪಾಲ್ದಾನ್ 11:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿ. ಇದರಲ್ಲಿ ಪಿಎಂ ಅಟಲ್ ಭುಜಲ್ ಯೋಜನೆಯ ಕುರಿತು ಮಾಹಿತಿ ಕೇಳಲಿದ್ದೀರಿ. 12:20 ಲಕ್ಷ್ಮಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ. 12:40 ರಸಮಂಜರಿಯಲ್ಲಿ ಸಂಸ್ಕೃತ

0: ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ ಕುರಿತು ಡಾಕ್ಟರ್ ನರಸಿಂಹಯ್ಯ ಭಟ್ ಅವರಿಂದ ಭಾಷಣ ಕೇಳಲಿದ್ದೀರಿ. ಮಧ್ಯಾಹ್ನ 3 ಗಂಟೆಗೆ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಯಶೋವಾಣಿ ಸಾಧನೆಯ ಹೆಜ್ಜೆ ಗುರುತು ಸಂದರ್ಶನವನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿ ಯಲ್ಲಾಪುರ ತಾಲೂಕಿನ ಮಲವಳ್ಳಿಯ ಗಾನಕೋಗಿಲೆ ಪ್ರಶಸ್ತಿ ಪುರಸ್ಕೃತ ರಂಜನಾ ರವಿ ಹುಲೈ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಭಾಗವಹಿಸುತ್ತಾರೆ ಟಿ ಶ್ಯಾಮಪ್ರಸಾದ್. ಸಂಜೆ 5:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. 6:50 ಕಿಸಾನ್ವಾಣಿಯಲ್ಲಿ ಕೃಷಿಯೋದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ. ಸ್ವ ಉದ್ಯೋಗವಾಗಿ ದೂಧ್ ಪೀಡಾ ತಯಾರಿಕೆ ಮತ್ತು ಮಾರಾಟ ಮಾಡುತ್ತಿರುವ ಹೊನ್ನಾವರ ತಾಲೂಕಿನ ಕಡಲೆಯ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೊಂದಿಗೆ ಸಂದರ್ಶನ. ನಂತರ ಶರೀಫಾ ಎಂ ಮುಲ್ಲಾ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ನಂತರ ಕೃಷಿ ಮಾಹಿತಿ ಪ್ರಸಾರವಾಗಲಿದೆ. ರಾತ್ರಿ 7:45 ಮಹಿಳೆಯರ ಮಾನಸಿಕ ಆರೋಗ್ಯ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಇದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿದೆ. ರಾತ್ರಿ 8:00 ವಂಚಿತೋ ಕಿ ವಾರಿಯಾತ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 9:15 ಹಿಂದಿ ಚಿತ್ರಗೀತೆಗಳು. 9:30 ಆಕಾಶವಾಣಿಯ 90ನೇ ವರ್ಷಾಚರಣೆ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳುಳ್ಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ. ಭಾಗವಹಿಸುತ್ತಾರೆ ಹರೀಶ್ ರಾವ್. ಪ್ರಸ್ತುತಪಡಿಸುತ್ತಾರೆ ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಶಾರದಾರಾವ್ ಮತ್ತು ಗೀತಾ ಪಾಲೇಕರ್. ನಿರ್ವಹಣೆ ಟಿ ಶ್ಯಾಮಪ್ರಸಾದ್. ರಾತ್ರಿ 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ವಿದ್ವಾನ್ ಡಾಕ್ಟರ್ ಮಂದಾ ಸುರಭಿರಾಣಿ ಅವರಿಂದ ಹಾಡುಗಾರಿಕೆ ಕೇಳಲಿದ್ದೀರಿ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಕೇಳಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: The news read by Shagun Chopra. Prime Minister Narendra Modi yesterday chaired a meeting with members of the PM Economic Advisory Council. The Prime Minister and the Economic Advisory Council discussed various ideas and measures to further boost India's economic growth in times of global turmoil. In a social media post, the Prime Minister said they deliberated on a wide range of issues relating to India's economic transformation and long-term development priorities. They also shared perspectives on adding more momentum to the reforms journey and ensuring ease of living as well as ease of doing business. Union Home Minister Amit Shah has called for a sharper vigil on financial transactions, construction of buildings and sale and purchase of properties along the international borders. The directive came during a meeting chaired by Mr. Shah at BSF Tripura Frontier Headquarters regarding the border areas of the northeastern state. The Home Minister also directed an examination of land records of the last 5 years be conducted. Mr. Shah said frequent operations against drug and arms trafficking must be conducted and the entire chain of contributors to drug trafficking must be dealt with a ruthless approach. External Affairs Minister Dr. S. Jaishankar virtually handed over 72 health facilities and 12 cultural heritage projects to Nepal under the reconstruction program post-2015 earthquake after meeting with his Nepalese counterpart Shishir Khadal in New Delhi. The two leaders jointly launched the linkage between UPI India and National Payments Interface of Nepal for facilitating cross-border personal remittances. Both leaders also witnessed the exchange of a memorandum of understanding between Digital India Bhashini and Kathmandu University for co-creating the national digital infrastructure for a voice-first language translation platform for Nepal. In his opening remarks during the meeting with Mr. Khanal, External Affairs Minister said that India and Nepal collaborate closely to maintain security along their long and uniquely open border, and the two countries have always stood by each other in times of need.
2: Collaborate closely to maintain security, our long and uniquely open border. Our two countries have always stood by each other in times of need. In the wake of the ongoing crisis in West Asia, the Middle East, we have ensured uninterrupted fuel supplies to Nepal. The importance accorded to

0: relationship by both sides has only recently been demonstrated. We believe that today there is opportunity to decisively shift the trajectory of India-Nepal relations and to realize the full potential of our ties.
1: The National Testing Agency has refuted the claims circulating on social media and messaging platforms regarding an alleged leak, advance access or sale of the NEET UG 2026 re-examination question paper. In a social media post, the agency said that such content is the work of organized cheating rackets that prey on the anxiety of students and their families. The agency asserted that the integrity of the examination process remains fully intact and that all necessary safeguards are in place to ensure a fair and secure examination for candidates. West Bengal Chief Minister Suvendu Adhikari has said that BJP government will undertake major development initiatives to upgrade facilities at key religious sites across the state, such as Dakshineshwar and Kalighat temples. Speaking at a program in Kolkata, Mr. Adhikari said grand arrangements will be made for the upcoming Shravani Mela at Tarkeshwar. Hitting out at the previous Trinamool Congress administration, the chief minister alleged that West Bengal suffered from acute lack of employment opportunities and systemic corruption over the past 15 years. In the one-off test against Afghanistan, India will resume play at 368 for 3 in their first innings on day 2 in New Chandigarh today. Centuries from KL Rahul and captain Shubman Gill, who remains unbeaten on 103, have put the men in blue in a strong position. Sai Sudarshan also contributed 81 before missing out on a maiden test century, while Rishabh Pant remained unbeaten with a brisk half century. In hockey, Indian men's team has lifted the under-18 Asia Cup for the third time, thrashing host Japan 4-1 in the final in the Kakamigahara yesterday. In SAF Women's Championship 2026 final, India defeated the defending champions Bangladesh 3-1 to win the title for a record sixth time, played in Madgao, Goa yesterday. And that is the end of this news bulletin.
2: Akashwani Karawara Karunalu Babelake Bhagwisuttare Dr. Gurraj Karjagi.
3: Nadesunnanu
4: Karunalu Babelake ವಿಷಯ ತಜ್ಞರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
5: ಭಾರತೀಯರಿಗೆ ಪಂಡಿತ್ ಮದನ್ ಮೋಹನ್ ಮಾಲ್ವೀಯರು ಪರಿಚಿತರೇನಲ್ಲ, ದೊಡ್ಡ ಹೆಸರು ನಮ್ಮ ಭಾರತ ಇತಿಹಾಸದಲ್ಲಿ. ಅದು ಸ್ವತಃ ವಿದ್ವಾಂಸರು, ಜ್ಞಾನ ಪಿಪಾಸುಗಳು, ಶಿಕ್ಷಣ ಪ್ರೇಮಿಗಳು. ಅವರು ಅನ್ಕೊಂಡ್ರು ಕಾಶಿಯಲ್ಲಿ ಒಂದು ಮಹಾವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿಕೊಂಡ್ರು. ಕಲ್ಪನೆ ಮಾಡಿ ಸ್ವಾಮಿ, ಒಂದು ಸಂಸ್ಥೆ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ಕೈಯಲ್ಲಿ ಒಂದು ಕಾಸು ಇಲ್ಲದೆ ಒಂದು ವಿಶ್ವವಿದ್ಯಾಲಯ ಕಟ್ಟಬೇಕು ಅಂತ ಹೊರಟಲ್ಲ. ಇವತ್ತು ಕಟ್ಟೋ ದೊಡ್ಡದಲ್ಲ ವಿಶ್ವವಿದ್ಯಾಲಯ, ಕಟ್ಟೋದು ಹೇಗೆ ಅಂತ ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ, ಹಣಕಾಸು ಇದೆ ಜನರಿಗೆ. ಆದರೆ ಅವತ್ತಿನ ಕಾಲದಲ್ಲಿ ಆದರ್ಶ ಬಿಟ್ಟರೆ ಇನ್ನೇನೂ ಇರಲಿಲ್ಲ, ಸಂಕಲ್ಪ ಬಿಟ್ಟರೆ ಇನ್ನೇನೂ ಇಲ್ಲ. ಹಣ ಅಂತೂ ಅವ್ರ ಕಡೆಯಿಂದ ಭಾಳ ದೂರ, ಪೈಸ ಕೂಡಿಸಿದ್ರು ಎಲ್ಲಿ ಹೋದಲ್ಲಿ ಕೇಳಿದ್ರು. ಹೇಳ್ತಾರೆ ತಮಾಷೆ ಹೇಳ್ತಾರೆ, ಟ್ರೈನ್ನಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ನು ಟಿಕೆಟ್ ಇನ್ಸ್ಪೆಕ್ಟರ್ ಬರ್ತಿದ್ನಲ್ಲ, ಟಿಕೆಟ್ ಕೊಡಿ ಅಂತ ಕೇಳಿದರೆ 5 ಪೈಸ ಕೊಡಿ ಟಿಕೆಟ್ ಕೊಡ್ತೀನಿ ಅಂತಿದ್ರು ಇವರು. ನಾನೇ ಕೊಡಬೇಕು ಅಂತ ಅವ್ನು ಕೇಳಬೇಕು. ಅಲ್ಲಪ್ಪ ಯೂನಿವರ್ಸಿಟಿ ಕಟ್ತೀರ 5 ಪೈಸ ಕೊಡೋ ಅಂತ ಟಿ ಸಿ ಕಡೆಯಿಂದ ಇಸ್ಕೊಂಡು ಹೋಗ್ಬೇಕು. ಈ ತರ ಯಾರ್ದು ಮುಲಾಜಿಲ್ದೆ, ದಾಕ್ಷಿಣ್ಯ ಇಲ್ದೇನೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಕಲೆಕ್ಟ್ ಮಾಡ್ತಾ ಇದ್ರು, ಹೋಗಿ ಹೋಗಿ ಹೋಗಿ ಮಾಡ್ತಾ ಇದ್ರು. ಜೋಳಿಗೆ ಇಟ್ಕೊಂಡು ಹೋಗ್ಬಿಡ್ತಿದ್ರು. ಶಕ್ತಿಗೆ ಅನುಗುಣವಾಗಿ ಕೆಲವರು ಕಾಣಿಕೆ ಕೊಟ್ಟರು, ಕೆಲವು ದುಡ್ಡಿನ ಬದಲು ವಸ್ತುಗಳನ್ನು ಕೊಟ್ಟರಂತೆ. ನಮ್ಮ ಮನೇಲಿ ಕೆಲವು ಕುರ್ಚಿ ಇದೆ ತಗೊಂಡು ಹೋಗ್ರಿ ಅಂದರು. ಕೆಲವು ತಮಾಷೆನೂ ಮಾಡಿದರು, ಫಕೀರ ಅರಮನೆ ಕನಸು ಕಾಣ್ತಾ ಇದ್ದಾನೆ ಅಂದರು. ಮುಖಭಂಗ ಮಾಡಿದರು, ಅವಮಾನ ಮಾಡಿದರು ಜನ. ಅವ್ರು ನನಗೆ ಅಲ್ಲೇ ಅಲ್ಲ ಅಂದರು, ಇದು ಅವಮಾನ ನನಗೆ ಯಾವುದು ಸಂಬಂಧ ಇಲ್ಲ, ಯೂನಿವರ್ಸಿಟಿ ಕಟ್ಟಬೇಕು ಕಟ್ಟಬೇಕಷ್ಟೇ. ಮಾಲ್ವಿಯರ್ ಕಂಗೆಡಲಿಲ್ಲ, ಮಾರ್ಗದಿಂದ ಬದಲಾಗಲಿಲ್ಲ. ಮತ್ತಿಷ್ಟು ನಿಶ್ಚಯ ದೃಢ ಮಾಡಿಕೊಂಡು ಅಲ್ಲಿ ಇಲ್ಲಿ ಹೋದರು. ಹಿಂಗೆ ಬೇಡ್ತಾ ಬೇಡ್ತಾ ಹೈದರಾಬಾದಿಗೆ ಬಂದ್ರಂತೆ. ಅಲ್ಲಿ ದಾನಿಗಳ ಮನೆಗೆ, ಶ್ರೀಮಂತರ ಮನೆಗೆ ಎಲ್ಲ ಅಡತಾಕಿದ್ರು. ಲೆಟರ್ ಕೊಡೋದು, ದಯವಿಟ್ಟು ದುಡ್ಡು ಕೊಡಿ, ಎಷ್ಟು ಕೊಡ್ತೀರಿ ಕೊಡಿ ಅಂತ ರಿಸೀಟ್ ಅಲ್ಲೇ ಕೊಡಬೇಕು. ಯಾರೋ ಅವ್ರು ಕೇಳಿದ್ರಂತವ್ರಿಗೆ, ಅಲ್ಲ ಸ್ವಾಮಿ ಇಲ್ಲಿ ಬಂದಿದ್ದೀರಿ ಹೈದರಾಬಾದಿಗೆ, ಅವರಿವ್ರನ್ನ ಯಾಕೆ ಕೇಳ್ತೀರಿ, ನಿಜಾಮರಿದ್ದಾರೆ ಪ್ರಪಂಚದ ಅತ್ಯಂತ ಶ್ರೀಮಂತರಲ್ಲಿ ಒಬ್ಬರು, ಅವರು ಅವ್ರು ಮನಸ್ಸು ಮಾಡಿದ್ರೆ ಒಬ್ಬರೇ, ನಿಮ್ಮ ಇಡೀ ವಿಶ್ವವಿದ್ಯಾಲಯಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ಒಬ್ಬರೇ ಕೊಡಬಲ್ರಪ್ಪ ಅವರು. ಅಂದರೆ ಜಿಪುಣ ಅಂತ ಹೇಳ್ತಾರೆ, ನೀವು ಹೋಗಿ ಒಪ್ಪಿಸಿದ್ರೆ ಆಗತ್ತೆ ಅಂದರು. ಮಾಲ್ವೀಯರಂದ್ರು ಪ್ರಯತ್ನ ಮಾಡೋದು ತಪ್ಪೇನಿದೆ, ಹೋಗೋಣ ಹೇಳೋಣ, ನಮ್ಮ ಉದ್ದೇಶ ಹೆಂಗಿದೆ ಅಂತ ಹೇಳೋಣ ಅಂತ ಹೊರಟೇ ಬಿಟ್ರು. ಅರಮನೆಗೆ ಹೋದ್ರೆ ಅವ್ರೇನು 3-4 ತಾಸು ಕಾಯಿಸ್ಬಿಟ್ರು ಅಲ್ಲಿ ಜನ, ಬೆಟ್ಟಿ ಮಾಡಿಸೋದಕ್ಕೆ ನಿಜಾಮರ್ನ. ಕೊನೆಗೆ ಒಂದು ಅವಕಾಶ ಬಂತು, 5 ನಿಮಿಷ ಟೈಮು ಅಂತ ಹೇಳಿದ್ರು. ಆಯ್ತು, ಇವ್ರು ಹೋಗಿ ಹೇಳಿದ್ರಂತೆ, ನೋಡಿ ಸ್ವಾಮಿ ನನಗೋಸ್ಕರ ಅಲ್ಲ, ನಮ್ಮ ದೇಶಕ್ಕೋಸ್ಕರ ಒಂದು ವಿಶ್ವವಿದ್ಯಾಲಯ ಆಗಬೇಕು, ಜ್ಞಾನ ಸೃಷ್ಟಿ ಆಗಬೇಕು ನಮಗೆ, ಅದಕ್ಕೋಸ್ಕರ ಮಾಡಬೇಕಾಗಿದೆ. ಶತಮಾನಗಳ ಕಾಲ ದಾರಿದೀಪ ಆಗುವಂಥ ವಿಶ್ವವಿದ್ಯಾಲಯ ಕಟ್ಟಬೇಕಂತಿದ್ದೀನಿ, ಧನ ಸಹಾಯ ಕೊಡಿ ಅಂತ ಕೇಳಿದರು. ಆ ನಿಜಾಮ ಮೊದಲೇ ಜಿಪುಣ ಅಂತ ಇದ್ದ, ಜಿಪುಣ

ಅಷ್ಟೆಲ್ಲ ಹೊರಟ ಕೂಡ ಸ್ಪಷ್ಟವಾಗಿ ಹೊರಟವಾಗಿ ಹೇಳಿದಂತೆ, ನಾನು ಏನೂ ಒಂದು ಪೈಸಾ ಕೊಡಲ್ಲ ಇದಕ್ಕೆ ಹೋಗ್ರಿ ಎಂದಂತೆ. ಮತ್ತೆ ಒತ್ತಿ ಒತ್ತಿ ಬಿಡಲ್ಲ, ಇವ್ರು ಬಿಡಲ್ಲ, ಇವರು ಕೇಳ್ತಾನೆ ಇದ್ರು. ಅವನಿಗೆ ಭಾರಿ ಸಿಟ್ಟು ಬಂತಂತೆ, ಕೆಂಡ ಮಂಡಲಾದ. ನಿನಗೆ ನಾನು ಕಾಣಿಕೆ ಬೇಕಲ್ಲ, ಕಾಣಿಕೆ ಬೇಕಲ್ಲ, ಯೂನಿವರ್ಸಿಟಿಗೆ ತಗೋಯ್ದನ ಅಂತ ಹೇಳಿ ಎಡಗಾಲಿ ಹಾಕೊಂಡಂತ ಚಪ್ಪಲಿಗೆ ತೆಗೆದು ಬಿಸಾಕ್ಬಿಟ್ಟ ಅವ್ರ ಕಡೆ, ಎಡಗಾಲಿ ಹಾಕೊಂಡು ಚಪ್ಪಲಿ ಬಿಸಾಕ್ಬಿಟ್ಟ. ಮಾಲ್ವೀಯರಿಗೆ ಒಂಚೂರು ಬೇಜಾರಿಲ್ರಿ, ಯಾವಾಗಲೂ ಉದಾತ್ತ ಮನುಷ್ಯರು ಹೆಂಗಿರ್ತಾರೆ. ಸ್ವಂತ ಕೆಲಸಕ್ಕೆ ಬಂದಿಲ್ಲ ಅವರು, ಅಯ್ಯೋ ಬಹಳ ಒಳ್ಳೇದಾಯ್ತು ಸ್ವಾಮಿ ಅಂದ್ರು, ಆ ಚಪ್ಪಲಿ ತಗೊಂಡು ಹೋದ್ರು, ಹೊರಟೇ ಬಿಟ್ರು. ನಿಜಾಮಗೆ ಆಶ್ಚರ್ಯ, ಎಲ್ಲ ಇವನ ಚಪ್ಪಲಿ ಹೋದ ಚಪ್ಪಲಿ ತಗೊಂಡು ಹೋಗ್ಬಿಟ್ನಲ್ಲ ಇವನು, ಏನ್ ಮಾಡ್ತಾನ ತಗೊಂಡು ನೋಡ್ಕೊಂಬನ್ನಿ ಅಂತ ತನ್ನ ಸೇವಕನ ಕಳಿಸಿದ್ರಂತೆ. ಮಾಲ್ವೀಯರು ಏನ್ ಮಾಡಿದ್ರು ಗೊತ್ತಾ, ಸೀದಾ ಬಂದ್ರು ಈಗ ಚಾರ್ ಮಿನಾರ್ ಇದೆಯಲ್ಲ ಮಾರ್ಕೆಟ್ ಪ್ಲೇಸ್, ಅಲ್ಲಿ ನಿಂತ್ಕೊಂಬಿಟ್ರು. ನಿಂತ್ಕೊಂಡ್ಬಿಟ್ಟು ಕಟ್ಟೆ ಮೇಲೆ ನಿಂತು, ನೋಡಿ ನಿಜಾಮರು ಕಾಣಿಕೆ ಕೊಟ್ಟಿದ್ದಾರೆ, ವಿಶ್ವವಿದ್ಯಾಲಯಕ್ಕೆ ಚಪ್ಪಲಿ ಕೊಟ್ಟಿದ್ದಾರೆ, ಇದನ್ನ ಹರಾಜ್ ಹಾಕ್ತಾ ಇದ್ದೀನಿ, ನಿಜಾಮರ ಪಾದದ ಮಚ್ಚೆ ಇದು, ಸುಲಭ ಅಲ್ಲ ಇದು, ಇದು ಅವ್ರ ಕಾಣಿಕೆ, ಇದನ್ನ ಮಾರಿ ಬಂದಂತ ಹಣ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಹೋಗುತ್ತೆ, ಎಷ್ಟು ಕೊಡ್ತೀರಿ? 50 ರೂಪಾಯಿಂದ ಶುರು ಮಾಡ್ತೀನಿ, ಶುರು ಮಾಡ್ಬಿಟ್ರು. ಆ ವಿಷಯ ಕೇಳಿದಂತ ನಿಜಾಮನ ಸ್ನೇಹಿತ ಇದ್ದಾನಲ್ಲ, ವಾಪಸ್ ಓಡೋ ಹೇಳಿದ, ಸ್ವಾಮಿ ನಿಮ್ಮ ಮರ್ಯಾದೆ ಹರಾಜಾಗಿ ಹೋಗ್ತದೆ, ನಿಮ್ ಚಪ್ಪಲಿ ಹರಾಜ್ ಮಾಡ್ತಿದ್ದಾನೆ ಮನುಷ್ಯ ಅಂತ. ಏ ಕರ್ಸಪ್ಪ ಕರ್ಸಪ್ಪ, ಅವ್ನು ಕರೆಸ್ಬಿಟ್ಟು ಹಣ ಕೊಟ್ಟು ಕಳಿಸಿದ್ರಂತೆ. ಇದು ತಮಾಷೆ ಪ್ರಸಂಗ ಅನಿಸಿದ್ರು ಕೂಡ ಒಂದು ನೆನ್ಪಿಡ್ಬೇಕು ಸ್ನೇಹಿತರೆ, ಸ್ವಂತ ಲಾಭದ ಏನೂ ಅಪೇಕ್ಷೆ ಇಲ್ಲದೆ ಮಾಡಿದಂತ ಸಮಾಜ ಸೇವೆ ಇದೆಯಲ್ಲ, ಅದಕ್ಕೆ ಭಗವಂತ

0: ಇದನ್ನ ಮಾರಿ ಬಂದಂತ ಹಣ ವಿಶ್ವವಿದ್ಯಾಲಯ ನಿರ್ಮಾಣಕ್ಕೆ ಹೋಗುತ್ತೆ, ಎಷ್ಟು ಕೊಡ್ತೀರಿ? 50 ರೂಪಾಯಿಂದ ಶುರು ಮಾಡ್ತೀನಿ ಅಂತ ಶುರು ಮಾಡ್ಬಿಟ್ರು. ಆ ವಿಷಯ ಕೇಳಿದಂತ ನಿಜಾಮನ ಸ್ನೇಹಿತ ಇದ್ದಾನಲ್ಲ, ವಾಪಸ್ ಓಡೋ ಹೇಳಿದ, ಸ್ವಾಮಿ ನಿಮ್ಮ ಮರ್ಯಾದೆ ಹರಾಜಾಗಿ ಹೋಗ್ತದೆ, ನಿಮ್ ಚಪ್ಪಲಿ ಹರಾಜ್ ಮಾಡ್ತಿದ್ದಾನೆ ಮನುಷ್ಯ ಅಂತ. ಏ ಕರ್ಸಪ್ಪ ಕರ್ಸಪ್ಪ, ಅವ್ನು ಕರೆಸ್ಬಿಟ್ಟು ಹಣ ಕೊಟ್ಟು ಕಳಿಸಿದ್ರಂತೆ. ಇದು ತಮಾಷೆ ಪ್ರಸಂಗ ಅನಿಸಿದ್ರು ಕೂಡ ಒಂದು ನೆನ್ಪಿಡ್ಬೇಕು ಸ್ನೇಹಿತರೆ, ಸ್ವಂತ ಲಾಭದ ಏನೂ ಅಪೇಕ್ಷೆ ಇಲ್ಲದೆ ಮಾಡಿದಂತ ಸಮಾಜ ಸೇವೆ ಇದೆಯಲ್ಲ, ಅದಕ್ಕೆ ಭಗವಂತನ ಸಹಾಯ ಖಂಡಿತ ಸಿಗ್ತದೆ. ಅದು ಅಲ್ಲದೆ ಕೈಗೂ ನಾಲಿಗೆಗೂ ತುಂಬಾ ಹತ್ತಿರದ ಸಂಬಂಧ ಅಂತ. ಯಾವತ್ತು ಸ್ವಂತಕ್ಕೋಸ್ಕರ ಕೈ ಚಾಚುತ್ತೀರೋ ನಾಲಿಗೆ ಬಿದ್ದು ಹೋಗುತ್ತೆ, ಮಾತಾಡೋ ಶಕ್ತಿ ಕಳ್ಕೊಂಡ್ಬಿಡುತ್ತೆ ನಾಲಿಗೆ. ಅದಕ್ಕೆ ದಯವಿಟ್ಟು ನಿಮಗೋಸ್ಕರ ಕೇಳುವಾಗ ಕೈ ಮುಂದೆ ಹೋಗದಿರ್ಲಿ, ಮತ್ತೊಬ್ಬರಿಗೋಸ್ಕರ ಕೇಳುವಾಗ ಕೈ ಹಿಂದಿರ್ಕೊಡುದು ಚಾಚಬೇಕು. ಸಾಧನೆಗೆ ಧೈರ್ಯ ಬರ್ತದೆ, ಅದರಿಂದ ಮಹಾಕಾರ್ಯ ಆಗೋಕ್ ಸಾಧ್ಯ ಇದೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.

0: ವಿಷಯ ತಜ್ಞರು ಡಾಕ್ಟರ್ ಗುರುರಾಜ ಕರ್ಜಿಗಿ.
1: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು. ವ್ಯಾಸರಾಯರ ರಚನೆ, ಹಾಡಿದ್ದಾರೆ ಜಯದೇವಿ ಮತ್ತು ಸುಮಂಗಲ ಜಾಗೀರ್ದಾರ್. ಅಪರಾಧವೆನ್ನದಯ್ಯಾ.

0: ಇದು ಆಕಾಶವಾಣಿ. ಈಗ ಚಿಂತನ, ನರೇಂದ್ರ ರೈ ದೇರ್ಲಾ ಅವರಿಂದ.
1: ಜ್ಞಾನ ಗಳಿಸುವುದು ಹೇಗೆ? ಎಲ್ಲಿಂದಲೋ ಆಶ್ರಮಕ್ಕೆ ಬಂದ ಆ ಹುಡುಗ ಗುರುಗಳನ್ನು ಕೇಳಿದ. ನಗುವನ್ನುಳಿದು ಗುರುಗಳಲ್ಲಿ ಬೇರೆ ಉತ್ತರವಿರಲಿಲ್ಲ. ಶಿಷ್ಯ ಎರಡನೆಯ ಬಾರಿಯೂ ಅದೇ ಪ್ರಶ್ನೆಯನ್ನು ಮತ್ತೆ ಕೇಳಿದ. ಜ್ಞಾನ ಎಂದರೇನು? ಅದು ನನಗೆ ಬೇಕಾಗಿತ್ತು, ಹುಡುಗ ಮತ್ತೆ ಮತ್ತೆ ಅವಸರಿಸಿದ. ಗುರು ಅವನನ್ನು ಒಂದು ಸುಂದರ ಕೆರೆಯ ಹತ್ತಿರ ಕರೆದೊಯ್ದರು. ಕೆಳಗೆ ನೋಡು ಮಗು, ನೀರಲ್ಲಿ ಏನಿದೆ ನೋಡು ಎಂದರು. ಹೌದು, ನೀರೊಳಗೂ ನಾನೇ ಕಾಣಿಸುವೆ, ಶಿಷ್ಯ ಹೇಳಿದ. ಗುರು ಶಿಷ್ಯನನ್ನು ಕರೆದು ಮತ್ತೆ ಆಶ್ರಮಕ್ಕೆ ಸಾಗಿದರು. ಶಿಷ್ಯ ಮತ್ತದೇ ಪ್ರಶ್ನೆ ಕೇಳಿದ. ಮತ್ತೆ ಮತ್ತೆ ಜ್ಞಾನ ಬೇಕು ಎಂದ. ಜ್ಞಾನ ಎಂದರೇನು? ಅದು ಎಲ್ಲಿ ಸಿಗುತ್ತದೆ? ಹೇಗೆ ಸಿಗುತ್ತದೆ? ಮತ್ತೆ ಕೆರೆಯ ನೀರು ನೋಡು ಎಂದರು ಗುರುಗಳು. ಈ ಬಾರಿ ಕೆರೆಗೆ ಇಣುಕಿದ ಶಿಷ್ಯ ಹೇಳಿದ. ನನಗೆ ನೀರೊಳಗಡೆ ಮೀನು ಕಪ್ಪೆಗಳೆಲ್ಲ ಕಾಣಿಸುತ್ತಿವೆ. ಮರುದಿನ ಅದೇ ನೀರಿಗೆ ಮತ್ತೆ ಶಿಷ್ಯ ಇಣುಕಿದ. ಹೌದು, ನನಗೆ ಈ ಬಾರಿ ನೀರಿನಾಳದಲ್ಲಿ ಗಿಡಗಂಟಿಗಳು, ನಯವಾಗಿ ಚದುರುವ ಬಳ್ಳಿಗಳು ಕಾಣಿಸುತ್ತವೆ ಗುರುಗಳೇ ಎಂದ. ಸರಿ, ಈಗ ನಿನಗೆ ಕಲಿಯುವ ಯೋಗ್ಯತೆ ಬಂದಿದೆ. ಇನ್ನು ನೀನು ಆಶ್ರಮದಲ್ಲಿ ಪಾಠ ಕೇಳಬಹುದು. ನಾನು ನಿನಗೆ ಪಾಠ ಆರಂಭಿಸುತ್ತೇನೆ ಎಂದರು ಗುರುಗಳು. ಯಾವತ್ತು ಕನ್ನಡಿಯಲ್ಲಿ, ನೀರಿನಲ್ಲಿ ನಮಗೆ ನಮ್ಮದೇ ಮುಖ ಕಾಣಿಸುವುದು ಹೊಸದಲ್ಲ. ತಮ್ಮದಲ್ಲದ ಇನ್ನೇನನ್ನೋ ನಮ್ಮ ಬಿಂಬದಡಿಯಲ್ಲಿ ತಮ್ಮನ್ನು ತಾವು ಮರೆತು ಹುಡುಕಬೇಕು. ಅದೇ ನಿಜವಾದ ಜ್ಞಾನ ಮಾರ್ಗ. ಈ ಝೆನ್ ಕತೆ ನೆನಪಾಗಲು ಒಂದು ಕಾರಣವಿದೆ. ವ್ಯವಸಾಯವು ಹೀಗೆಯೇ. ನೆಲ, ಹಸಿರು, ತಮ್ಮದಲ್ಲದ ಆತ್ಮಮೋಹರಹಿತ ನೂರಾರು ಸಂಗತಿ ವಿಸಂಗತಿಗಳನ್ನು ಕೃಷಿ ತೆರೆದಿಡುತ್ತದೆ. ಅದು ಯಾವತ್ತೂ ನೆಲದ ಮೇಲಿನ ಹಸಿರಲ್ಲಿ ಇರುವುದಿಲ್ಲ. ಮರಗಿಡ ಬಳ್ಳಿ ಕೊಡುವ ಹಣ್ಣು, ಹೂವು, ಸ್ವಾದ, ಸುಗಂಧಗಳಲ್ಲಿ ಮಾತ್ರ ಕೃಷಿಯ ಸುಖ ಇದೆ ಎಂದು ಭ್ರಮಿಸುವುದು ತರವಲ್ಲ. ಗಿಡ ಉದುರಿಸುವ ದುಡ್ಡು ಕ್ಷಣಿಕ. ನೀರು ಮಣ್ಣಿನಾಲದ ಬೇರಿಗಿಳಿದು ಮೌನದ ಸದ್ದು ಹುಡುಕುವ ಕೇಳುವ ಕಿವಿ, ಕಣ್ಣು, ಚರ್ಮ ಇದ್ದರೆ ಮಾತ್ರ ಕೃಷಿ ಮರ ಉದುರಿಸುವ ಹಣದ ಆಚೆಗೆ ಅದ್ಭುತ ಸುಖವನ್ನು ನೀಡಬಲ್ಲದು. ಕೃಷಿ ಭೋಗ ಎಂದರೆ ಅದು ಕೇವಲ ಗಿಡ ಬಳ್ಳಿ ಮರಗಳಿಗೆ ತಿನ್ನಲು ಕುಡಿಯಲು ಕೊಟ್ಟು ತಾವು ಪ್ರತಿಫಲ ಪಡೆಯುವುದಲ್ಲ. ಅದು ತಾವು ಬದುಕುವ, ತಿನ್ನುವ, ಅನ್ನದ ಮೂಲ ಅರಿಯುವ ಒಂದು ದೈವಿಕ ಅನುಸಂಧಾನ. ಈ ಕಾರಣಕ್ಕಾಗಿಯೇ ನಮ್ಮ ಹಿರಿಯರು ಕೃಷಿಗೆ ಇಳಿಯುವುದು ಎಂದಿದ್ದಾರೆ. ಅದು ಯಾವತ್ತೂ ಏರುವುದಲ್ಲ, ಮಣ್ಣಿನ ಆಚೆಗೆ ಹೊರಳುವುದಲ್ಲ, ಬೇರಿಗೆ ಇಳಿಯುವುದು. ಬೇರಿಗೆ ಇಳಿಯುವುದೆಂದರೇನು? ಒಂದು ಮರ ನಿಂತ ಕ್ರಮವನ್ನು ಆಲಿಸುವುದು, ಸೂರ್ಯನ ಬೆಳಕು, ಮಳೆಯ ನೀರು, ಇಳೆಗೆ ಇಳಿಯುವ ಶಬ್ದವನ್ನು ಗ್ರಹಿಸುವುದು. ಇದೇ ನಾನು ಮೇಲೆ ಹೇಳಿದ ಮೌನದ ಶಬ್ದ, ಮಣ್ಣಿನ ಭಾಷೆ. ನಿಂತು ಆಲಿಸುವುದಲ್ಲ, ಮಣ್ಣಿಗೆ ನೀರಿಗೆ ಕಿವಿಯನ್ನು ಕಣ್ಣನ್ನು ತಗುಲಿಸಿ ಕೇಳಲು ಸಾಧ್ಯವಿರುವ ನಿನಾದವದು. ನೆಲದಿಂದ ಹೊರಗಡೆ ಬಂದಷ್ಟು ನಿಮಗೆ ಈ ನಾದ ಕೇಳಲಾಗದು.

0: ಈ ಕಾರಣಕ್ಕಾಗಿಯೇ ಮೇಟೆಯನ್ನು ನಮ್ಮ ಹಿರಿಯರು ಆರಂಭ ಎಂದು ಕರೆದದ್ದು. ಕೃಷಿ ಸಂಸ್ಕೃತಿಯೇ ಈ ಜಗತ್ತಿನ ಮೂಲ ಸಂಸ್ಕೃತಿ. ಬೇಟೆ ವಲಸೆಯ ನಂತರದ ಮನುಷ್ಯ ಸುಸ್ಥಿರಗೊಂಡದ್ದು ಈ ನೆಲೆಯಲ್ಲೇ, ಕೃಷಿಯಲ್ಲೇ.
1: ಡಾಕ್ಟರ್ ನರೇಂದ್ರ ರೈ ಅವರಿಂದ ಚಿಂತನೆ ಕೇಳಿದರೆ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
3: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
4: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ. ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
3: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.
2: ಧರ್ಮ
5: ಆಕಾಶವಾಣಿ ಕಾರವಾರ ರೈತರಿಗೆ ಸಲಹೆ.
6: ವಿಟಮಿನ್ ಕೆ ಇದೊಂದು ಅತ್ಯಗತ್ಯ ಪೋಷಕಾಂಶ. ಜಾನುವಾರುಗಳ ಆರೋಗ್ಯ ಮತ್ತು ಉತ್ಪಾದಕತೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ರಕ್ತ ಹೆಪ್ಪುಗಟ್ಟುವಿಕೆ, ಕ್ಯಾಲ್ಶಿಯಂ ನಿಯಂತ್ರಣಕ್ಕೆ ಅಗತ್ಯವಾದ ಪ್ರೋಟೀನ್ಗಳ ಸಂಶ್ಲೇಷಣೆ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಇದು ಅವಶ್ಯಕ. ವಿಟಮಿನ್ ಕೆ ಕೊರತೆ ವಿರಳವಾಗಿದ್ದರೂ ರಕ್ತಸ್ರಾವದ ತೊಂದರೆಗಳು, ದುರ್ಬಲಗೊಂಡ ಮೂಳೆಗಳು ಸೇರಿ ಅನೇಕ ಆರೋಗ್ಯ ಸಮಸ್ಯೆಗಳು ಕಾರಣವಾಗಬಹುದು. ಜಾನುವಾರುಗಳು ಹಸಿರು ಮೇವುಗಳಿಂದ ಮತ್ತು ಮೆಲುಕು ಚೀಲದಲ್ಲಿನ ಸೂಕ್ಷ್ಮ ಜೀವಿಗಳಿಂದ ಸಂಶ್ಲೇಷಣೆ ಮೂಲಕ ವಿಟಮಿನ್ ಕೆಯನ್ನು ಪಡೆಯುತ್ತವೆ. ಆಹಾರವು ಸಮತೋಲಿತವಾಗಿದ್ದರೆ ಮತ್ತು ಮೆಲುಕು ಚೀಲ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾಗ ವಿಟಮಿನ್ ಕೆ ಮಟ್ಟ ಸಾಮಾನ್ಯ ಮಟ್ಟದಲ್ಲಿರುತ್ತೆ. ಜಾನುವಾರುಗಳಿಗೆ ವಿಟಮಿನ್ ಕೆಯ ಪ್ಲಾಸ್ಮಾ ಮಟ್ಟವು 0.2-3.2 ನ್ಯಾನೋಗ್ರಾಮ್ ಇರುತ್ತಿದ್ದು ಇದಕ್ಕಿಂತ ಕಡಿಮೆಯಾದಾಗ ಕಾಯಿಲೆ ಕಾಣಿಸಿಕೊಳ್ಳುತ್ತೆ. ಜಾನುವಾರುಗಳಲ್ಲಿ ವಿಟಮಿನ್ ಕೆ ಕೊರತೆಗೆ ಅಚ್ಚು ಸಿಹಿ ಕ್ಲೋವರ್ ಅಥವಾ ಹೇಕೊಮರಿನ್ ಸಸ್ಯಗಳ ಸಂಕರದಿಂದ ಉಂಟಾಗುತ್ತೆ. ಇದರಿಂದ ವಿಟಮಿನ್ ಕೆ ಚಟುವಟಿಕೆಯ ಪ್ರತಿಬಂಧವಾಗಿ ರಕ್ತಸ್ರಾವವಾಗುತ್ತೆ. ವಿಟಮಿನ್ ಕೆ ಸಂಯುಕ್ತಗಳು ನೈಸರ್ಗಿಕ ಹೆಪ್ಪು ರೋಧಕವಾಗಿ ಕಾರ್ಯನಿರ್ವಹಿಸುತ್ತೆ. ವಾರ್ಪಾರಿನ್ ವರ್ಗದ ಇಲಿ ಪಾಷಾಣಗಳು ಅಥವಾ ಕೊಮರಿನ್ ತರಹದ ಪದಾರ್ಥಗಳನ್ನು ಹೊಂದಿರುವ ವಸ್ತುಗಳು ಸಹ ವಿಟಮಿನ್ ಕೆ ಕೊರತೆಗೆ ಕಾರಣ. ಆಮ್ಲತೆ ಅಥವಾ ದೀರ್ಘಕಾಲದ ಜೀವ ನಿರೋಧಕದ ಬಳಕೆ ಮೆಲುಕು ಚೀಲದಲ್ಲಿನ ಸೂಕ್ಷ್ಮಾಣುಗಳನ್ನು ಏರುಪೇರುಗೊಳಿಸಿ ಸೂಕ್ಷ್ಮ ಜೀವಿಗಳಿಂದ ವಿಟಮಿನ್ ಕೆ ಸಂಶ್ಲೇಷಣೆಯನ್ನು ದುರ್ಬಲಗೊಳಿಸಬಹುದು. ತಾಜಾ ಹಸಿರು ಹುಲ್ಲು ಕೊರತೆಯಾದರೂ ಸಹ ವಿಟಮಿನ್ ಕೆ ಕೊರತೆಯಾಗುತ್ತೆ. ಶಿಲೀಂಧ್ರ ಪೀಡಿತ ಮೇವುಗಳನ್ನು ಸೇವಿಸಿದಾಗ ಶಿಲೀಂಧ್ರ ವಿಷಗಳಿಂದ ವಿಟಮಿನ್ ಕೆ ಕೊರತೆಯಾಗುವುದನ್ನು ಗಮನಿಸಬಹುದು. ಈ ವಿಟಮಿನ್ ಕೆ ಕೊರತೆಯ ಬಾಧಿತ ಜಾನುವಾರುಗಳು ಮೂಗು, ಬಾಯಿ ಅಥವಾ ಆಂತರಿಕ ಅಂಗಗಳಿಂದ ರಕ್ತಸ್ರಾವದ ಲಕ್ಷಣಗಳನ್ನು ತೋರಿಸಬಹುದು. ಇದರ ಪರಿಣಾಮವಾಗಿ ರಕ್ತಸಿಕ್ತ ಮೂತ್ರ ಅಥವಾ ಮಲ ಉಂಟಾಗುತ್ತೆ. ಇದರಿಂದ ಸಣ್ಣ ಗಾಯ, ಮೂಗೇಟು, ಚರ್ಮದಡಿ, ರಕ್ತ ಸಂಗ್ರಹವಾಗುವ ಹೆಮೋಟೋಮೋಗಳಿಗೆ ಕಾರಣವಾಗಬಹುದು. ಗಾಯಗಳಿಂದ ರಕ್ತಸ್ರಾವವಾಗಬಹುದು. ದೀರ್ಘಕಾಲದ ರಕ್ತದ ನಷ್ಟವು ರಕ್ತಹೀನತೆಗೆ ಕಾರಣವಾಗಬಹುದು. ಈ ವಿಟಮಿನ್ ಕೆ ಕೊರತೆಯ ರೋಗ ಲಕ್ಷಣಗಳನ್ನು ಅವಲೋಕಿಸುವ ಮೂಲಕ ರಕ್ತ ಹೆಪ್ಪುಗಟ್ಟಲು ಮತ್ತು ರಕ್ತ ಹೆಪ್ಪುಗಟ್ಟಲು ತೆಗೆದುಕೊಳ್ಳುವ ಸಮಯ ಅಥವಾ ಸಕ್ರಿಯ ಭಾಗಶಃ ಥ್ರಂಬೋಪ್ಲಾಸ್ಟಿನ್ ಸಮಯ ನಂತಹ ಹೆಪ್ಪುಗಟ್ಟುವಿಕೆಯ ಸಮಯವನ್ನು ಅಳೆಯುವ ಮೂಲಕ ಪತ್ತೆ ಹಚ್ಚಬಹುದು. ರಕ್ತ ಹೆಪ್ಪುಗಟ್ಟಲು ಸಾಮಾನ್ಯವಾಗಿ 2-3 ನಿಮಿಷ ಬೇಕಾದರೆ ವಿಟಮಿನ್ ಕೆ ಕೊರತೆಯಲ್ಲಿ ಇದು 11-15 ನಿಮಿಷಕ್ಕೆ ಇರಬಹುದು. ಇದಕ್ಕೆ ಚಿಕಿತ್ಸೆ ಚುಚ್ಚುಮದ್ದಿನ ಮೂಲಕ ವಿಟಮಿನ್ ಕೆ 1 ನೀಡುವ ಮೂಲಕ ತ್ವರಿತವಾಗಿ ಚಿಕಿತ್ಸೆ ಮಾಡಬಹುದು ಮತ್ತು ರಕ್ತಸ್ರಾವ ನಿಲ್ಲಿಸಬಹುದು. ತೀವ್ರ ರಕ್ತ ನಷ್ಟ ಉಂಟಾದಲ್ಲಿ ರಕ್ತ ವರ್ಗಾವಣೆ ಅಗತ್ಯವಾಗಿರುತ್ತೆ. ವಿಟಮಿನ್ ಕೆ ಕೊರತೆ ತಡೆಗಟ್ಟುವುದು ಚಿಕಿತ್ಸೆಗಿಂತ ಹೆಚ್ಚು ಪರಿಣಾಮಕಾರಿ ಮತ್ತು ಮಿತವ್ಯಯಕಾರಿ. ಉತ್ತಮ ಗುಣಮಟ್ಟದ ಸಮತೋಲಿತ ಪಶು ಆಹಾರ ಮತ್ತು ತಾಜಾ ಹಸಿರು ಮೇವುಗಳನ್ನು ಒದಗಿಸುವುದು ಸಾಕಷ್ಟು ವಿಟಮಿನ್ ಕೆ ಒದಗಿಸುತ್ತದೆ. ಹಸಿರು ಮೇವುಗಳನ್ನು ಒದಗಿಸಿದರೆ ಸಾಕಷ್ಟು ವಿಟಮಿನ್ ಕೆ ಲಭಿಸುತ್ತದೆ. ಸರಿಯಾದ ಸಂಗ್ರಹಣೆ ಮತ್ತು ಮೇವು ಶಿಲೀಂಧ್ರ ಪೀಡೆಗೆ ಒಳಗಾಗದಂತೆ ನಿಯಮಿತ ತಪಾಸಣೆಯು ಮುಖ್ಯ.
5: ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ವಿವಿಧ ಗಾಯಕರಿಂದ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಮೊದಲಿಗೆ ವ್ಯಾಸರಾಯರ ಕೃತಿ ಕೊಳಲು ನುದುವ ರಂಗ.

ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: चत्वारि एकम इति अंकांतरालेन पराजितम्। उपराष्ट्रपति सीपी राधाकृष्णन, प्रधानमंत्री नरेन्द्र मोदी च उत्तम प्रदर्शन परकम एतम विजयम अभिलक्ष्य भारतीय हॉकी दलम वर्धापितवन्तौ। गोवायां भारतेन सैफ महिला पादकन्दुक नायक स्पर्धा श्रृंखला विजिता। निर्णायके द्वन्द्वे भारतेन बांग्लादेशः 3-0 इति अंकांतरालेन पराजितः। ध्यानास्पदम् अस्ति यत् भारतेन षष्ठवारं एषा श्रृंखला जिता। अपरतः नवचण्डीगढे भारताफगानिस्तानयोः एकमात्र क्रिकेट निकषस्पर्धायाः प्रथमदिनस्य क्रीडासमाप्ति पर्यन्तं भारतेन क्रीडकत्रयस्य हानिपूर्वकं 68-300 धावनांकाः अर्जिताः। अद्य भारतम् इतः अग्रे क्रीडिष्यति इति वार्ताः।
1: आकाशवाणी कारवार।
2: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253-45 ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲವಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করুন।

0: ಆಪ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ
3: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ಏಕೆಂದರೆ ನೀರು ಜೀವಜಲ.
1: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಯವರ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಇದೇ 20ರಿಂದ ಆರಂಭ. ವಾರ್ತೆಗಳ ವಿವರ: ದಶಕಗಳ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಮತ್ತಷ್ಟು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿಯ ಮೂಲಕ ಕೈಗಾರಿಕೆಗಳು ದೇಶದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡುತ್ತಿವೆ. ಕೈಗಾರಿಕಾ ಸಂಸ್ಥೆಗಳು ಜಾಗತಿಕ ಮಟ್ಟದ ಸ್ಪರ್ಧೆಗೆ ಸಜ್ಜಾಗಬೇಕು, ಬೇಡಿಕೆಗೆ ಅನುಗುಣವಾದ ಉತ್ಪನ್ನ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮೂಲಕ ಭಾರತದ ಆರ್ಥಿಕ ಚಟುವಟಿಕೆಗಳ ಬೆಳವಣಿಗೆಗೆ ನೆರವಾಗಬೇಕು ಎಂದು ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ವಿ ಸೋಮಣ್ಣ ಹೇಳಿದ್ದಾರೆ. ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿ ಮತ್ತು ತುಮಕೂರು ಜಿಲ್ಲಾ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿಯ ಜಂಟಿ ಸಹಯೋಗದಲ್ಲಿ ತುಮಕೂರಿನ ಹೆಗ್ಗೇರಿಯಲ್ಲಿ ರಾಜ್ಯಮಟ್ಟದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳ ಸಮ್ಮೇಳನಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಶೇಷವಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಜಿಡಿಪಿ ಅಭಿವೃದ್ಧಿಗೆ ದೊಡ್ಡ ಶಕ್ತಿಯಾಗಿವೆ. ಕನಿಷ್ಠ ವಿದ್ಯಾರ್ಹತೆ ಉಳ್ಳವರಿಗೂ ಉದ್ಯೋಗ ನೀಡಿ ಅವರು ನೆಮ್ಮದಿಯ ಜೀವನ ಸಾಗಿಸಲು ಕೈಗಾರಿಕಾ ಕ್ಷೇತ್ರ ನೆರವಾಗುತ್ತಿರುವುದು ಶ್ಲಾಘನೀಯ ಎಂದರು. 2026ನೇ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಕುರಿತು ಸಂದೇಶ ನೀಡಿರುವ ಅವರು, ವಿದ್ಯಾರ್ಥಿಗಳ ಪರಿಶ್ರಮ, ಪೋಷಕರ ಪ್ರೋತ್ಸಾಹ ಹಾಗೂ ಶಿಕ್ಷಕರ ಮಾರ್ಗದರ್ಶನದ ಫಲವಾಗಿ ಈ ಯಶಸ್ಸು ಲಭಿಸಿದೆ. ಸಿಇಟಿಯಲ್ಲಿ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳ ಮುಂದಿನ ಉನ್ನತ ಶಿಕ್ಷಣದ ಪಯಣ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದ್ದಾರೆ. ಇದೇ ವೇಳೆ ನಿರೀಕ್ಷಿಸಿದಷ್ಟು ಫಲಿತಾಂಶ ಪಡೆಯದ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿರುವ ಅವರು, ಯಾವುದೇ ಕಾರಣಕ್ಕೂ ನಿರಾಶರಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಒಂದೇ ಪರೀಕ್ಷೆಯ ಫಲಿತಾಂಶ ಅಂತಿಮ ಮಾನದಂಡವಲ್ಲ. ಅನೇಕ ಅವಕಾಶಗಳು ನಿಮ್ಮ ಮುಂದಿವೆ. ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಮುಂದುವರಿಯಿರಿ. ಪರಿಶ್ರಮ ಮತ್ತು ದೃಢ ಸಂಕಲ್ಪ ಇದ್ದರೆ ಯಶಸ್ಸು ಖಚಿತ ಎಂದು ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ಪಾಸ್ ಸೌಲಭ್ಯವನ್ನು ಘೋಷಿಸಿರುವುದು ಐತಿಹಾಸಿಕ ದೂರದೃಷ್ಟಿಯ ನಿರ್ಧಾರವಾಗಿದೆ ಎಂದು ಕಲಬುರಗಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಅರುಣ್ ಕುಮಾರ್ ಎಂವೈ ಪಾಟೀಲ್ ತಿಳಿಸಿದ್ದಾರೆ. ಅವರು ಪ್ರಕಟಣೆಯಲ್ಲಿ 60 ಕಿಲೋಮೀಟರ್ ವರೆಗೂ ಶಾಲಾ ಕಾಲೇಜು ಮತ್ತು ಇತರೆ ಶೈಕ್ಷಣಿಕ ಸಂಸ್ಥೆಗಳಿಗೆ ಉಚಿತವಾಗಿ ಸಂಚರಿಸಿ ವಿದ್ಯಾಭ್ಯಾಸ ಮುಂದುವರಿಸಲು ಅವಕಾಶ ಕಲ್ಪಿಸಿರುವುದು ವಿಶೇಷವಾಗಿ ಗ್ರಾಮೀಣ ಭಾಗದ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಮಹತ್ತರ ವರದಾನವಾಗಲಿದೆ ಎಂದಿದ್ದಾರೆ. ದೂರದ ಹಳ್ಳಿಗಳಿಂದ ನಗರ ಪ್ರದೇಶಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳುವ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಜನೆ ಹೊಸ ಭರವಸೆ ನೀಡಲಿದ್ದು, ಶಾಲಾ ಕಾಲೇಜು ತೊರೆಯುವ ಪ್ರಮಾಣ ಕಡಿಮೆಯಾಗಲು ಮತ್ತು ಉನ್ನತ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯಲು ಸಹಕಾರಿಯಾಗಲಿದೆ ಎಂದಿದ್ದಾರೆ. ಹೊಸಬಾಳೆ ಎಚ್ಎಸ್ ಮಂಜಪ್ಪನವರು ಅಡಿಕೆ ಬೆಳೆಯುವ ರೈತರ ಬೆನ್ನೆಲುಬಾಗಿ, ಅವರ ಧ್ವನಿಯಾಗಿ ಕಳೆದ 4.5 ದಶಕಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೆಳೆಗಾರರ ಹಿತರಕ್ಷಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸಾಗರ ಪ್ರಾಂತ್ಯದ ಅಡಿಕೆ ಬೆಳೆಗಾರರ

0: ಸಂಘ ಆಯೋಜಿಸಿದ್ದ ಹೊಸಬಾಳೆ ಎಚ್ಎಸ್ ಮಂಜಪ್ಪನವರ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಅಡಿಕೆ ಬೆಳೆಗಾರರಿಗೆ ಸಮಸ್ಯೆಯಾದಾಗಲೆಲ್ಲ ಮಂಜಪ್ಪನವರು ಮುಂಚೂಣಿಯಲ್ಲಿ ನಿಂತು ನಾಯಕತ್ವ ವಹಿಸಿದ್ದಾರೆ. ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಹಲವು ಹೋರಾಟಗಳನ್ನು ನಡೆಸಿದ ಶ್ರೀಯುತರ ರೈತಪರ ಸೇವೆಯನ್ನು ಅವರು ಶ್ಲಾಘಿಸಿದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿದ್ದು ರಾಜ್ಯದ ಅಭಿವೃದ್ಧಿಯನ್ನು ಕಡೆಗಣಿಸಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಳೆದ ಕೆಲವು ವಾರಗಳಿಂದ ರಾಜ್ಯದಲ್ಲಿ ಆಡಳಿತ ಯಂತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಕಾಂಗ್ರೆಸ್ನ ಒಳಜಗಳ, ಅಧಿಕಾರ ಮತ್ತು ಹುದ್ದೆ ಹಂಚಿಕೆಯ ರಾಜಕಾರಣದಿಂದ ರಾಜ್ಯದ ಅಭಿವೃದ್ಧಿಯನ್ನು ಮರೆಯಲಾಗಿದೆ ಎಂದು ಟೀಕಿಸಿದ್ದಾರೆ. ರೈತರ ಸಮಸ್ಯೆಗಳಿಗೆ ಸ್ಪಂದಿಸಲು ಸರ್ಕಾರದ ಬಳಿ ಸಮಯವಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಕಡೆಗೂ ಆದ್ಯತೆ ನೀಡುತ್ತಿಲ್ಲ. ಶಾಲೆಗಳ ದುರಸ್ತಿ, ಪಠ್ಯಪುಸ್ತಕ ವಿತರಣೆಗೆ ಸಮಯವಿಲ್ಲದ ಪರಿಸ್ಥಿತಿ ಉದ್ಭವಿಸಿದ್ದು, ಬೆಂಗಳೂರಿನ ಅವ್ಯವಸ್ಥೆ ಸುಧಾರಿಸುವ ಉದ್ದೇಶವಂತೂ ಇಲ್ಲವಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ದತೆ ನಡೆಸುತ್ತಿರುವ ಸಮಯದಲ್ಲಿ ಪೂರ್ಣಾವಧಿಗೆ ಕೃಷಿ ಸಚಿವರೇ ಇಲ್ಲದಂತಾಗಿದೆ. ಬಿತ್ತನೆ ಬೀಜಗಳ ಲಭ್ಯತೆ, ರಸಗೊಬ್ಬರಗಳ ಪೂರೈಕೆ, ಬೆಳೆ ಸಾಲ, ಬೆಳೆ ವಿಮೆ, ಮಳೆಯ ಪರಿಸ್ಥಿತಿಯ ಅವಲೋಕನ, ಇದೆಲ್ಲದರ ಬಗ್ಗೆ ಕಾಳಜಿ ವಹಿಸಲು ಸಂಬಂಧಿಸಿದ ಸಚಿವರೇ ಇಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಸಂಬಂಧಿಸಿದಂತೆ ರಾಜಕೀಯ ಪಕ್ಷಗಳ ಮುಖಂಡರ ಜೊತೆ ಕೊಡಗು ಜಿಲ್ಲಾ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಎಸ್ಡಿ ಸೋಮಶೇಖರ್ ಸಭೆ ನಡೆಸಿದರು. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆಯನ್ನು ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿ ಮತ್ತು ಪಾರದರ್ಶಕವಾಗಿ ಪೂರ್ಣಗೊಳಿಸಲು ಪಕ್ಷದ ಮುಖಂಡರು ಸಹಕಾರ ನೀಡುವಂತೆ ಕೋರಿದರು. ಭಾರತ ಚುನಾವಣಾ ಆಯೋಗವು ವಿಶೇಷ ಸಮಗ್ರ ಪರಿಷ್ಕರಣೆಗೆ ಅರ್ಹತಾ ದಿನಾಂಕ 2026 ಅಕ್ಟೋಬರ್ 1 ಘೋಷಿಸಿದ್ದು, ಜೂನ್ 20-29 ಪೂರ್ವ ತಯಾರಿ, ತರಬೇತಿ ಮತ್ತು ಮುದ್ರಣಕ್ಕೆ ಅವಕಾಶ ಕಲ್ಪಿಸಿದೆ. ಜೂನ್ 30-ಜುಲೈ 29 ಮತಗಟ್ಟೆ ಅಧಿಕಾರಿಯಿಂದ ಮನೆ ಮನೆ ಭೇಟಿ ಹಾಗೂ ಮತಗಟ್ಟೆಗಳ ಪುನರ್ವಿಂಗಡಣೆ ಕಾರ್ಯ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ. ಆಗಸ್ಟ್ 5-ಸೆಪ್ಟೆಂಬರ್ 4 ಹಕ್ಕು ಮತ್ತು ಆಕ್ಷೇಪಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಜೊತೆಗೆ ಆಗಸ್ಟ್ 5-ಅಕ್ಟೋಬರ್ 3 ಸೂಚನೆ ಹಂತ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ನಡೆಯಲಿದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಗೊಳ್ಳಲಿದೆ ಎಂದು ಎಸ್ಜಿ ಸೋಮಶೇಖರ್ ಅವರು ಮಾಹಿತಿ ನೀಡಿದರು. ವಿಧಾನಸಭೆಯಿಂದ ವಿಧಾನ ಪರಿಷತ್ ಹಾಗೂ ರಾಜ್ಯಸಭೆಗೆ ಇದೇ 18 ನಡೆಯಲಿರುವ ಚುನಾವಣೆಯ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ವಿಧಾನ ಪರಿಷತ್ಗೆ 4 ಹಾಗೂ ರಾಜ್ಯಸಭೆಗೆ 3 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಸಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ರಾಜ್ಯಸಭೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪವನ್ ಖೇರಾ ಹಾಗೂ ಮನ್ಸೂರ್ ಅಲಿ ಖಾನ್ ನಾಮಪತ್ರ ಸಲ್ಲಿಸಿದ್ದು, ವಿಧಾನ ಪರಿಷತ್ ಸ್ಥಾನಗಳಿಗಾಗಿ ತಾವು ತಿಪ್ಪಣ್ಣಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ಮಳವಳ್ಳಿ ಶಿವಣ್ಣ ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ಪರಿಷತ್ತಿನ 5 ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ ನಡೆಯಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ನಾಮಪತ್ರ ಸಲ್ಲಿಸಲು ಇದೇ 8 ಕೊನೆ ದಿನವಾಗಿದೆ. ವಿಶ್ವ ವಿಶೇಷಚೇತನರ ದಿನಾಚರಣೆಯ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ವಿಶೇಷಚೇತನರನ್ನು ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಲು ಅರ್ಹರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ಕೋಲಾರ ಜಿಲ್ಲಾ ವಿಶೇಷಚೇತನರ ಕಲ್ಯಾಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ವಿಶೇಷಚೇತನರ ಸಬಲೀಕರಣ, ಪುನರ್ವಸತಿ, ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯೋಗ ಸೃಷ್ಟಿ, ತಡೆರಹಿತ ವಾತಾವರಣ ನಿರ್ಮಾಣ, ಸಂಶೋಧನೆ, ನಾವೀನ್ಯತೆ, ಕ್ರೀಡೆ, ಕಲೆ, ಸಾಹಿತ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಸಾಧಕರು ಈ ಪ್ರಶಸ್ತಿಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ಜಾಲತಾಣ www.depwd.gov.in ಅಥವಾ ರಾಷ್ಟೀಯ ಪುರಸ್ಕಾರ ಪೋರ್ಟಲ್ www.awards.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಜುಲೈ 31 ಕೊನೆಯ ದಿನವಾಗಿದೆ. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ.

ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7ರಂದು ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ

0: ಆಹಾರದಿಂದ ಹರಡುವ ಅಪಾಯಗಳನ್ನು ತಡೆಗಟ್ಟಲು, ಪತ್ತೆಹಚ್ಚಲು ಮತ್ತು ನಿರ್ವಹಿಸಲು ಸಹಾಯ ಮಾಡುವ ಕ್ರಮವನ್ನು ಪ್ರೇರೇಪಿಸಲು ಮತ್ತು ಗಮನ ಸೆಳೆಯಲು ಜೂನ್ 7ರಂದು ಜಾಗತಿಕವಾಗಿ ವಿಶ್ವ ಆಹಾರ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತದೆ. ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ಉತ್ತಮ ಆರೋಗ್ಯವನ್ನು ಉತ್ತೇಜಿಸಲು ಸುರಕ್ಷಿತ ಪೌಷ್ಟಿಕ ಆಹಾರದ ಪ್ರವೇಶ ಅತ್ಯಗತ್ಯ ಎಂದು ಇದು ಎತ್ತಿ ತೋರಿಸುತ್ತದೆ. ಈ ವರ್ಷದ ವಿಶ್ವ ಆಹಾರ ಸುರಕ್ಷತಾ ದಿನದ ಘೋಷವಾಕ್ಯ ಹೊರೆಯಿಂದ ಪರಿಹಾರಗಳಿಗೆ ಎಲ್ಲೆಡೆ ಸುರಕ್ಷಿತ ಆಹಾರ. WHO ಮತ್ತು FAO ಜಂಟಿ ನೇತೃತ್ವದ ಈ ಅಭಿಯಾನವು ಅಸುರಕ್ಷಿತ ಆಹಾರ ಜಾಗತಿಕ ಆರೋಗ್ಯದ ನಷ್ಟವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅನಾರೋಗ್ಯವನ್ನು ತಡೆಗಟ್ಟಲು ವಿಜ್ಞಾನ ಆಧಾರಿತ ಪರಿಹಾರಗಳನ್ನು ಅನ್ವಯಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ವ್ಯವಸ್ಥೆಯನ್ನು ಸುದೃಢಗೊಳಿಸಲು ಕೈಗಾರಿಕೆಗಳ ಕೊಡುಗೆ ಅಪಾರ, ಕೇಂದ್ರ ಸಚಿವ ವಿ ಸೋಮಣ್ಣ. 2026ನೇ ಸಾಲಿನ ಸಿಇಟಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಎಲ್ಲಾ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿಗಳ ಅಭಿನಂದನೆ. ರಾಜ್ಯ ಸರ್ಕಾರ ಖಾತೆ ಹಂಚಿಕೆ ವಿಷಯದಲ್ಲಿ ವ್ಯಸ್ತವಾಗಿ ರಾಜ್ಯದ ಅಭಿವೃದ್ಧಿ ಕಡೆಗಣಿಸಿದೆ, ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ SIR ಇದೇ 20ರಿಂದ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಕಾಳಿಂಗರಾವ್ ಮತ್ತು ಮೋಹನ್ ಕುಮಾರಿ ಹಾಡಿದ ಗೀತೆ, ಸಂಗೀತ ಪಿ. ಕಾಳಿಂಗರಾವ್.

ಜಿಪಿ ರಾಜರತ್ನಂ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ ಕಾಳಿಂಗರಾವ್ ಮೋಹನ್ ಕುಮಾರಿ ಮತ್ತು ಸಂಗಡಿಗರು. ಸಂಗೀತ ಪಿ ಕಾಳಿಂಗರಾವ್ ಅವರದು.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
1: 2253445,
0: ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
2: ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು: ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ, ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಮತ್ತು 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಪ್ರಧಾನಮಂತ್ರಿ ಆರ್ಥಿಕ ಸಲಹಾ ಮಂಡಳಿ ಇಎಸಿ ಸದಸ್ಯರೊಂದಿಗೆ ಸಭೆ ನಡೆಸಿದರು. ಜಾಗತಿಕ ಅನಿಶ್ಚಿತತೆಯ ಸಮಯದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಮತ್ತಷ್ಟು ಹೆಚ್ಚಿಸಲು ಪ್ರಧಾನಿ ಮತ್ತು ಇಎಸಿ ವಿವಿಧ ವಿಚಾರಗಳು ಹಾಗೂ ಕ್ರಮಗಳ ಕುರಿತು ಚರ್ಚಿಸಿದರು. ಜೀವನ ಸುಲಭತೆ ಮತ್ತು ವ್ಯವಹಾರ ಸುಲಭತೆಯನ್ನು ಸುಧಾರಿಸಲು ವಿವಿಧ ಸುಧಾರಣೆಗಳನ್ನು ಸಹ ಚರ್ಚಿಸಲಾಯಿತು. ಪಶ್ಚಿಮ ಏಷ್ಯಾ ಸಂಘರ್ಷವು ಭಾರತ ಮತ್ತು ಜಗತ್ತಿನ ಮೇಲೆ ಬೀರಿದ ಪರಿಣಾಮ ಕುರಿತ ಮೌಲ್ಯಮಾಪನವನ್ನು ಸದಸ್ಯರು ನೀಡಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತದ ಆರ್ಥಿಕ ಪರಿವರ್ತನೆ ಮತ್ತು ದೀರ್ಘಕಾಲೀನ ಅಭಿವೃದ್ಧಿ ಆದ್ಯತೆಗಳಿಗೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅವರು ಚರ್ಚಿಸಿರುವುದಾಗಿ ತಿಳಿಸಿದರು. ಸುಧಾರಣೆಗಳ ಪಯಣಕ್ಕೆ ಹೆಚ್ಚಿನ ವೇಗ ನೀಡುವುದು ಮತ್ತು ಜೀವನ ಸುಲಭತೆ ಹಾಗೂ ವ್ಯವಹಾರ ಸುಲಭತೆಯನ್ನು ಖಚಿತಪಡಿಸಿಕೊಳ್ಳುವ ದೃಷ್ಟಿಕೋನಗಳನ್ನು ಸಹ ಹಂಚಿಕೊಳ್ಳಲಾಗಿದೆ ಎಂದಿದ್ದಾರೆ. ಆರ್ಥಿಕ ಸಲಹಾ ಮಂಡಳಿಯು ಸ್ವತಂತ್ರ ಸಂಸ್ಥೆಯಾಗಿದ್ದು ಇದು ಭಾರತ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಧಾನಮಂತ್ರಿಗೆ ಆರ್ಥಿಕ ಮತ್ತು ಸಂಬಂಧಿತ ವಿಷಯಗಳ ಕುರಿತು ಸಲಹೆ ನೀಡುತ್ತದೆ. ಅಂತಾರಾಷ್ಟೀಯ ಗಡಿ ಭಾಗಗಳಲ್ಲಿ ನಡೆಯುವ ಹಣಕಾಸು ವಹಿವಾಟುಗಳು, ಕಟ್ಟಡ ನಿರ್ಮಾಣ ಹಾಗೂ ಆಸ್ತಿ ಖರೀದಿ ಮತ್ತು ಮಾರಾಟ ಪ್ರಕ್ರಿಯೆಗಳ ಮೇಲೆ ತೀವ್ರ ನಿಗಾ ವಹಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭದ್ರತಾ ಪಡೆಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತ್ರಿಪುರಾದ ಗಡಿ ಭದ್ರತಾ ಪಡೆ ಬಿಎಸ್ಎಫ್ನ ಪ್ರಧಾನ ಕಚೇರಿಯಲ್ಲಿ ಈಶಾನ್ಯ ರಾಜ್ಯದ ಗಡಿ ಪ್ರದೇಶಗಳ ಭದ್ರತೆಗೆ ಸಂಬಂಧಿಸಿದಂತೆ ನಡೆಸಿದ ಉನ್ನತ ಮಟ್ಟದ ಪರಿಶೀಲನಾ ಸಭೆಯಲ್ಲಿ ಅವರು ಈ ನಿರ್ದೇಶನ ನೀಡಿದ್ದಾರೆ. ಗಡಿ ಭಾಗದಲ್ಲಿ ಕಳೆದ 5 ವರ್ಷಗಳ ಭೂ ದಾಖಲೆಗಳನ್ನು ಕೂಲಂಕಷವಾಗಿ ಪರಿಶೀಲನೆಗೆ ಒಳಪಡಿಸಬೇಕು ಎಂದು ಗೃಹ ಸಚಿವರು ಇದೇ ಸಂದರ್ಭದಲ್ಲಿ ಆದೇಶಿಸಿದ್ದಾರೆ. ಗಡಿ ದಾಟಿ ನಡೆಯುವ ಮಾದಕ ದ್ರವ್ಯ ಹಾಗೂ ಶಸ್ತಾಸ್ತ್ರ ಕಳ್ಳಸಾಗಣೆ ವಿರುದ್ದ ನಿರಂತರ ಮತ್ತು ಸರಣಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬೇಕು. ಮಾದಕ ದ್ರವ್ಯ ಜಾಲದ ಹಿಂದಿರುವ ಪ್ರತಿಯೊಬ್ಬ ಸಾಗಣೆದಾರನ ವಿರುದ್ದವೂ ಅತ್ಯಂತ ಕಠಿಣ ಹಾಗೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭಾರತಕ್ಕೆ ಭೇಟಿ ನೀಡಿರುವ ನೇಪಾಳ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಅವರೊಂದಿಗೆ ನವದೆಹಲಿಯಲ್ಲಿ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ 2015 ಭೂಕಂಪದ ನಂತರದ ಪುನರ್ ನಿರ್ಮಾಣ ಕಾರ್ಯಕ್ರಮದಡಿ ಸಿದ್ದಗೊಂಡಿರುವ 72 ಆರೋಗ್ಯ ಸೌಲಭ್ಯಗಳು ಹಾಗೂ 12 ಸಾಂಸ್ಕೃತಿಕ ಪರಂಪರೆ ಯೋಜನೆಗಳನ್ನು ವರ್ಚುವಲ್ ಮೂಲಕ ನೇಪಾಳಕ್ಕೆ ಹಸ್ತಾಂತರಿಸಲಾಯಿತು. ಉಭಯ ದೇಶಗಳ ನಡುವಿನ ಗಡಿಯಾಚೆಗಿನ ವೈಯಕ್ತಿಕ ಹಣ ವರ್ಗಾವಣೆಯನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಭಾರತದ ಯುಪಿಐ ಮತ್ತು ನೇಪಾಳದ ನ್ಯಾಷನಲ್ ಪೇಮೆಂಟ್ಸ್ ಇಂಟರ್ಫೇಸ್ ನಡುವಿನ ಡಿಜಿಟಲ್ ಜೋಡಣೆಗೆ ಉಭಯ ನಾಯಕರು ಜಂಟಿಯಾಗಿ ಚಾಲನೆ ನೀಡಿದರು. ಇದರೊಂದಿಗೆ ನೇಪಾಳಕ್ಕಾಗಿ ವಾಯ್ಸ್ ಫಸ್ಟ್ ಭಾಷಾ ಅನುವಾದ ವೇದಿಕೆಯ ರಾಷ್ಟೀಯ ಡಿಜಿಟಲ್ ಮೂಲಸೌಕರ್ಯವನ್ನು ಜಂಟಿಯಾಗಿ ಅಭಿವೃದ್ಧಿಪಡಿಸಲು, ಭಾರತದ ಡಿಜಿಟಲ್ ಇಂಡಿಯಾ ಭಾಷಿಣಿ ಮತ್ತು ಕಠ್ಮಂಡು

0: ವಿಶ್ವವಿದ್ಯಾಲಯದ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಪತ್ರವನ್ನು ಉಭಯ ಸಚಿವರು ವಿನಿಮಯ ಮಾಡಿಕೊಂಡರು. ಸಭೆಯ ಆರಂಭಿಕ ನುಡಿಗಳಲ್ಲಿ ಮಾತನಾಡಿದ ಸಚಿವ ಎಸ್ ಜೈಶಂಕರ್, ಭಾರತ ಮತ್ತು ನೇಪಾಳವು ತಮ್ಮ ಮುಕ್ತ ಗಡಿ ಪ್ರದೇಶದಲ್ಲಿ ಭದ್ರತೆಯನ್ನು ಕಾಯ್ದುಕೊಳ್ಳಲು ನಿಕಟವಾಗಿ ಸಹಕರಿಸುತ್ತಿವೆ. ಕಷ್ಟದ ಸಮಯದಲ್ಲಿ ಉಭಯ ದೇಶಗಳು ಯಾವಾಗಲೂ ಪರಸ್ಪರರಿಗೆ ಬೆಂಬಲವಾಗಿ ನಿಂತಿವೆ ಎಂದು ಹೇಳಿದರು. ಏಷ್ಯಾ ಪೆಸಿಫಿಕ್ ವಲಯದ ವಿಮಾನ ಪ್ರಯಾಣಿಕರ ಸಂಖ್ಯೆಯು 2044 ವೇಳೆಗೆ ಬರೋಬ್ಬರಿ 410 ಕೋಟಿಗೆ ತಲುಪುವ ನಿರೀಕ್ಷೆ ಇದ್ದು, ಈ ಅಭೂತಪೂರ್ವ ಬೆಳವಣಿಗೆಯಲ್ಲಿ ಭಾರತವು ಅತ್ಯಂತ ಪ್ರಮುಖ ಹಾಗೂ ನಿರ್ಣಾಯಕ ಪಾತ್ರ ವಹಿಸುತ್ತಿದೆ ಎಂದು ಅಂತಾರಾಷ್ಟೀಯ ವಾಯುಸಾರಿಗೆ ಸಂಸ್ಥೆ ಐಎಟಿಎ ತಿಳಿಸಿದೆ. ಬ್ರೆಜಿಲ್ನ ಬ್ರೆಜಿಲಿಯಾ ನಗರದಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಟಿಎ ಸಂಸ್ಥೆಯ ಏಷ್ಯಾ ಪೆಸಿಫಿಕ್ ವಲಯದ ಪ್ರಾದೇಶಿಕ ಉಪಾಧ್ಯಕ್ಷ ಶೆಲ್ಡನ್ ಹಿ, ಕಳೆದ ಹಲವು ವರ್ಷಗಳಿಂದ ಈ ವಲಯದ ವಾಯುಯಾನ ಪ್ರಗತಿಯಲ್ಲಿ ಭಾರತದ ಕೊಡುಗೆ ಅತ್ಯಂತ ಗಮನಾರ್ಹವಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಭಾರತ ಇಂದು ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶೀಯ ನಾಗರಿಕ ವಿಮಾನಯಾನ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಜೊತೆಗೆ ಕಳೆದ 5-10 ವರ್ಷಗಳಲ್ಲಿ ಏಷ್ಯಾ ಪೆಸಿಫಿಕ್ ವಲಯದ ವಾಯುಯಾನ ಕ್ಷೇತ್ರವು ಉತ್ತಮ ಬೆಳವಣಿಗೆಯನ್ನು ಕಂಡಿದ್ದು, ಮುಂದಿನ ದಶಕದಲ್ಲೂ ಈ ಭರವಸೆಯ ವೇಗ ಹೀಗೆಯೇ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಾಗತಿಕ ವಿಮಾನ ಸಂಚಾರದ ಒಟ್ಟು 85%ರಷ್ಟನ್ನು ಪ್ರತಿನಿಧಿಸುವ ವಿಶ್ವದ 370 ಪ್ರಮುಖ ವಿಮಾನಯಾನ ಸಂಸ್ಥೆಗಳು ಐಎಟಿಎ ಒಕ್ಕೂಟದ ಸದಸ್ಯತ್ವ ಹೊಂದಿವೆ. ಪ್ರಸ್ತುತ ನಿನ್ನೆಯಿಂದ ನಾಳೆಯವರೆಗೆ ಬ್ರೆಜಿಲ್ನಲ್ಲಿ ಐಎಟಿಎ ಸಂಸ್ಥೆಯ 82ನೇ ವಾರ್ಷಿಕ ಮಹಾಸಭೆ ಹಾಗೂ ವಿಶ್ವ ವಾಯುಸಾರಿಗೆ ಶೃಂಗಸಭೆ ನಡೆಯುತ್ತಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೀಟ್ ಯುಜಿ 2026 ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಥವಾ ಮುಂಚಿತವಾಗಿಯೇ ಲಭ್ಯವಾಗಿದೆ ಎಂಬುದರ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ಪಷ್ಟವಾಗಿ ನಿರಾಕರಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಂಸ್ಥೆಯು, ಇಂತಹ ಸುಳ್ಳು ಸುದ್ದಿಗಳು ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರ ಆತಂಕವನ್ನು ದುರುಪಯೋಗಪಡಿಸಿಕೊಳ್ಳುವ ಸಂಘಟಿತ ವಂಚನಾ ಜಾಲಗಳ ಕೆಲಸವಾಗಿದೆ ಎಂದು ತಿಳಿಸಿದೆ. ಪರೀಕ್ಷಾ ಪ್ರಕ್ರಿಯೆಯ ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ಸ್ಪಷ್ಟಪಡಿಸಿರುವ ಎನ್ಟಿಎ, ಅಭ್ಯರ್ಥಿಗಳಿಗೆ ನ್ಯಾಯಸಮ್ಮತ ಮತ್ತು ಸುರಕ್ಷಿತ ವಾತಾವರಣದಲ್ಲಿ ಪರೀಕ್ಷೆ ನಡೆಸಲು ಅಗತ್ಯವಿರುವ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಹಾಗೂ ಕಟ್ಟುನಿಟ್ಟಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಎಂದು ದೃಢಪಡಿಸಿದೆ. ಪಶ್ಚಿಮ ಬಂಗಾಳದ ಪ್ರಸಿದ್ದ ಧಾರ್ಮಿಕ ಕ್ಷೇತ್ರಗಳಾದ ದಕ್ಷಿಣೇಶ್ವರ ಮತ್ತು ಕಾಳಿಘಾಟ್ ದೇವಸ್ಥಾನಗಳ ಮೂಲಸೌಕರ್ಯಗಳನ್ನು ಮೇಲ್ದರ್ಜೆಗೇರಿಸಲು ಬಿಜೆಪಿ ಸರ್ಕಾರವು ಪ್ರಮುಖ ಅಭಿವೃದ್ದಿ ಯೋಜನೆಗಳನ್ನು ಕೈಗೊಳ್ಳಲಿದೆ ಎಂದು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಐತಿಹಾಸಿಕ ಗಂಗಾ ಸಾಗರ ಮೇಳವನ್ನು ಅಂತಾರಾಷ್ಟೀಯ ಮಟ್ಟಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಈಗಾಗಲೇ ಕೆಲಸಗಳು ಪ್ರಾರಂಭವಾಗಿವೆ ಎಂದಿದ್ದಾರೆ. ಗೋವಾದ ಮಡಂಗಾವ್ನಲ್ಲಿ ನಿನ್ನೆ ನಡೆದ 2026 ಮಹಿಳಾ ಸಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್ನ ರೋಚಕ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಅಂತರದಿಂದ ಮಣಿಸಿದ ಭಾರತ ತಂಡ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಈ ಐತಿಹಾಸಿಕ ಗೆಲುವಿನೊಂದಿಗೆ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡ ಬರೋಬ್ಬರಿ 7 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಅತ್ಯಂತ ಪ್ರತಿಷ್ಠಿತ ಸಾಫ್ ಕಪ್ ಅನ್ನು ಮತ್ತೊಮ್ಮೆ ತನ್ನದಾಗಿಸಿಕೊಂಡಿದೆ. ನವಚಂಡೀಗಢದ ಮುಲ್ಲನಪುರ ಮಹಾರಾಜ ಯಾದವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಆಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಮೊದಲ ದಿನದಾಟದ ಅಂತ್ಯಕ್ಕೆ ನಿನ್ನೆ ಭಾರತ 85 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 368 ರನ್ ಗಳಿಸಿದೆ. ಭಾರತದ ಪರ ಕೆಎಲ್ ರಾಹುಲ್ ಶತಕ ಗಳಿಸಿದ್ದು 2ನೇ ವಿಕೆಟ್ ಜೊತೆಯಾಟಕ್ಕೆ ಸಾಯಿ ಸುದರ್ಶನ್ ಅವರೊಂದಿಗೆ 139 ರನ್ ಕಲೆ ಹಾಕಿದರು. ನಂತರ ಶತಕ ಗಳಿಸಿದ ಶುಭಮನ್ ಗಿಲ್ ಹಾಗೂ ಅರ್ಧಶತಕ ಗಳಿಸಿದ ರಿಷಭ್ ಪಂತ್ ಕಣದಲ್ಲಿದ್ದಾರೆ. 2ನೇ ದಿನದಾಟ ಇಂದು ಬೆಳಗ್ಗೆ 9:30 ಆರಂಭವಾಗಲಿದೆ. ಮಂಗೋಲಿಯಾದ ಉಲಾನ್ ಬಾತಾರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತಾರ್ ಓಪನ್ 2026 ಕುಸ್ತಿ ಪಂದ್ಯಾವಳಿಯ 3ನೇ ದಿನದಂದು ಭಾರತದ ಸಾಗರ್ ಜಾಗ್ಲಾನ್ ಮತ್ತು ಕಾಜಲ್ ದೋಚಕ್ ಅವರು

0: ಚಿನ್ನದ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ನಿನ್ನೆಯ ಪಂದ್ಯಗಳಲ್ಲಿ ಭಾರತ ಒಟ್ಟು 2 ಚಿನ್ನ ಹಾಗೂ 4 ಕಂಚಿನ ಪದಕಗಳನ್ನು ಗೆದ್ದುಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರ್ಥಿಕ ಸಲಹಾ ಮಂಡಳಿಯೊಂದಿಗೆ ಪ್ರಧಾನಿ ಸಭೆ. ದೇಶದ ಆರ್ಥಿಕ ಪರಿವರ್ತನೆ, ದೀರ್ಘಕಾಲೀನ ಅಭಿವೃದ್ಧಿ ಅಗತ್ಯತೆಗಳ ಪರಿಶೀಲನೆ. ಅಂತಾರಾಷ್ಟೀಯ ಗಡಿಭಾಗದಲ್ಲಿ ತೀವ್ರ ನಿಗಾ ವಹಿಸಲು ಭದ್ರತಾ ಪಡೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೂಚನೆ. ಭಾರತ ನೇಪಾಳ ಬಾಂಧವ್ಯ ವೃದ್ಧಿ, ನೂತನ ಯುಪಿಐ ಸಂಪರ್ಕ ಹಾಗೂ 84 ಪುನರ್ನಿರ್ಮಾಣ ಯೋಜನೆಗಳ ಹಸ್ತಾಂತರ. ನೀಟ್ ಯುಜಿ 2026 ಮರುಪರೀಕ್ಷೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ವದಂತಿ ನಿರಾಕರಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ. ಹಾಗೂ ಮಹಿಳಾ ಸ್ಯಾಫ್ ಫುಟ್ಬಾಲ್ ಚಾಂಪಿಯನ್ಶಿಪ್, ಬಾಂಗ್ಲಾದೇಶವನ್ನು ಮಣಿಸಿ ದಾಖಲೆಯ 6ನೇ ಬಾರಿ ಪ್ರಶಸ್ತಿ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
1: ಇಲು ಚಿತ್ರದ ಗೀತೆ, ಗಾಯಕರು ಹರಿಚರಣ್, ಬಿಂದು ಮಾಲಿನಿ ದೀಕ್ಷಿತ್, ಶಿವಶಶಿ ಮತ್ತು ಆಲೂರು ಚಂದ್ರಶೇಖರ್ ಬರೆದ ಗೀತೆಗೆ ಸಂಗೀತ ನೀಡಿದವರು ವಾಸು ದೀಕ್ಷಿತ್ ಮತ್ತು ಅಭಿಲಾಷ್ ಲಾಕ್ರಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
2: ಸಾಂಪ್ರದಾಯಿಕ ಅಡುಗೆಗಳು, ನಶಿಸುತ್ತಿರುವ ತಿನಿಸುಗಳು.
1: ಇದೇ ಭಾನುವಾರ ದಿನಾಂಕ 7 ಜೂನ್ 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
4: ಸಿಕ್ಕಿಬಿದ್ರು.
5: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಇನಿಯ ಚಿತ್ರದ ಗೀತೆ ಗಾಯಕರು ಸೋನು ನಿಗಮ್ ಮತ್ತು ನಂದಿತಾ, ಗೀತರಚನೆ ಮತ್ತು ಸಂಗೀತ ವಿ ಶ್ರೀಧರ್ ಅವರದು.

ಒಂದೇ ಜೀವ ಚಿತ್ರದ ಗೀತೆ ಹಾಡಿದ್ದಾರೆ ಮನು ಮತ್ತು ಮಂಜುಳಾ ಗುರುರಾಜ್. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಶಂಕರ್ ಗಣೇಶ್.

ಚಿತ್ರಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆ, ಹಿಂದಿಯಲ್ಲಿ 8 ಗಂಟೆ 15 ನಿಮಿಷಕ್ಕೆ, ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: newspaper leak as false, warns of strict action against those spreading such content. West Bengal government to undertake major development initiatives to upgrade facilities at key religious sites across the state. India hands over 72 health facilities and 12 cultural heritage projects to Nepal. IATA says India will be a significant player to air traffic boom in Asia-Pacific region by 2044. And in football, India beat defending champions Bangladesh 3-1 to win SAF Women's Championship for record sixth time. And with that, we end the morning news. Have a great day.
1: Akashvani. ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳಿಗೆ ವಾರ್ಷಿಕ ಪ್ರಶಸ್ತಿ ನೀಡಲಾಗುತ್ತಿತ್ತು. ಆಕಾಶವಾಣಿಯು ಪ್ರತಿ ವರ್ಷ ಬೇರೆ ಬೇರೆ ವಿಭಾಗಗಳಲ್ಲಿ ನಿರ್ಮಾಣವಾದ ಅತ್ಯುತ್ತಮ ಕಾರ್ಯಕ್ರಮಗಳಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಗಳನ್ನು ನೀಡುತ್ತಿತ್ತು. 1974ರಲ್ಲಿ ಈ ಪ್ರಶಸ್ತಿಗಳನ್ನು ಆರಂಭಿಸಲಾಗಿತ್ತು. ರಾಷ್ಟ್ರೀಯ ಐಕ್ಯತೆಗೆ ರಾಸಾ ಕೌಲ್ ಪ್ರಶಸ್ತಿ, 2001ರಿಂದ ಗಾಂಧಿ ವಿಚಾರಧಾರೆ ಹಾಗೂ ಸಾರ್ವಜನಿಕ ಸೇವಾ ಪ್ರಸಾರಕ್ಕಾಗಿ ಎರಡು ವಿಶೇಷ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಗಾಂಧೀಜಿಯವರು 1947ರ ನವೆಂಬರ್ 12ರಂದು ದೆಹಲಿ ಆಕಾಶವಾಣಿಗೆ ಭೇಟಿ ನೀಡಿದ್ದರು. ಇದು ಆಕಾಶವಾಣಿಗೆ ಅವರ ಏಕೈಕ ಭೇಟಿ. ಅದರ ನೆನಪಿನಲ್ಲಿ ಈ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಇವುಗಳೊಂದಿಗೆ ಯುವವಾಣಿ, ಕುಟುಂಬ ಕಲ್ಯಾಣ ಕಾರ್ಯಕ್ರಮ, ರೂಪಕ ನಾಟಕ, ಸಮೂಹ ಗೀತಗಾಯನ ಕಾರ್ಯಕ್ರಮ ಹಾಗೂ ತಾಂತ್ರಿಕ ಔನ್ನತ್ಯಕ್ಕೂ ಪ್ರಶಸ್ತಿಗಳನ್ನು ನೀಡಲಾಗುತ್ತಿತ್ತು. ಕರ್ನಾಟಕದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರ ರಾಜ್ಯ ಪ್ರಶಸ್ತಿಗಾಗಿ ಸ್ಪರ್ಧೆಯನ್ನು ಪ್ರತಿ ವರ್ಷ ಈ ಹಿಂದೆ ನಡೆಸುತ್ತಿತ್ತು. ಆಕಾಶವಾಣಿ ಹಾಗೂ ದೂರದರ್ಶನದ ಪ್ರಸಾರ ಪರಂಪರೆಯನ್ನು ಸಂರಕ್ಷಿಸಿ ಇಡುವುದಕ್ಕಾಗಿ ದೆಹಲಿಯ ಪ್ರಸಾರ ಭವನದಲ್ಲಿ ಮ್ಯೂಸಿಯಂ ಒಂದನ್ನು ನಿರ್ಮಿಸಲಾಗಿದೆ. ಇಲ್ಲಿ ಅಪರೂಪದ ನಾಟಕಗಳ ಹಸ್ತಪ್ರತಿಗಳು, ಸಂಗೀತ ದಿಗ್ಗಜರು ಬಳಸುತ್ತಿದ್ದ ವಿವಿಧ ಸಂಗೀತ ಸಾಧನಗಳು, ಬಹಳ ಹಿಂದೆ ಬಳಸಲಾಗುತ್ತಿದ್ದ ವಿವಿಧ ಪ್ರಕಾರದ ಮೈಕ್ಗಳು, ರೇಡಿಯೋ ಸೆಟ್ಗಳನ್ನು ಒಳಗೊಂಡಂತೆ ವಿವಿಧ ಪ್ರಸಾರ ಪರಿಕರಗಳನ್ನು ಇಲ್ಲಿ ಇಡಲಾಗಿದೆ. ಆಕಾಶವಾಣಿಯ ಇನ್ನೊಂದು ಹೆಮ್ಮೆಯ ಕಾರ್ಯಕ್ರಮ ಸರ್ವಭಾಷಾ ಕವಿ ಸಮ್ಮೇಳನ. 1956ರಲ್ಲಿ ಆರಂಭವಾದ ಈ ಕಾರ್ಯಕ್ರಮದಲ್ಲಿ ಭಾರತದ 22 ಭಾಷೆಗಳ ಕವಿಗಳು ಒಂದೇ ವೇದಿಕೆಯ ಮೇಲೆ ತಮ್ಮ ಕವಿತೆಗಳನ್ನು ಪ್ರಸ್ತುತಪಡಿಸುತ್ತಾರೆ. ಇದು ರಾಷ್ಟ್ರೀಯ ಭಾವೈಕ್ಯತೆ ಹಾಗೂ ಭಾಷಾ ಬಾಂಧವ್ಯವನ್ನು ವೃದ್ಧಿಸುವ ಉದ್ದೇಶವನ್ನು ಹೊಂದಿದೆ. 2 ತಾಸುಗಳ ಈ ಧ್ವನಿಮುದ್ರಿತ ಕಾರ್ಯಕ್ರಮ ಗಣರಾಜ್ಯದ ಮುನ್ನಾ ದಿನ ಅಂದರೆ ಜನವರಿ 25ರಂದು ರಾತ್ರಿ 10 ಗಂಟೆಗೆ ಪ್ರಸಾರವಾಗುತ್ತದೆ. ದೆಹಲಿಯಿಂದ ಹಿಂದಿಯಲ್ಲೂ, ಉಳಿದ ರಾಜ್ಯಗಳಿಂದ ಆಯಾ ಭಾಷೆಗಳಲ್ಲೂ ಅನುವಾದಗೊಂಡು ಏಕಕಾಲಕ್ಕೆ ಈ ಕಾರ್ಯಕ್ರಮ ರಾಷ್ಟ್ರವ್ಯಾಪಿ ಪ್ರಸಾರವಾಗುವುದು ಇದರ ಹಿರಿಮೆ. 1956ರಿಂದ ಇಂದಿನವರೆಗೂ ಅನೂಚಾನವಾಗಿ ಈ ಸರ್ವಭಾಷಾ ಕವಿ ಸಮ್ಮೇಳನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಈ ಹಿಂದೆ ಆಕಾಶವಾಣಿಯಲ್ಲಿ ಕೆಲವು ಸ್ಮಾರಕ ಉಪನ್ಯಾಸ ಮಾಲಿಕೆಗಳು ಪ್ರಸಾರವಾಗುತ್ತಿದ್ದವು. ಅದರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸ್ಮಾರಕ ಉಪನ್ಯಾಸ ಮಾಲಿಕೆ ಹಾಗೂ ಸರ್ದಾರ್ ಪಟೇಲ್ ಸ್ಮಾರಕ ಉಪನ್ಯಾಸ ಮಾಲಿಕೆಗಳು ಪ್ರಮುಖವಾದವು. ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದರ ಸ್ಮರಣಾರ್ಥ ನಾಡಿನ ಹೆಸರಾಂತ ಚಿಂತಕರು, ವಿದ್ವಾಂಸರು ಮಾಡುವ ಈ ಉಪನ್ಯಾಸಗಳು ನಾಡಿನ ಸಾಂಸ್ಕೃತಿಕ ಹಿರಿಮೆಯನ್ನು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಹಾಗೂ ದೇಶವನ್ನು ಉತ್ತಮ ಮಾರ್ಗದಲ್ಲಿ ಮುನ್ನಡೆಸುವ ಸಲಹೆ ಸೂಚನೆಗಳನ್ನು ಒಳಗೊಂಡಿದ್ದು ಈ ಮಾಲಿಕೆ ಅತ್ಯಂತ ಜನಪ್ರಿಯವಾಗಿತ್ತು. ಇನ್ನು ಸರ್ದಾರ್ ಪಟೇಲ್ ಸ್ಮಾರಕ ಉಪನ್ಯಾಸ ಮಾಲಿಕೆ 1955ರಿಂದ ಭಾರತದ ಮೊದಲ ಮಾಹಿತಿ ಹಾಗೂ ಪ್ರಸಾರ ಮಂತ್ರಿಗಳಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಸ್ಮರಣಾರ್ಥವಾಗಿ ನಡೆಯುತ್ತಿತ್ತು. ಈ ಉಪನ್ಯಾಸದ ಧ್ವನಿಮುದ್ರಣ ಅವರ ಜನ್ಮದಿನವಾದ ಅಕ್ಟೋಬರ್ 31ರಂದು ರಾಷ್ಟ್ರವ್ಯಾಪಿ ಪ್ರಸಾರವಾಗುತ್ತಿತ್ತು.
2: ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ, ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು, ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ

0: ಸವಿನಯವಾದ ಕೋರಿಕೆ. ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ
2: ಸವಿ ಸವಿ ನೆನಪು.
3: ಸವಿ ಸವಿ ನೆನಪು
4: ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ.
5: ಶ್ರೋತೃ ಬಾಂಧವರೇ, ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ.
6: ಪ್ರಿಯ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇಂದು ನಾನು ನಮ್ಮ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಚಿಂದೋಡಿ ಲೀಲಾ ಎಂದು ಪ್ರಶಸ್ತಿ ಪಡೆದಿದ್ದೇನೆ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಪ್ರೋತ್ಸಾಹ. ನಾಟಕದ ಕಲೆಯ ಮೇಲೆ ನಿಮಗಿರುವ ಅತ್ಯಂತ ಅಭಿಮಾನ, ನನ್ನ ತಾಯಿ ತಂದೆಯರ ಆಶೀರ್ವಾದವೇ ನನಗೆ ರಕ್ಷೆಯಾಗಿದೆ. ನನ್ನನ್ನು ಬಹಳ ಜನ ಕೇಳುತ್ತಾರೆ, ಚಿಂದೋಡಿ ಲೀಲಾ ಅಂದರೆ ಏನು ಅರ್ಥ ಅಂತ. ನಾನು ಅತಿ ಪ್ರೀತಿಯಿಂದ ಮರ್ಯಾದೆಗಳಿಂದ ಅಂದು ಇಂದು ಎಂದೆಂದೂ ಉಳಿಸಿಕೊಳ್ಳುವ ನನ್ನ ಮನೆತನದ ಹೆಸರೇ ಅದು. ನಮ್ಮ ಅಜ್ಜನವರು ಮಹಾವಿದ್ವಾಂಸರು. ಅವರ ಗಮಕದ ಸಂಗೀತಕ್ಕಾಗಿ ಮೈಸೂರು ಅರಸರಿಂದ ಕಾಲಿಗೆ ಚಿನ್ನದ ತೋಡೆ ಹಾಕಿಸಿಕೊಂಡ ಭಾಗ್ಯವಂತರು. ಚಿನ್ನದ ತೋಡೆ ಎಂಬ ಮಾತು ಕಾಲಕ್ರಮೇಣ ಚಿಂದೋಡಿ ಅಂತಾಯಿತು. ನಾನು ಈ ಸ್ಥಿತಿಯಲ್ಲಿರಲು ಕಾರಣ ನಿಮ್ಮ ಪ್ರೋತ್ಸಾಹ. ನನ್ನ ಹೆತ್ತವರ ಆಶೀರ್ವಾದ ನನ್ನನ್ನು ಅಡಿಗಡಿಗೆ ಕಾಪಾಡುತ್ತಿದೆ. ಅದರಲ್ಲೂ ನನ್ನ ತಾಯಿಯ ವಾತ್ಸಲ್ಯವನ್ನು ಒಂದು ಕ್ಷಣ ಸಹ ಮರೆಯಲಾರೆ. ಇನ್ನಿಲ್ಲದ ಆ ದೇವಿಯನ್ನು ಮತ್ತೆ ಮತ್ತೆ ನೋಡುವ ಹಂಬಲವೆನಿಸುತ್ತದೆ. ನನಗೆ ನಾಗರಿಕತೆಯಿಂದ ದೂರವಾಗಿ ಪ್ರಶಾಂತವಾಗಿರುವ ಹಳ್ಳಿಯ ವಾತಾವರಣವೆಂದರೆ ಬಲುಹಿತ ನನ್ನ ಮನಸ್ಸಿಗೆ. ಇದರ ಬಗ್ಗೆ ನನ್ನ ಪರಿಚಿತರು ನನ್ನನ್ನು ಚೇಷ್ಟೆ ಮಾಡ್ತಾರೆ, ಲೀಲಮ್ಮ ನೀನು ಹಳ್ಳಿಯಲ್ಲೇ ಉಳಿದರೆ ಚೆನ್ನಾಗಿರುತ್ತೆ ಎಂದು. ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಗಾದೆ ವೇದದಷ್ಟೇ ನಿಜ. ಹಳೆಯ ಕಾಲದ ಚಿತ್ರಗಳ ಹಾಡುಗಳು ಇಂದು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ನಿಂತಿದೆ. ಅದಕ್ಕೆ ಕಾರಣ ತಂಪಾದ ಸಾಹಿತ್ಯ, ಇಂಪಾದ ಸಂಗೀತ, ಅಂದಿನ ಚಿತ್ರಗಳು ಪ್ರಶಾಂತವಾಗಿ ಹರಿಯುವ ನದಿಗಳಂತಿತ್ತು. ಇಂದಿನ ಚಿತ್ರಗಳು ಭೋರ್ಗರಿಯುವ ಪ್ರವಾಹದಂತಿದೆ. ಅಂದಿನ ಪ್ರಣಯ ದೃಶ್ಯಗಳು ನಂದಾದೀಪದಂತೆ ನಿರ್ಮಲವಾಗಿ ಬೆಳಗುತ್ತಿತ್ತು. ಇಂದು ಮರ್ಕ್ಯುರಿ ದೀಪದಂತೆ ಕಣ್ಣುಗಳನ್ನು ಕೊರೆಯಿಸುವ ಬೆಳಕಾಗಿದೆ. ನನಗಿನ್ನೂ ನೆನಪಿದೆ, ಅತೀ ಸಲಿಗೆಯ ಅಭಿನಯವಿಲ್ಲದಿದ್ದರೂ ಅತ್ಯಂತ ಸನ್ನಿಹಿತವಾಗಿರುವಂತೆ ಕಾಣುವ ತುಂಬ ಮೆಚ್ಚುಗೆಯಾದ ಪ್ರಣಯ ದೃಶ್ಯ ಜಕಣಾಚಾರ್ಯ ಚಿತ್ರದ್ದು. ಆ ಚಿತ್ರದಲ್ಲಿ ಕಲ್ಯಾಣ್ ಕುಮಾರ್ ಅವರೇ ಅಭಿನಯಿಸಿದ್ದಾರೆ. ಆ ಚಿತ್ರದ ಪ್ರಣಯಭರಿತ ಹಾಡು ಕೇಳಿದರೆ ಮೈ ಮನಸ್ಸುಗಳು ಪ್ರಫುಲ್ಲವಾಗುತ್ತವೆ, ಮೈ ಚುಮ್ಮನ್ನುತ್ತದೆ.

ಮಹಿಳೆಯಲ್ಲಿ ಕೆಲವರು ಕಣ್ಣಿತ್ತೂ ಕುರುಡರಂತೆ ನಾಗರಿಕತೆಯ ಬೆನ್ನ ಹಿಂದೆ ಓಡುವುದನ್ನು ನೋಡಿದರೆ ಮನಸ್ಸಿಗೆ ನೋವಾಗುವುದು ಸಹಜ. ಸಂಸ್ಕಾರ ನಾಗರಿಕತೆ ನಡತೆಯಲ್ಲಿರಬೇಕೇ ವಿನಃ ಅಲಂಕಾರದಲ್ಲ. ದುಡಿಮೆಯೇ ದೇವರೆಂದು ಭಾವಿಸಿ ಬಾಳುವ ಹೆಣ್ಣು ನಾನು. ಶಿವನ ಕೃಪೆಯಿಂದ ಮನೆಯಲ್ಲೇ ಕುಳಿತು ದುಡಿಯದೇ ವಿಶ್ರಾಂತಿ ಪಡೆಯಬಹುದು. ಆದರೆ ದಿವಂಗತ ನೆಹರೂಜಿಯವರು ಹೇಳಿದಂತೆ ಆರಾಮ್ ಹರಾಮ್ ಹೈ ಎಂಬ ಮಾತನ್ನು ನಾನು ಪಾಲಿಸುತ್ತಿದ್ದೇನೆ. ಇಂದು ನಮ್ಮ ನಾಲ್ಕು ನಾಟಕ ಸಂಸ್ಥೆಗಳು ಜಯಪ್ರದವಾಗಿ ನಡೆಯುತ್ತಿರುವ ಕಾರಣ ನನ್ನ ದುಡಿಮೆಯೆಂದು ನಾನು ಗರ್ವದಿಂದ ಹೇಳುತ್ತಿಲ್ಲ. ಎಲ್ಲರ ದುಡಿಮೆಯೊಂದಿಗೆ ನನ್ನ ದುಡಿಮೆಯೂ ಸೇರಿದೆ ಎಂದು ವಿನಯದಿಂದ ಹೇಳುತ್ತಿದ್ದೇನೆ. ಆಗದು ಎಂದು ನಾವು ಕೈಕಟ್ಟಿ ಕುಳಿತಿದ್ದರೆ ಏನನ್ನು ಸಾಧಿಸಲು ಆಗುತ್ತಿರಲಿಲ್ಲ. ಏನೇ ಬರಲಿ, ಒಗ್ಗಟ್ಟಿರಲಿ, ಇದು ನಮ್ಮ ನಾಯಕರು ಪ್ರಜೆಗಳಿಗೆ ನೀಡಿದ ಸಂದೇಶ ಮಾತ್ರವಲ್ಲ, ಪ್ರತಿ ಮನೆಯಲ್ಲೂ ಒಗ್ಗಟ್ಟಿರಬೇಕೆಂದು ನಾನು ದೃಢವಾಗಿ ಹೇಳುತ್ತೇನೆ. ನಾನು ತುಂಬು ಸಂಸಾರದಲ್ಲಿ ಹುಟ್ಟಿ ಬೆಳೆದವಳು. ಚಿಕ್ಕಂದಿನಿಂದಲೂ ಅಣ್ಣ ಅಕ್ಕಂದಿರೊಂದಿಗೆ ಒಗ್ಗಟ್ಟಾಗಿ ಬಾಳಿ ಬೆಳೆದಿದ್ದೇನೆ. ಇಂದಿಗೂ ನಮ್ಮದು ಒಗ್ಗಟ್ಟಿನಿಂದ ಬಾಳುತ್ತಿರುವ ಸುಖ ಸಂಸಾರ. ಅದಕ್ಕೆ ಕಣ್ತೆರೆದು ನೋಡು ಈ ಚಿತ್ರದ ಹಾಡೆಂದರೆ ನನಗೆ ತುಂಬ ಇಷ್ಟ.

0: ಬದುಕಿನ ಪ್ರತಿ ವ್ಯಕ್ತಿಯು ಮರಣಿಸಲೇಬೇಕು. ಕಣ್ಣು ತೆರೆದು ಮುಚ್ಚುವುದರಲ್ಲಿ ಅವನು ನಡೆಸಬೇಕಾದ ಜೀವನ ಬಿಳಿಯ ಹಾಳೆಯಂತಿರಬೇಕು. ಮಸಿ ಬಳಿದು ಹರಿದು ಹೋದ ಹಾಳೆ ಆಗಬಾರದು. ಜೀವನ ಪ್ರವಾಹದಲ್ಲಿ ಎದುರು ಈಜುವುದು ನನ್ನ ರಕ್ತದ ಗುಣ. ಆದರೆ ಅದರಲ್ಲಿ ನನಗೆ ಆನಂದವಿದೆ. ಸೋಲನ್ನು ಕಂಡು ನಾನು ಅಂಜಿ ಹಿಂದಡಿಯಿಡುವ ಗುಣ ನನ್ನಲ್ಲಿಲ್ಲ. ಹಾಗೆ ಈಜಿ ದಡ ಮುಟ್ಟಿದರೆ ಆಗ ನಮಗೆ ಸಿಗುವ ಆನಂದ ಅತೀತ. ಜೀವನವನ್ನು ಜಯಿಸಿದ ಸಂಭ್ರಮ. ಜೀವನವನ್ನು ನೋಡಿ ಹೆದರಿ ನಿಂತವರಿಗೆ ನಾವು ನಮ್ಮ ಬಾಳನ್ನು ಸಾಕ್ಷಿಯಾಗಿ ತೋರಿಸಬಹುದು. ಜಾತಿಯ ಜ್ವರದಿಂದ ದೂರಾಗಿರಿ ಎಂದು ನಮ್ಮ ನಾಡಿನ ನಾಯಕರು ಯುವಜನಾಂಗಕ್ಕೆ ಧ್ವನಿಯೇರಿಸಿ ಹೇಳುತ್ತಿದ್ದಾರೆ. ಈ ಮಾತಿಗೆ ಪ್ರತಿಯೊಬ್ಬರೂ ಮನ್ನಣೆ ನೀಡಲೇಬೇಕು. ಎಲ್ಲರ ದೇಹದಲ್ಲೂ ಒಂದೇ ರಕ್ತ ಹರಿಯುತ್ತಿರುವಾಗ ಮೇಲು ಕೀಳುಗಳ ತಾರತಮ್ಯವೇಕೆ? ಕುಲಮತಗಳ ಭೇದವೇಕೆ? ನಮ್ಮ ಜಾತಿ ಪ್ರೀತಿಯ ಜಾತಿಯಾಗಿರಬೇಕು. ನಮ್ಮ ಮತ ಮಮತೆಯ ಬಂಧನವಾಗಿರಬೇಕು. ಜಾತಿಯ ಭೂತ ಎಂದೂ ನಮ್ಮ ದೇಶದಿಂದ ತೊಲಗುತ್ತೋ ಅಂದೇ ನಮಗೆ ಸ್ವರ್ಣಕಾಲ ಆರಂಭವಾಗುತ್ತೆ. ಇದನ್ನು ನಾನು ಸತ್ಯವಾಗಿ ಹೇಳುತ್ತೇನೆ. ಜಾತಿಯ ಬಗ್ಗೆ ಅಂದೇ ಕನಕದಾಸರು ಅದೆಷ್ಟು ಕಳಕಳಿಯಿಂದ ಹಾಡಿದ್ದಾರೆ.
1: ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲ

0: ಇಂದಿನ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ರಂಗಭೂಮಿಯ ಹೆಸರಾಂತ ಕಲಾವಿದೆ ಹಾಗೂ ಚಿತ್ರನಟಿ ಚಿಂದೋಡಿ ಲೀಲಾ ಅವರು. ಕಾರ್ಯಕ್ರಮದ ಧ್ವನಿ ಸಂಯೋಜಕರು ಬಿ ಕೆ ಆನಂದ್.
1: ಇದು ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. ನಮಸ್ಕಾರ.
2: ಇದುವರೆಗೂ ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳಿದಿರಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ.
0: ವಂದೇ ಮಾತರಂ.
1: ವಂದೇ ಮಾತರಂ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಾಯಿ ಸಿಂಹಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಹಾಲ ಕಾಯಿ ಸಿಂಹಪ್ಪ ನಿಕ್ಕಿ ಕಡೆದೊಡೆ ಮೊದಲು ಮೇಲೆ ಕಾಣದ ಬೆಣ್ಣೆ ತೇಲಿ ಬರುವಂತೆ. ಬಾಳ ನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದಾತ್ಮಮತಿ ಮಂಕುತಿಮ್ಮ. ಬಾಳ ನೀ ಜಗದ ಮಂತುವು ಕಡೆಯಲೇಳುವುದು ಆಳದಿಂದಾತ್ಮಮತಿ ಮಂಕುತಿಮ್ಮ.

ಈ ಪದ್ಯ ಕೂಡ ಜಗತ್ತಿನಲ್ಲಿ ಮನುಷ್ಯ ತನ್ನ ವ್ಯಕ್ತಿತ್ವವನ್ನು ಅದರ ಆಳದಲ್ಲಿರುವಂತಹ ಆತ್ಮವನ್ನು ಮೇಲಕ್ಕೆ ಆವಿಷ್ಕಾರಗೊಳಿಸಲಿಕ್ಕೆ ಮಾಡಬೇಕಂತ ಕಾರ್ಯ ಯಾವುದು ಅನ್ನೋದನ್ನು ಹೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಒಂದು ಸಣ್ಣದೊಂದು ಉಪಮೆಯನ್ನು ಈ ಪದ್ಯದಲ್ಲಿ ಕೊಡ್ತಾ ಇದ್ದಾರೆ. ಹಾಲ ಕಾಯಿಸಿ ಹೆಪ್ಪನೆಕ್ಕಿ ಕಡೆದೊಡೆ ಕಾಣದೇ ಇರುವಂಥ ಬೆಣ್ಣೆ ಮೇಲಕ್ಕೆ ತೇಲ್ಕೊಂಡು ಬರುತ್ತೆ. ಬೆಣ್ಣೆ ಇರುತ್ತೆ ಒಳಗಡೆ ನಿನ್ನೆ, ಆದರೆ ಅದು ಕಾಣೋದಿಲ್ಲ ಮೊದಲು. ಆದರೆ ಹಾಲನ್ನು ಕಾಯಿಸಿ ಹೆಪ್ಪಾಕಿ ನಂತರ ಕಡ್ದಾಗ ನಿಮಗೆ ಒಳಗಿರುವಂಥ ಬೆಣ್ಣೆ ಮೇಲಕ್ಕೆ ತೇಲ್ಕೊಂಡು ಬರ್ತಾ ಇರುತ್ತೆ. ಅದೇ ರೀತಿ ಜಗದ ಮಂತು, ಮಂತು ಅಂದರೆ ಕಡೆಗೋಲು, ಇಲ್ಲಿ ಈ ಜಗತ್ತಿನ ಕಡೆಗೋಲು ಅನ್ನೋದೇನಿದೆ ಇದು ಯಾವಾಗ ಬರುತ್ತೆ ಅಂತಂದರೆ ಬದುಕಿನಲ್ಲಿ ವ್ಯಕ್ತಿತ್ವ ತನ್ನಂತಾನು ತೊಡಗಿಸ್ಕೊಂಡಾಗ, ಹಾಗೆ ತೊಡಗಿಸ್ಕೊಂಡಾಗ ಈ ಮಂತು ಜಗತ್ತೆನ್ನುವಂಥ ಈ ಕಡೆಗೋಲು ವ್ಯಕ್ತಿತ್ವದಲ್ಲಿ ಇರುವಂತಹ

ಆತ್ಮವನ್ನ ನಿಧಾನಕ್ಕೆ ಮೇಲಕ್ಕೆ ತರ್ತದೆ ಅಂತ. ಹಿಂದಿನ ಅನೇಕ ಪದ್ಯಗಳಲ್ಲಿ ಆತ್ಮವನ್ನೋದು ಹೇಗೆ ಆವಿಷ್ಕಾರಗೊಳ್ಳುತ್ತದೆ ಅನ್ನೋದನ್ನ ಡಿ ವಿ ಜಿ ಅವರು ವಿವರಿಸ್ತಾ ಇದ್ದಾರೆ. ಜಗತ್ನಲ್ಲಿ ಬದುಕಿನಲ್ಲಿ ಸುಖ ದುಃಖ ಇವೆರಡೂ ಒಂದೇ ರೀತಿಯಲ್ಲಿ ಭಾವಿಸಬೇಕಾಗಿದೆ. ದುಃಖ ಅನ್ನೋದು ಬಹಳ ಮುಖ್ಯ ಕೂಡ ಹೌದು. ಹೀಗಾಗಿ ಈ ದ್ವಂದ್ವಗಳನ್ನ ಎದುರಿಸೋದು ಹೇಗೆ, ಈ ಸಂಕಷ್ಟಗಳನ್ನ ದಾಟದಾಗ ಹೇಗೆ ವ್ಯಕ್ತಿತ್ವ ಊರ್ಜಿತವಾಗ್ತದೆ ಅನ್ನೋ ಮಾತನ್ನ ಅನೇಕ ಪದ್ಯಗಳಲ್ಲಿ ಡಿ ವಿ ಜಿ ಅವರು ಏನು ವಿವರಿಸ್ತಾ ಇದ್ದಾರೆ, ಆ ಭಾವವನ್ನ ಇಲ್ಲಿ ಇನ್ನೊಂದು ಉಪಮೆಯ ಮೂಲಕ ಕವಿ ವಿವರಿಸ್ತಾ ಇದ್ದಾನೆ ಅಂತ ನಾವು ಭಾವಿಸಬಹುದು.

ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ. ಭುಕ್ತಿಪಥ ಮುಕ್ತಿಪಥ ಬೇರೆ ಬೇರೆಯವಲ್ಲ, ಯುಕ್ತದಿಂದೆರಡು ಮಂಚುಗಳೊಂದೇ ಪಥಕ್ಕೆ. ಸತ್ವ ಶೋಧನೆ ಲೋಕ ಸಂಸ್ಕಾರ ದಿಂ ನಿನಗೆ ಶಕ್ತಿ ಅಧ್ಯಾತ್ಮಕದು ಮಂಕುತಿಮ್ಮ. ಸತ್ವ ಶೋಧನೆ ಲೋಕ ಸಂಸ್ಕಾರ ದಿಂ ನಿನಗೆ ಶಕ್ತಿ ಅಧ್ಯಾತ್ಮಕದು ಮಂಕುತಿಮ್ಮ.

0: ಮುಕ್ತಿಪಥ ಮತ್ತು ಮುಕ್ತಿಪಥ ಅನ್ನುವ ಎರಡು ಜೀವನದ ದಾರಿಯನ್ನ ಇಲ್ಲಿ ಕವಿ ವಿವರಿಸ್ತಾ ಇದ್ದಾರೆ. ಹಿಂದಿನ ಅನೇಕ ಪದ್ಯಗಳಲ್ಲಿ ಡಿ ವಿ ಜಿಯವರು ಈ ಲೋಕದ ಬದುಕಿನಲ್ಲಿರುವಂತಹ ಎರಡು ದ್ವಂದ್ವಗಳನ್ನ ಏನು ವಿವರಿಸ್ತಾ ಇದ್ರು ಅದನ್ನಲ್ಲಿ ಪಥದ ಪರಿಭಾಷೆಯಲ್ಲಿ ಚರ್ಚೆ ಮಾಡೋದನ್ನ ಗುರುತಿಸಬಹುದು. ಭಕ್ತಿಪಥ ಮತ್ತು ಮುಕ್ತಿಪಥ. ಮುಕ್ತಿ ಅಂದರೆ ಬದುಕಿನಲ್ಲಿ ಇರುವಂತಹ ಒಂದು ದಾರಿ, ಬದುಕಿನಲ್ಲಿ ಒಳಗೊಳ್ಳುವಂತ ಒಂದು ದಾರಿ ಇದು. ಇನ್ನೊಂದು ಮುಕ್ತಿಪಥ, ಬದುಕನ್ನು ಬಿಟ್ಟು ಅಂತಿಮವಾದಂತಹ ಗುರಿ ಬಹಳ ಮುಖ್ಯ ಅಂತ ಹೇಳುವಂತಹ ದಾರಿ. ಇದು ಬೇರೆ ಬೇರೆಯಲ್ಲ ಅನ್ನೋದು ಡಿ ವಿ ಜಿಯವರು ಬಹಳ ಮುಖ್ಯವಾದ ಮಾತು. ಇದನ್ನ ಅನೇಕ ಭಕ್ತಿ ಪಂಥದ ಸಂತರು ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ ಮತ್ತೆ ವಿವರಿಸಿರೋದನ್ನ ಗುರುತಿಸಬಹುದು. ಸಂಸಾರವೆಂಬ ನಾಣ್ಯವ ಸವೆಯ ಬಳಸುವೆ ಎನ್ನುವಂತ ಬಸವಣ್ಣವರ ಮಾತಿನಲ್ಲಿ ನೆನಪಿಸಬಹುದು ಅಂತ ಕಾಣಿಸ್ತದೆ. ಸಂಸಾರವೆಂಬ ನಾಣ್ಯವನ್ನ ಸವಿಯೋ ಹಾಗೆ ಬೆಳೆಸಿದ್ರೆ ಮಾತ್ರ, ಅದನ್ನ ಚಲಾವಣೆಗೆ ತಂದ್ರೆ ಮಾತ್ರ ನನಗೆ ಮುಕ್ತಿ ಅನ್ನೋದು ಸಿಗ್ತದೆ ಅನ್ನುವ ಬಸವಣ್ಣನ ಮಾತನ್ನ ನೀವು ನೆನೆಸ್ಕೊಂಡ್ರೆ ಡಿ ವಿ ಜಿಯವರ ಮಾತಿನ ಈ ಮಾತಿನ ಅರ್ಥಕ್ಕೆ ಒಂದು ಹೊಸ ರೀತಿಯ ಮನಚು ಬರೋದನ್ನ ನೀವು ಗುರುತಿಸಬಹುದು. ಡಿ ವಿ ಜಿಯವರಿಗೆ ಈ ಲೋಕ, ಈ ಬದುಕು, ಇದರ ನೋವು, ಬಡತನ, ಹಸಿವು ಇವೆಲ್ಲವೂ ಕೂಡ ಬಹಳ ಮುಖ್ಯ ಈ ಜೀವನದ ಮೌಲ್ಯವನ್ನು ಅರಿಯೋದಕ್ಕೆ. ಆದ್ರಿಂದ ಇದರ ಮೂಲಕವೇ ಒಂದು ಮುಕ್ತಿ ಅನ್ನುವ ಪಥ ಏನಾದರೂ ಕಾಣೋದಾದ್ರೆ ಅದು ಕಾಣಿಸ್ತದೆ ಅನ್ನೋ ಮಾತಿದೆ ಇಲ್ಲಿ. ಭಕ್ತಿ ಮತ್ತು ಮುಕ್ತಿ ಇವೆರಡೂ ದಾರಿಗಳು ಬೇರೆಯಲ್ಲ, ಇವು ಒಂದೇ ಪಥಕ್ಕೆ, ಒಂದೇ ಒಂದು ದಾರಿಗೆ. ಇವೆರಡೂ ಕೂಡ ಯಾವುದನ್ನ ಭಕ್ತಿ ಅಂತ ಕರೀತಾರೆ ಮತ್ತು ಮುಕ್ತಿ ಅಂತ ಕರೀತಾರೆ, ಇವೆರಡೂ ಕೂಡ ಬಹಳ ಮುಖ್ಯವಾದಂತಹ ಉಪದಾರಿಗಳು ಅನ್ನೋ ಮಾತನ್ನ ಇಲ್ಲಿ ಡಿ ವಿ ಜಿಯವರು ಹೇಳ್ತಾ ಇರೋ ಹಾಗೆ ಕಾಣಿಸ್ತದೆ. ಲೋಕ ಸಂಸ್ಕಾರದಿಂದ ವ್ಯಕ್ತಿತ್ವಕ್ಕೆ ಸತ್ಯ ಶೋಧನೆಯ ದಾರಿಗೆ ಇದು ನಮ್ಮನ್ನ ತೆಗೆದುಕೊಂಡು ಹೋಗ್ತದೆ ಅನ್ನೋದು ಇಲ್ಲಿಯ ಮಾತು. ಮತ್ತು ಆಧ್ಯಾತ್ಮಕ್ಕೂ ಕೂಡ ಈ ಒಂದೇ ಒಂದು ದಾರಿ ಏನಿದೆ, ಈ ಪಥ ಅದು ಶಕ್ತಿಯಾಗ್ತದೆ ಅನ್ನೋ ಭಾವ ಈ ಪದ್ಯದಲ್ಲಿ ವ್ಯಕ್ತವಾಗ್ತದೆ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ.

ವಿಜ್ಞಾನ ಡಾಕ್ಟರ್ ಬಸವರಾಜ್ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್.

0: ಆಕಾಶವಾಣಿ ಕಾರವಾರ.
1: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ.
6: ಸಾಂಪ್ರದಾಯಿಕ ಅಡುಗೆಗಳು, ನಶಿಸುತ್ತಿರುವ ತಿನಿಸುಗಳು.
5: ಇದೇ ಭಾನುವಾರ ದಿನಾಂಕ 7 June 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90th ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.

0: ಶ್ರೋತೃಳೆ, ಇಂದಿನ ಮೊದಲನೇ ಕಾಲರ್ ಯಾರು ಅಂತ ನೋಡೋಣ. ಹಲೋ,
1: ಹಲೋ,
0: ನಮಸ್ಕಾರ.
1: ಹಲೋ, ನಮಸ್ಕಾರ ದೀಪಕ್ ಸರ್. ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು ಹೇಳ್ಬಿಡಿ ಸರ್.
1: ಕಾರವಾರದಿಂದ ಬಾಬು ಅಂಬಿಗವರು.
0: ಓ, ಬಾಬು ಅಂಬಿಗವರು. ಬಾಬು ಅಂಬಿಗವರೇ, ತಮಗೆ ಶುಭ ಮುಂಜಾನೆಗಳು. ಹೇಳಿ ಸರ್, ಯಾವ ಹಾಡನ್ನು ಹಾಡ್ತಾ ಇದ್ದೀರಾ ಇವತ್ತು? ಯಾವ ಹಾಡನ್ನು ಹಾಡ್ತಾ ಇದ್ದೀರಾ ಸರ್ ತಾವು ಇವತ್ತು?
1: ಪರಿಸರ ಗೀತೆಯನ್ನು ಹಾಡಬೇಕಂತ ಇದೆ.
0: ಹಾಂ, ಹಾಡಿ ಹಾಡಿ ಸರ್. ಪರಿಸರ ದಿನಾಚರಣೆ ಮೊನ್ನೆ ಮಾತ್ರ ಆಯ್ತಲ್ವಾ?
1: ಹೌದು, ಮೊನ್ನೆ ನಾವು ಕಾರವಾರದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ.
0: ಹೌದು ಹೌದು ಹೌದು,
1: ಮಳೆ ಜೋರಿತ್ತು, ಆದರೂ ಕೂಡ ನಾವು ಆಚರಣೆ ಮಾಡಿದ್ವಿ.
0: ಮಾಡಿದ್ರೆ ಏನ್ ಮಾಡಿದ್ರಿ?
1: ಬಸ್ ಸ್ಟ್ಯಾಂಡ್ ಅನ್ನ ಪೂರ್ತಿ ಸ್ವಚ್ಛತೆ ಮಾಡಿ ನಗರಸಭೆಯ ಇದರಲ್ಲಿ ಉದ್ಯಾನವನದಲ್ಲಿ ಅಲ್ಲಿ ಸೆಲೆಬ್ರೇಷನ್ ಮಾಡಿ ಮುಕ್ತಾಯ ಮಾಡಿದ್ವಿ.
0: ಹೌದಾ? ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಸ್ವಚ್ಛತೆಯನ್ನು ನಾವು ಮಾಡಿರ್ತೀವಿ, ಆದರೆ ಉಳಿದವರು ಅದಕ್ಕೆ ಸಹಕಾರ ಮಾಡಬೇಕು. ಅಂದರೆ ಬಸ್ ಸ್ಟ್ಯಾಂಡಲ್ಲಿ ನಾನು ನೋಡ್ತೀನಿ, ಅಲ್ಲಿ ಯಾರೋ ಏನೋ ತೆಗೆದು ಹೋಗಿತ್ತಾರೆ, ಬಸ್ ಮೇಲಿಂದಲೇ ಉಗುಳ್ತಾರೆ. ಜನರಿಗೆ ಇಷ್ಟೆಲ್ಲ ಸರ್ಕಾರ ಹೇಳ್ತಾ ಇದೆ, ಈಗ ಉಗುಳಿದ್ರೆ ದಂಡ ಹಾಕ್ತಾರೆ, ಆದ್ರೂ ಅವರು ಆ ಥರ ಮಾಡ್ತಾರೆ. ಯಾಕೆ ಅಂತ ಗೊತ್ತಾಗಲ್ಲ. ಜನ ಸ್ವಚ್ಛ ಮಾಡ್ತಾ ಇರೋರು ಮಾಡ್ತಾ ಇರಲಿ ಅನ್ನೋ ಇದು. ಯಾಕಂದರೆ ನಮ್ಮ ನೋಡಿ, ನಮ್ಮ ಪೌರ ಕಾರ್ಮಿಕರೆಲ್ಲ ಪಾಪ ಬೆಳಿಗ್ಗೆ ಈ ಮಳೆಯಲ್ಲಿ ಬಂದು ಸ್ವಚ್ಛತೆಯ ಕೆಲಸ ಮಾಡ್ತಾರೆ, ಮತ್ತು ನಾವು ಸಂಜೆವರೆಗೆ ಅದನ್ನೇ ಮಾಡಿರ್ತೀವಿ ಅಲ್ವಾ? ಎಷ್ಟು ಕೆಟ್ಟ ಪರಿಸ್ಥಿತಿ ನೋಡಿ ಇದು ಅಲ್ವಾ. ವಿದ್ಯಾವಂತರು ಇದನ್ನೆಲ್ಲ ಮಾಡ್ತಾರೆ, ಬಾಯಲ್ಲಿ ಅದು ಪಾನು ಏನದು ಹಾಕೊಂಡು ಅದನ್ನು ಉಗುಳೋದು, ಮತ್ತು ಅದು ಎಲ್ಲಿ ಕಸ ಕಡ್ಡಿ ಅಲ್ಲೇ ಎಸೆಯೋದು. ಎಷ್ಟೋ ಮನೆಯವರು ನಗರಸಭೆ ಗಾಡಿ ಮನೆ ಬಾಗಿಲಿಗೆ ಬಂದ್ರೂ ಆ ಕಸ ಅಲ್ಲಿ ಕೊಡದೆ ಅದನ್ನು ರಾತ್ರಿ ಹೋಗಿ ಇನ್ನೆಲ್ಲೋ ಎಸೆಯೋದು, ಇಂಥವನ್ನೆಲ್ಲ ಮಾಡ್ತಾರೆ, ಹಾಗೆ ಮಾಡಬಾರ್ದು. ಇರಲಿ ಸರ್, ಈಗ ಪರಿಸರ ಗೀತೆಯನ್ನು ಹಾಡಿತಾವ್.
1: ಆದರೆ ಇದರಲ್ಲಿ ಒಂದು ವಿಶೇಷತೆ ಏನಂದ್ರೆ, ಈ ಪರಿಸರ ದಿನಾಚರಣೆ ನಾವು ಹಿರಿಯ ನಾಗರಿಕರು 60 ವರ್ಷದಿಂದ 90 ವರ್ಷ ಹಿರಿಯ ನಾಗರಿಕರು ಆಚರಣೆ ಮಾಡಿದ್ರು.
0: ಓ ಹೌದಾ?
1: ಹೌದು ಸರ್.
0: ಓಕೆ ಓಕೆ, ತುಂಬಾ ಒಳ್ಳೇದು. ನಿಮ್ದು ಏನಾದ್ರೂ ಸಂಘಟನೆ ಇದೆಯಾ?
1: ಹೌದು ಸರ್, ನಂಜನಗೂಡಲ್ಲಿ ನಮ್ಮ ಸಂಘಟನೆ ಇದೆ, ಹಿರಿಯ ನಾಗರಿಕರ ಹಿತರಕ್ಷಣಾ ಸಂಘ ಅಂತ ಇದೆ. 300 ಜನ ಮೆಂಬರ್ ಇದ್ದಾರೆ ನಮ್ದು.
0: ಓಹೋ, ಓಕೆ, ತುಂಬಾ ಸಂತೋಷ.
1: ನಾನು ಹಾಡು ಉದ್ದ ಇದೆ, ಅದಕ್ಕೆ ಒಂದ್ 2 ಸ್ಟಾಂಜ ಮಾತ್ರ ಹಾಡ್ತಾ ಇದ್ದೇನೆ.
0: ಹಾ, ಹಾಡಿ ಹಾಡಿ, ಪರವಾಗಿಲ್ಲ.

ಗಿಡನೆಡಿ ಗಿಡನೆಡಿ ಗಿಡನೆಡಿ ಗಿಡನೆಡಿ, ಕಾಲಿ ಕಾಲಿ ಭೂಮಿಯಲ್ಲಿ ಪಾಳು ಬಿದ್ದ ಮಾಡಿನಲ್ಲಿ ಮಸ್ರು ರೈಲು ಸಾಗುವಂತ ಹಾದಿ ಬೀದಿ ಪಕ್ಕದಲ್ಲಿ, ಕಾಲಿ ಕಾಲಿ ಭೂಮಿಯಲ್ಲಿ ಬೀರು ಬಿಟ್ಟ ಮಾಡಿನಲ್ಲಿ ಮಸ್ರು ರೈಲು ಸಾಗುವಂತ ಹಾದಿ ಬೀದಿ ಪಕ್ಕದಲ್ಲಿ.

0: ತುಂಬ ಚೆನ್ನಾಗಿ ಹಾಡಿದ್ರು, ತುಂಬ ಚೆನ್ನಾಗಿ ಹಾಡಿದ್ರಿ ಸರ್. ಗಿಡ ನೆಡಬೇಕು ಯಾಕಂತ ಹೇಳಿದ್ರೆ ನಮಗೆಲ್ಲ ಆಮ್ಲಜನಕವನ್ನು ಆಕ್ಸಿಜನ್ ಕೊಡೋದೆ ಗಿಡ ಅಲ್ವಾ, ಆ ಗಿಡಗಳನ್ನ ನಾವು ಕತ್ತರಿಸ್ ಕತ್ತರಿಸ್ ಹಾಕ್ತಾ ಇದ್ದೀವಿ, ಇರ್ಲಿ ಪರವಾಗಿಲ್ಲ. ನಾನೀಗ ಏನ್ ಸರ್ ಹಾ ಧ್ವನಿ ಇಲ್ಲಿ ಆದ್ರೂ ಚೆನ್ನಾಗಿ ಹಾಡಿದ್ರಿ. ಈಗ ನಾನೊಂದು ಜಾಹೀರಾತ್ ಹಾಕ್ತೀನಿ, ಆಮೇಲೆ ಒಂದು ಹಾಡನ್ನು ಹಾಕ್ತೀನಿ, ಪರಿಸರಕ್ಕೆ ಸಂಬಂಧಪಟ್ಟ ಹಾಡನ್ನೇ ಹಾಕ್ತೀನಿ. ಓಕೆ, ಧನ್ಯವಾದ ಸರ್.
1: ರೀ ಸ್ಕೂಲ್ ಎಲ್ಲ ಇನ್ನೇನು ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್.

0: ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್

0: ಕರೆ ಮಾಡಿ 1-800-420-2233.
1: ಹಲೋ,
2: ನಮಸ್ತೆ. ಶುಭ ಮುಂಜಾನೆ, ಕಾರವಾರ ಕಸುವಣಿಗೆ.
1: ನಮಸ್ತೆ, ತಮ್ಮ ಹೆಸರು ಹೇಳಿ ಸರ್.
2: ನಾವು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಮರಬನಾಳಿಂದ ಟಿಸಿ ಬಸವರಾಜ್ ಅಂತ.
1: ಬಸವರಾಜ್ ಅವರು, ಬಸವರಾಜ್ ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ.
2: ನಮ್ದು ಇವತ್ತು ಪ್ರೌಢಶಾಲೆ ಮುಗಿದು 40 ವರ್ಷ ಆಗ್ತಾ ಇದೆ. ಇವತ್ತು ಅನ್ಕೊಂಡಿದೀವಿ
1: ಅಲ್ವಾ, ನಿಮ್ ಕ್ಲಾಸ್ಮೇಟ್ ಯಾರೋ ಹಾಡಿದ್ರು ನೋಡಿ.
2: ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಒಂಬಾಳೆ ಅಂತ ಧ್ವನಿ ಸುರುಳಿ ಬಿಡುಗಡೆ ಆಯ್ತು, ರೈತ ಗೀತೆಗಳಂತಂದು. ಅವಾಗ ರೈತ ಮಹಿಳೆ ಬಗ್ಗೆ ಒಂದು ಹಾಡು ಹೇಳ್ತಾ ಅಂತ ಮಾಡಿದೀನಿ.
1: ಹಾಡಿ ಸರ್, ಹಾಡಿ.
2: ಕೆ ಯುವರಾಜ್ ಮತ್ತು ಸಂಗಡಿಗರ ಹಾಡಿರೋ ಗೀತೆ ಅದು.
1: ಹಾಡಿ ಹಾಡಿ.
2: ಬಾತಂಗಿ ಬಾರವ್ವ ಬಾರೇ ರೈ.

0: ಹೇಳ್ಬೇಕಾದ್ರೆ ಈ 1985-86 ಬ್ಯಾಚ್ ನಮ್ದು 1984 ಒಂಬಾಳೆ ಅಂತ ಧ್ವನಿ ಸುರುಳಿ ಬಿಡುಗಡೆ ಆಗಿತ್ತು ರೈತ ಗೀತೆಗಳಂತಂದು. ಅವಾಗ ರೈತ ಮಹಿಳೆ ಬಗ್ಗೆ ಒಂದು ಹಾಡೇಳ್ತ ಅಂತ ಮಾಡಿದೀನಿ.
1: ಹಾಡಿ ಸರ್, ಹಾಡಿ.
0: ಕೆ ಯುವರಾಜ್ ಮತ್ತು ಸಂಗಡಿಗರು ಹಾಡಿರೋ ಗೀತೆ ಅದು.
1: ಹಾಡಿ ಹಾಡಿ.
0: ಬಾತಂಗಿ ಬಾರವ್ವ ಬಾರೆ ರೈತನ ಮಗಳೇ, ಹುಟ್ಟೊಟ್ಟೋರಿ ಗಂಜಿ ಹುಸಿ ಒಡೆದ ಒಂಬಾಳೆ, ತಾಯಿ ಬಾತಂಗ್ಯವ್ವ ಬಿಸಿಲಲ್ಲಿ ಬೆಂದ ಒಡೆ, ತಂಗಿ ಬಾ ತಾಯವ್ವ ಮಾಯೆಯ ಸರಲಿ ನೊಂದವಳೆ, ಬಾತಂಗಿ ಮಣ್ಣಲ್ಲಿ ಬಿಡಿದವಳೆ ಗಂಜಲದಲ್ಲಿ ಮಿಂದವಳೆ, ತಲೆ ಮೇಲೆ ಕಸಬತ್ತು ಹೊಸ ಕನಸ ಕಂಡವಳೆ, ಹುಟ್ಟುಟ್ಟ ಮನೆ ಗಂಜಿ ಬೆಳೆಯುತ್ತ ಜನಗಂಜಿ, ಸೇರಿದ ಮನೆಯಲ್ಲಿ ಎದೆ ಹಿಡಿದು ಬದುಕಿದೆ, ಬಾತಂಗಿ ಬಾರವ್ವ ಹತ್ತಿಯ ಬಿಡಿಸಿದರು ಹೊಸ ಬಟ್ಟೆ ಕನಸಾಯ್ತು, ರೇಷ್ಮೆಯ ಸಾಕಿದರು ಕುಪ್ಪಸಕ್ಕೆ ಕಷ್ಟ ಆಯ್ತು, ಹೊಲದಲ್ಲಿ ಕಳೆ ಕಿತ್ತು ಹೊಲ ಮನೆ ಅಟ್ಟಿಕ್ಕಿ, ಗಂಡಿನ ಅಬ್ಬರಕ್ಕೆ ಮಂಡಿಯ ಒಳಗೆ ಸತ್ತವಳೆ, ಬಾತಂಗಿ ಬಾರವ್ವ ಎಷ್ಟೊತ್ತು ಗೆದರು ಕಸವಿಟ್ಟು ಅರಿಯದೆ, ಹುಟ್ಟಿದವೋ ಹುಲ್ಲಾಗಿ ತಲೆಯಿಂದೆ ಕಲ್ಲಾಗಿ, ನಿನ್ನ ಮಕ್ಕಳ ರೈತು ಮಣ್ಣಾಗಿ ಮಸಿಯಾಗು, ನಿನ್ನ ಜೀವಡತನಕ್ಕೆ ಹುಸಿಯಾಯ್ತು ಹಸಿಯಾಯ್ತು, ಬಾತಂಗಿ ಬಾರವ್ವ ತಿಳಿದೇಳೆ ಮಕ್ಕಳಿಗೆ ತಿಳಿದೇಳೆ ಕೂರಿಸಿ, ಹೊತ್ತಿಗೆ ಸರಿಯಾಗಿ ಬದುಕಲು ಕೇಳುವ, ನೀನು ಇದ್ದರೆ ನೀ ಬಂದು ಸೇರುವ, ತಂಗಕ್ಕೆ ತಾಯಾಗಿ ಭೂಮಿಯಾಗಿ ಕಾಯುವ, ಬಾತಂಗಿ ಬಾರುವ ಬಾರೇ ರೈತ ನಮಗೆ.
1: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಅಂದ್ರೆ ಹಾಡನ್ನ ಪೂರ್ತಿಯಾಗಿ ಹಾಡಿದ್ರೆ ಅದು ತುಂಬಾ ಉಳಿದವರಿಗೂ ಚಾನ್ಸ್ ಸಿಗಲ್ಲ, ಅದಕ್ಕೋಸ್ಕರ ಎರಡು ಸ್ಟಾಂಜಗಳನ್ನ ಹಾಡಿದ್ರೆ ಸಾಕು. ಯಾರು ಎಲ್ಲ ಶ್ರೋತೃಗಳು ಎರಡು ಸ್ಟಾಂಜ ಒಂದು ಸ್ಟಾಂಜ್ ಅಥವಾ ಎರಡು ಸ್ಟಾಂಜ್ ಹಾಡಿದ್ರೆ ಸಾಕು.
0: ಮುಂದೆ ಸಲ ಹಾಗೆ ಮಾಡಿ.
1: ಹೌದು ಸರ್. ಮಳೆ ಸ್ಟಾರ್ಟ್ ಆಗಿದೆಯಾ ಅಲ್ಲಿ?
0: ಇಲ್ಲ, ತಂಪು ವಾತಾವರಣ ಇತ್ತು.
1: ತಂಪಿದ್ಯಾ?
0: ರಾತ್ರಿ ಸ್ವಲ್ಪ ಬಂದಿದೆ ಸರ್.
1: ಓಕೆ ಓಕೆ. ಇಲ್ಲಿ ಮಳೆ ಬೀಳ್ತಾ ಇದೆ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಎರಡು ಜಾಹೀರಾತು ಹಾಕ್ತೀನಿ, ಆಮೇಲೆ ನಿಮ್ಮ ನಿಮಗೋಸ್ಕರ ಒಂದು ಹಾಡನ್ನು ಹಾಕ್ತೀನಿ. ಓಕೆ, ತುಂಬಾ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಕರೆ ಮಾಡ್ತಾ ಇರಿ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನುನ ಫೀಸ್ ನದ್ದು
5: ತೋರ್ಸು.
4: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
6: ಆರ್ಬಿಐ ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
1: ಶ್ರೋತೃಗಳೇ, ಬಸವರಾಜ್ ಅವರು ಕರೆ ಮಾಡಿದ್ರು. ಅವರು ಹಾಡಿದ ಹಾಡಿಗೆ ನಾನೊಂದು ಹಾಡನ್ನು ಇಲ್ಲಿ ಪ್ರಸಾರ ಮಾಡ್ತಿದ್ದೀನಿ, ಕೇಳಿ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
4: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
3: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
5: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
6: ಶ್ರೋತೃಗಳೇ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0832-22-22-53-45. 0832-22-23-45. ನಮ್ಮ ಮೊಬೈಲ್ ಸಂಖ್ಯೆ 9480-24-97-40. ಮತ್ತೊಮ್ಮೆ ಕೇಳಿ, 9480-24-97-40. ಈಗ ಒಂದು ಪ್ರಕಟಣೆ.
7: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 7 ಜೂನ್ 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 MHz ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.
6: ಹಲೋ
8: ಹಲೋ
6: ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು?
8: ನಿರಂಜನ್, ಬೀರೂರಿಂದ.
6: ಬೀರೂರಿಂದ ನಿರಂಜನ್ ಅವರ. ನಿರಂಜನ್ ಅವರು, ಹೇಗಿದ್ದೀರಾ?
8: ಆರಾಮಿದ್ದೀವಿ ಸರ್. ಮಳೆ ಬಂದಿದೆ, ಚೆನ್ನಾಗಿದೆ.
6: ಚೆನ್ನಾಗಿದೆ.

0: ಮಳೆ ಬರ್ತಾ ಇದೆಯಾ ಅಲ್ಲಿ?
1: ಹಾಂ ಸರ್, ಮಳೆ ಬಂದಿದೆ ಸರ್. ಇನ್ನು ಬರ್ತಾ ಇದೆ, ಮುಂಗಾರು ಬಿತ್ತನೆ ಶುರು, ಈಗ
0: ಶುರು ಆಗಿದೆ. ಶುರು
1: ಮಳೆ ಇದೆ ಸರ್ ನಾಲ್ಕು.
0: ಓಕೆ ಓಕೆ, ತುಂಬ ಒಳ್ಳೇದಾಯ್ತು. ಮಳೆ ಬಂದ್ರೆ ರೈತರು ಆರಾಮಾಗಿರ್ತಾರೆ, ರೈತರು ಆರಾಮಾಗಿದ್ರೆ ನಾವೆಲ್ಲ ಆರಾಮಾಗಿರ್ತೀರ ಅಲ್ವಾ?
1: ಹೌದು ಸರ್.
0: ಯಾವ ಹಾಡು ಹಾಡ್ತೀರಾ ಸರ್ ಈಗ?
1: ಸರ್ ಒಂದು ಜನಪದ ಗೀತೆ ಹಾಡ್ತೀವಿ ಸರ್, ಒಂದು ಮೂರ್ ಲೈನ್ ಹೇಳ್ತೀವಿ ಸರ್, ಜಾಸ್ತಿ ಹೇಳಲ್ಲ.
0: ಅಲ್ಲ ಹಾಡಿ ಪರವಾಗಿಲ್ಲ, ಒಂದು ಸ್ಟಾಂಜ ಹಾಡಿ ಒಂದು. ಓಕೆ ಓಕೆ.
1: ಯಾಕೆ ಬಡ್ದಾಟಿ ತಮ್ಮ ಮಾಯ ಮೆಚ್ಚಿ ಸಂಸಾರ ನೆಚ್ಚಿ ನೀನೋಗದರಿಯ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ ಎಂಡ್ರು ಮಕ್ಕಳು ಇರು ತಮ್ಮ ಎಲ್ಲಿ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರೋರು ತಮ್ಮ ಗುಣಿ ತನಕ ಮಣ್ಣು ಮುಚ್ಚೋ ತನಕ ಅಣ್ಣ ತಮ್ಮ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ ಸತ್ತಾಗ ಬರೋರು ತಮ್ಮ ಗುಣಿ ತನಕ ಮಣ್ಣು ಮುಚ್ಚೋ ತನಕ ನೆಂಟ್ರ ಇಷ್ಟ್ರು ಬರೋರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ತಿಂದು ತೆಗೋ ತನಕ ಸತ್ತಾಗ ಬರುವರು ತಮ್ಮ ಗುಣಿ ತನಕ ಮಣ್ಣು ಮುಚ್ಚೋ ತನಕ ಹೆಣ್ಣು ಒಂದು ಮಣ್ಣು ನಿನ್ನದು ಎಲ್ಲಿ ತನಕ ನಿನ್ನ ಕೊರಳಿಗೆ ಕಣಿಕೆ ಬೀಳೋ ತನಕ ನಿನ್ನಾಸೆ ಪ್ರಾಣ ಪಕ್ಷಿ ಆರೋ ತನಕ ಕಳಚಯ್ಯ ಮಾಯದ ಪೊರೆಯ ಮುಕ್ತಿ ಒಂದೋ ತನಕ.
0: ನೋಡಿ ಎಲ್ಲ ಜನಪದ ಗೀತೆ ಎಲ್ಲ, ಇವೆಲ್ಲ ಜನಪದ ಗೀತೆಗಳ ಅಭಿವೃದ್ಧಿ ಆಗಿದ್ದು ಹಳ್ಳಿಯಲ್ಲಿ. ಹಳ್ಳಿ ರೈತರು ಹಾಡಿದ್ದು ಬಾಯಿಂದ ಬಾಯಿಗೆ ಬಂದಿದ್ದು. ಆದ್ರೆ ಎಷ್ಟು ತುಂಬಾ
1: ಹಳ್ಳಿಯಲ್ಲಿ ಸರ್, ದೇವಸ್ಥಾನದಲ್ಲಿ ಕೋಲಾಟ ಎಲ್ಲ ಆಡಾಡ್ತಾರೆ.
0: ಹಾ ಹಾ, ಅಲ್ಲ ಅದ್ರಲ್ಲಿ
1: ಹೊಸ ಪೀಳಿಗೆಗಳು ಬಂದು ಈಗ ಯಾರು ಕಲಿಯಕ್ಕೆ ಅಷ್ಟು ಇದು ಮಾಡ್ತಿಲ್ಲ,
0: ಅಷ್ಟು ಆಸಕ್ತಿ ತೋರಿಸ್ತಾ ಇಲ್ಲ ಅಲ್ವಾ? ನಮ್ಮ ಹೌದೌದು, ನಮ್ಮ ಎಲ್ಲ ಜನಪದಗಳು ಅದರಿಂದ ಮಾಯ ಆಗ್ತಾ ಇವೆ ನಿಧಾನವಾಗಿ. ಅದ್ರಿಂದ ಇಲ್ಲಿ ಎಷ್ಟು ತುಂಬಾ ತತ್ವ, ಒಂದೊಂದು ಫಿಲಾಸಫಿ ಅಂತಾರಲ್ಲ ತತ್ವ ವೇದಾಂತ, ಅದಿದೆ ನೋಡಿ ಈ ಹಾಡಿನಲ್ಲಿ. ಆ ಹಾಡ ಆ ರೈತರು ಆ ಹಳ್ಳಿ ಜನ ಇಷ್ಟು ಚೆನ್ನಾಗಿ ಹಾಡುಗಳನ್ನ ಬರೀತಾ ಇದ್ರು, ಅದಕ್ಕೆ ನಾವು ಓದಿರೋದಿಲ್ಲ, ಹೆಚ್ಚು ಇದು ಮಾಡಿದ್ರಿಲ್ಲ. ಯಾವ ಕಾಲದಲ್ಲಿ ಬರೆದಿಲ್ಲ?
1: ಚಿಟ್ಟಿ ಮೇಳ, ಕಲಾಪ ಮೇಳ,
0: ಹೌದು
1: ಲಾವಣಿಗಳು ಇವೆಲ್ಲ ಕೆಲವು ನಾವು ಪುಸ್ತಕದಲ್ಲಿ ನೋಡ್ಬೇಕು ಸರ್, ಈಗ ತಾಂಡವ ಹುಡುಕಿ ಕೇಳ್ಬೇಕು ಸರ್. ಈಗ
0: ಹೌದು ಆ ತರ ಆಗಿದೆ. ಅದ್ರ ಪರವಾಗಿಲ್ಲ, ನೀವು ಅದನ್ನ ನೆನೆಸ್ಕೊಂಡು ಹಾಡಿದ್ರಿ. ನಿಮಗೋಸ್ಕರ ನಾನೊಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತೀನಿ, ಕೇಳಿ. ತುಂಬಾ ಧನ್ಯವಾದ.
2: ಇದೊಂದು ಪ್ರಣಯ ಗೀತೆ, ಇಲ್ಲಿಯ ಪ್ರಣಯದ

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡ್ತಿರೋದು? ಎಲ್ಲಿಂದ ಮಾತಾಡ್ತಿದ್ದೀರಾ? ಯಾವೂರಿಂದ ಮಾತಾಡ್ತಿದ್ದೀರಾ?
1: ಕೊಪ್ಪಳ ಜಿಲ್ಲಾ.
0: ಹಾ ಹಾ, ಮುತ್ತಣ್ಣ ಅವರು. ಮುತ್ತಣ್ಣ ಅವರೇ, ತಮಗೆ ಧನ್ಯವಾದ ಕಾರ್ಯಕ್ರಮ ಕರೆ ಮಾಡಿದ್ದಕ್ಕೋಸ್ಕರ. ಈಗ ಹೇಳಿ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ತಾವು? ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಮುತ್ತಣ್ಣ ಅವರೇ. ಸ್ವಲ್ಪ ಫೋನ್ ಹತ್ರ ಇಡಿದ್ರೆ ಅಲ್ಲಿ ಮತ್ತೆ ನೀವು ಅಲ್ಲಿ ಮಾತಾಡಿದ ನನಗೆ ವಾಪಸ್ ಕೇಳ್ತಾ ಇದ್ದೀನಿ. ರೇಡಿಯೋ ಹತ್ರ ಇರಬೇಕು ಬಹುಶಃ, ಅಥವಾ ಟಿವಿ ಹತ್ರ. ಹಾ, ಈಗ ಹೇಳಿ, ಪರವಾಗಿಲ್ಲ.
1: ಸಿನಿಮಾದ ಹಾಡು ಹಾಡ್ತೀನಿ ಸರ್. ಒಂದು ಹಾಡೇನು?
0: ಸಿನಿಮಾದ ಹಾಡಾ? ಸರಿ, ಹಾಡಿ. ಯಾವ ಹಾಡದು?
1: ಸಿನಿಮಾದ ಹಾಡ್ತೀನಿ ಸರ್.
0: ಹೌದೌದು, ಯಾವ ಸಿನಿಮಾದ್ದು ಅಂತ ಕೇಳಿದೆ.
1: ಅಮರೇಶ್ ಅಭಿನಯದ ಒಂದು ಹಾಡೇನು ಹಾಡ್ತೀನಿ ಸರ್.
0: ಹಾ, ಓಕೆ, ಸರಿ, ಹಾಡಿ.
1: ನಯನಗಳು ಹೀಗೆ ಎಂದು ಹೊಸ ನೋಟ ನೋಡಿ ಮನಸ್ಸಿನಲ್ಲಿ ಸಂಭ್ರಮ ತುಂಬಿ ಹೊಸ ಕೀರ್ತಿ ಹಾಡಿ ಧ್ರುವ ತಾರು ನಗುವ ಬಹಳ ಹೀಗೆ ನಗು ತಿರು ನನ್ನಲ್ಲಿಗೆ ಸಂಪಾದ ಗಾಳಿ ಬೀಸ ಸಂಪಾದ ಹಾಡು ಕಡೆ
0: ಹಾಡಿದ್ರಾ? ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂಬರೀಶ್ ಅವರು. ಚಿತ್ರ ನೋಡಿದಿರ ನೀವು?
1: ನೋಡಿದ್ದೀನಿ ಸರ್.
0: ಯಾವ್ದು ಸಿನಿಮಾದ ಹೆಸರು? ಮಿಡಿದ ಶ್ರುತಿ. ಮಿಡಿದ ಹೃದಯಗಳು ಅಲ್ಲ? ಹೌದು, ಸರಿ. ಅದು ನನಗೋಸ್ಕರ ಸರಿಯಾಗಿ ನೆನಪಿಲ್ಲ. ಹೃದಯ ಆಡಿತ್ತು. ಸರಿ, ಹೃದಯ ಆಡಿತ್ತು ಸಿನಿಮಾದ ಒಂದು ವಿಶೇಷ ಅಂದ್ರೆ ಅದು ನಮ್ಮ ಕಾರವಾರದಲ್ಲಿ ಅದ್ರ ಶೂಟಿಂಗ್ ಆಗಿರೋದು. ತುಂಬಾ ಧನ್ಯವಾದ, ನೀವು ಕರೆ ಮಾಡಿದ್ರಿ. ಅಂಬರೀಶ್ ಅವರು ಹಾಡನ್ನು ಹಾಡಿದ್ರಿ. ಈಗ ನಾನು ಅನಂತನಾಗ್ ಅಭಿನಯದ ಒಂದು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತೀನಿ ನಿಮಗೋಸ್ಕರ. ಎಸ್ ಜಾನಕಿ ಅವರು ಹಾಡಿದ್ದಾರೆ ಹಾಡನ್ನು, ತುಂಬಾ ಚೆನ್ನಾಗಿದೆ, ಕೇಳಿ. ಓಕೆ, ಧನ್ಯವಾದ, ನಮಸ್ತೆ.

0: हेलो हेलो यार सर ಮಾತಾಡ್ತಿರೋದು ತಮ್ಮ ಮಾತಾಡಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಸರ್, ತಮ್ಮ ವಾಯ್ಸ್ ಕಟ್ ಆಗ್ತಾ ಇದೆ. ತಮ್ಮ ಹೆಸರು ಹೇಳಿ ಇನ್ನೊಮ್ಮೆ. ಮೊಹಮ್ಮದ್ ಮೋಹನ್ ಅವರ. ಸಾರಿ, ಎಲ್ಲಿಂದ, ಯಾವೂರು? ಬೀದರ್. ಓ, ಅಷ್ಟು ದೂರದಿಂದ ಕರೆ ಮಾಡ್ತಾ, ಕರ್ನಾಟಕದ ಒಂದು ತುದಿಯಿಂದ ಇನ್ನೊಂದು ತುದಿ ಕರೆ ಮಾಡ್ತಾ ಇದ್ದೀರಿ ನೀವು? ಹೌದಾ? ಮೊದಲು ಕರೆ ಮಾಡಿದ್ದೀರಾ? ಹೌದಾ? ಬೀದರ್ ನಲ್ಲಿ ಅಂದ್ರೆ ಬೀದರ್ ಸಿಟಿಯಲ್ಲಿ ಇದ್ದೀರಾ ಅಥವಾ ಗ್ರಾಮಾಂತರ ಪ್ರದೇಶದಲ್ಲಿ ಇದ್ದೀರಾ? ಹೌದಾ? ನಮ್ ಕಾರ್ಯಕ್ರಮ ಕೇಳ್ತಾ ಇರ್ತೀರಾ? ಹೊಸಬ್ರು ಕರೆ ಮಾಡಿದಾಗ ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅದರಲ್ಲೂ ಅಷ್ಟು ದೂರದಿಂದ ಕರೆ ಮಾಡಿದಿರ ಬೀದರ್ ನಿಂದ. ಹೌದಾ? ಹೆಂಗಿದೆ ಸರ್ ಬೀದರ್ ದಲ್ಲಿ ವಾತಾವರಣ? ಸೆಕೆ ಇದೆಯಾ, ಮಳೆ ಇದೆಯಾ, ಹೆಂಗಿದೆ?
1: ಇಲ್ಲ ಸರ್, ಇವಾಗ ತಂಪಿದೆ.
0: ಮಳೆ ಬಂದಿದೆ ಅಲ್ಲಿ. ಓಕೆ ಓಕೆ. ತಾವೇನ್ ಮಾಡ್ಕೊಂಡಿದ್ದೀರಾ ಸರ್? ಪೊಲೀಸ್ ಕಾನ್ಸ್ಟೇಬಲ್. ಓ, ನಿಮ್ ಜೊತೆ ಒಂದ್ಸಲ ಮಾತಾಡಿದ್ನೆ ನನಗೆ. ಸರಿ ಸರಿ. ಹೌದು, ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ಕೇಳ್ತಾ ಇದ್ದೀರಾ. ಹಾಡ್ತೀರಾ ನೀವು? ಯಾವುದು ಹಾಡಿ ನೀವು? ನಿಮ್ಗೆ ಇಷ್ಟ ಬಂದ ಹಾಡನ್ನ ಹಾಡಿ. ಹಾಡಿ ಹಾಡಿ, ಪರವಾಗಿಲ್ಲ. ಓಕೆ, ಹಾಡಿ.
1: ಅದು ಹಾಡ್ಬೋದಾ ಸರ್?
0: ಹಾಡಿ ಸರ್, ಹಾಡಿ, ಪರವಾಗಿಲ್ಲ.
1: ಹಲೋ, ಅದು ಹಾಡ್ತಾ ಇದೆ.
0: ಹಾಡಿ ಹಾಡಿ.
1: ನಮ್ಮೂರ ಮಂದಾರ ಹೂವೆ, ನನ್ನ ಬಾಳ ಚಲುವೆ, ಬಳಿ ಬಂದು ಬಾಳು ನನ್ನ ಬಸ್ಸಾದ ಕಣ್ಣಲ್ಲಿ ಬರೆದು ಅಂಗನೆದು ಅಂಗಾತಂಪಿಸಿದೆ ಅನುರಾಗ ಒಳೆದು ಅನುಬಂಧ ಬೆಳೆದು ಸಮೋಹ ಸಂಬಂಧಿಸಿದೆ ಮೂಡಿದ ಪ್ರೇಮ ಸ್ವಗತ ಸ್ವಗತ ನಮ್ಮೂರೇ ನನ್ನೇ ಬಳಿ ಬಂದು ಬಳಸು ನನ್ನ ಬಳ್ಳ ನಮ್ಮೂರ ಮಾತೇ.
0: ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹಾಡಿದೆ ಸರ್. ಈ ಹಾಡು ಬರ್ದಿದ್ದು ಯಾರಂತ ಗೊತ್ತಾ ನಿಮ್ಗೆ? ದೊಡ್ಡ ರಂಗೇಗೌಡ ಅವರು ಬರೆದಿರೋದು. ಅಶ್ವಥ್ ವೈದ್ಯನಾಥನ್ ಅವರ ಸಂಗೀತ ಇತ್ತು. ಈಗ ನಾನು ಪಿ ಲಂಕೇಶ್ ಅವರು ಬರೆದ ಒಂದು ಹಾಡನ್ನು ನಿಮಗೋಸ್ಕರ ಪ್ರಸಾರ ಮಾಡ್ತೀನಿ, ಕೇಳಿ. ಎಲ್ಲಿಂದಲೋ ಬಂದ ಅವರು ಚಿತ್ರದ ಗೀತೆ ಇದು. ಹಲೋ, ಎಲ್ಲಿಂದಲೋ ಬಂದವರು ಚಿತ್ರದ ಗೀತೆ ನಿಮಗೋಸ್ಕರ ಪ್ರಸಾರ ಮಾಡ್ತಿದ್ದೀನಿ, ಕೇಳಿ.

0: ಹಲೋ
1: ಹಲೋ
0: ಹಲೋ ನಮಸ್ಕಾರ, ಯಾರು ಮಾತಾಡ್ತಿರೋದು?
1: ಸರ್ ಮಹೇಶ್.
0: ಹಲೋ
1: ಹಲೋ, ಮಹೇಶ್ ಶಿಕಾರಿಪುರ ಸರ್.
0: ಹಾ, ಶಿಕಾರಿಪುರದಿಂದ ಮಹೇಶ್ ಅವರು ಮಾತಾಡ್ತಿದ್ದೀರಾ? ಮಹೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹೇಳಿ ಸರ್, ಯಾವ ಹಾಡನ್ನು ಹಾಡ್ತಿದ್ದೀರ ಇವತ್ತು? ತಮ್ಮ ಅದು ಈಕೋ ಆಗ್ತಾ ಇದೆ ಸರ್, ತಾವು ನೀವು ಮಾತಾಡಿದ್ದು
1: ಸರ್ ಈಗ.
0: ಹಾ, ಈಗ ಸರಿ ಆಗ್ತಾ ಇದೆ. ಹೇಳಿ, ಬ್ಲೂಟೂತ್ ಹಾಕಿ ಮಾತಾಡ್ತಿದ್ದೀರಾ? ಹಾ, ಹಂಗ ಹಂಗ ಆಗ್ತಾ ಇದೆ, ಫೋನ್ ನಿಂದ ಮಾತಾಡಿದ್ ನೇರವಾಗಿ. ಓಕೆ ಸರ್, ಹೇಳಿ, ಪರವಾಗಿಲ್ಲ.
1: ರವಿ ನೀನು ಆಗದಿಂದ ಮರೆಯಾಗಿ ಹೋಗದೆ ನಿಲ್ಲು, ಬಾಳಲ್ಲಿ ತತ್ತಲೆ ತುಂಬಿ ನೀ ಓಡದೆ. ಕಡಲಿಂದ ನೀರನ್ನು ತರುವೆ, ಮಳೆಯಂತೆ ಭೂಮಿಗೆ ಸುರುವೆ, ನೆಲದಲ್ಲಿ ಹಸಿರನ್ನು ತುಂಬಿ ಸಂತೋಷ ಸಂಭ್ರಮ ಕೊಡುವೆ. ನಿನ್ನ ದಾರಿ ಲಕ್ಕಿಯಲ್ಲಿ ಹೂವ ನಾನಗಿಸುವೆ, ನಿನ್ನ ದಾರಿ ಲಕ್ಕಿಯಲ್ಲಿ ಹೂವ ನಾನಗಿಸುವೆ. ಈ ಸಂಗ
0: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರೋ ಹಾಡಲ್ವಾ ಅದು?
1: ಹೊಸ
0: ಬೆಳಕಿಂದು, ಕರೆಕ್ಟ್. ತುಂಬಾ ಚೆನ್ನಾಗಿ ಹಾಡಿದ್ರಿ. ಕಾರ್ಯಕ್ರಮದಲ್ಲಿ ಕರೆ ಮಾಡಿದಕ್ಕೆ ನಿಮ್ಗೆ ಧನ್ಯವಾದ. ನಿಮ್ಮ ಮಾತು ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ, ಇಲ್ಲಾಂದ್ರೆ ತುಂಬಾ ಹೊತ್ತು ಮಾತಾಡ್ಬೋದು.
1: ನೆಟ್ವರ್ಕ್ ಪ್ರಾಬ್ಲಮ್.
0: ಓಕೆ ಓಕೆ, ಇಲ್ಲ ಪರವಾಗಿಲ್ಲ ಸರ್. ನೀವು ಯಾವಾಗ ನೆಟ್ವರ್ಕ್ ಸರಿ ಆಗುತ್ತೆ ಅವಾಗಲೇ ಕರೆ ಮಾಡ್ತಾ ಇರಿ ನಮಗೆ.
1: ಇಲ್ಲ ಸರ್, ಕಾರ್ಯಕ್ರಮ ಪ್ರತಿ ವಾರ ಮಾಡ್ತಿರ್ತೀವಿ, ಅಂದ್ರೆ ಪ್ರಾಬ್ಲಮ್ ನೆಟ್ವರ್ಕ್ ಪ್ರಾಬ್ಲಮ್.
0: ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಅದಕ್ಕೆ ಏನ್ ಮಾಡೋದು ಹೇಳಿ?
1: ಮಳೆಗಾಲ ಸರ್, ಸ್ವಲ್ಪ ಮಳೆ ಬರ್ತಾ ಇದೆ.
0: ಮಳೆ ಬರ್ತಾ ಇದೆಯಾ? ಶಿಕಾರಿಪುರದಲ್ಲೂ ಮಳೆ ಬರ್ತಾ ಇದೆ.
1: ಹೌದು ಸರ್.
0: ಹೌದು, ಎಷ್ಟು ದಿನ ಆಯ್ತು ಮಳೆ ಸ್ಟಾರ್ಟ್ ಆಗಿ
1: ಸರ್? ಅಲ್ಲ, ಒಂದು ಜೋರಿಲ್ಲ ಸರ್, ಮೊನ್ನೆ ನಿನ್ನೆ ಬೆಳಗಿನ ಜಾವ ಫುಲ್ ಚೆನ್ನಾಗಿ ಬಂತು ಸರ್, ಈಗ ಸ್ವಲ್ಪ ಹನಿ ಬರ್ತಾ ಇದೆ.
0: ಹಾ, ಉಳುಮೆ ಮಾಡೋದಕ್ಕೆ ಸರ್ ಈಗ ಓಕೆನಾ ಅಥವಾ ಇನ್ನು ಬೇಕಾ? ಮಳೆ ಉಳುಮೆ ಸ್ಟಾರ್ಟ್ ಮಾಡೋದಕ್ಕೆ ಓಕೆನಾ ಅಥವಾ ಇನ್ನು ಬೇಕಾ?
1: ಇಲ್ಲ ಸರ್, ಬೇಕು ಸರ್, ಇನ್ನು ಅಷ್ಟು ಫುಲ್ ಹದಕ್ಕೆ ಮಳೆ ಆಗಿಲ್ಲ ಸರ್.
0: ಆಗಿಲ್ವಾ? ಓಕೆ ಓಕೆ, ಈಗ ಬರುತ್ತೆ ಬಿಡಿ, ಈಗ ಮಾನ್ಸೂನ್ ಬರ್ಲಿಕ್ಕೆ ಇದೆ. ಅಲ್ಲ, ಇದು ಪ್ರೀ ಮಾನ್ಸೂನ್ ಅಂದ್ರೆ ಮಾನ್ಸೂನ್ ಗಿಂತ ಮೊದಲನೇ ಮಳೆ ಇದು. ಇದು ಆದ್ಮೇಲೆ ಈಗ ಮಾನ್ಸೂನ್ ಬರುತ್ತೆ.
1: ನಮ್ಮಲ್ಲಿ ಏನಾಗ್ತಿತ್ತು ಅಂದ್ರೆ ಸರ್, ಮೇ ಎಂಡ್ ಗೆ ಬಿತ್ತನೆ ಮಾಡ್ತೀವಿ ಸರ್, ಈ ಸಲ ಅಷ್ಟು ಸರಿಯಾಗಿ ಮಳೆ ಆಗಿಲ್ಲ ಸರ್.
0: ಆಗಿಲ್ವಾ? ಓಕೆ ಓಕೆ, ಆಗುತ್ತೆ, ಇರ್ಲಿ, ಎಲ್ಲ ಮಳೆ ಬರ್ಲಿ ಬಿಡಿ. ಓಕೆ, ಧನ್ಯವಾದ ಮಹೇಶ್ ಅವರೇ, ಕರೆ ಮಾಡ್ತಾ ಇರಿ ನಮ್ಮ ಕಾರ್ಯಕ್ರಮಕ್ಕೆ. ನಿಮಗೋಸ್ಕರ ಒಂದು ಜನಪದ ಗೀತೆಯನ್ನು ಹಾಕ್ತೀನಿ ಕೇಳಿ.
1: ಆಯ್ತು ಸರ್.

0: ಹಲೋ
1: ಹಲೋ
0: ಹಲೋ ನಮಸ್ಕಾರ, ಯಾರು ಮೇಡಮ್ ಮಾತಾಡ್ತಿರೋದು?
1: ನಮಸ್ಕಾರ, ಅಣ್ಣಾವರೆ ಇಡಗುಂಜಿಯಿಂದ, ಉತ್ತರ ಕನ್ನಡ ಜಿಲ್ಲೆ.
0: ಉತ್ತರ ಕನ್ನಡ ಗೊತ್ತಾಯ್ತು ಮೇಡಮ್, ತಮ್ಮ ಹೆಸರು ಹೇಳ್ಬಿಡಿ.
1: ವಿಜಯಲಕ್ಷ್ಮಿ ಹೇಳಿ.
0: ಹಾ, ಅಂದ್ರೆ ನಮ್ಮ ಶ್ರೋತೃಗಳಿಗೆ ಗೊತ್ತಾಗ್ಬೇಕಲ್ವಾ?
1: ನಮಸ್ಕಾರ.
0: ವಿಜಯಲಕ್ಷ್ಮಿ ಮೇಡಮ್, ಇವತ್ತು ಯಾವ ಹಾಡನ್ನ ಹಾಡ್ತೀರಾ? ನೀವು ಯಾವಾಗಲೂ ಭಕ್ತಿ ಗೀತೆಯನ್ನ ಹಾಡ್ತಿರಲ್ವಾ ಕಾರ್ಯಕ್ರಮ ಕರೆ ಮಾಡಿದಾಗ? ಸರಿ ಸರಿ, ಹಾಡಿ.
1: ಗಜವದನ ಹೇಳುವೆ ಗೌರಿತನಯ ತ್ರಿಜಗವಂದಿತನೆ ಸುಜನರ ಪೊರೆವನೆ ಗಜವದನ ಬೇಡುವೆ ಪಾಶಾಂಕುಚರ ಪರಮ ಪವಿತ್ರ ಕನ್ನಗಭೂಷಣ ಪರಮ ಪವಿತ್ರ ಗಜವದನ ಬೇಡುವೆ ಗೌರಿತನಯ. ನಮಸ್ಕಾರ.
0: ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ನಿಮ್ಮ ಮನೆಯಿಂದ ಇನ್ಯಾರೋ ಕರೆ ಮಾಡ್ತಿರ್ತಿದ್ರಲ್ಲ, ನಿಮ್ಮ ಮಗ ಇರ್ಬೇಕು.
1: ಹೌದು, ನಮ್ಮ ಮಗನೇ ಗಣಪತಿ ಹೇಳಿ.
0: ಹೌದು ಹೌದು, ಅಲ್ಲ ನೀವು ಒಂದ್ಸಲ ಅವ್ರು ಮಾತಾಡಿದ್ರು, ಆಮೇಲೆ ನೀವು. ಹೌದಾ? ಅಲ್ಲ, ಒಂದ್ಸರಿ ಅವ್ರು ಮಾತಾಡಿದ್ರು, ಆಮೇಲೆ ನೀವು ಅದೇ ಫೋನಲ್ಲಿ ನೀವು ಮಾತಾಡಿದ್ರಿ, ಅದಕ್ಕೆ ನನಗೆ ನೆನಪಿದೆ.
1: ಹೌದು, ಹೊರಗಡೆ ಹೋಗಿದ್ರು ಅವರು.
0: ಹೌದಾ? ನಿಮ್ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇರ್ತೀರಲ್ವಾ? ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ, ನಮ್ಮ ಬೇರೆ ಬೇರೆ ಕಾರ್ಯಕ್ರಮ, ಮಹಿಳೆಯರಿಗೋಸ್ಕರ ಕಾರ್ಯಕ್ರಮಗಳು ಬರ್ತವೆ, ಅಡಿಗೆ ಕಾರ್ಯಕ್ರಮಗಳು ಬರ್ತವೆ, ಇವತ್ತು ರಾತ್ರಿ ಶುಚಿ ರುಚಿ ಅಂತ ಒಂದು ಕಾರ್ಯಕ್ರಮ ಇದೆ. ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ, ನಿಮ್ಮ ಅಭಿಪ್ರಾಯವನ್ನು ನಮಗೆ ಪತ್ರ ಬರೆದು ತಿಳಿಸಿ, ಇಮೇಲ್ ಕಳಿಸಿ, ಅಥವಾ ವಾಟ್ಸಪ್ನಲ್ಲಿ ತಿಳಿಸಿದ್ರು ಆಗುತ್ತೆ. ಓಕೆ, ನೀವು ಕರೆ ಮಾಡೋದಕ್ಕೆ ಧನ್ಯವಾದ ಮೇಡಮ್. ನಿಮಗೋಸ್ಕರ ಒಂದು ನಮಸ್ಕಾರ, ಒಂದು ಕನಕದಾಸರ ಒಂದು ಕೃತಿಯನ್ನು ಹಾಕ್ತೀನಿ ಕೇಳಿ. ಓಕೆ.

ಶ್ರೋತೃಗಳೇ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 0838225345 ಮತ್ತೊಮ್ಮೆ ಕೇಳಿ 0838225345. ಮೊಬೈಲ್ ಸಂಖ್ಯೆ 9484947740. ಮತ್ತೊಮ್ಮೆ ಕೇಳಿ 9480247404.

0: हेलो
1: नमस्ते रे सर,
0: नमस्ते। बेळगाव
1: ನಾನು ಶಿವಲಿಂಗಯ್ಯ ಹಿರೇಮಠ ಮಾತಾಡೋದು. ರಾಯದಾಳ ತಾಲೂಕು ಮೂಳಕೋಟೆ ಬೆಳಗಾವಿ ಜಿಲ್ಲೆ.
0: ಜಿಲ್ಲೆಯಿಂದ ಮಾತಾಡ್ತಿದ್ದೀರಾ?
1: ಹಾಂ ರೀ.
0: ಯಾವ ತಾಲೂಕು ಸರ್ ಅದು?
1: ರಾಯಬಾಗ್ ತಾಲೂಕು ಅದ, ಈ ಬೆಳಗಾವಿ ಜಿಲ್ಲೆ
0: ರಾಯಬಾಗ್ ತಾಲೂಕು. ಓಕೆ ಸರ್, ಯಾವ ಹಾಡನ್ನು ಹಾಡ್ತೀರ ತಾವು?
1: ಶಿವಲಿಂಗಯ್ಯ ಹಿರೇಮಠ.
0: ಹಲೋ
1: ಹಲೋ ಸರ್, ಶಿವಲಿಂಗಯ್ಯ ಹಿರೇಮಠ.
0: ಹಾಂ, ಗೊತ್ತಾಯ್ತು, ತಮ್ಮ ಹೆಸರು ಗೊತ್ತಾಯ್ತು. ಯಾವ ಹಾಡನ್ನು ಹಾಡ್ತಾ ಇದ್ದೀರಾ ಅಂತ ಕೇಳಿದೆ.
1: ನಾನು ಚಿತ್ರ ಜೀವನ ರೀ.
0: ಹಾಂ ಹೇಳಿ.
1: ಹಾಂ ಸರ್, ಪಲ್ಲು ಎಷ್ಟು ಅಲ್ರಿ ಸರ್?
0: ಯಾವುದು
1: ಹಾಡ್ತ
0: ಹಾಡಿ ಹಾಡಿ.
1: ಚಿತ್ರ ಜೀವನ ಚೈತ್ರ ರೀ.
0: ಹಾಂ.
1: ಮಾನವ ನಾಜಿ ಹುಟ್ಟಿದ ಮೇಲೆ ಏನೇನು ಕಂಡಿ, ತಾಯೋ ಸರ್ ತೊಳೆದ ಕಟ್ಟ ಖುಷಿ, ಏರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ, ಕಿರುದ್ರೊಳಗೆ ಒಮ್ಮೆ ನೋಡು ಜೋಗ್ರಿ.
0: ಅಲ್ಲ, ಇನ್ನೊಂದು ಸಾಲನ್ನು ಹಾಡ್ಬೋದಾ ಸರ್? ಅಲ್ಲ, ಹಾಡ್ಲಿಕ್ಕೆ ಬಂದ್ರೆ ಹಾಡಿ.
1: ರಾಜರು ರಾಣಿಲಿ ಕೆಟ್ಟ ತುರುಮುಖ, ಏನೇನ್ ಜೋಡಿ ಕೂಡಿ ಹಾಡುತ್ತಾವ ಏನೇನ್ ತೂಕ, ತಾನು ಬಿದ್ರೆ ಆದಿ ತೇಳು ತಾಯಿಗೆ ಬೆಳಕ, ಇದರಿಂದ
0: ಹಾ ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್. ಅಲ್ಲಿ ಹೇಗಿದೆ ವಾತಾವರಣ? ಎಲ್ಲರೂ ಮಳೆ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ, ನಿಮ್ಮೂರಲ್ಲಿ ಹೆಂಗೆ?
1: ಮೊನ್ನೆ ಒಂದ್ ಸ್ವಲ್ಪ ಆಯ್ತ್ರಿ ಸರ್.
0: ಹಾ, ಈಗಿಲ್ವಾ?
1: ಮೊನ್ನೆ ಒಂದ್ ಸ್ವಲ್ಪ ಒಂದ್ ತಾಸು ಮಳೆ ಆದ್ರೆ ಅದ್ ಮಾತೇನಿಲ್ಲ, ಬರ್ಬೇಕ್ರಿ, ಇನ್ನು ಮಳೆ ಆಗ್ಬೇಕ್ರಿ ಸರ್.
0: ಹೌದೌದು, ಇನ್ನು ಮಳೆ ಆಗ್ಬೇಕು. ನೀವು ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
1: ಆಂಗ್ಲ ಭಾಷೆ ಶಿಕ್ಷಕನಾಗಿ ಮುರಾಜಿ ದೇಸಾಯಿ ಶಾಲೆಯಲ್ಲಿ ಕೆಲಸ ಮಾಡ್ತಾರೆ.
0: ಓಹೋ, ಟೀಚರ್ ಆಗಿದ್ರಾ? ಇಂಗ್ಲಿಷ್ ಟೀಚರ್ ಆಗಿದ್ರು, ಆಂಗ್ಲ ಭಾಷೆ ಟೀಚರ್ ಅಂತ ಕನ್ನಡದಲ್ಲಿ ಹೇಳ್ತೀರ ಸ್ಪಷ್ಟ ಕನ್ನಡದಲ್ಲಿ? ತುಂಬಾ ಸಂತೋಷ. ಕನ್ನಡವನ್ನು ಹೆಚ್ಚು ಬಳಸ್ಬೇಕು ಸರ್. ನಾವು ಮಾತಾಡುವಾಗ ಎಲ್ಲ ಇಂಗ್ಲಿಷ್ ಮಾತಾಡಿ ಮಾತಾಡಿ ಕನ್ನಡವನ್ನು ಕೊಲೆಗೆಡಿಸ್ತಾ ಇದೀವಿ, ನನ್ನೂ ಸೇರಿದಂಗೆ ಅಲ್ವಾ? ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೇನೆ ನಾವು ಪ್ರತಿದಿನ ನಮ್ಗೆ ಹೊಸ ಹೊಸ ಇಂಗ್ಲಿಷ್ ಶಬ್ದಗಳು ನಮ್ಮ ಕನ್ನಡ ಭಾಷೆಯಲ್ಲಿ ಅದನ್ನ ನಾವು ಸೇರಿಸ್ಕೊತಾನೆ ಹೋಗ್ತಾ ಇದೀವಿ. ಹಾಗೆ ನಮ್ಮ ಅಪ್ಪಟ ಶಬ್ದಗಳು
1: ಭಾಷೆಯಾಗಿರಲಿ, ಅದರ ಮಾಧ್ಯಮವಾಗಿ ಇಂಗ್ಲಿಷ್ ಬೇಡ ಅಂತ ಹೇಳ.
0: ಹೌದು ಸರ್, ಹೌದು. ನಮ್ಮ ತಾಯಿ ಭಾಷೆಯಲ್ಲಿ ಕಲಿತರೆ ಹೆಚ್ಚು ತುಂಬ, ಯಾಕಂದ್ರೆ ಚೈನಾದ ಜನ ಚೈನಾ ಭಾಷೆಯಲ್ಲೇ ಕಲಿತಾರೆ, ಇಂಗ್ಲೀಷು ಕಲಿತಾರೆ. ಆದರೆ ಅವರ ಶಿಕ್ಷಣ ಜಪಾನ್ನಲ್ಲಿ, ಜಪಾನಿಗಳ ಅವ್ರ ಭಾಷೆ, ಅವರೆಲ್ಲ ಟೆಕ್ನಾಲಜಿನೆಲ್ಲ ಡೆವಲಪ್ ಮಾಡಿಕೊಂಡ್ರು. ನಾವು ಮಾತ್ರ ಇಂಗ್ಲೀಷ್ ಬಿಟ್ಟು ಹೋದ ಪಳವಳಿಕೆಯನ್ನು ಹಿಂದೆ ಬಿದ್ದಿದ್ದೇವೆ. ಇರಲಿ, ಏನು ಮಾಡೋಕ್ಕಾಗಲ್ಲ ಈಗ, ಯಾಕಂದ್ರೆ
1: ಅದು ದೂರ ಆಯ್ತು. ಇಲ್ಲಿ ನಮ್ಮ ಪಕ್ಕದ ರಾಜ್ಯದವ್ರ ಅವರ ಭಾಷೆದಾಗ ಮಾತಾಡ್ತಾರೆ, ನಮ್ಮ ಭಾಷೆದಾಗ.
0: ಮಹಾರಾಷ್ಟ್ರದಲ್ಲ?
1: ಇಲ್ಲಿ ಇಲ್ಲಿ ಅವರ ಕರ್ನಾಟಕದವರು ಯಾರಿದ್ರು ಕೂಡ ನಮ್ಮ ಕನ್ನಡ ಬರಂಗಿಲ್ಲ, ಮಾತಾಡ್ತಿರಲ್ವಾ?
0: ನಮ್ಮ ಭಾಷೆ ಬಗ್ಗೆ ನಮ್ಮ ಅಭಿಮಾನ ಇದ್ರೆ ನಾವು ಬರೋದಿಲ್ಲ ಅಂತ ಯಾವಾಗ್ಲೂ ಹೇಳಲ್ಲ. ಅಭಿಮಾನ ಶೂನ್ಯ ಜನ ಮಾತ್ರ ಮಾತಾಡ್ತಾರೆ.
1: ನಮ್ಮ ತಾಯಿ ನಮ್ಮ ಹೆಮ್ಮೆ.
0: ಹೌದು ಸರ್, ಹೌದು. ತುಂಬಾ ಚೆನ್ನಾಗಿ
1: ಮಾತಾಡ್ತಾರೆ.
0: ಟೈಮ್ ಆಗ್ತಾ ಬಂತು ಸರ್, ನಾನೀಗ ನಿಮ್ಗೆ ಒಂದು ಹಾಡನ್ನು ಪ್ರಸಾರ ಮಾಡಿಬಿಡ್ತೀನಿ. ನೀವು ಕರೆ ಮಾಡಿದ್ರೆ ಧನ್ಯವಾದ. ನೀವು ಕೊಲೆ ಕಾಲರ್ ಇವತ್ತು. ಓಕೆ
1: ಓಕೆ, ಥ್ಯಾಂಕ್ಸ್
0: ಸರ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್.

0: ಶ್ರೋತೃಗಳೇ, ಹಾಡಿಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮವನ್ನು ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಕೇಳಿದ್ರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದು ನಾನು ದೀಪಕ್ ಕುಮಾರ್, ತಾಂತ್ರಿಕ ಸಹಾಯ ಮಹಾಬಲೇಶ್ವರ್ ಜೋಶಿ ಅವರದು. ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ ಎಲ್ಲ ಶ್ರೋತೃಗಳಿಗೆ ಧನ್ಯವಾದ. ಯಾರಿಗೆ ಕಾಲ್ ಸಿಗಲಿಲ್ಲ ಅವರು ನೆಕ್ಸ್ಟ್ ಟೈಮ್ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ.
1: ಇದುವರೆಗೂ ಹಾಡಿಗೊಂದು ಗೀತೆ.

ಆಕಾಶವಾಣಿ ಕಾರವಾರ. ಸಮಯ 10:02. ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳುವಿರಿ.

ಇಟಲಿಯ ಫ್ಲಾವಿಯೋ ಕೊಬಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30 ಪ್ರಾರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

0: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ನಮಸ್ತೆ, ಶುಭೋದಯ, ಶುಭ ಮುಂಜಾನೆ. ಆತ್ಮೀಯ ಕೇಳುಗರಿಗೆಲ್ಲ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಮೊದಲ ಹಳೆಯ ಸುಮಧುರ ಗೀತೆ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಸುಶೀಲಾ ಅವರ ಧ್ವನಿಲಿ, ಚಿವುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಗೀತೆ ಇದೆ. ಭಾಗ್ಯವಂತರು ಚಲನಚಿತ್ರದಿಂದ ಆಯ್ದಂತಹ ಗೀತೆ ಇದು.

ಈಗ ಕೇಳಿ ಜ್ವಾಲಾಮುಖಿ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಶ್ರೀ ಉದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಆಟೋ ರಾಜ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆನ ಕೇಳಿದ್ರಿ. ಈಗ ಕೇಳಿ ಮತ್ತೊಂದು ಗೀತೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ ರವಿಚಂದ್ರ ಚಲನಚಿತ್ರದಿಂದ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ ಸತ್ಯಂ ಅವರ ಸಂಗೀತ ಸಂಯೋಜನೆ ಇದ್ದಂತಹ ಗೀತೆ ಇದಾಗಿತ್ತು ಸಿಂಹ ಜೋಡಿ ಚಲನಚಿತ್ರದಿಂದ. ಈಗ ಕೇಳಿ.
1: ಮನೆಗೆಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗು, 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
5: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
0: ಈಗ ಕೇಳಿ ಮುದುಡಿದ ತಾವರೆ ಅರಳಿತು ಚಲನಚಿತ್ರದಿಂದ ಎಸ್ ಜಾನಕಿಯವರ ಧ್ವನಿಯಲ್ಲಿ ಅನಾಮಿಕ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಗೀತೆ.

ಈಗ ಕೇಳಿ ವಸಂತಗೀತ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಚಿವುದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಮಂಜಿನ ತೆರೆ ಚಲನಚಿತ್ರದಿಂದ ಕೆಜೆ ಜೇಸುದಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನ ಇದೆ.

ಈಗ ಕೇಳಿ ಅನುರಕ್ತೆ ಚಲನಚಿತ್ರದಿಂದ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ರಚನೆ, ಅಶ್ವಥ್ ವೈದ್ಯ ಅವರ ಸಂಗೀತ ಸಂಯೋಜನೆ ಇದೆ.

ಈಗ ಕೇಳಿ ಜನ್ಮ ಜನ್ಮದ ಅನುಬಂಧ ಚಲನಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರ ಧ್ವನಿಯಲ್ಲಿ ಚಿ ಉದಯಶಂಕರ್ ಅವರ ಸಾಹಿತ್ಯ, ಇಳಯರಾಜ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ.

ಸಮಯಾಗಿದೆ 10:56 ನಮ್ಮ ಈ ದಿನದ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಈ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಇದೀಗ ಶಿವಮೆಚ್ಚಿದ ಕಣ್ಣಪ್ಪ ಚಲನಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕನಕದಾಸರ ರಚನೆ, ಟಿಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಇದುವರೆಗೂ ನಿಮ್ಮ ಜೊತೆ ಆದದ್ದು ನಿಮ್ಮ ಆರ್ಜಿ ಲತಾ.

ಬಡಿದು ಬಡಿದು ಕಬ್ಬಿಣವ ಕಾಸಿ ತುಬಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ. ಬಡಿದು ಬಡಿದು ಕಬ್ಬಿಣವ ಕಾಸಿ ತುಬಾಕಿ ಮಾಡಿ ಹೊಡೆವ ಗುಂಡು ಮಾಡುವುದು ಹೊಟ್ಟೆಗಾಗಿ. ಚಂಡ ಭಟರೆಲ್ಲ ಮುಂದೆ ಕತ್ತಿ ಹರಿಗೆಯ ಬಿಡಿದು

ನೇಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ, ದೊಡ್ಡ ದೊಡ್ಡ ಕುದುರೆ ಏರಿ ನೇಜೆ ಹೊತ್ತು ರಾಹುತನಾಗಿ ಹೊಡೆದಾಡಿ ಸಾಯುವುದು ಹೊಟ್ಟೆಗಾಗಿ, ಕುಂಟೆ ಕೂರಿಗೆಯಿಂದ ಹೆಂಟೆ ಮಣ್ಣ ಹದ ಮಾಡಿ ರಂಟೆ ಹೊಡೆದು

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಜೂನ್ ತಿಂಗಳ ಮೊದಲ ಭಾನುವಾರ ಅಂದರೆ ಇಂದು ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖರಾಗಿ ಈಗ ಸಾಮಾನ್ಯರಂತೆ ಜೀವನ ನಡೆಸುತ್ತಿರುವ ಕ್ಯಾನ್ಸರ್ ಸರ್ವೈವರ್ಸ್ ಡೇ, ಕ್ಯಾನ್ಸರ್ನಿಂದ ಗುಣಮುಖರಾದವರ ದಿನ. ಆತ್ಮವಿಶ್ವಾಸವೇ ಕ್ಯಾನ್ಸರ್ಗೆ ಮದ್ದು ಎಂಬ ದೃಢ ವಿಶ್ವಾಸದೊಂದಿಗೆ ಭಾರತ ಸೇರಿದಂತೆ ಒಟ್ಟು 5 ಖಂಡಗಳ 20 ದೇಶಗಳಲ್ಲಿ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಆಚರಿಸಲಾಗುತ್ತಿದೆ. ಕ್ಯಾನ್ಸರ್ ರೋಗವನ್ನು ಧೈರ್ಯದಿಂದ ಎದುರಿಸಿ ಅದರಿಂದ ಯಶಸ್ವಿಯಾಗಿ ಹೊರಬಂದವರನ್ನು ಗೌರವಿಸಲು ಮತ್ತು ಅವರ ಪ್ರೇರಣಾದಾಯಿ ವೃತ್ತಾಂತಗಳ ಮೂಲಕ ಕ್ಯಾನ್ಸರ್ ಬಾಧಿತರಲ್ಲಿ ಆತ್ಮವಿಶ್ವಾಸ ಹಾಗೂ ಜನಜಾಗೃತಿ ಮೂಡಿಸುವ ಉದ್ದೇಶ ಕ್ಯಾನ್ಸರ್ ಸರ್ವೈವರ್ಸ್ ಡೇ ಹೊಂದಿದೆ. ಇಂದು

0: ವಿಶ್ವ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಎಲ್ಪಿಜಿ ದಿನ. ಸ್ವಚ್ಛ ಇಂಧನ, ಉತ್ತಮ ಜೀವನ ಧ್ಯೇಯದೊಂದಿಗೆ ಶುದ್ಧ, ಸುರಕ್ಷಿತ ಮತ್ತು ಅನುಕೂಲಕರ ಅಡುಗೆ ಇಂಧನವನ್ನು ಪ್ರತಿ ಮನೆ ಹತ್ತಿರ ತರುವ ಪ್ರಯತ್ನದ ಭಾಗವಾಗಿ ಎಲ್ಪಿಜಿ ದಿನಾಚರಣೆ. ದ್ರವ ಪೆಟ್ರೋಲಿಯಂ ಅನಿಲದ ಪ್ರಯೋಜನಗಳು, ಬಹುಮುಖತೆ ಮತ್ತು ಪರಿಸರ ಕೊಡುಗೆಗಳನ್ನು ಎತ್ತಿ ತೋರಿಸುವ 24 ಗಂಟೆಗಳ ಜಾಗತಿಕ ಜಾಗೃತಿ ಅಭಿಯಾನವಾಗಿದೆ. ವಿಶ್ವ ಎಲ್ಪಿಜಿ ದಿನಾಚರಣೆ ಹಿನ್ನೆಲೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಎಕ್ಸ್ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದು ಸಚಿವಾಲಯದಿಂದ ಕೈಗೊಳ್ಳಲಾದ ಕ್ರಮಗಳ ಕುರಿತು ಮಾಹಿತಿ ನೀಡಿದೆ. ಇಂದು ದೇಶಾದ್ಯಂತ 33.37 ಕೋಟಿ ಅಧಿಕ ಕುಟುಂಬಗಳು ಶುದ್ಧ ಇಂಧನ ಎಲ್ಪಿಜಿಯನ್ನು ಅಡುಗೆಗಾಗಿ ಬಳಸುತ್ತಿವೆ. ಆ ಪೈಕಿ 10.58 ಕೋಟಿ ಕುಟುಂಬಗಳು ಪ್ರಧಾನಮಂತ್ರಿ ಉಜ್ವಲಾ ಯೋಜನೆ PMUY ಫಲಾನುಭವಿಯಾಗಿವೆ. ಗ್ರಾಮೀಣ ಕುಟುಂಬಗಳು ವಿಶೇಷವಾಗಿ ಹೊಗೆ ಮುಕ್ತ ಅಡುಗೆ ಮನೆ ಮತ್ತು ಸುಧಾರಿತ ಆರೋಗ್ಯಪೂರ್ಣ ಜೀವನದ ಗುಣಮಟ್ಟವನ್ನು ಪಡೆದಿವೆ ಎಂದು ತಿಳಿಸಿದೆ. 25,607 ಎಲ್ಪಿಜಿ ವಿತರಕರ ಜಾಲ ಭಾರತದಾದ್ಯಂತ ಶುದ್ಧ ಅನಿಲ ಬಳಕೆ ವಿಸ್ತರಿಸುತ್ತಿದೆ ಮತ್ತು ಗ್ರಾಮೀಣ ಇಂಧನ ಸಂಪರ್ಕವನ್ನು ಬಲಪಡಿಸುತ್ತಿದೆ ಎಂದು ಶ್ಲಾಘಿಸಿದೆ. 14.2 ಕಿಲೋ ತೂಕದ ಗೃಹ ಬಳಕೆ ಎಲ್ಪಿಜಿ ಸಿಲಿಂಡರ್ನ ಬೆಲೆ 29 ರೂಪಾಯಿಯಷ್ಟು ಹೆಚ್ಚಳವಾಗಿದೆ. ಇಂದಿನಿಂದ ಹೊಸ ದರ ಜಾರಿಗೆ ಬಂದಿದೆ. ಸರಾಸರಿ 913 ರೂಪಾಯಿ ಇದ್ದ ದರ ಈಗ 942 ರೂಪಾಯಿಯಾಗಿದೆ. ಯಾದಗಿರಿ ರಾಯಚೂರು ಪ್ರಮುಖ ಸಂಪರ್ಕ ಮಾರ್ಗ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರು ನಿರ್ಮಾಣ ಕಾಮಗಾರಿಯ ಯೋಜನಾ ವರದಿ ಸಿದ್ಧಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ ಎಂದು ಯಾದಗಿರಿ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆತ್ಮನಿರ್ಭರ ಭಾರತ ದ್ವಿದಳ ಧಾನ್ಯಗಳ ಮಿಷನ್ ಅಡಿ ರಾಯಚೂರು ತಾಲೂಕಿನ ಅರ್ಹ ರೈತರಿಗೆ ಉಚಿತ ಬೀಜದ ಕಿಟ್ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಉಪನಿರ್ದೇಶಕ ನಯೀಂ ಹುಸೇನ್ ರಾಯಚೂರ್ ತಿಳಿಸಿದ್ದಾರೆ. ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಹೆಸರಾಂತ ವೈದ್ಯರಾಗಿರುವ ಡಾ ಅವಿನಾಶ್ ಪ್ರಭು ಹಾಗೂ ಡಾ ಮೃದುಲಾ ಪ್ರಭು ಅವರ ಸುಪುತ್ರ ಧಾರವಾಡದ ಅರ್ಜುನ್ ಪಿಯು ಸೈನ್ಸ್ ಕಾಲೇಜ್ ವಿದ್ಯಾರ್ಥಿ ಅನ್ಮೋಲ್ ಪ್ರಭು ಸಿಇಟಿ ರ್ಯಾಂಕಿಂಗ್ನಲ್ಲಿ ಬಿಎಸ್ಸಿ ಅಗ್ರಿ ವಿಭಾಗದಲ್ಲಿ ರಾಜ್ಯಕ್ಕೆ ದ್ವಿತೀಯ ರ್ಯಾಂಕ್ ಹಾಗೂ ಇಂಜಿನಿಯರಿಂಗ್ನಲ್ಲಿ 16ನೇ ರ್ಯಾಂಕ್ ಪಡೆದಿದ್ದಾರೆ. ಸದ್ಯ ನೀಟ್ ಪರೀಕ್ಷೆಗಾಗಿ ತಯಾರಿ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಾಧನೆಯ ಸಂತಸ ಹಂಚಿಕೊಂಡಿದ್ದಾರೆ.
1: ಪ್ರಿಪರೇಷನ್ ನಾನು ಮೇಜರ್ಲಿ ಕಾಲೇಜ್ ಮೇಲೆ ಡಿಪೆಂಡೆಂಟ್ ಇದ್ದೆ. ನನ್ನ ಕಾಲೇಜ್ ಅರ್ಜುನ ಸೈನ್ಸ್ ಪಿಯು ಕಾಲೇಜ್ ಇಂದ ಟೀಚರ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಇದ್ದೆ. ನಾನು ನನ್ನ ಓದೋದ್ ಶೆಡ್ಯೂಲ್ ಅಂದ್ರೆ ಮಾರ್ನಿಂಗ್ 5 ಗಂಟೆ ಹಂಗೆ ಹೇಳ್ತಿದ್ದೆ, 3 ತಾಸಿನ 1 ಸೆಷನ್ ಓದ್ತಿದ್ದೆ ನಾನು. ಅದಾದ್ಮೇಲೆ ನಮ್ ಕಾಲೇಜ್ 9 to 5:30 ನ ಕಾಲೇಜ್ ನಾಗೆ ಇರ್ತಿದ್ದೆ. ರೆಗ್ಯುಲರ್ಲಿ ಕಾಲೇಜ್ ಅಟೆಂಡ್ ಮಾಡ್ತಿದ್ದೆ. 6 to 8 o'clock ಮತ್ತೊಂದ್ ಸೆಷನ್ ಓದ್ತಿದ್ದೆ ನಾನು. ಏನ್ ಅಡ್ವೈಸ್ ನಾ ಕೊಡೋದು ಇಷ್ಟಪಡ್ತೇನೆ ಅಂದ್ರೆ, ಎಲ್ಲಾ ಸಬ್ಜೆಕ್ಟ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಒಂದೇ ಸಬ್ಜೆಕ್ಟ್ ನಾಗೆ ಚಲೋ ಮಾಡಿ ಬೇರೆ ಸಬ್ಜೆಕ್ಟ್ ಚಲೋ ಆಗಿಲ್ಲ ಅಂದ್ರೆ ಓವರ್ ಆಲ್ ರ್ಯಾಂಕ್ ಮೇಲೆ ಅದು ತುಂಬಾ ಅಫೆಕ್ಟ್ ಆಗ್ತದೆ. ಎಲ್ಲಾ ಸಬ್ಜೆಕ್ಟ್ ಮೇಲೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅವರು. ಜಾಸ್ತಿ ಸ್ಟ್ರೆಸ್ ತೋಬಾರ್ದು. ಎಷ್ಟು ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ ನಿಮ್ ಪ್ರಿಪರೇಷನ್ ನಾಗ 2 ವರ್ಷ ತೋರಿಸ್ತೀರಿ ಅಷ್ಟೇ ನಿಮ್ ರಿಸಲ್ಟ್ ಸಿಗ್ತದೆ. ನನಗೆ ಮೆಡಿಕಲ್ ಸ್ಟ್ರೀಮ್ ನ ಹೋಗೋ ಇಂಟ್ರೆಸ್ಟ್ ಇದೆ. ನಾನೀಗೆ June 21 ಇರೋ ನೀಟ್ ಎಕ್ಸಾಮ್ ಗೆ ಪ್ರಿಪೇರ್ ಮಾಡತ್ತೀನಿ. ನಂದು ಪ್ರಿವಿಯಸ್ ನೀಟ್ ಎಕ್ಸಾಮ್ ನಾಗೆ 685 ಸ್ಕೋರ್ ಬರತ್ತಿತ್ತು, ಆದ್ರೆ ಈ ಕ್ಯಾನ್ಸಲ್ ಆಗಿದ್ದಕ್ಕೆ ಈಗ ರೀನೀಟ್ ಗೆ ಪ್ರಿಪೇರ್ ಮಾಡತ್ತೀನಿ.
0: ಹೆಮ್ಮೆಯ ಕನ್ನಡಿಗ, ಮಾಜಿ ಉಪರಾಷ್ಟ್ರಪತಿ, ಹಂಗಾಮಿ ರಾಷ್ಟ್ರಪತಿ ಹಾಗೂ ಮುಖ್ಯಮಂತ್ರಿಯೂ ಆಗಿದ್ದ ಬಿಡಿ ಜತ್ತಿಯವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಗೌರವ ನಮನ ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಸಮಯ ಆಗಿದೆ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಶಿಕ್ಷಣ ಅಂದು ಇಂದು.

0: ಶಿಕ್ಷಣ ಅಂದ್ರೆ ಕೇವಲ ಪಾಠ ಪುಸ್ತಕಗಳ ಜ್ಞಾನ ಅಲ್ಲ, ಅದು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಮೌಲ್ಯಗಳು ಮತ್ತು ಜೀವನದ ದೃಷ್ಟಿಕೋನವನ್ನು ರೂಪಿಸುವ ಶಕ್ತಿ. ಇತ್ತೀಚೆಗೆ ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಬದಲಾವಣೆಗಳನ್ನು ನೋಡಿದೀವಿ. ಆ ಕಾಲದಲ್ಲಿ ಶಿಕ್ಷಣ ಅಂದ್ರೆ ಶಿಸ್ತು, ಮೌಲ್ಯಗಳು, ಗುರು ಶಿಷ್ಯ ಪರಂಪರೆಯ ಮೇಲೆ ಹೆಚ್ಚು ಆಧಾರಿತವಾಗಿತ್ತು. ಇವತ್ತು ನಾವು ತಂತ್ರಜ್ಞಾನ, ಸ್ಪರ್ಧೆ ಮತ್ತು ನವೀನ ಕಲಿಕೆಯ ವಿಧಾನಗಳತ್ತ ನಾವು ವಾಲ್ತಾ ಇದ್ದೀವಿ. ಈ ಎರಡು ಕಾಲಘಟ್ಟಗಳ ಶಿಕ್ಷಣವನ್ನ ಹೋಲಿಸಿ ನೋಡುವ ಮೂಲಕ ನಾವು ಉತ್ತಮ ಶಿಕ್ಷಣದ ದಾರಿಯನ್ನ ಅರ್ಥ ಮಾಡ್ಕೋಬಹುದು. ಈ ಬಗ್ಗೆ ನಮ್ಮ ಜೊತೆ ಮಾತನಾಡಲು ಇವತ್ತು ಲೇಖಕರು ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಅರುಣ ಅವರು ನಮ್ಮ ಜೊತೆ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅರುಣ ಅವರೇ.
1: ನಮಸ್ಕಾರ.
0: ನಮ್ಮ ಶ್ರೋತೃಗಳಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಸ್ವಲ್ಪ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಉದಯ ಭಾಸ್ಕರ್ ಅಂತೇಳಿ, ನನ್ನ ಅಂಕಿತ ನಾಮ ಭಗವತಿ ಅಂತೇಳಿ. ನಾನೊಬ್ಳು ಆಧ್ಯಾತ್ಮಿಕ ಚಿಂತಕಿ ಮತ್ತು ಲೇಖಕಿ, ಸಾಮಾನ್ಯ ಗೃಹಿಣಿಯಾಗಿ ಈ ಒಂದು ಲೇಖನಗಳನ್ನ 21 ವರ್ಷದಿಂದ ಬರೀತಾ ಇದ್ದೀನಿ. ಅನೇಕ ಪುಸ್ತಕಗಳು ಬಿಡುಗಡೆ ಆಗಿದೆ, ಹಾಗೆ ಲೇಖನಗಳು ಪ್ರಕಟವಾಗ್ತಾ ಇದೆ. ವಾಸ್ತವದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನ ತಂದ್ರೆ ನಮ್ಮ ಒಂದು ದೇಶದ ಪ್ರಗತಿ ಆಗತ್ತೆ ಅನ್ನೋ ಒಂದು ಮೂಲ ಉದ್ದೇಶವನ್ನು ಇಟ್ಕೊಂಡು ಹೆಚ್ಚಾಗಿ ನಾನು ಆಧ್ಯಾತ್ಮದ ವಿಚಾರಗಳನ್ನ ಒಂದು ಸಾಮಾನ್ಯ ಜ್ಞಾನದ ಮೂಲಕ ಅರ್ಥ ಮಾಡಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ.
0: ಅರುಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣ ಅಂದ ತಕ್ಷಣ ಅಂದು ಇಂದು ಹೋಲಿಕೆ ಮಾಡಿ ನೋಡ್ತೀವಿ. ಆ ಕಾಲದಲ್ಲಿ ಏನಿತ್ತು, ಗುರು ಶಿಷ್ಯ ಪರಂಪರೆ ಇತ್ತು, ಅಂದ್ರೆ ಒಂದು ಗುರುಕುಲ ಪದ್ಧತಿ ಇರ್ಬೋದು. ಸೊ ಈಗಿನ ಕಾಲದಲ್ಲಿ ನಾವು ಜಾಸ್ತಿ ಟೆಕ್ನಾಲಜಿ ಡೆವಲಪ್ ಆಗಿದೆ, ಎಲ್ಲ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ ಎಲ್ಲ ಹಂತದಲ್ಲೂ. ಅದು ಸ್ಟೂಡೆಂಟ್ ಲೈಫ್ ಅಲ್ಲಿ ಅಂತ ಅಲ್ಲ, ನಾವು ಬೆಳೆದ ಮೇಲೂ ಆ ಕಾಂಪಿಟೇಟಿವ್ ಜಾಬ್ ಅಲ್ಲಿ ಇರಬಹುದು, ದೈನಂದಿನ ಜೀವನದಲ್ಲಿ ಇರಬಹುದು, ಎಲ್ಲ ಒಂದು ವಸ್ತುವನ್ನು ಗಳಿಸಬೇಕು ಅಂದ್ರೆ ಅದರಲ್ಲೂ ಕಾಂಪಿಟೇಟಿವ್ನೆಸ್ ನಾವು ನೋಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಶಿಕ್ಷಣ ಕ್ಷೇತ್ರದಲ್ಲಿ ನಿಮ್ಮ ಆರಂಭದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ,
1: ಆರಂಭದ ದಿನ ಅಂದ ತಕ್ಷಣ ನಮ್ಗೆ ತಾತ ಕಾಲಕ್ಕೆ ಹೋಗ್ಬಿಡ್ತೀವಿ. ತಾತನ ಕಾಲದಲ್ಲಿ ಒಂದು ಆಧ್ಯಾತ್ಮ ಅಂತ ಬಂದ್ಬಿಡುತ್ತೆ. ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಒಂದು ಶಿಕ್ಷಣ ಅಂದ ತಕ್ಷಣ ಮಕ್ಕಳಲ್ಲಿರುವ ಒಂದು ಮೌಲ್ಯವನ್ನು ಬೆಳೆಸೋದು, ಅವರಲ್ಲಿರೋ ಒಂದು ಪ್ರತಿಭೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣ ಕೊಡೋದು, ಇದು ಶಿಕ್ಷಣ ಆಗಿತ್ತು ಅಂದಿನ ದಿನ. ನಾವು ಮಧ್ಯದ ಕಾಲದಲ್ಲಿ ಇದ್ದವರು, ನಮಗೆ ಈ ಕಡೆ ತತ್ವ ಶಿಕ್ಷಣ ಇತ್ತು, ತಂತ್ರ ಶಿಕ್ಷಣನೂ, ಎರಡೂ ನಮಗೆ ಸರಿಸಮಾನವಾಗಿ ದೊರೀತಾ ಇತ್ತು. ಹಾಗಾಗಿ ನಮಗೆ ಅಷ್ಟೊಂದು ಶಿಕ್ಷಣ ಶಿಕ್ಷೆ ಅನಿಸ್ತಿರಲಿಲ್ಲ. ಯಾಕಂದರೆ ವಿಚಾರಗಳನ್ನು ನಾವು ಬೇರೆಯವ್ರು ಹೇಳೋದು ಬೇರೆ, ನಾವು ಅನುಭವಿಸಿ ತಿಳ್ಕೊಳ್ಳೋದು ಬೇರೆ. ಈಗ ಪ್ರಾಕ್ಟಿಕಲಾಗಿ ನಾವು ಸ್ಪರ್ಧೆಗೆ ಇಳಿತಾ ಇದ್ದೀವಿ, ಈ ಬೇರೆಯವ್ರನ್ನ ನಾವು ಗೆದ್ದುಬಿಡ್ತೀವಿ ಅಂತ. ಆದರೆ ವಿಚಾರಗಳು ನಮ್ಮನ್ನು ನಾವು ತಿಳ್ಕೊಂಡು ನಮ್ಮೊಳಗೆ ಅಳವಡಿಸ್ಕೊಂಡು ಆವಾಗ ನಾವು ಬೇರೆಯವ್ರನ್ನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸ್ಪರ್ಧೆ ಆಗಬಾರ್ದು. ಹಿಂದಿನ ಶಿಕ್ಷಣದಲ್ಲಿ ಏನಿತ್ತು, ಯೋಗ ಶಿಕ್ಷಣ ಇತ್ತು. ಯೋಗ ಅಂದರೆ ಏನು, ಸೇರ್ಕೊಳ್ಳೋದು ಅಂತೇಳಿ. ನಮ್ಮಲ್ಲಿರುವ ಜ್ಞಾನ ಏನಿದೆ ಅದು ನಮ್ಮನ್ನು ಸೇರಿಸುವಂಥ ಕೆಲಸ ಆಗಬೇಕು. ನಾವು ಇನ್ನೊಬ್ಬರು ಜ್ಞಾನನ ಸೇರಿಸೋ ಪ್ರಯತ್ನ ಆದಾಗ ಅಲ್ಲಿ ವಿರುದ್ಧವಾದ ಒಂದು ಪರಿಣಾಮಗಳು ಬೀಳುತ್ತೆ. ಯಾಕಂದರೆ ಈಗಿನ ಮಕ್ಕಳಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದೆ, ಹೇಳಿದ ತಕ್ಷಣ ಅವರು ಅದನ್ನು ಪ್ರಾಕ್ಟಿಕಲ್ ಆಗಿ ತೊಗೊಂಡು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಆದರೆ ನಾವು ಅಂಥ ಒಂದು ಸ್ಪಿರಿಟ್ನಲ್ಲಿ ಇರಲಿಲ್ಲ ಅಂದಿನ ಕಾಲದಲ್ಲಿ. ನಮಗೆಲ್ಲ ಒಂದೊಮ್ಮೆ ಮಧ್ಯದಲ್ಲಿಯೇ ನಮ್ಮ ಗುರು ಹಿರಿಯರೇ ಇದ್ದು ನಮಗೆ ನಿಧಾನವಾಗಿ ಹೋಗೋಕ್ಕೆ ಒಂದು ಅವಕಾಶ ಇತ್ತು. ಮತ್ತು ಶಿಕ್ಷಣ ಕೂಡ ಹಾಗೆಯೇ ಸಿಂಪಲ್ಲಾಗಿತ್ತು, ಸರಳವಾಗಿತ್ತು. ವಿಚಾರಗಳು ನಮ್ಗೆ ತಿಳ್ಕೊಳ್ಳೋಕೆ ಆವಾಗಲೇ ನಾವು ಅದನ್ನು ಕಷ್ಟಪಟ್ಟು ತಿಳ್ಕೊಳ್ತಾ ಇದ್ವಿ. ಈಗಿನ ಒಂದು ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಹೋಲಿಸಿದರೆ ಈಗಿನ ಮಕ್ಕಳಿಗೆ ಪುಸ್ತಕದ ಹೊರೆ ದೊಡ್ಡದಿದೆ. ಅಷ್ಟು ಹೊರೆಯೂ ತನ್ನ ತೊಗೊಂಡೋಗಿ ತಲೆಯೊಳಗೆ ತುಂಬಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇದು ಪ್ರೆಷರ್ ಆಗ್ತಾ ಇದೆ. ಆದರೆ ಅಂದಿನ ಶಿಕ್ಷಣದಲ್ಲಿ ಪುಸ್ತಕದ ಹೊರಗೆ ಕಡಿಮೆನೂ ಇತ್ತು, ಆದರೆ ಮೌಲ್ಯಯುತ ವಿಚಾರಗಳು ಆ ಪುಸ್ತಕದಲ್ಲಿ, ಅದು ನಮಗೆ ಒಂದು ಮೌಲ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಹಕಾರ ಆಗಿತ್ತು. ಯಾರೋ ಹೇಳಿ ನಮಗೆ ಒಂದು ಮೌಲ್ಯವನ್ನು ತುಂಬುವಂಥದ್ದಲ್ಲ, ಇರುತ್ತೆ, ಆಲ್ರೆಡಿ ಮಕ್ಕಳಲ್ಲಿ ಇರುತ್ತೆ. ಅದನ್ನು ಬೆಳೆಸುವಂಥ ಕೆಲಸ ಮನೆ ಒಳಗೆ ಮತ್ತು ಶಾಲೆಯಲ್ಲಿ ಆಗಬೇಕು. ಆವಾಗ ಒಂದು ಶಿಕ್ಷಣ ಒಂದು ನಮಗೆ ಶಿಕ್ಷೆ ಆಗೋದಿಲ್ಲ, ಒಂದು ಶಿಷ್ಟಾಚಾರದ ಕ್ಷಣ ಆಗುತ್ತೆ.
0: ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಮನೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ನಡೆದ್ರೆ ಈಗಿನ ಮಕ್ಕಳು ಆ ಕಾಂಪಿಟೇಟಿವ್ನೆಸ್ ನೇಚರ್ನ ಕಡಿಮೆ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವ ವಿಕಸನದ ಕಡೆ ಗಮನ ಕೊಡ್ತಾರೆ ಅಂತ ಅನ್ಸುತ್ತೆ ನಿಮಗೆ?
1: ಪೇರೆಂಟ್ಸು ಬದಲಾಗಬೇಕು. ಮೊದಲು ನಾವು ಏನು ಮಾಡ್ತೀವಿ, ಮಕ್ಕಳನ್ನ ಬದಲಾಯಿಸೋಕ್ಕೆ ಹೋಗ್ತೀವಿ. ಮಕ್ಕಳನ್ನ ಬದಲಾಯಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರಲ್ಲಿರೋ ಒಂದು ಒಂದು ಶಾಂತವಾದ ಮನಸ್ಸು ಏನಿದೆ ಅದು ಪೂರಕವಾದ ನಾವು ವಾತಾವರಣವನ್ನು ಮನೆಯಲ್ಲೂ ಕೊಡಬೇಕು. ಪ್ರೆಷರ್ ಹಾಕೋದನ್ನು ಬಿಡಬೇಕು. ಯಾಕಂದರೆ ಶಿಕ್ಷಣ ಅಂದ ತಕ್ಷಣ ಓದಿ ತಿಳ್ಕೊಳ್ಳೋವಂಥದ್ದಲ್ಲ, ಸಾಕಷ್ಟು ಮನೆ ಒಳಗೆ ಅವರಿಗೆ ತಿಳ್ಕೊಳ್ಳೋವಂಥ ಅವಕಾಶಗಳಿರುತ್ತೆ. ಪೇರೆಂಟ್ಸ್ ಅವ್ರ ಜೊತೆಗಿದ್ದು ಅವ್ರಿಗೆ ತಿಳಿಸುವಂಥ ಪ್ರಯತ್ನಗಳನ್ನಾಗಬೇಕು. ಯಾಕಂದರೆ ನಾವೇ ಪ್ರೆಷರಲ್ಲಿದ್ದಾಗ ಮಕ್ಕಳಿಗೆ ಇನ್ನೇನು ಹೇಳ್ಕೊಡೋಕ್ಕೆ ಸಾಧ್ಯ? ಇದು ಮನೆ ಒಳಗೂ ಆಗ್ತಾ ಇದೆ, ಶಾಲಾ ಕಾಲೇಜುಗಳಲ್ಲೂ ನಡೀತಾ ಇದೆ. ಯಾಕಂದರೆ ಶಿಕ್ಷಣ ಒಂದು ಯಾವ

0: ಏನೋ ಒಂದು ಯಾವುದೋ ಒಂದು ಬುಕ್ನ ವಿಚಾರಗಳನ್ನ, ಪುಸ್ತಕದ ವಿಚಾರನ ಮಗುಗೆ ತಿಳಿಸೋದು ಇಷ್ಟೇ, ಇಲ್ಲಿ ಮಟ್ಟಿಗೆ ನಿಂತುಬಿಟ್ಟಿದೆ ಅದು. ಆದರೆ ಆ ವಿಚಾರ ಏನು ತಿಳಿಸ್ತಾ ಇದ್ದೀವಿ ಅದರಿಂದ ಆ ಮಗುವಿನ ಭವಿಷ್ಯಕ್ಕೆ ಬೇಕಾ ಆ ವಿಚಾರ, ನಿಜವಾಗ್ಲೂ ಆ ಮಗುವಿನಲ್ಲಿ ಆ ವಿಚಾರಗಳ ಆಸಕ್ತಿ ಇದೆಯಾ? ಯಾವುದು ಪ್ರತಿಭೆನಲ್ಲಿ ವಿಚಾರ ಮಾಡಿದಾಗ ಆ ಮಗುವಿಗೆ ಬೇರೆ ಒಂದು ಪ್ರತಿಭೆ ಇರುತ್ತೆ, ಅದನ್ನು ಕಡೆಗಣಿಸಲು, ಅದನ್ನು ಗುರುತಿಸೋ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ, ಶಾಲೆ ಇದರೊಳಗೆ ನಾವು ಸಾಮಾನ್ಯ ಜ್ಞಾನ, ಇದರಲ್ಲಿ ಜ್ಞಾನ ಮತ್ತು ವಿಜ್ಞಾನದ ಮಧ್ಯದಲ್ಲಿ ಒಂದು ಸಾಮಾನ್ಯ ಜ್ಞಾನ ಅಂತಿದೆ, ಕಾಮನ್ ಸೆನ್ಸ್, ಅದನ್ನು ಮಕ್ಕಳಿಗೆ ಮೊದಲು ತಿಳಿಸ್ಬೇಕು. ನಾವೇನು ಮಾಡ್ತೀವಿ, ದೊಡ್ಡ ವ್ಯಕ್ತಿ ಆಗಿಬಿಡಲಿ ಮೊದಲೇ, ಅವ್ರಿಗಿನ ಮೇಲ್ ಬಂದುಬಿಡಲಿ, ಮಗು ಸಣ್ಣಲ್ಲೇ ಎಲ್ಲ ವಿಚಾರಗಳನ್ನು ಆ ಮಗುಗೆ ತಿಳಿಸ್ಬಿಟ್ರೆ ಅವ್ರು ಓದ್ತಾ ಓದ್ತಾ ದೊಡ್ಡ ಆಗ್ತಾ ಆಗ್ತಾ ಅವ್ರು ಬೇಗ ಸೆಟ್ಲ್ ಆಗಿಬಿಡ್ತಾರೆ, ಲೈಫಲ್ಲಿ ಸೆಟ್ಲ್ ಆಗೋದು ಅಷ್ಟೇ ತಲೆ. ಲೈಫ್ ಸೆಟ್ಲ್ಮೆಂಟ್ ಅಂದರೆ ಏನು, ನಿಜವಾಗ್ಲೂ ಜೀವನ ಅಂದರೆ ಏನು ಅಂತ ಒಂದು ಅವ್ರಿಗೆ ತಿಳಿಸೋ ಪ್ರಯತ್ನ ಪೋಷಕರು ಮಾಡಬೇಕು. ಜೀವಿಗಳ ವನ ಜೀವನ, ಎಲ್ಲರೊಳಗೂ ಜೀವನ ಇರೋದು, ಆದರೆ ಆ ಎಲ್ಲರನ್ನೂ ಸೇರಿಸಿ ಹೋಗುವಂಥದ್ದು ಅದು ನಿಜವಾಗ್ಲೂ ಜೀವನ. ನೀನು ಬೇರೆ ಅವನು ಬೇರೆ, ನೀನು ಅವನನ್ನು ಸೋಲಿಸ್ಬೇಕು. ಈ ಕಾಂಪಿಟೇಷನ್ಗೆ ಇಳಿದಾಗ ಮಗುವಿಗೆ ತನ್ನ ಮೂಲ ಶಕ್ತಿನೇ ಬಳಕೆ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಮೂಲದಲ್ಲಿ ಒಂದು ಎಲ್ಲ ಪ್ರತಿ ಮಕ್ಕಳಿಗೂ ಸಹ ಪ್ರತಿಯೊಂದು ಮಕ್ಕಳು ಮಗುವಿಗೂ ಒಂದು ವಿಶೇಷವಾದ ಒಂದು ಜ್ಞಾನ ಇರುತ್ತೆ, ಅದನ್ನು ವಿಜ್ಞಾನ ಅಂತ ಹೇಳ್ತೀವಿ. ಅದನ್ನು ಗುರುತಿಸೋ ಕೆಲಸ ಹಿಂದಿನ ಶಿಕ್ಷಣದಲ್ಲಿ ಆಗ್ತಾ ಇತ್ತು, ಗುರುಕುಲ ಪದ್ಧತಿ ಅಂತ ನೀವೇನು ಹೇಳಿದ್ರಿ, ಆವಾಗಲೂ ಅಷ್ಟೇ ಪೋಷಕರು, ಅದು ರಾಜರ ಮಕ್ಕಳಾಗಲಿ ಸಾಮಾನ್ಯರ ಮಕ್ಕಳಾಗಲಿ, ಅವರು ಗುರುಕುಲಕ್ಕೆ ಅಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಗುರುಗಳ ಇದರೊಳಗೆ ಬಿಟ್ಬಿಡ್ತಾ ಇದ್ರು. ಶಿಕ್ಷಣ ಕಲ್ತ್ಕೊಂಡು ಮೂಲಭೂತ ಏನು ಬೇಕು ನೈತಿಕತೆ ಅದು ಅಲ್ಲಿ ಕಲಿಸಲಾಗ್ತಾ ಇತ್ತು, ಮಾನವೀಯ ಗೌಣ ಮೌಲ್ಯಗಳನ್ನು ಅಲ್ಲಿ ಕಲಿಸ್ತಾ ಇದ್ರು. ಮತ್ತು ಸಂಸ್ಕಾರಯುತ, ಸಂಸ್ಕಾರ ಅಂದರೆ ಶುದ್ಧ ಮಾಡೋದು, ಯಾವುದೇ ಅದು ಬೇಡವಾದ ಒಂದು ಗುಣಗಳಿರುತ್ತೆ ಮಗುವಿನಲ್ಲಿ, ಅದನ್ನು ಅಲ್ಲೇ ತಿದ್ದಿ ತೀಡಿ ಒಂದು ಗಿಡವಾಗಿ ಇರುವಾಗಲೇ ಅದನ್ನು ಸರಿ ಮಾಡಿಬಿಟ್ಟು ಅದನ್ನು ಶುದ್ಧ ಮಾಡಿಬಿಟ್ಟು ನಂತರ ಒಂದು ಭೌತಿಕದಲ್ಲಿ ಒಂದು ವಿಜ್ಞಾನ ಒಂದು ವಿಷಯದ ಮೇಲೆ ಅವರು ಜೀವನವನ್ನು ನಡೆಸ್ತಾ ಇದ್ರು. ಹಾಗೆ ಪ್ರತಿಭೆನ ಅಲ್ಲಿ ಪ್ರೋತ್ಸಾಹ ಇತ್ತು, ಹಾಗಾಗಿ ಅಲ್ಲಿ ಮಾನವೀಯ ಗುಣಗಳ ಜೊತೆಗೆ ಒಂದು ಮಹಾತ್ಮರ ಒಂದು ವಿಚಾರಗಳನ್ನು ಕೂಡ ಅಲ್ಲಿ ತಿಳಿಸಲಾಗ್ತಾ ಇತ್ತು. ಹಾಗಾಗಿ ಅಲ್ಲಿ ಕಾಂಪಿಟೇಷನ್ ಬರ್ತಾ ಇರಲಿಲ್ಲ. ಹೊರಗೆ ಬಂದಮೇಲೆ ಅವರು ಪೋಷಕರಿಗೆ ಗುರುಗಳಿಗೆ ಒಳ್ಳೆಯ ಒಂದು ಗೌರವವನ್ನು ಕೊಡೋದಾಗಲಿ, ಅವರ ಒಂದು ಧರ್ಮಕರ್ಮಗಳನ್ನು ಆಚರಣೆ ಮಾಡೋದಾಗಲಿ, ಒಂದು ಒಗ್ಗಟ್ಟಿನಿಂದ ಬಾಳೋದಾಗಲಿ, ಜೀವನದ ಮೌಲ್ಯಗಳನ್ನು ಅಲ್ಲಿ ಕಾಣ್ಬೋದಿತ್ತು. ಈಗ ಅದು ಕಡಿಮೆ ಆಗಿದೆ, ಮನೆಯಿಂದಲೇ ಅದು ಶುರು ಮಾಡಬೇಕಾಗಿದೆ, ಅದು ಪೋಷಕರ ಮೇಲೆ ಬಿಟ್ಟಿದೆ.
1: ಈಗ ಆಗಿನ ಕಾಲದ ಶಿಕ್ಷಕ ಮತ್ತು ವಿದ್ಯಾರ್ಥಿ ಸಂಬಂಧ ಹೇಗಿತ್ತು, ಮತ್ತೆ ಈಗಿನ ಕಾಲದೊಂದಿಗೆ ಹೋಲಿಸಿದ್ರೆ ಏನ್ ವ್ಯತ್ಯಾಸ ಕಾಣಿಸ್ತಾ ಇದೆ?
0: ಅದೇ ಹೇಳಿದಾಗೆ ಅಲ್ಲಿ ಗುರು ಶಿಷ್ಯ ಅಂತೇಳಿ ನಾವು ಆಧ್ಯಾತ್ಮದ ಒಂದು ಆ ಪದವನ್ನು ಬಳಸಿದಾಗ ಗುರು ಶಿಷ್ಯ ಸಂಬಂಧ ಅಲ್ಲಿ ಒಂದು ಮೌಲ್ಯಯುತ ವಿಚಾರಗಳನ್ನೇ ಅಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಭೌತಿಕದಲ್ಲಿ ಅವರಿಗೆ ಆಸಕ್ತಿ ಇದ್ರೂ ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ಅವರು ಮಧ್ಯೆ ತಿಳಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಯಾವುದೇ ಒಂದು ಸಂಘರ್ಷಗಳು ಬರ್ತಾ ಇರಲಿಲ್ಲ. ಗುರು ಶಿಷ್ಯರ ಮಧ್ಯೆ ಯಾವುದೇ ಒಂದು ಗುರುಗಳ ಮೇಲೆ ಭಕ್ತಿ ಭಯ ಭಕ್ತಿ ಇತ್ತು ಮಕ್ಕಳಲ್ಲಿ, ಶಿಷ್ಯರಿಗೆ ಗುರು ಮೇಲೆ ಭಯ ಭಕ್ತಿ ಇತ್ತು. ಈಗ ಗುರುಗಳಿಗೆ ಶಿಷ್ಯರ ಮೇಲೆ ಭಯಭಕ್ತಿ ಮೂಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಏನು ಹೇಳಿದರೆ ಏನು ಮಾಡಿಬಿಡ್ತಾರೋ ಅನ್ನೋ ಭಯ ಶುರು ಆಗಿಬಿಟ್ಟಿದೆ. ಅಂಥ ಪರಿಸ್ಥಿತಿ ಬಂದಿದೆ ಅಂದರೆ ವಿಚಾರಗಳು ಆ ಥರ ಜಾಸ್ತಿ ಆಗ್ತಾ ಇದೆ ಅಂಥೇಳಿ. ಭೌತಿಕದಲ್ಲೇ ನಾವು ಜಾಸ್ತಿ ಅವರಿಗೆ ಭೌತ ವಿಜ್ಞಾನದ ಕಡೆಗೆ ನೇರವಾಗಿ ಎಳಿತಾ ಇದ್ದೀವಿ. ಹೊರಗಡೆ ಇರೋವಂಥ ವಿಚಾರವನ್ನು ಮೊದಲೇ ಅವ್ರಿಗೆ ತಿಳಿಸ್ಬಿಟ್ರೆ ಅವರು ಅದನ್ನು ಅನುಸರಿಸ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಒಳಗಡೆ ಅವರ ಅಂತಃಶಕ್ತಿ ಏನಿತ್ತು ಅದು ಅದರಿಂದ ದೂರ ಆಗ್ತಾ ಇದೆ. ಹಾಗಾಗಿ ಅವ್ರಿಗೆ ತನ್ನ ತಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದು ನಾವು ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿರೋದು, ಮೌಲ್ಯಯುತ ಶಿಕ್ಷಣ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೋ, ನಿನ್ನೊಳಗೆ ಇದೆ ಆ ಶಕ್ತಿ, ಉತ್ತಿಷ್ಠಿತ ಜಾಗೃತ ಅಂತ ಹೇಳಿದ್ದೀನಿ. ಗುರಿಯನ್ನು ಸೇರುವವರೆಗೂ ನೀ ಅರಿಕ್ಷಣನ ಇಲ್ಲದೆ ನೀ ಮುನ್ನಡೆ ಸೆಕ್ಕನೆ ಅಂತ ಹೇಳಿದರು. ಗುರಿ ಅಂದರೆ ಯಾವುದು ಹೇಳಿದರು? ಆಧ್ಯಾತ್ಮದ ಗುರಿ ಅವ್ರು ಹೇಳಿದ್ದು. ಇಲ್ಲಿ ಏನಾಗಿದೆ, ನಾನು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂಥೇಳಿ, ಸಾಧನೆ ಹೌದು, ಆಧ್ಯಾತ್ಮದ ಸಾಧನೆ ನಂತರ ಭೌತಿಕದಲ್ಲಿ ಅದು ಬ್ಯಾಲೆನ್ಸಿಂಗ್ ಮಾಡಿಕೊಂಡ್ರೆ ಸಾಧನೆಗೆ ಒಂದು ಅರ್ಥ ಇರುತ್ತೆ. ಯಾರನ್ನು ತುಳಿದ್ಬಿಟ್ಟು ಇನ್ನೇನು ಮೋಸ ಮಾಡಿ ಅದು ನಾನೊಂದು ಸಾಧನೆ ಮಾಡಿದೆ, ಹಣ ಮಾಡೋದೇ ಸಾಧನೆ ಆಗೋದಿಲ್ಲ. ಇದು ಅಂಕ ಆಧಾರಿತ ಶಿಕ್ಷಣ ಆದ್ದರಿಂದ ಅಂಕಗಳಂತೆಲ್ಲ ಗಳಿಸೋಕ್ಕೆ ಎಲ್ಲರೂ ತಯಾರಿ ನಡೆಸ್ತಾ ಇದ್ದಾರೆ. ಆದರೆ ಯಾವ ವಿಚಾರ ಅವರು ಅರ್ಥ ಮಾಡಿಕೊಂಡು ಅಂಕಗಳನ್ನು ಗಳಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಕೊಡಬೇಕು. ಪೋಷಕರಿಂದ ಹಿಡಿದು ಶಿಕ್ಷಣ ಕ್ಷೇತ್ರನೇ ಅದು ಅದನ್ನು ಗಮನಿಸ್ತಾ ಇಲ್ಲ ಏನೋ. ಪಠ್ಯಪುಸ್ತಕದಲ್ಲಿರೋ ವಿಚಾರಗಳೇನಿದೆ ಅದು ಮುಗ್ಧ ಮನಸ್ಸನ್ನು ಪ್ರಬುದ್ಧತೆಗೆ ಎಳಿತಾ ಇದೆ ಅಂತ ಹೇಳ್ಬೋದು.
1: ಅಲ್ಲ, ಎಲ್ಲರೂ ಡಿಸ್ಕಸ್ ಮಾಡೋ ಥರ

0: ಈಗಿನ ಮಕ್ಕಳು ತುಂಬಾ ಮೆಚೂರ್ಡ್, ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ. ಅಂಡ್ ಒಂದ್ಸಲ ಹೇಳಿದ್ರೆ ಅವರಿಗೆ ತಟ್ ಅಂತ ಅರ್ಥ ಆಗತ್ತೆ ಅನ್ನೋ ಕಾಲದಲ್ಲಿ, ನಿಮ್ ಪ್ರಕಾರ ಏನ್ ಹೇಳ್ತೀರಾ ನೀವು, ಇನ್ಫಾರ್ಮೇಶನ್ ಓವರ್ಲೋಡ್ ಆಗ್ತಾ ಇದೆ ಮಕ್ಕಳಿಗೆ, ಅದು ಅವರ ಏಜ್ಗೆ ಬಿಯಾಂಡ್ ದೇರ್ ಏಜ್ ಅದು ರೀಚ್ ಆಗ್ತಾ ಇದೆ ಅನ್ನೋ ತರ. ಸೊ ಇದು ಒಳ್ಳೇದಾ ಕೆಟ್ಟದಾ, ಎಲ್ಲನು ತಿಳ್ಕೋಬೇಕು ಅನ್ನೋ ಕಾತರತೆ ಮಕ್ಕಳಲ್ಲೂ ಇರುತ್ತೆ ಈಗಿನ ಕಾಲದ ಮಕ್ಕಳಲ್ಲಿ, ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸಿಗೂ ಹಾಗೇನೆ, ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದೀವ ಮಕ್ಕಳಿಗೆ ಅಂತ ನಿಮ್ ಅಭಿಪ್ರಾಯನ?
1: ಖಂಡಿತ, ಯಾಕಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದ್ರೆ ಈಗ ಒಂದು ಮಗುಗೆ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತಾನೆ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವ್ರಂತಾಗೋ, ಎಲ್ಲರನ್ನೂ ನೀ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ಇದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ, ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನು ಯಾರು, ಫಸ್ಟು ನೀನು ಯಾಕೆ ಬಂದಿದ್ಯಾ, ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿನೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು.

0: ಈಗಿನ ಕಾಲದ ಮಕ್ಕಳಲ್ಲಿ ಮತ್ತೆ ಪೇರೆಂಟ್ಸ್ ಅಂಡ್ ಟೀಚರ್ಸಿಗೂ ಹಾಗೇನೆ ಲೈಕ್ ಮಕ್ಕಳು ಎಲ್ಲ ತಿಳ್ಕೊಂಡಿರ್ಬೇಕು ಅಂತ. ಸೊ ಅದು ಆ ವಯಸ್ಸಿಗೆ ಮೀರಿ ನಾವು ಅದು ಹೊರೆ ಮಾಡ್ತಿದ್ದೀವ ಮಕ್ಕಳಿಗೆ ಅಂತ ನಿಮ್ಮ ಅಭಿಪ್ರಾಯನ?
1: ಖಂಡಿತ. ಯಾಕಂದ್ರೆ ಎಲ್ಲ ತಿಳ್ಕೊಂಡಿರ್ಬೇಕು ಅಂದ್ರೆ ಈಗ ಒಂದು ಮಗುಗೆ ಯಾವ್ದ್ರೊಳಗೆ ಆಸಕ್ತಿ ಇದೆ ಅಂತಾನೆ ಗುರುತಿಸದೆ ಯಾರನ್ನೋ ತೋರಿಸ್ಬಿಟ್ಟು ನೀನು ಅವ್ರಂತಾಗು, ಎಲ್ಲರನ್ನೂ ನೀ ತಿಳ್ಕೊ, ನಿನ್ನನ್ನು ನೀನು ತಿಳ್ಕೊಂಡಿಲ್ಲ ಅಂದರೆ ಇದು ಪ್ರಯೋಜನ ಇಲ್ಲ. ಯಾಕಂದರೆ ಇದು ಡಿಪೆಂಡೆನ್ಸಿ ಆಗ್ತಾ ಇದೆ. ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋದು ಅದು ಸರಿಯಾದ ದಾರಿ. ಇದು ಹಿಂದಿನ ಶಿಕ್ಷಣದಲ್ಲಿ ಇತ್ತು. ನೀನು ಯಾರು, ಫಸ್ಟು ನೀನು ಯಾಕೆ ಬಂದಿದ್ಯಾ, ಭೂಮಿ ಮೇಲೆ ಇದ್ದೀವಿ ನಾವು, ಮನುಕುಲ ಭೂಮಿ ಮೇಲಿದೆ, ಇಲ್ಲ ನಾನು ಭೂಮಿಯೇ ಆಳ್ತೀನಿ, ಇಲ್ಲ ನಾನು ಭೂಮಿ ಮೇಲಿಂದ ಮೇಲೆ ಹೋಗ್ತೀನಿ ಅನ್ನೋದೆಲ್ಲ ಒಂಥರ ಅಜ್ಞಾನದ ಒಂದು ಇದು, ಅದು ಸತ್ಯ ಅಲ್ಲ. ಆ್ಯಕ್ಚುಲಿ ಇಲ್ಲಿ ಏನಿರುತ್ತೆ, ದೈವತ್ವದ ಶಿಕ್ಷಣ ಅಂತ ಹೇಳ್ತಾರೆ. ಇಲ್ಲಿ ದೇವರನ್ನು ನಾವು ಹೊರಗಡೆ ತೋರಿಸೋದಕ್ಕೂ ದೈವತ್ವವನ್ನು ಒಳಗಡೆ ಬೆಳೆಸ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ನಮ್ಮ ಒಂದು ಗುರು ಹಿರಿಯರಾಗಲಿ ಮಹಾತ್ಮರುಗಳಾಗಲಿ ಅವರುಗಳು ದೈವತ್ವದ ಕಡೆಗೆ ಹೋಗಿದ್ದು. ದೈವತ್ವ ಅಂದರೆ ಏನು? ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಳ್ಳೋದು. ದೇವರಲ್ಲಿ ಒಳ್ಳೆಯ ಗುಣಗಳಿರುತ್ತೆ, ಆದರೂ ದೇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅದು, ಆತ್ಮಶಕ್ತಿ. ಆ ಆತ್ಮಶಕ್ತಿಯ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಅದಕ್ಕೆ ಆತ್ಮವಿಶ್ವಾಸ ಬರುತ್ತೆ, ಆತ್ಮ ಸಂಶೋಧನೆ ಆಗುತ್ತೆ. ನಂತರ ಇಲ್ಲಿ ಭೌತಿಕದಲ್ಲಿ ಏನೇ ನಾವು ಭೌತ ವಿಜ್ಞಾನದ ಸಂಶೋಧನೆ ನಡೆಸ್ತಾ ಇದ್ದೀವಲ್ಲ, ಅವರು ಕೂಡ ಅಧ್ಯಾತ್ಮ ಚಿಂತಕರೇ ಆಗಿರ್ತಾರೆ ಆ್ಯಕ್ಚುಲಿ. ಆದರೆ ನಾವು ಅದು ಗಮನಿಸ್ತಾ ಇಲ್ಲ. ಅವರಿಗೂ ಮಧ್ಯದಲ್ಲೇ ನಾವು ಇದ್ದೀವಿ. ಈಗ ಭೂಮಿ ಮೇಲೆ ಕೂತ್ಕೊಂಡು ಗ್ರಹಗಳ ವೀಕ್ಷಣೆ ಮಾಡಿ ಹಿಂಗೆ ಇಂಥ ಗ್ರಹಗಳಿದೆ ಮೇಲಿದೆ ಅಂತ ಮಹರ್ಷಿಗಳು ಏನು ಕಂಡುಹಿಡಿದ್ರು, ಭೂಮಿ ಮೇಲಿದ್ದೇ ಕಂಡುಹಿಡಿದಿದ್ದು. ಆದರೆ ಈಗಿನ ವಿಜ್ಞಾನಿಗಳು ಅದ್ರಗಿನ ಮುಂದೆ ಹೋಗ್ಬಿಟ್ಟು ಯಾವ ಗ್ರಹದಲ್ಲಿ ಏನಿದೆ ಅಂತ ಅವ್ರು ಪ್ರಾಕ್ಟಿಕಲ್ ಆಗಿ ಆ ಥರ ಹೋಗ್ತಾ ಇದೆ. ಅದು ಕೆಲವೇ ಕೆಲವರು ಹೋಗ್ಬೋದು, ಆದರೆ ಮಹರ್ಷಿಗಳ ಥರ ನಾವು ಇದ್ದಾಗ ಭೂಮಿ ಮೇಲಿದ್ದ ಭೂಮಿಗೆ ಯಾವ ನಷ್ಟನೂ ಆಗೋದಿಲ್ಲ, ನಮ್ಮ ಆತ್ಮೋದ್ಧಾರನೂ ಆಗುತ್ತೆ, ಭೂಮಿ ಕೂಡ ಲೋಕದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗುತ್ತೆ. ಇದು ಆಗಬೇಕು. ಲೋಕ ಕಲ್ಯಾಣಕ್ಕೋಸ್ಕರ ಇಲ್ಲಿ ಶಿಕ್ಷಣ ಇರಬೇಕೇ ಹೊರತು ಲೋಕವನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ಭೂಮಿಯನ್ನು ದುರ್ಬಳಕೆ ಮಾಡ್ಕೊಳ್ಳೋದು, ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ನಡೆಸ್ತಾ ಇರೋದು ಅದು ಶಿಕ್ಷಣ ಆಗೋದೇ ಇಲ್ಲ. ಅದನ್ನು ಅವಿದ್ಯೆ ಅಂತ ಹೇಳಿದರು. ಅದನ್ನು ಅವಿದ್ಯೆ ಅಂತಲೇ ಹೇಳ್ತಾರೆ. ಯಾಕಂದರೆ ಸತ್ಯ ಇಲ್ಲ ಅದರೊಳಗೆ, ಅದು ಯಾವತ್ತೂ ಶಾಶ್ವತವಾಗಿ ಒಂದೇ ಥರ ಇರೋದೇ ಇಲ್ಲ. ಈಗ ನೀವು ಯಾವುದೋ ಒಂದು ಪ್ರತಿಭೆ ಅಂತ ಹೇಳಿದ ತಕ್ಷಣ ಒಬ್ಬರೊಬ್ಬರಲ್ಲಿ ಒಂದೊಂದು ಥರ ಇರುತ್ತೆ, ಎಲ್ಲರನ್ನು ಒಂದೇ ಗುಂಪಲ್ಲಿ ನಿಲ್ಲಿಸ್ಕೊಂಡು ನೀವು ಎಲ್ಲರೂ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಒಂದು ಫೀಲ್ಡಿಗೆ ಅಲ್ಲಿ ಯಾವ ಪ್ರತಿಭೆ ಇರುತ್ತೋ ಆ ಫೀಲ್ಡಲ್ಲೇ ಆ ಒಂದು ಇದು ಕ್ಷೇತ್ರದಲ್ಲೇ ಆ ಮಗುವಿಗೆ ಶಿಕ್ಷಣವನ್ನು ಕೊಟ್ಟಾಗ ಅಲ್ಲಿ ಪ್ರಗತಿ ಆಗುತ್ತೆ. ಯಾವಾಗ ಇರೋ ಪ್ರತಿಭೆನೇ ಬೇರೆ, ನಾವರಿಗೆ ಸೇರಿಸ್ತಾ ಇರೋ ವಿಚಾರನೇ ಬೇರೆ. ಆದಾಗ ಅಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಗೊಂದಲಗಳಾಗುತ್ತೆ, ಮಗುವಿಗೆ ಸಂಪೂರ್ಣ ಬೆಳವಣಿಗೆ ಆಗೋದಿಲ್ಲ.
0: ಈಗ ನಾವು ನೋಡ್ತಿರೋ ಎಜುಕೇಷನ್ ಸಿಸ್ಟಮ್ ಅಲ್ಲಿ ತಂತ್ರಜ್ಞಾನಕ್ಕೆ ಜಾಸ್ತಿ ಒತ್ತು ನೀಡಲಾಗ್ತಾ ಇದೆ. ಡಿಜಿಟಲ್ ಶಿಕ್ಷಣಕ್ಕೆ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇದ್ದಾವೆ. ಸೊ ಇವುಗಳು ಶಿಕ್ಷಣಕ್ಕೆ ಯಾವ ರೀತಿ ಸಹಾಯ ಮಾಡಿದೆ, ಮತ್ತೆ ಇದೆಲ್ಲ ಶಿಕ್ಷಣಕ್ಕೆ ಪೂರಕವಾಗಿ ನಡೀತಾ ಇದೆಯಾ ಅಂತ?
1: ತಂತ್ರಜ್ಞಾನ ಬೇಕು, ಅದು ಅತಂತ್ರ ಸ್ಥಿತಿಗೆ ಹೋಗಬಾರ್ದು, ಸ್ವತಂತ್ರ ಜ್ಞಾನದ ಕಡೆಗೆ ಹೋಗ್ಬೇಕು. ಯಾಕಂದ್ರೆ ನಮ್ದು ಇನ್ಫಾರ್ಮೇಶನ್ ಈಗ ಒಂದು ಸುಮ್ಮನೆ ಒಂದು ಮೊಬೈಲ್ ಅಲ್ಲಿ ಸರ್ಚ್ ಮಾಡಿ ಬಂದ್ಬಿಡುತ್ತೆ, ನಮ್ಗೆ ಗೂಗಲ್ ಸರ್ಚ್ ಮಾಡಿ ಎಲ್ಲದೂ ಸಿಕ್ಬಿಡುತ್ತೆ. ಆದ್ರೆ ಅದು ಬೇಕಾ ಮಕ್ಳಿಗೆ? ಅಷ್ಟು ವಿಚಾರಗಳ ಅವಶ್ಯಕತೆ ಇರಲ್ಲ, ಅವ್ರಿಗೆ ಏನು ಬೇಕೋ ಅದನ್ನ ಮಾತ್ರ ಅವ್ರು ತಗೊಳ್ಳುವಂತ ಆ ಶಕ್ತಿ ಅವರಲ್ಲಿ ಇರಬೇಕು. ಈ ವಿಚಾರ ಬೇಕು, ಇದರಿಂದ ನಾನು ಮುಂದೆ ಹೋಗ್ತೀನಿ ಅನ್ನೋ ಒಂದು ಪರ್ಫೆಕ್ಷನ್ ಅವ್ರಿಗೆ ಆ ಮಗುವಿಗೆ ತಿಳುವಳಿಕೆ ಬಿಡುವಂಥದ್ದು ಮಾತ್ರ ಇರಬೇಕು. ಅದರೊಳಗೆ ಇನ್ಯಾವುದೋ ಒಂದು ವಿಚಾರಗಳು ಅವ್ರು ಹುಡುಕ್ತಾ ಹುಡುಕ್ತಾ ಬೇರೆ ಬೇರೆದೆಲ್ಲ ಸಿಕ್ಬಿಡುತ್ತೆ. ಅವಾಗ ಅವರಿಗೆ ಅದು ಒಂದೇ ಮಾರ್ಗದಲ್ಲಿ ಹೋಗೋಕ್ಕಾಗೋದೇ ಇಲ್ಲ, ಅವ್ರಿಗೆ ಬೇರೆ ಅಡ್ಡದಾರಿ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ತಂತ್ರಜ್ಞಾನದಿಂದ ಈ ಕೊರೋನಾ ಸಮಯದಲ್ಲಿ ನಮ್ಗೆ ಈ ತಂತ್ರಜ್ಞಾನದ ಬಳಕೆ ಎಷ್ಟು ಉಪಯೋಗಕ್ಕೆ ಬಂತು ಅಂದರೆ ಅವಾಗ ಎಲ್ಲ ಬಂದಾಗ್ಬಿಟ್ಟಿತ್ತು ಶಿಕ್ಷಣ ಅಂಥೇಳಿ. ಎಲ್ಲ ಮನೇಲಿ ಕೂತ್ಕೊಂಡು ಸುಮ್ಮನೆ ನಾವು ಏನು ಮಾಡೋದು ಮುಂದೆ ಅನ್ನೋ ಇದರೊಳಗೆ ಈ ತಂತ್ರಜ್ಞಾನದಿಂದ ನಮಗೆ ಸ್ವತಂತ್ರವಾಗಿ ಬದುಕುವಂಥ ಶಕ್ತಿ ಬರುತ್ತೆ. ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋವಂಥ ಒಂದು ಜ್ಞಾನ ಇರಬೇಕು ಮಗುವಿಗೆ. ಅದನ್ನ ದುರ್ಬಳಕೆ ಮಾಡ್ಕೊಳ್ಳೋಂಥ ಮಕ್ಕಳು ತುಂಬ ಬೆಳೀತಾ ಇದ್ದಾರೆ ಈಗಿನ ಒಂದು ತಂತ್ರಜ್ಞಾನ ಇದರಿಂದ. ಹಾಗಾಗಿ ಅದನ್ನು ಬಳಸುವಂಥ ಒಂದು ಶಕ್ತಿ, ಆ ಜ್ಞಾನವನ್ನು ಪ್ರಾಥಮಿಕ ಶಿಕ್ಷಣದಲ್ಲಿ ನಾವು ಕೊಡಬೇಕಾಗತ್ತೆ. ಯಾಕಂದರೆ ಮಗುವಿಗೆ ಒಂದು ಮೊಬೈಲ್ ಕೊಡೋದು ದೊಡ್ಡ ಸಾಧನೆ ಅಲ್ಲ. ಮೊಬೈಲ್ನಲ್ಲಿ ಏನು ನೋಡಬೇಕು, ಏನು ಕೊಡಬೇಕು ಅದನ್ನು ತಿಳಿಸುವಂಥದ್ದು ಪೋಷಕರು ಮಾಡಬೇಕು, ಶಿಕ್ಷಕರು ಮಾಡಬೇಕು. ಯಾಕೆ ತುಂಬ ಸ್ಕೂಲ್ಗಳನ್ನು ನೋಡ್ತಾ ಇದ್ದೀವಿ, ನೀವು ಸರ್ಚ್ ಮಾಡಿ ನೀವು ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಮಕ್ಕಳಿಗೆ ಮೊಬೈಲ್ ಕೊಟ್ಟು ಪೋಷಕರು ನಿರಾಳರಾಗಿದ್ದಾರೆ.
0: ಹೌದು.
1: ಆದರೆ ಅವ್ರು ಏನು ನೋಡ್ತಾ ಇದ್ದಾರೆ, ಅದರಿಂದ ಅವ್ರ ಮನಸ್ಸು ಎಷ್ಟು ಹಾಳಾಗ್ತಾ ಇದೆ, ಯಾವ ಥರದಲ್ಲಿ ಬಳಸ್ತಾ ಇದ್ದಾರೆ, ಇವನು ಕೂಡ ಅವ್ರು ಗಮನಿಸುವಂಥ ಸಮಯ ಕಡಿಮೆ ಇದೆ. ಆ್ಯಕ್ಚುಲಿ ಏನಾಗಿದೆ ಅಂದರೆ ಸಾಲ ಮಾಡಿ ಮಕ್ಕಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂತ ಒಂದು ಶಿಕ್ಷಣ, ದುಬಾರಿ ಶಿಕ್ಷಣ ಕೊಡಸಕ್ ಹೋಗಿ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಮಕ್ಕಳಿಗೆ ಅವರಿಗೆ ಈ ಶಿಕ್ಷಣ ಕೊಡಿಸ್ಬಿಟ್ರೆ ಅವರಿಗೆ ಒಂದೇ

0: ಒಳ್ಳೆ ಸೆಟ್ಲ್ ಆಗ್ಬಿಡ್ತಾರೆ ಲೈಫಲ್ಲಿ ಅನ್ನೋ ಒಂದು ದೂರಾಲೋಚನೆ, ಈ ದೂರದ ಆಲೋಚನೆ ಇದೆಯಲ್ಲ ಅದು ದೂರಾಲೋಚನೆಗೆ ಬಂದ್ಬಿಟ್ಟು ಈಗ ಬಂದಿದೆ. ಯಾಕಂದ್ರೆ ಭವಿಷ್ಯನ ಯಾರು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಭವಿಷ್ಯ ಇರೋದು ಅವರ ಒಂದು ಜ್ಞಾನದಲ್ಲಿ, ಅವ್ರು ಅದನ್ನ ಹೇಗೆ ಬಳಸ್ಕೊಂತಾರೆ ಒಂದೊಂದು ಹೆಜ್ಜೆನೂ ಒಂದು ಕೂಡ ಒಳ್ಳೆಯ ಮಾರ್ಗದಲ್ಲಿ ಇಡ್ತಾ ಹೋದ್ರೆ ಅವರು ಹೋಗೊಟ್ಟೆ ಒಂದು ಉತ್ತಮವಾದ ಪದವಿಯನ್ನು ಪಡೆದೇ ಪಡಿತಾರೆ. ಅದನ್ನ ಫಾಸ್ಟ್ ಆಗಿ ಹೋಗ್ತೀವಿ ಅಂತ ಹೇಳಿದ್ರೆ ಬಿದ್ದು ಎಡ್ ಬಿಟ್ಟು ಬೀಳ್ತಾರೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳೋದನ್ನ ಸರಿಯಾಗಿ ಕಲಿಸ್ಬೇಕು. ಆದ್ರೆ ತುಂಬಾ ಬಳಕೆ ದುರ್ಬಳಕೆ ಆಗ್ತಾ ಇದೆ, ಅದರಿಂದ ಸ್ವಲ್ಪ ಪೋಷಕರೇ ಎಚ್ಚೆತ್ಕೋಬೇಕು ಮತ್ತೆ ಶಿಕ್ಷಕರು ಕೂಡ ಅದರಿಂದ ಮಕ್ಕಳನ್ನ ದೂರ ಇಡೋಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಅಷ್ಟೊಂದು ಓದಕ್ ಕೊಡ್ತಾ ಇದಾರೆ, ಅದರಿಂದ ಕಷ್ಟ ಆಗ್ತಾ ಇದೆ ಮಕ್ಳಿಗೆ ಬೇಡದ ವಿಚಾರಕ್ಕೆ. ನೋಡಿ ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಮಾತ್ರ ಇದು ಅನ್ಸತ್ತೆ, ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಪ್ರಾರಂಭದಲ್ಲಿ ಅವ್ರಿಗೆ ಯಾವ್ದು ಓದೋದು ಏನು ಇರೋದಿಲ್ಲ, ಬರೀ ಅವರ ಆಕ್ಟಿವಿಟಿ ನೋಡಿ ಅವ್ರಿಗೆ ಯಾವ್ದ್ರಲ್ಲಿಗೆ ಆಸಕ್ತಿ ಇದೆ ಅಂತ ಗಮನಿಸಿ ನಂತರ ಅದೇ ಸಬ್ಜೆಕ್ಟ್ ಮೇಲೆ ಅವರಿಗೆ ಮುಂದಿನ ಒಂದು ಶಿಕ್ಷಣವನ್ನು ಕೊಟ್ಟು ಅವರನ್ನ ಸ್ವತಂತ್ರ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗಲ್ಲ, ಎಲ್ಲ ವಿಚಾರಗಳು ಮಕ್ಕಳಿಗೆ ತುಂಬುವಂಥ ಪ್ರಯತ್ನ. ಶಿಕ್ಷಣ ಅಂದರೆ ಹಾಗಾಗ್ಬಿಟ್ಟಿದೆ, ಒಂಥರ ಪುಸ್ತಕದ ಹೊರೆ ಹೊತ್ಕೊಂಡು ಹೋಗೋದು, ಅದರಿಂದ ಅವ್ರ ತಲೆಯೊಳಗೆ ತುಂಬೋದು, ಆ ಮನೆಗೆ ಬಂದು ಮತ್ತೊಂದಷ್ಟು ಸಮಸ್ಯೆಗಳನ್ನು ಎದುರಿಸೋದು, ಇಷ್ಟೇ ಒಂದು ಶಿಕ್ಷಣ ಆಗ್ಬೇಕು. ಅಂದ್ರೆ ಈಗ ಒಂದು ಮೊನ್ನೆ ರಜಾ ಬಂದು ಹೊರಗೆ ಬಂದರು ಮನೆಗೆ ಬಂದರು, ಈ ಸ್ಕೂಲ್ ಶಾರ್ಟ್ ಆದಮೇಲೆ ಅವ್ರ ಮುಖ ನೋಡ್ಬೇಕು ಫೇಲ್ ಆಗಿಬಿಟ್ಟಿತ್ತು. ಹಿಂದಿನ ಕಾಲದಲ್ಲಿ ಹಂಗಿರಲಿಲ್ಲ, ನಾವೆಲ್ಲ ಖುಷಿಯಾಗಿ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ ಓಡ್ತಾ ಇದ್ವಿ. ಯಾಕಂದ್ರೆ ನಮ್ಗೆ ಆಟ ಪಾಠದ ಮಧ್ಯದಲ್ಲಿ ನಮಗೆ ಒಂದು ಸಂಸ್ಕಾರನೇ ಇತ್ತಲ್ಲ, ಹಾಗಾಗಿ ನಮ್ಗೆ ಅದು ಅಷ್ಟು ಹೆವಿ ಅನಿಸ್ತಾ ಇರಲಿಲ್ಲ.
1: ಹೌದು, ಈ ಕಾಂಪಿಟೇಟಿವ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಆ ಕಾಲದಲ್ಲಿ ಈ ಕಾಲದಲ್ಲಿನು ಬಹಳಷ್ಟು, ಆ ಕಾಲದಲ್ಲಿ ಸ್ಪರ್ಧಾತ್ಮಕತೆ ಅನ್ನೋ ಗೋಜಿಗೆ ನಾವು ಹೋಗ್ತಿರ್ಲಿಲ್ಲ, ಇದರಿಂದ ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಮೇಡಮ್?
0: ಸ್ಪರ್ಧೆ ಅಂದ ತಕ್ಷಣ ಏನಾಗುತ್ತೆ, ಈಗ ನಾನು ಗೆಲ್ಲಬೇಕು, ನಾನು ಗೆಲ್ಲಬೇಕು, ಯಾವ ರೀತಿನಲ್ಲಿ ಗೆಲ್ಲಬೇಕು, ನಾನು ನನ್ನನ್ನು ಸ್ವತಂತ್ರವಾಗಿ ಗೆಲ್ತೀನೋ ವಾಮ ಮಾರ್ಗದಲ್ಲಿ ಹೋಗಿ ನಾನು ಗೆಲ್ತೀನೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಮಕ್ಕಳಿಗೆ ಗೆಲುವು ಸೋಲು ಗೆಲುವು ಜೀವನದ ಒಂದು ಎರಡು
1: ಅದು ಅರಿವಿರಬೇಕು, ಮಕ್ಕಳು
0: ಅರಿವಿರಬೇಕು, ಯಾವ್ದ್ರೊಳಗೆ ಸೋತ್ರೆ ಯಾವ್ದ್ರೊಳಗೆ ಗೆಲ್ತೀವಿ ಅನ್ನೋ ಅರಿವಿರಬೇಕು. ನಾವು ಆಧ್ಯಾತ್ಮದಲ್ಲಿ ಸೋತ್ರೆ ಭೌತಿಕದಲ್ಲಿ ಗೆದ್ದಿರ್ತೀವಿ, ಭೌತಿಕದಲ್ಲಿ ಸೋತ್ರೆ ಆಧ್ಯಾತ್ಮದಲ್ಲಿ ಗೆದ್ದಿರ್ತೀವಿ. ಆಧ್ಯಾತ್ಮ ಅಂದ್ರೆ ಏನು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನನ್ನಲ್ಲಿ ಒಂದು ಸತ್ಯ ಧರ್ಮ ನ್ಯಾಯ ನೀತಿ ಸಮಾನತೆ ಎಲ್ಲ ಸರಳ ಜೀವನ ಸ್ವಾಭಿಮಾನ ಸ್ವಾವಲಂಬನೆ ಇವೆಲ್ಲ ಪಟ್ಟಿನಲ್ಲೇ ಬರುತ್ತೆ. ಅದನ್ನು ನಾವು ಅದ್ರ ಹಿಂದೆ ಹೋಗ್ತಾ ಹೋಗ್ತಾ ಹೋಗ್ತಾ ನಾವು ಒಂದು ಮಹಾತ್ಮರಾಗ್ಬಿಡ್ತೀವಿ. ಅದೇ ನಾವು ಭೌತಿಕದಲ್ಲಿ ಇದನ್ನು ಕಾಂಪಿಟೇಷನ್ಗೆ ಇಳಿದಾಗ ಸತ್ಯ ಅಲ್ಲಿ ಬರೋದಿಲ್ಲ, ಯಾರನ್ನಾರು ಇದು ಮಾಡಿದ್ರೆ ಸತ್ಯ ಹೇಳಿದ್ರೆ ಯಾರು ನಂಬೋದಿಲ್ಲ, ಅಸತ್ಯ ಬಂದಿರುತ್ತೆ, ಅಧರ್ಮ ಬರುತ್ತೆ, ಅನ್ಯಾಯ ಮಾಡಿನಾದ್ರೂ ನಾನು ಮೇಲೆ ನಿಲ್ಲಬೇಕು, ಅಧಿಕಾರ ಪಡಿಬೇಕು, ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಈ ಥರ ಅಂದರೆ ಇವೆಲ್ಲ ತಾತ್ಕಾಲಿಕವಾಗಿ ನಶ್ವರ, ಇವೆಲ್ಲ ಶಾಶ್ವತವಾದ ಯಾವುದೂ ಇಲ್ಲ. ಅಧಿಕಾರ ಆಗಲಿ ಹಣ ಆಗಲಿ ಸ್ಥಾನಮಾನಗಳು ಇದು ಯಾರದ್ದು ಶಾಶ್ವತ ಅಲ್ಲ, ಅದು ಏರಪೇರು ಆಗ್ತಾನೆ ಇರುತ್ತೆ. ಒಬ್ಬ ಒಂದ್ಸಲ ಬಿದ್ದವನು ಒಂದ್ಸಲ ಹೇಳ್ತಾನೆ ಎದ್ದೋನು ಬೀಳ್ತಾನೆ, ಹೀಗೆ ಬೇರೆ ಬೇರೆ ಅದು ಬದಲಾವಣೆಗಳಾಗ್ತಾ ಇರುತ್ತೆ. ಆದರೆ ಅಧ್ಯಾತ್ಮದಲ್ಲಿ ಹಾಗಲ್ಲ, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ ಹೋದಾಗ ನಾನು ಯಾರು ಅಂತ ಗೊತ್ತಾದಾಗ ನಾನು ಬದಲಾಗಬೇಕು ಅನ್ನೋ ಬಂದ್ಬಿಡುತ್ತೆ. ಯಾಕಂದ್ರೆ ನನ್ನಲ್ಲೇ ಇದೆ ಎಲ್ಲವೂ, ಆ ಶಕ್ತಿ ನಾನು ಬಳಸ್ಕೋಬೇಕು, ಸದ್ಬಳಕೆ ಮಾಡ್ಕೋಬೇಕು, ನನ್ನ ಆತ್ಮ ರಕ್ಷಣೆ ನಾನೇ ಮಾಡ್ಕೋಬೇಕು, ಈ ದೇಹನ ಶಾಶ್ವತ ಅಲ್ಲ, ಈ ಒಂದು ವಿಚಾರದ ಬಗ್ಗೆ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಹೋಗಾಗ ಇವೆಲ್ಲವೂ ಕೂಡ ಹಿಂದಿನ ಒಂದು ಮಹಾತ್ಮರು ಏನು ಹಾಕಿಕೊಟ್ಟಿರುವ ಒಂದು ದಾರಿ ಏನಾದ್ರೆ ಅದು ಕಷ್ಟ ಇದೆ ಇವಾಗ, ಯಾಕಂದ್ರೆ ಮುಚ್ಚಿಬಿಟ್ಟಿದ್ದೀವಿ ನಾವು, ಅದು ತುಂಬ ಕಷ್ಟ ಅಂತ ಮುಚ್ಚಿಬಿಟ್ಟಿದ್ದೀವಿ. ಯಾಕೆ ತಂತ್ರದಲ್ಲಿ ಸುಲಭವಾಗಿ ನಾವು ಯಾರೋ ಕೊಟ್ಟಿರೋದನ್ನು ತಗೊಂಡು ಬಳಸ್ತಾ ಇದ್ದೀವಲ್ಲ, ಅದು ಸಾಲ ಆಗ್ತಾ ಇದೆ. ಯಾಕಂದ್ರೆ ಬೇರೆಯವ್ರನ್ನ ತಗೊಂಡಿರೋದು ಎಲ್ಲದೂ ತೀರಿಸಲೇಬೇಕು ಒಂದಲ್ಲ ಒಂದು ಮೂಲದಲ್ಲಿ, ಅದನ್ನು ತೀರಿಸುವ ಕೆಲಸ ಈಗಿನ ಒಂದು ಇದರೊಳಗೆ ಆಗೋದಿಲ್ಲ, ತನ್ನ ಸ್ಪರ್ಧೆಗಿಳಿದಾಗ ಆಗೋದಿಲ್ಲ.
1: ಅರುಣಾ ಮ್ಯಾಮ್, ಈಗ ವಿದ್ಯಾರ್ಥಿಗಳಿಗೆ ಬರೀ ನಾಲೆಜ್ ಬಿಟ್ಟು ಜೀವನ ಮೌಲ್ಯಗಳನ್ನು ಕೂಡ ಅವರಲ್ಲಿ ಇನ್ಸ್ಟಿಲ್ ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಸಲಹೆಗಳು ನೀಡೋದಾದರೆ ಏನು ನೀಡ್ತೀರಾ?
0: ಜೀವನ ಮೌಲ್ಯ ನಾಲೆಡ್ಜ್, ಇಲ್ಲಿ ಜ್ಞಾನ ಅಂತ ಹೇಳಿದಾಗ ತಿಳುವಳಿಕೆ ಅಂದರೆ ಯಾವುದನ್ನು ತಿಳ್ಕೊಂಡ್ರೆ ನಮ್ಮ ಮನಸ್ಸಿಗೆ ನಮ್ಮ ಒಂದು ಆತ್ಮಕ್ಕೆ ತೃಪ್ತಿ ಸಿಗತ್ತೆ. ಈಗ ಮಗುವಿಗೆ ಒಂದಷ್ಟು ನಾವು ಹಿಂದೆ ಎಲ್ಲ ಏನು ಮಾಡ್ತಾ ಇದ್ರು, ಮಕ್ಕಳಲ್ಲಿರೋ ಒಂದು ಆಸಕ್ತಿಯನ್ನು ಗುರುತಿಸೋಕ್ಕೆ ಮೊದಲನೇ ವರ್ಷದ ಒಂದು ಹುಟ್ಟಿದ ದಿನದಲ್ಲಿ ಎಲ್ಲ ಪ್ರಾಡಕ್ಟ್ಗಳನ್ನು ಎಲ್ಲ ವಸ್ತುಗಳನ್ನು ಹಾಕ್ಬಿಟ್ಟು ಕೂರಿಸೋರು, ಅದೊಂದು ಶಾಸ್ತ್ರ ಇತ್ತು. ಅದರೊಳಗೆ ಯಾವ ಅದನ್ನು ಎತ್ಕೊಳ್ಳುತ್ತೋ ಅಂದರೆ ಮಗು ದೇವ್ರ ಸಮಾನ ಅಂತಾರೆ. ಯಾಕಂದ್ರೆ ನಮ್ಗೆ ಅದು ಆ ಮಕ್ಕಳಲ್ಲಿ ಏನು ಒಳಗಡೆ ಇದೆ ನಮ್ಗೆ ಗುರುತಿಸೋಕ್ಕಾಗಲ್ಲ, ಅದೊಂದು ಶಾಸ್ತ್ರದ ಪ್ರಕಾರ ಅದನ್ನು ಮಾಡಿದ್ರು. ಅದು ಯಾವುದನ್ನು ಎತ್ಕೊಳ್ಳುತ್ತೋ ಓ ಇದ್ರೊಳಗೆ ಆ ಮಗು ಮುಂದೆ ಬರುತ್ತೆ, ಇದರೊಳಗೆ ಆಸಕ್ತಿ ಇದೆ ಅಂತ ಗುರುತಿಸುವಂಥ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಅವರಲ್ಲಿರೋ ಪ್ರತಿಭೆ ಮೂಲಕನೇ ಮೌಲ್ಯಗಳನ್ನು ತುಂಬಬೇಕು. ಯಾಕಂದ್ರೆ

0: ನಾವು ಯಾರೊಂದು ಯಾರನ್ನೂ ಇನ್ಸ್ಪಿರೇಷನ್ ಆಗಿ ತಗೋಬಹುದು, ಆದ್ರೆ ಆ ವ್ಯಕ್ತಿಯನ್ನ ಹಿಂದೆ ಹೋಗೋ ಬದಲು ಅವರ ವ್ಯಕ್ತಿತ್ವದ ಹಿಂದೆ ಆ ಮಗುವಿಗೆ ನಡೆಯುವಂತ ಅವಕಾಶಗಳನ್ನ ನಾವು ಕಲ್ಪಿಸ್ಕೊಡ್ಬೇಕು. ಈಗ ಅದು ನಮ್ಮ ಒಳಗಡೆನೆ ಇರುತ್ತೆ, ಪೋಷಕರಲ್ಲೂ ಇರುತ್ತೆ, ಒಳ್ಳೆಯ ಗುಣಗಳಿರುತ್ತೆ, ಅದನ್ನ ಆ ಮಗಳು ಮಕ್ಕಳು ಫಾಲೋ ಮಾಡ್ಬೇಕು ಅಂದ್ರೆ ನಾವು ಒಳ್ಳೆಯವರಾಗಿ ಹೋಗ್ಬೇಕು. ಅದು ಮನೆಯೊಳಗೆ ಆಗುವಂಥದ್ದು. ಹಾಗೆ ನಮ್ಮನ್ನ ಅದು ಫಾಲೋ ಮಾಡ್ಕೊಂಡು ಹೋದಂಗು ಬೇರೆಯವರಲ್ಲೂ ನಮ್ಮ ಮನೆಗೆ ಬರುವಂತ ವ್ಯಕ್ತಿಗಳಲ್ಲಿ ಅತಿಥಿಗಳಾಗ್ಲಿ, ಅತಿಥಿ ದೇವೋಭವ ಅಂತ ಅಂದ್ರೆ ನಾವು ಎಲ್ಲರೊಳಗೂ ದೈವತ್ವವನ್ನು ಕಾಣುವಂತ ಶಿಕ್ಷಣ ನಮ್ಮ ಭಾರತೀಯ ಶಿಕ್ಷಣದಲ್ಲಿ ಇತ್ತು. ಯಾರನ್ನು ಇಲ್ಲಿ ಬೇರೆ ಅಲ್ಲ, ಎಲ್ಲರೂ ಒಂದು ನಮ್ಮವರೇಯ, ಎಲ್ಲರೊಳಗೂ ಇರೋದು ಒಬ್ಬನೇ ದೇವರು. ದೇವರನ್ನ ನಾವು ಆರಾಧನೆ ಮಾಡಬೇಕು, ಅವ್ರಿಗೆ ಗೌರವ ಕೊಡಬೇಕು, ಭಕ್ತಿಯಿಂದ ನೋಡಬೇಕು. ಯೋಗದ ಕಡೆಗೆ ಹೋಗಿತ್ತು, ಯೋಗದಲ್ಲಿ ಜ್ಞಾನಯೋಗ, ರಾಜಯೋಗ, ಭಕ್ತಿ ಯೋಗ, ಕರ್ಮಯೋಗ ಅಂತೇಳಿ ನಾಲ್ಕು ಯೋಗನೇ ನಮ್ದು ಭಗವದ್ಗೀತೆ ಹೇಳೋದು. ಭಗವದ್ಗೀತೆನಲ್ಲಿ ಆ ಯೋಗದ ಮೂಲಕ ನಾವು ಮಗುವನ್ನ ಪ್ರಿಪೇರ್ ಮಾಡಿದ್ರೆ ಭಗವದ್ಗೀತೆ ಅರ್ಥ ಮಾಡ್ಕೋಬೇಕು. ಮೇನ್ ಆಗಿ ಭಗವಂತನಿಂದ ಬಂದ ಒಂದು ಅದ್ ಗೀತೆ, ಅದು ಭಗವಂತ ಹೇಳಿರೋದು ಆಧ್ಯಾತ್ಮದ ಯೋಗ. ಅದು ನಾವೀಗ ಭೋಗದ ಕಡೆಗೆ ಅದನ್ನು ಬಳಸ್ಕೊಳ್ತಾ ಹೋದರೆ ನಮ್ಮ ಸ್ವಾರ್ಥಕ್ಕೋಸ್ಕರ ಭಕ್ತಿ ಮಾಡೋದು ಅದು ತೋರ್ಗಡಿಕೆ ಆಗುತ್ತೆ. ಮನೋರಂಜನೆಗೋಸ್ಕರ ಯಾವುದು ಇಲ್ಲಿ ಶಿಕ್ಷಣ ಆಗೋದಿಲ್ಲ. ಆತ್ಮವಂಚನೆಯಿಂದ ಮನೋರಂಜನೆ ಆದರೆ ಆತ್ಮಹತ್ಯೆಗಳಿಗೆ ಕಾರಣ ಆಗುತ್ತೆ, ಮಕ್ಕಳ ಮುಂದಿನ ಒಂದು ಜೀವನದಲ್ಲಿ ಕಷ್ಟ ಆಗುತ್ತೆ. ಹಾಗಾಗಿ ಮಕ್ಕಳ ಒಂದು ಮುಗ್ಧ ಮನಸ್ಸಿಗೆ ನಾವು ಆಧ್ಯಾತ್ಮ ಅಂದ ತಕ್ಷಣ ತನ್ನನ್ನು ತನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸರಳವಾಗಿ ಬದುಕೋದಾಗಲಿ, ಸತ್ಯದಲ್ಲಿ ಹೋಗೋದಾಗಲಿ, ಒಂದು ಇನ್ನೊಬ್ಬರಿಗೆ ಸಹಾಯ ಮಾಡಿ ಮಾಡೋದು ಮಕ್ಕಳಿಗಲ್ಲಿ ಸಣ್ಣಲ್ಲಿಂದನೇ ನಾವು ತಿಳಿಸ್ತಾ ಹೋದರೆ ಖಂಡಿತವಾಗಿಯೂ ಯಾವುದೇ ಕಷ್ಟ ಇಲ್ಲದೆ ಆ ಮಗು ಸ್ವತಂತ್ರವಾಗಿ ನನಗೆ ಏನು ಬೇಕು ಓದ್ತೀನಿ ಅನ್ನೋದೊಂದು ಸ್ವತಂತ್ರವಾಗಿ
1: ಡಿಸೈಡ್ ಮಾಡಿ.
0: ನಾವೆಲ್ಲ ನಮ್ಗೆ ಯಾರು ನಮ್ಮ ತಂದೆ ತಾಯಿಗಳು ಯಾರು ನೀ ಹಿಂಗೆ ಆಗಬೇಕು ಹಂಗೆ ಪ್ರೆಷರ್ ಏನೂ ಇರಲಿಲ್ಲ, ಅವ್ರು ಹೇಳ್ತಾನೂ ಇರಲಿಲ್ಲ. ಈಗ ನಾವೆಲ್ಲ ಹಿಂಗ್ ಬದುಕ್ತಾ ಇದೀವಿ ಭೂಮಿ ಮೇಲೆ ಅಂದ್ರೆ ನಮ್ಮ ಆ ಶಿಕ್ಷಣನೇ ಕಾರಣ.
1: ಕರೆಕ್ಟ್.
0: ಅಲ್ಲಿನ ಅಂದಿನ ಒಂದು ಶಿಕ್ಷಕರಾಗ್ಲಿ, ಅವರ ಒಂದು ನಿಸ್ವಾರ್ಥ ನಿರಹಂಕಾರ, ಒಂದು ಸೇವೆ ಆಗ್ಲಿ, ಸೇವೆ ಅಂದ ತಕ್ಷಣ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಮಾಡುವಂಥದ್ದು ಶಿಕ್ಷಣ ಸೇವೆ ದಾಸೋಹ ಆಗ್ಬೇಕೇ ಹೊರತು ಅದು ವ್ಯಾಪಾರ ಆಗ್ಬಾರ್ದು. ವ್ಯಾಪಾರೀಕರಣ ಆದಂಗು ಸಾಲ ಆಗುತ್ತೆ, ಆ ಸಾಲ ತೀರಿಸಕ್ಕೆ ದಾರಿ ದಪ್ತಾರೆ ಮಕ್ಕಳು, ಅದು ಮತ್ತಷ್ಟು ಸಮಸ್ಯೆಗಳನ್ನ ಮನೆಯೊಳಗೆ ಹೊರಗಡೆ ಸಮಾಜದಲ್ಲಿ ಎಲ್ಲಾ ಕಡೆ ದೇಶನ್ನೇ ಸಾಲಕ್ಕೆ ತಳ್ಳಿ ಹೋಗ್ತಾ ಇರ್ತಾರೆ.
1: ಅರುಣ ಮ್ಯಾಮ್, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನೇನು ಬದಲಾವಣೆಗಳಾದ್ರೆ ಮುಂದೆ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಳ್ಳೆಯ ಗುರಿ ಅಥವಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.

0: ಆಕಾಶವಾಣಿ, ಇದು ಆಕಾಶವಾಣಿ ಮುಖ್ಯ ವಾಹಿನಿ. 490 ಮೀಟರ್ ಅಂದ್ರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಈ ಪ್ರಸಾರ ಕಾರ್ಯವನ್ನು ಆಲಿಸ್ತಾ ಇದ್ದೀರಾ. ಸಮಯ ಆಗಿದೆ 12:35. ಈಗ ಕೆಲವು ಪ್ರಕಟಣೆಗಳು.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
3: ಅಪರಿಚಿತ ಆಪ್ನಿಂದ ಬಚಾವ್ ಆಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಅಕ್ಕ, ಕೆಲ್ಸ ಸಿಕ್ತು.
5: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
5: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
5: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
5: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿ ನಂದು, ಬಜೆಟ್ ನಿಂದು.
6: RBI ಹೇಳುತ್ತೆ,
7: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
8: ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ.
9: ಅಮ್ಮ, ಅಮ್ಮ, ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟ್ ಬರ್ತೀನಿ.
10: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?

0: ಎಲ್ಲಿ? ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
2: ನಾನು ನಿಮ್ಮ ಆಕಾಶವಾಣಿ
3: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಬುಸಿರು.
2: ನಂಗೀಗ 90ರ ಸಂಭ್ರಮ.
3: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
2: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
3: ಹೊರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
2: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
4: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರಾ ಅಂತ ಹೇಳಿ. ಅವರುಗಳಿಗೆಲ್ಲ ಆಶ್ಚರ್ಯ, ಏನು ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
2: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
5: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ.
2: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.
3: ಜೀವನವೆಲ್ಲವೂ ನಾಡುವೆ,

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ. ಚಕ್ರವ್ಯೂಹ.

0: ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಎಂಡೋಕ್ರೋನಾಲಜಿಸ್ಟ್ ಹಾಗೂ ಡಯಾಬೆಟಿಸ್ಟ್ ಆಗಿರುವಂತಹ ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ.
2: ಈಗ ಈ ಹಾರ್ಮೋನ್ಗಳ ಮುಖ್ಯ ಉದ್ದೇಶ ಏನಂದ್ರೆ ಒಂದೊಂದು ಹಾರ್ಮೋನಿಗೂ ಒಂದೊಂದು ಕ್ರಿಯೆ ಅಂತ ಇರುತ್ತೆ, ಹೇಗೆ?
3: ಹೌದು. ಸೊ ಈ ಎಲ್ಲ ಹಾರ್ಮೋನ್ಗಳಿಗೆ ಒಂದೊಂದು ಕ್ರಿಯೆ ಇರ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಉಂಟು. ಅದರದ್ದು ಮೇನ್ ಕೆಲಸ ಏನಂದ್ರೆ ಗ್ರೋತ್ ಅನ್ನ ನೋಡ್ಕೊಳ್ಳೋದು. ಸೊ ಹಾಗೆ ನಮ್ಮ ಬಾಡಿಯಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉಂಟು. ಸೊ ಅದರದ್ದು ಮೇನ್ ಕಾರ್ಯ ಏನಂದ್ರೆ ಶುಗರ್ ಅನ್ನ ಕಂಟ್ರೋಲ್ ಮಾಡಿ ಇಟ್ಕೊಳ್ಳೋದು. ಸೊ ಇದು ಉತ್ಪತ್ತಿಯಾಗುವ ಜಾಗ ಬೇರೆ ಇರ್ಬೋದು, ಅದರ ಆಕ್ಷನ್ ಜಾಗ ಬೇರೆ ಇರ್ಬೋದು, ಬಟ್ ಅದು ಎಲ್ಲ ಹಾರ್ಮೋನ್ಗೆ ಒಂದೊಂದು ರೋಲ್ ಉಂಟು.
2: ಈ ಹಾರ್ಮೋನ್ ಉತ್ಪತ್ತಿ ಆಗೋದು ಹೇಗೆ ಡಾಕ್ಟ್ರೆ?
3: ಇದು ಬಯೋಕೆಮಿಕಲ್ ರಿಯಾಕ್ಷನ್ ತರ. ನಮ್ಮ ಸೆಲ್ಸ್ ಒಳಗಡೆ ಒಂದು ಪ್ರೋಟೀನ್ ಬಿಲ್ಡಿಂಗ್ ಗಾಲ್ಗಿ ಬಾಡೀಸ್ ಅಂತ ಇದೆ, ಅದರಿಂದ ಬರ್ಬೋದು. ಅಥವಾ ನಮ್ಮ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಅಂತ ಉಂಟು. ಸೊ ಅದರಿಂದ ಸ್ಟಿರಾಯ್ಡ್ಸ್ ಹಾರ್ಮೋನ್ಸ್ ಬರ್ಬೋದು. ಸೊ ಅಲ್ಲಿಂದ ಉತ್ಪಾದನೆ ಆಗಿ ಆ ಗ್ಲ್ಯಾಂಡಿಂದ ಡೈರೆಕ್ಟ್ ಬ್ಲಡ್ ಸ್ಟ್ರೀಮ್ ಹೋಗುತ್ತೆ. ಸೊ ಇದಕ್ಕೆ ಡಕ್ಟ್ಲೆಸ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಸೊ ನಾರ್ಮಲ್ ಗ್ಲ್ಯಾಂಡ್ಸಿಗೆ ಡಕ್ಟ್ ಇರುತ್ತೆ, ಟ್ಯೂಬ್ ಇರುತ್ತೆ, ಈ ಟ್ಯೂಬ್ ಇಲ್ಲ ಇದರಲ್ಲಿ. ಸೊ ಡೈರೆಕ್ಟ್ ಬ್ಲಡ್ಗೆ ಹೋಗುತ್ತೆ. ಅದು ಎಲ್ಲಿ ಆಕ್ಟ್ ಮಾಡೋದಂದ್ರೆ ಅದಕ್ಕೆ ಸರಿಯಾಗಿ ಒಂದು ರಿಸೆಪ್ಟರ್ ಇರುತ್ತೆ. ಈಗ ನಿಮ್ಮ ಹತ್ರ ಒಂದು ಲಾಕ್ ಉಂಟು, ಅದಕ್ಕೆ ಅದೇ ಕೀ ಮ್ಯಾಚ್. ಸೊ ಆ ತರನೇ ಈ ಕೀಯಲ್ಲಿ ಮ್ಯಾಚ್

0: ಆಗ್ತದೆ, ಆ ಜಾಗದಲ್ಲೆಂದು ಹೋಗಿ ಕೆಲಸ ಮಾಡಿ.
1: ಈಗ ಈ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋದು ಅಂತ ಹೇಳ್ತೇವೆ, ಅಸಮತೋಲನಗೊಳ್ಳೋದು ಅಂತ ಹೇಳಿ, ಇದು ಯಾಕಾಗಿ ಆಗುತ್ತೆ?
0: ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ತುಂಬಾ ರೀಸನ್ಸ್ಗೆ ಆಗ್ಬೋದು. ಒಂದು ಜೆನೆಟಿಕ್ಸ್ ಇರ್ಬೋದು, ಈಗ ತಂದೆ ತಾಯಿಯವರಿಗೆ ಥೈರಾಯ್ಡ್ ಅಥವಾ ಶುಗರ್ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮಕ್ಕಳಿಗೆ ಬರ್ಬೋದು, ಇದು ಜೆನೆಟಿಕ್. ಮತ್ತೆ ಇನ್ನೊಂದು ಆಟೋ ಇಮ್ಯೂನ್ ಅಂತ, ಅಂದ್ರೆ ನೀವು ಹುಟ್ಟುವಾಗ ಸರಿ ಇರ್ಬೋದು ಬಟ್ ಯಾವುದೇ ಕಾರಣಕ್ಕೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡ್ಬೋದು. ಸೊ ಇದಕ್ಕೆ ಇದು ಈಗ ಜಾಯಿಂಟ್ ಅಟ್ಯಾಕ್ ಮಾಡಿದ್ರೆ ವಾತ ಅಂತ ಹೇಳ್ತೇವೆ, ಸ್ಕಿನ್ಗೆ ಅಟ್ಯಾಕ್ ಮಾಡಿದ್ರೆ ವಿಟಿಲಿಗೋ ಅಂತೇವೆ. ಸೊ ಹಾಗೆ ನಮ್ಮ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಆದ್ರೆ ಟೈಪ್ 1 ಡಯಾಬಿಟೀಸ್ ಆಗ್ಬೋದು. ಥೈರಾಯ್ಡ್ಗೆ ನಮ್ಮ ಬಾಡಿ ಅಟ್ಯಾಕ್ ಮಾಡಿದ್ರೆ ಹೈಪೋ ಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗ್ಬೋದು. ಸೊ ಇದು ಒಂದು. ಇನ್ನೊಂದು ಥರ್ಡ್ ರೀಸನ್ ಏನಂದ್ರೆ ಎನ್ವೈರ್ಮೆಂಟ್. ಈಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಅಥವಾ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ತುಂಬಾ ಜಾಸ್ತಿ ಆಯ್ತು, ಅಥವಾ ಯಾವುದೇ ವೈರಲ್ ಇನ್ಫೆಕ್ಷನ್ ಇಂದಾಗಿ ಪ್ರಾಬ್ಲಮ್ಸ್ಗಳು ಟ್ರಿಗರ್ ಆಗ್ಬೋದು.
1: ಈ ಹಾರ್ಮೋನ್ಗಳನ್ನು ಸರಿಯಾದ ಸ್ಥಿತಿಯಲ್ಲಿ ಇಡೋಕೆ ಏನಾದರೂ ಮಾಡಬಹುದಾ?
0: ಸೊ ಒನ್ ಆಫ್ ದ ಮೇನ್ ಥಿಂಗ್ ಇಸ್, ಈಗ ಜೆನೆಟಿಕ್ಸ್ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಲೈಫ್ ಸ್ಟೈಲ್ ನಮ್ಮ ಕೈಯಲ್ಲಿ ಉಂಟು. ಸೊ ಅಟ್ ಲೀಸ್ಟ್ ಹಾಫ್ ಎನ್ ಅವರ್ ಎಕ್ಸಸೈಸ್ ಪರ್ ಡೇ, ಮತ್ತೆ ಒಂದೇ ಕಡೆಯಲ್ಲಿ ತುಂಬಾ ಕೂತ್ಕೊಳ್ಬಾರ್ದು 1 ಅವರ್ಗಿಂತ ಜಾಸ್ತಿ, ಮತ್ತೆ ನಿಮ್ಮ ಸ್ಲೀಪ್ ಸೈಕಲ್. ಸೊ ನಾರ್ಮಲಿ ನಮ್ಮ ಸ್ಲೀಪ್ ಮತ್ತೆ ಹೊರಗಡೆದು ಸನ್ ಸೆಟ್ ಸನ್ರೈಸ್ಗೆ ಮ್ಯಾಚಿಂಗ್ ಇರಬೇಕು. ಸೊ ಯಾರು ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ ಅಥವಾ ಯಾರು ಸನ್ರೈಸ್ ಆದ್ಮೇಲೆ ಕೂಡ ಏಳುವುದಿಲ್ಲ, ಇಂಥವರಿಗೆ ಹಾರ್ಮೋನಲ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ.
1: ಈ ಹಾರ್ಮೋನಿಂದ ಕೇವಲ ದೈಹಿಕ ಸಮಸ್ಯೆಗಳಾಗುತ್ತೋ, ಅಂದ್ರೆ ಶರೀರಕ್ಕೆ ಸಂಬಂಧಿಸಿದ ಹಾಗೆ ಸಮಸ್ಯೆಗಳಾಗುತ್ತೋ ಅಥವಾ ಮಾನಸಿಕವಾಗಿ ಏನಾದರೂ ಸಮಸ್ಯೆಗಳಾಗುವ ಸಾಧ್ಯತೆಗಳಿರ್ತದ?
0: ಈಗ ನಾರ್ಮಲಿ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ಗೆ ತುಂಬಾ ಬ್ರೈನ್ ಕನೆಕ್ಷನ್ ಉಂಟು, ಅಂದ್ರೆ ಹೈಪೋ ಥೈರಾಯ್ಡ್ ಪೇಷಂಟ್ಗೆ ಸ್ವಲ್ಪ ಡಿಪ್ರೆಷನ್ ತರ ಅಥವಾ ಸ್ಲೋನೆಸ್, ಏನ್ ಮಾಡೋದು ಬೇಡ ಆ ತರ ಫೀಲಿಂಗ್ಸ್ ಬರ್ಬೋದು. ವೆರಸ್ ಹೈಪರ್ ಥೈರಾಯ್ಡ್ ಪೇಷಂಟ್ ಯಾರಲ್ಲಿ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ತುಂಬಾ ಜಾಸ್ತಿ ಉಂಟು ಅಂತವ್ರು ಸ್ವಲ್ಪ ಆಂಕ್ಷಿಯಸ್ ಇರ್ತಾರೆ, ಮತ್ತೆ ಒಂದೇ ಕಡೆ ಕೂತ್ಕೊಳ್ಳೋದಿಲ್ಲ. ಸೊ ಮತ್ತೆ ಅಂತವರಿಗೆ ಮೇನಿಯಾ ಅಂತ ಹೇಳ್ತೇವೆ ಅಂತ ಕಾಯಿಲೆಗಳು ಜಾಸ್ತಿ. ಮತ್ತೆ ನಾರ್ಮಲಿ ಕೂಡ ಈಗ ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಅಥವಾ PCOD ಕಾಯಿಲೆ ಇರ್ಬೋದು ಈಗ ಹಾರ್ಮೋನಲ್ ಪ್ರಾಬ್ಲಮ್. ಸೊ ಅಂತ ಪೇಷಂಟ್ಸ್ಗೆ ಸೈಕೊಲಾಜಿಕಲಿ ಸ್ವಲ್ಪ ಬೇಸ್ ಲೈನ್ ಡಿಪ್ರೆಷನ್ ತರ ಆಗ್ಬೋದು, ಮತ್ತೆ ಡಿಸಿಷನ್ ಮೇಕಿಂಗ್ ಅಥವಾ ಡೇ ಟು ಡೇ ಲೈಫ್ ನಿಮ್ದು ಆಕ್ಟಿವಿಟಿ ಸ್ವಲ್ಪ ಕಮ್ಮಿ ಇರ್ಬೋದು.
1: ಈಗ ನೀವು ಹೇಳಿದ್ರಿ ಹಾರ್ಮೋನ್ ಸಮಸ್ಯೆಯಿಂದಾಗಿ ಬರುವಂತ ಕೆಲವು ಆರೋಗ್ಯದ ಕಾಯಿಲೆಗಳನ್ನ ಕುರಿತು ಹೇಳಿದ್ರಿ, ವಿಶೇಷವಾಗಿ ಡಯಾಬಿಟಿಸ್ ಬಗ್ಗೆ ಕೂಡ ತಾವು ಮೆನ್ಷನ್ ಮಾಡಿದ್ರಿ. ಈ ಡಯಾಬಿಟಿಸ್ ಅನ್ನುವಂತಹ ಕಾಯಿಲೆ ಹೇಗೆ ಉಂಟಾಗುತ್ತೆ, ಇದ್ರ ಬಗ್ಗೆ ನಮ್ಗೆ ತಿಳಿಸಿ ಡಾಕ್ಟ್ರೆ.
0: ಸೊ ನಾರ್ಮಲಿ ನಮ್ಮ ಬಾಡಿ ನಾರ್ಮಲ್ ಒಳ್ಳೆ ಫಂಕ್ಷನ್ ಮಾಡಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ 80-140 ರೇಂಜ್ಗೆ ಇರಬೇಕು. ಸೊ ಫಾರ್ ಎಕ್ಸಾಂಪಲ್ 80 ಕಮ್ಮಿ ಆದರೆ ಲೋ ಶುಗರ್, 140 ಮೇಲೆ ಆದರೆ ಹೈ ಶುಗರ್. ಸೊ ನಾರ್ಮಲಿ ಈ ರೇಂಜಲ್ಲಿ ಇಟ್ಕೊಳ್ಳಿಕ್ಕೆ ನಮ್ಮ ಬಾಡಿಯಿಂದ ಎರಡು ಹಾರ್ಮೋನ್ ಮುಖ್ಯವಾಗಿ ಇರ್ತದೆ. ಒಂದು ಇನ್ಸುಲಿನ್, ಅದು ಶುಗರನ್ನು ಕಮ್ಮಿ ಮಾಡೋದು. ಇನ್ನೊಂದು ಗ್ಲುಕಗಾನ್, ಅದು ಶುಗರನ್ನು ಜಾಸ್ತಿ ಮಾಡೋದು. ಇನ್ನೊಂದು ಹಾರ್ಮೋನ್ ಆಕ್ಷನ್ ಉಂಟು, ಅದು ಗ್ರೋತ್ ಹಾರ್ಮೋನ್ ಮತ್ತೆ ಕಾರ್ಟಿಸೋಲ್. ಅದು ಎರಡು ಸ್ವಲ್ಪ ಶುಗರ್ಸ್ ಅನ್ನ ಜಾಸ್ತಿ ಮಾಡುತ್ತೆ, ಬಟ್ ಡೇ ಟು ಡೇ ಲೈಫ್ ಅಲ್ಲಿ ಅದರದ್ದು ಆಕ್ಷನ್ ಕಮ್ಮಿ. ಸೊ ಈ ರೇಂಜ್ ಇಂದ ಜಾಸ್ತಿ ಹೋದ್ರೆ, ಸೊ 140 ಹೋಗಿ 200 ಆಯ್ತು, ಸೊ ದೆನ್ ಬಾಡಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಈ ಶುಗರ್ ಇರೋದು ಬ್ಲಡ್ ಅಲ್ಲಿ, ಸೊ ಶುಗರ್ ಲೆವೆಲ್ಸ್ ಕಾಯಂ ಬ್ಲಡ್ ಅಲ್ಲಿ ಜಾಸ್ತಿ ಇದ್ರೆ ಈ ರಕ್ತನಾಳಗಳು ಮೋರ್ ಸ್ಟಿಫ್ ಆಗುತ್ತೆ, ಮತ್ತೆ ಅದರ ಲೈನಿಂಗ್ ದಪ್ಪ ಆಗುತ್ತೆ. ಸೊ ನಿಮ್ಮ ಒಳಗಡೆ ಬ್ಲಡ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸೇಮ್ ಪೈಪ್ ದಪ್ಪ ಇದ್ರೆ ನೀರು ಇಟ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಅಲ್ವಾ, ಸೊ ಸೇಮ್ ವೇ. ಸೊ ಇದು ಚೇಂಜಸ್. ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಬಾಡಿಲಿ ರಕ್ತನಾಳಗಳು ಕೆಲವು ಚಿಕ್ಕದಿರ್ತದೆ, ಕೆಲವು ದೊಡ್ಡದಿರ್ತದೆ. ಫಾರ್ ಎಕ್ಸಾಂಪಲ್ ಕಣ್ಣು ಮತ್ತೆ ಕಿಡ್ನಿದು ರಕ್ತನಾಳ ತುಂಬಾ ಚಿಕ್ಕದು. ಸೊ ಈ ತರ ಹೈ ಶುಗರ್ ತುಂಬಾ ಸಮಯ ಇದ್ರೆ ರಕ್ತನಾಳ ಸ್ಮಾಲ್ ಆದ್ರೆ ಅದಕ್ಕೆ ರಕ್ತ ಸಿಕ್ಕುದಿಲ್ಲ, ಸೊ ಬೇಗ ಡ್ಯಾಮೇಜ್ ಆಗ್ತದೆ. ಸೊ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ ನಮ್ಮ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ ನಾವು ಅದನ್ನ ಸ್ಪೆಂಡ್ ಮಾಡಬೇಕು. ಸೊ ಈಗ ನಾವು ನಡೀತಾ ಇಲ್ಲ ಅಥವಾ ಆಕ್ಟಿವಿಟೀಸ್ ಇಲ್ಲ, ಸೊ ಮೇಲೆ ಹೋಗ್ಬೋದು. ಅಥವಾ ನಮ್ಮ ಆಕ್ಟಿವಿಟಿ ಉಂಟು ಬಟ್ ನಾವು ಮೀರಿ ತಿಂತಾ ಇದ್ದೇವೆ. ಸೊ ಎಸ್ಪೆಷಲಿ ಹೈ ಕ್ಯಾಲರಿ ಫುಡ್, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್, ಸ್ವೀಟ್ಸ್, ಇದೆಲ್ಲ ರೆಗ್ಯುಲರ್ ಬೇಸಿಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಅಪರೂಪಕ್ಕೆ ತಿಂದ್ರೆ ನೋ ಪ್ರಾಬ್ಲಮ್, ಬಟ್ ನೀವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಅದರ ಕೆಪಾಸಿಟಿ ಮೀರಿ ತಿಂತಾ ಇದ್ದೀರಿ, ಸೊ ದೆನ್ ಶುಗರ್ಸ್ ವಿಲ್ ಬಿ ಹೈ. ಮತ್ತೆ ಇನ್ನೊಂದಂದ್ರೆ ಜೆನೆಟಿಕ್ಸ್. ಈಗ ತಂದೆ ತಾಯಿಗೆ ಶುಗರ್ಗೆ 60 ಇಯರ್ಸ್ಗೆ ಬಂದ್ರೆ ಮಕ್ಕಳಿಗೆ 50-10 ಇಯರ್ಸ್ ಬೇಗ ಬರುವ ಸಾಧ್ಯತೆ ಇರ್ತದೆ. ಈ ಮೂರು ಕಾರಣದಿಂದ ಶುಗರ್ಸ್ ಬರ್ಬೋದು. ಅಂಡ್ ಫೈನಲಿ ಇನ್ನೊಂದು ಟೈಪ್ 1 ಡಯಾಬಿಟೀಸ್ ಅಂತ ಉಂಟು. ಸೊ ಟೈಪ್ 1 ಡಯಾಬಿಟೀಸ್ ಲೈಫ್ ಸ್ಟೈಲಿಂದ ಬರೋದಲ್ಲ, ಇಟ್ ಈಸ್ ಆಟೋ ಇಮ್ಯೂನ್, ಅಂದರೆ ನಮ್ಮ ಬಾಡಿ ಪ್ಯಾಂಕ್ರಿಯಸ್ಗೆ ಅಟ್ಯಾಕ್ ಮಾಡಿ ಬರೋದು. ಸೊ ಅದನ್ನು ಆ್ಯಸ್ ಆಫ್ ನಾವು ಪ್ರಿವೆಂಟ್ ಮಾಡಲಿಕ್ಕಾಗಲ್ಲ, ಅದು ಬರುವಾಗ ಬರ್ತದೆ. ಬಟ್ ಲಕ್ಕಿಲಿ ಟೈಪ್ 1 ಡಯಾಬಿಟೀಸ್ ವೆರಿ ರೇರ್, ಮೋಸ್ಟ್ ಆಫ್ ದೆಮ್ ಆರ್ ಟೈಪ್ 2 ಅಂಡ್ ಇಟ್ ಈಸ್ ವೆರಿ ಪ್ರಿವೆಂಟೇಬಲ್.
1: ಈಗ ಈ ಡಯಾಬಿಟೀಸ್ ಬಗ್ಗೆ ಹೇಳುವಾಗ ವಯಸ್ಸಿನ ಬಗ್ಗೆ ಮಾತಾಡೋದಾದ್ರೆ ಯಾವ ವಯಸ್ಸಿನಲ್ಲಿ ಇದು ಕಾಣಿಸ್ಲಿಕ್ಕೆ ಶುರು ಆಗುತ್ತೆ, ಅಂದ್ರೆ ಇದಕ್ಕೆ ರಿಸ್ಕ್ ಕ್ಯಾಟಗರಿ ಅಂತ ಏನಾದರೂ ಮಾಡ್ಲಿಕ್ಕೆ ಆಗುತ್ತಾ?
0: ಹಾ, ಮಾಮೂಲಿಯಾಗಿ ನಾವೀಗ ಮಾತಾಡೋದು ಟೈಪ್ 2 ಡಯಾಬಿಟೀಸ್ ಬಗ್ಗೆ. ಸೊ ಟೈಪ್ 2 ಡಯಾಬಿಟೀಸ್ ಮುಂಚೆ ಅದು ಹಿರಿಯರ ಕಾಯಿಲೆ, ಅಂದರೆ 60 ವರ್ಷ ಆದಮೇಲೆ ಬರೋದು. ಯಾಕೆ

0: ಅರವತ್ತಲ್ಲಿ ಬರೋದಂದ್ರೆ ಈಗ ಏಜ್ ಆಗ್ತಾ ಬರುವಾಗ ನಮ್ಮ ಬಾಡಿದು ಸೆಲ್ಸ್ಗಳು ಕಮ್ಮಿ ಆಗ್ತಾ ಬರ್ತದೆ. ಸೊ ಪ್ಯಾಂಕ್ರಿಯಸ್ ಓಲ್ಡ್ ಆಯಿತು. ಸೊ ಈಗ ನಮ್ಮ ಕಾರಿದು ಬ್ಯಾಟ್ರಿ ಉಂಟು, ಅದು ತುಂಬ 8 ವರ್ಷ ಆದ್ಮೇಲೆ ಚಾರ್ಜ್ ಇಟ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ಚೇಂಜ್ ಮಾಡ್ಬೇಕು. ಸೇಮ್ ವೇ ತುಂಬ ವಯಸ್ಸಾಗುವಾಗ ಪ್ಯಾಂಕ್ರಿಯಸ್ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೆ ಶುಗರ್ ಬರೋದು. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಏನಂದ್ರೆ ಬೇಗ ಬೇಗ ಬರ್ತಾ ಉಂಟು. ಸೊ 40 ವರ್ಸ್ಗೆ ಬರ್ತಾ ಉಂಟು, 30 ವರ್ಸ್ಗೆ ಬರ್ತಾ ಉಂಟು, 20 ವರ್ಸ್ಗೆ ಬರ್ತಾ ಉಂಟು. ಇದು ಕಾರಣ ಏನಂದ್ರೆ ನಾನು ಹೇಳಿದಾಗೆ ಒಂದು ಲೈಫ್ ಸ್ಟೈಲ್, ಮತ್ತೆ ಜನರೇಷನ್ ಟು ಜನರೇಷನ್ ಸ್ವಲ್ಪ ಬೇಗ ಬರ್ತಾ ಉಂಟು. ಮತ್ತೆ ಈಗ ಸಾಮಾನ್ಯವಾಗಿ ನಮ್ಮೆಲ್ಲತ್ರ ವೆಹಿಕಲ್ಸ್ ಉಂಟು, ಫುಡ್ ಈಸ್ ಮೋರ್ ಈಸಿಲಿ ಅವೈಲೇಬಲ್, ಎಕ್ಸಸೈಸ್ ತುಂಬಾ ಕಮ್ಮಿ ಆಗಿದೆ. ಸೊ ಈಗ ಬೇಗ ಬೇಗ ಬರ್ತಾ ಉಂಟು. ಮತ್ತೆ ಪ್ರಾಬ್ಲಮ್ ಏನಂದ್ರೆ ಈಗ 60 ವರ್ಷಕ್ಕೆ ಬಂದ್ರೆ, ಈಗ ಸಾಮಾನ್ಯವಾಗಿ ಲೈಫ್ ಸ್ಪ್ಯಾನ್ ನಮ್ದೆಲ್ಲ 75 ವರ್ಸ್ ಇಟ್ಕೊಳ್ಳಿ, ಸೊ 15 ಇಯರ್ಸ್ ಆಫ್ ಡಯಾಬಿಟೀಸ್. ಲಾಸ್ಟ್ 5 ಇಯರ್ಸ್ ಮಾತ್ರ ಪೇಷಂಟ್ ಗಳು ಸಫರ್ ಆಗ್ತಾರೆ. ಸೊ ಫಸ್ಟ್ 10 ಇಯರ್ಸ್ ಯೂಶಲಿ ಗೋ ಸ್ಮೂತ್. ಬಟ್ ಈಗ ಸೇಮ್ ಡಯಾಬಿಟೀಸ್ ಕಾಯಿಲೆ 30 ವರ್ಷಕ್ಕೆ ಬಂದ್, ಸೊ ದೆನ್ ಆ ಪೇಷಂಟ್ ಅಟ್ ಲೀಸ್ಟ್ 70 ಇಯರ್ಸ್ ಬದುಕಿದ್ರೆ, ಒಂದು 40 ಇಯರ್ಸ್ ಹಿ ಹ್ಯಾಸ್ ಟು ಸ್ಟ್ರಗಲ್ ವಿತ್ ಡಯಾಬಿಟೀಸ್. ಸೊ ಫಸ್ಟ್ 10 ಇಯರ್ಸ್ ಓಕೆ ಹೋಗ್ತದೆ 40 ಇಯರ್ಸ್ ತನಕ, ಬಟ್ 40 ಇಯರ್ಸ್ ಆನ್ವರ್ಡ್ಸ್ ಅವ್ನ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂದ್ರೆ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಅನ್ನ ಮ್ಯಾನೇಜ್ ಮಾಡೋದ್ರಲ್ಲೇ ದಿನ ಹೋಗ್ತದೆ. ಸೊ ದಟ್ ಇಸ್ ವೈ ಶುಗರ್ ಬೇಗ ಬಂದಷ್ಟು ಡೇಂಜರ್ ಜಾಸ್ತಿ. ಓಲ್ಡ್ ಏಜ್ ಅಲ್ಲಿ ಬರೋ ಶುಗರ್ ಈಸಿಲಿ ಮ್ಯಾನೇಜ್ ಮಾಡ್ಬೋದು.
1: ಈಗ ಸಣ್ಣ ಮಕ್ಕಳಲ್ಲಿ ಈ ಡಯಾಬಿಟಿಸ್ ಬರುವಂತ ಸಾಧ್ಯತೆಗಳು ಇರ್ತದ?
0: ಸೊ ಸಾಮಾನ್ಯವಾಗಿ ಮಕ್ಕಳಿಗೆ ಶುಗರ್ ಬಂದ್ರೆ ನಾವು ಯೂಶಲಿ ಟೈಪ್ 1 ಡಯಾಬಿಟೀಸ್ ಅಂತ ಡಯಾಗ್ನೋಸ್ ಮಾಡೋದು. ಬಟ್ ಇತ್ತೀಚೆಗೆ ಸಣ್ಣ ಮಕ್ಕಳಲ್ಲಿ ಕೂಡ ಟೈಪ್ 2 ಡಯಾಬಿಟೀಸ್ ಬರ್ತಾ ಉಂಟು. ಸೊ ಫಾಸ್ಟ್ ಫುಡ್, ಸಾಫ್ಟ್ ಡ್ರಿಂಕ್ಸ್, ದೀಸ್ ಆರ್ ದ ಮೇನ್ ಟ್ರಿಗರ್ಸ್. ಸೊ ನಮ್ಗೆ ಅಟ್ ಲೀಸ್ಟ್ ತಿಂಗಳಿಗೆ ಒಂದು 5-6 ಜನ ಬರ್ತಾರೆ, 20 ವರ್ಷಕ್ಕಿಂತ ಕಮ್ಮಿ ಇರುವವರು ಡಯಾಬಿಟೀಸ್ ಇಟ್ಕೊಂಡು ಬರ್ತಾರೆ. ಸೊ ಹೆಚ್ಚಿನ ಮಕ್ಕಳಲ್ಲಿ ಪ್ರಾಬ್ಲಮ್ ಏನಂದ್ರೆ ಒಂದು ಹೊರಗಡಿದ ಫುಡ್, ಇನ್ನೊಂದು ಏನಂದ್ರೆ ಸ್ವಲ್ಪ ದಪ್ಪ ಇರ್ತಾರೆ, ಬಾಡಿ ಫ್ಯಾಟ್ ಅನ್ನ ಮೇಂಟೈನ್ ಮಾಡಿರೋದಿಲ್ಲ. ಸೊ ಅಂತವ್ರಿಗೆ ಟೈಪ್ 2 ಡಯಾಬಿಟೀಸ್ 20 ವರ್ಷ ಮುಂಚೆ ಕೂಡ ಬರ್ಬೋದು.
1: ಈ ಡಯಾಬಿಟೀಸ್ ಅನ್ನ ಈಗ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ರೆ, ಈ ಕಂಟ್ರೋಲ್ ಮಾಡೋದು ಅಂದ್ರೆ ಹೇಗೆ?
0: ಸಾಮಾನ್ಯವಾಗಿ ಈಗ ಡಯಾಬಿಟೀಸ್ ಬಂದ ಮೇಲೆ 3 ವೆರೈಟಿ ಉಂಟು ಕಂಟ್ರೋಲ್ ಮಾಡ್ಲಿಕ್ಕೆ. ಒಂದು ನಿಮ್ಮ ಡಯಟ್, ಶುಗರ್ ಬರೋದು ನಮ್ಮ ಕಾರ್ಬೋಹೈಡ್ರೇಟ್ ಇಂದ. ಈಗ ಕಾರ್ಬೋಹೈಡ್ರೇಟ್ಸ್ ಫ್ರೂಟ್ಸ್ ಇರ್ಬೋದು, ರೈಸ್ ಇರ್ಬೋದು, ಚಪಾತಿ ಇರ್ಬೋದು, ಎಲ್ಲದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಉಂಟು. ಬಟ್ ಯಾವ್ದ್ರಲ್ಲಿ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಉಂಟು ಅಂತ ಫುಡ್ ಅನ್ನ ನಾವು ತಗೊಳ್ಬೇಕು. ಮತ್ತೆ ಸಿಂಪಲ್, ಈಗ ಕಾರ್ಬೋಹೈಡ್ರೇಟ್ ಅಲ್ಲಿ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಕಾಂಪ್ಲೆಕ್ಸ್ ಅಂತ ಉಂಟು. ಈಗ ಸಿಂಪಲ್ ಅಂದ್ರೆ ಶುಗರ್, ರಿಫೈನ್ಡ್ ಶುಗರ್, ಅದು ಒಳ್ಳೇದಲ್ಲ. ವೆರಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಸ್ಟಾರ್ಚ್, ನಿಮ್ಮ ಫ್ರೂಟ್ಸ್, ಇದೆಲ್ಲ ಸುಲಭದಲ್ಲಿ ಜೀರ್ಣ ಆಗೋದಿಲ್ಲ. ಸೊ ಅಂಥದ್ದು ನಾವು ಪ್ರಿಫರ್ ಮಾಡ್ಬೇಕು. ಈಗ ಎಷ್ಟೋ ಜನ ಕೇಳ್ತಾರೆ, ಸರ್ ರೈಸ್ ಒಳ್ಳೇದಾ, ಚಪಾತಿ ಒಳ್ಳೇದಾ, ಎರಡನ್ನ ಕಾರ್ಬೋಹೈಡ್ರೇಟ್ಸ್ ಅಲ್ವಾ ಅಂತ. ಸೊ ಸಾಮಾನ್ಯವಾಗಿ ನಾವು ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಇಟ್ಕೊಳ್ತೇವೆ. ಅಂದ್ರೆ 100 ಗ್ರಾಮ್ ರೈಸ್ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ, 100 ಗ್ರಾಮ್ ಚಪಾತಿ ತಗೊಂಡ್ರೆ ಶುಗರ್ ಹೇಗೆ ಹೋಗುತ್ತೆ. ಸೊ ರೈಸ್ ಅಲ್ಲಿ ಅದು ಸ್ಪೈಕ್ ಆಗ್ತದೆ ಸಡನ್, ವೆರಸ್ ಚಪಾತಿ ಈಸ್ ಮೋರ್ ಸ್ಮೂತ್. ಸೊ ಮಿಲೆಟ್ಸ್ ಎಲ್ಲ ಇನ್ನೂ ಸ್ಮೂತರ್. ಸೊ ಜೋಳ ರೊಟ್ಟಿ, ಮಿಲೆಟ್ಸ್ ಇನ್ನೂ ಸ್ಮೂತರ್. ಸೊ ಇಂಥ ಫುಡ್ ಯಾರ್ದು ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಅಂಥದ್ದು ನಾವು ಯೂಸ್ ಮಾಡಿದರೆ ಒಳ್ಳೆಯದು.
1: ಒಟ್ಟಾರೆಯಾಗಿ ಡಯಾಬಿಟೀಸ್ನಲ್ಲಿ ಇತ್ತೀಚೆಗೆ ಏನಾದರೂ ಬದಲಾವಣೆಗಳು, ಹೊಸ ಅನ್ವೇಷಣೆಗಳು ಏನಾದರೂ ನಡೀತಾ ಇದೆಯಾ?
0: ಟೈಪ್ 1 ಡಯಾಬಿಟೀಸಲ್ಲಿ ಆ್ಯಕ್ಚುಲಿ ಕ್ಯೂರ್ ಅಂತ ಇರಲಿಲ್ಲ. ಸೊ ನಾವು ಸಾಮಾನ್ಯವಾಗಿ ಇನ್ಸುಲಿನೇ ಕೊಡಬೇಕು, ಟ್ಯಾಬ್ಲೆಟು ನಡೆಯೋದಿಲ್ಲ ಅದರಲ್ಲಿ. ಸೊ ರಿಸರ್ಚ್ ನಡೀತಾ ಉಂಟು, ಐಸೋಲೇಟ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೇವೆ. ಸೊ ಬೇರೆಯವರ ಹೆಲ್ದಿ ಪ್ಯಾಂಕ್ರಿಯಾ ಸೆಲ್ಸ್ ತೆಗೆದು ಈ ಟೈಪ್ 1 ಡಯಾಬಿಟೀಸ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಬಟ್ ಅಗೇನ್ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್ ಮೋಡ್. UKಯಲ್ಲೆಲ್ಲ ರಿಸರ್ಚ್ ನಡೀತಾ ಉಂಟು. ಮುಂಚೆ ಇಂಜೆಕ್ಷನ್ ಇನ್ಸುಲಿನ್ ಮಾತ್ರ ಇದ್ದಿದ್ದು, ರೀಸೆಂಟ್ಲಿ ಇನ್ಹೇಲ್ಡ್ ಇನ್ಸುಲಿನ್ ಬರ್ತಾ ಉಂಟು. ಅಂದ್ರೆ ಅಸ್ತಮಾ ಇನ್ಹೇಲರ್ ಉಂಟಲ್ಲ, ಆ ತರನೇ ಇನ್ಹೇಲ್ಡ್ ಇನ್ಸುಲಿನ್ ಬರುತ್ತೆ. ಸೊ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಎಲ್ಲ ಇಟ್ಸ್ ಕ್ವೈಟ್ ಕಂಫರ್ಟೇಬಲ್.
1: ಇನ್ಸುಲಿನ್ ಅಂತ ಹೇಳಿದಾಗ ಇದು ಯಾವಾಗ ಕೊಡಲಾಗುತ್ತೆ ಮತ್ತೆ ಅದರ ಉದ್ದೇಶ ಏನಿರುತ್ತೆ?
0: ಹಾ, ಸೊ ನಾರ್ಮಲಿ ನಾವು ಇನ್ಸುಲಿನ್ ಕೊಡೋದು ಎರಡು ವಿಷಯ. ಒಂದು, ಬಾಡಿಯಲ್ಲಿ ಇನ್ಸುಲಿನ್ ಇಲ್ಲ. ಇನ್ನೊಂದೇನಂದ್ರೆ ಟ್ಯಾಬ್ಲೆಟ್ಸ್ ಕೆಲಸ ಮಾಡ್ತಾ ಇಲ್ಲ, ಅದಕ್ಕೆ ಟಾಪ್ ಅಪ್ ತರ ಇನ್ಸುಲಿನ್ ಕೊಡೋದು. ಸೊ ಈಗ ಟೈಪ್ 1 ಅಲ್ಲಿ ನಾವು ಕೊಡೋಕೆ ಮೇನ್ ಕಾರಣ ಏನಂದ್ರೆ ಇನ್ಸುಲಿನೇ ಇಲ್ಲ. ಸೊ ಅಲ್ಲಿ ಬೇರೆ ಆಪ್ಷನ್ ಇಲ್ಲ. ಯೂಶಲಿ ಮೀಲ್ಸ್ ಮುಂಚೆ ಕೊಡ್ತೀವಿ, ಮತ್ತೆ ಒಂದು ಮಲ್ಗೋ ಮುಂಚೆ ಕೊಡ್ತೀವಿ. ಸೊ 4 ಟೈಮ್ಸ್ ಮಿನಿಮಮ್ ಕೊಡ್ತೀವಿ ಟೈಪ್ 1 ಅಲ್ಲಿ. ಟೈಪ್ 2 ಅಲ್ಲಿ ನಾವು ಯೂಶಲಿ ಕೊಡೋದು ಎಲ್ಲಿ ಅಂದ್ರೆ ಟ್ಯಾಬ್ಲೆಟ್ಸ್ ವರ್ಕ್ ಆಗ್ತಾ ಇಲ್ಲ. ಸೊ ಅಲ್ಲಿ ನಾವು ಯೂಶಲಿ 2 ಟೈಮ್ ಇನ್ಸುಲಿನ್ ಕೊಡೋದು, ಅದಕ್ಕೆ ಬೈಫೇಸಿಕ್ ಇನ್ಸುಲಿನ್ ಅಂತ ಹೇಳೋದು. ಯಾರಿಗೆ ತುಂಬಾ ಕಂಟ್ರೋಲ್ ಇಲ್ಲ, ನಾವು 3 ಅಥವಾ 4 ಟೈಮ್ಸ್ ಇನ್ಸುಲಿನ್ ಕೊಡ್ತೇವೆ.
1: ಡಾಕ್ಟರ್, ಹಾಗೆ ಮತ್ತೊಂದು ಹಾರ್ಮೋನ್ಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳಿದ್ರೆ ಥೈರಾಯ್ಡ್ ಸಮಸ್ಯೆ ಅಂತ ಹೇಳಿದ್ರಿ. ಈ ಥೈರಾಯ್ಡ್ ಅಂತ ನಾವು ಕೇಳ್ತಾ ಇರ್ತೇವೆ, ಇದು ಯಾವ ರೀತಿಯಾದಂತಹ ಸಮಸ್ಯೆ, ಯಾಕೆ ಉಂಟಾಗುತ್ತೆ ಇದು?
0: ಥೈರಾಯ್ಡ್ ಅಲ್ಲಿ 3 ಪ್ರಾಬ್ಲಮ್ ಬರ್ಬೋದು ಜನರಲಿ ಹೇಳೋದಾಗುತ್ತೆ. ಒಂದು, ಗಾಯ್ಟರ್ ಬರ್ಬೋದು. ಗಾಯ್ಟರ್ ಅಂದ್ರೆ ನಿಮ್ಮ ಗ್ಲ್ಯಾಂಡ್ ದೊಡ್ಡದಾಗ್ತಾ ಉಂಟು. ಸೊ ಅದರಲ್ಲಿ ಕೂಡ 2 ವೆರೈಟಿ ಉಂಟು. ಡಿಫ್ಯೂಸ್ ಗಾಯ್ಟರ್ ಅಂದ್ರೆ ಹೋಲ್ ಗ್ಲ್ಯಾಂಡೇ ದೊಡ್ಡದಾಗ, ಅಥವಾ ನಾಡ್ಯುಲರ್ ಗಾಯ್ಟರ್ ಅಂದ್ರೆ ಚಿಕ್ಕ ಚಿಕ್ಕ ಗೆಡ್ಡೆ ಇರುತ್ತೆ. ಸೊ ಈ ಗೆಡ್ಡೆ ಇರಬೇಕಾದ್ರೆ ನಾವು ಸ್ವಲ್ಪ ಜಾಗ್ರತೆ ಇರಬೇಕು, ಬಿಕಾಸ್ ಕೆಲವರಿಗೆ ಅದರಲ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅದಕ್ಕೆ ನಾವು ಟೆಸ್ಟ್ ಮಾಡಿ ನೋಡ್ತೇವೆ ಫರ್ದರ್. ನೆಕ್ಸ್ಟ್ ನಿಮ್ಗೆ ಕಾಮನ್ ಕಾಯಿಲೆಗಳು ನೀವು ಕೇಳಿರ್ತೀರಿ, ಹೈಪೋಥೈರಾಯ್ಡ್.

0: ಹೈಪೋಥೈರಾಯ್ಡಿಸಮ್ ಅಲ್ಲಿ ಏನಂದ್ರೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಹಾರ್ಮೋನ್ ಬರೋದು ಕಮ್ಮಿ ಇರ್ತದೆ. ಥೈರಾಯ್ಡ್ ಇಂದ ಎರಡು ಹಾರ್ಮೋನ್ ಬರ್ತದೆ, T4 ಮತ್ತೆ T3. ಅದು ಪ್ರೊಡಕ್ಷನ್ ಕಮ್ಮಿ ಉಂಟು. ಸೊ ಇದರಲ್ಲಿ TSH ಜಾಸ್ತಿ ಇರೋದು, ಬಟ್ T4 T3 ಕಮ್ಮಿ ಇರೋದು. ಥರ್ಡ್ ಕಾಯಿಲೆ ಹೈಪರ್ ಥೈರಾಯ್ಡಿಸಮ್, ಇದು ಅದರಲ್ಲಿ TSH ಕಮ್ಮಿ ಇರ್ತದೆ, T4 T3 ಜಾಸ್ತಿ ಇರ್ತದೆ. ಈ ಎರಡೂ ಕಾಯಿಲೆ ಆಟೋಇಮ್ಯೂನ್. ಆಟೋಇಮ್ಯೂನ್ ಅಂದ್ರೆ ನಮ್ಮ ಬಾಡಿ ನಮ್ಗೆ ಅಟ್ಯಾಕ್ ಮಾಡೋದು. ಸೊ ಅದು ಯಾಕೆ ಆಯಿತು ಅಂದ್ರೆ ಯೂಶಲಿ ಇದಕ್ಕೆ ಟ್ರಿಗರ್ ವೈರಲ್ ಇನ್ಫೆಕ್ಷನ್. ಸೊ ನಮ್ಗೆ ಈ ಸಾಮಾನ್ಯವಾಗಿ ನೆಗಡಿ ಕೆಮ್ಮ ಕಾಯಿಲೆ ಸೀಸನಲ್ ಬರ್ತದಲ್ವಾ. ಸೊ ಒನ್ ಆಫ್ ದಿ ಸೀಸನಲ್ ಇನ್ಫೆಕ್ಷನ್ ಇಂದಾಗಿ ನಮ್ಗೆ ಈ ಆಟೋಇಮ್ಯೂನ್ ಕಾಯಿಲೆ ಟ್ರಿಗರ್ ಆಗ್ಬಹುದು. ಮತ್ತೆ ಇದು ಯೂಶಲಿ ಫ್ಯಾಮಿಲಿಯಲ್ಲಿ ಇರೋದು. ಈಗ ಒಂದ್ ಆಂಟಿಗೆ ಇದ್ರೆ ನೀಸಿಗಿರ್ಬೋದು, ಅಥವಾ ಅಂದ್ರೆ ಮಕ್ಕಳಿಗೆ ಬರ್ಬೇಕಂತ ಇಲ್ಲ. ಸೊ ಇದ್ರದ್ದು ರಿಸ್ಕ್ ಇರೋದು, ನಮ್ಮ ಬಾಡಿಲಿ ಕ್ರೋಮೋಸೋಮ್ ಉಂಟಲ್ಲ, ಒಂದು MHC ಕಾಂಪ್ಲೆಕ್ಸ್ ಅಂತ ಉಂಟು 6th ಕ್ರೋಮೋಸೋಮ್ ಅಲ್ಲಿ, ಅದರಲ್ಲಿ ಆ ರಿಸ್ಕ್ ಫ್ಯಾಕ್ಟರ್ಸ್ ಇರೋದು. ಅದು ಪಾಸಿಟಿವ್ ಇದ್ರೆ ಆ ಫ್ಯಾಮಿಲಿಯಲ್ಲಿ ಆ ರೋಗ ಮೋರ್ ಕಾಮನ್. ಹಾಗೆ
1: ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರ್ತದೆ?
0: ಸೊ ಥೈರಾಯ್ಡ್ ಇಸ್ ಆಕ್ಚುಲಿ ವೆರಿ ಈಸಿ. ಬೇಸಿಕಲಿ ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, TSH, T4, T3. ಆ ರಿಪೋರ್ಟ್ ನೋಡಿ ಈಗ ಥೈರಾಯ್ಡ್ ಕಾಯಿಲೆ ಇದ್ರೆ ಮತ್ತೆ ನಾವು ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೇವೆ. ಸೊ ಆಂಟಿಬಾಡಿ ಯಾವ ರೋಗಕ್ಕೆ ಯಾವ ಆಂಟಿಬಾಡಿ ಅಂತ ನಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಆ ಆಂಟಿಬಾಡಿ ಪಾಸಿಟಿವ್ ಇದ್ರೆ ನಿಮ್ಮ ಡಯಾಗ್ನೋಸಿಸ್ ವೆರಿ ಕ್ಲಿಯರ್.
1: ಇದೀಗ ಮಹಿಳೆಯರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ ಅಥವಾ ಪುರುಷರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ?
0: ಸೊ ಯೂಶಲಿ ಈ ಥೈರಾಯ್ಡ್ ರಿಲೇಟೆಡ್ ಡಿಸೀಸಸ್ ಮಹಿಳೆಯರಲ್ಲಿ ಜಾಸ್ತಿ. ಒಂದಂದ್ರೆ ದೇ ಗೋ ಥ್ರೂ ಪ್ರೆಗ್ನೆನ್ಸಿ ಪೀರಿಯಡ್ಸ್, ಸೊ ದೇ ಹ್ಯಾವ್ ಮೋರ್ ಆಟೋಇಮ್ಯೂನ್ ಪ್ರಾಬ್ಲಮ್ ಒಂದು. ಸೆಕೆಂಡ್ ಅಂದ್ರೆ ಅವರಿಗೆ ಬೇಗ ಕಂಡು ಹಿಡಿತದೆ, ಬಿಕಾಸ್ ಥೈರಾಯ್ಡ್ ಪ್ರಾಬ್ಲಮ್ ಆದ ಕೂಡಲೇ ಅವರಿಗೆ ಪೀರಿಯಡ್ಸ್ ಆಗುದಿಲ್ಲ, ಅಥವಾ ಡಿಸ್ಟರ್ಬೆನ್ಸ್, ಅಥವಾ ಮಕ್ಕಳಾಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ. ಸೊ ಲೇಡೀಸ್ ಅಲ್ಲಿ ನಮ್ಗೆ ಬೇಗ ಗೊತ್ತಾಗೋದು ಕೂಡ ಜಾಸ್ತಿ, ರೋಗ ಕೂಡ ಅವರಲ್ಲಿ ಜಾಸ್ತಿ. ಬಟ್ ಲಕ್ಕಿಲಿ ಏನಂದ್ರೆ ಥೈರಾಯ್ಡ್ ಕಾಯಿಲೆ ಬಂದ ಮೇಲೆ ಲೇಡೀಸ್ಗೆ ಅಷ್ಟು ಉಪದ್ರ ಕೊಡುದಿಲ್ಲ, ಅಂದ್ರೆ ಸಿವಿಯರ್ ಡಿಸೀಸಸ್ ಕಮ್ಮಿ. ವೆರೆಸ್ ಮೇಲ್ಸ್ ಅಲ್ಲಿ ಕೆಲವೊಮ್ಮೆ ಥೈರಾಯ್ಡ್ ಅಲ್ಲಿ ಹೈಪರ್ ಥೈರಾಯ್ಡ್ ಅಲ್ಲಿ ಕಣ್ಣು ಪ್ರಾಬ್ಲಮ್ ಎಲ್ಲ ಬರ್ಬೋದು, ಅದೆಲ್ಲ ಮೇಲ್ಸ್ ಅಲ್ಲಿ ಜಾಸ್ತಿ, ಲೇಡೀಸ್ ಅಲ್ಲಿ ಆ ಎಲ್ಲ ಪ್ರಾಬ್ಲಮ್ಗಳು ಸ್ವಲ್ಪ ಕಮ್ಮಿ.
1: ಅಂದ್ರೆ ಈ ಸಮಸ್ಯೆ ಇದ್ದವರು ಮತ್ತೆ ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗ್ತದೆ ಹೇಗೆ?
0: ಹಾ, ಸೊ ಈ ಹೈಪೋಥೈರಾಯ್ಡಿಸಮ್ ಕಾಯಿಲೆ ಈಗ ಅದರಲ್ಲಿ ಮೈಲ್ಡ್ ಸಿವಿಯರ್ ಆತರ ಉಂಟು. ಈಗ ಮೈಲ್ಡ್ ಡಿಸೀಸ್ ಎಲ್ಲರಿಗೂ ಮೆಡಿಸಿನ್ ಬೇಡ, ಕೆಲವೊಮ್ಮೆ ಆಟೋಮ್ಯಾಟಿಕ್ಲಿ ಸೆಟಲ್ ಆಗುತ್ತೆ. ಮತ್ತೆ ಓವರ್ಟ್ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ, ಅಲ್ಲಿ ಮೆಡಿಸಿನ್ ಬೇಕು, ಅಂಡ್ ಯೂಶಲಿ ಇಟ್ಸ್ ಅ ಲೈಫ್ ಲಾಂಗ್ ಥಿಂಗ್. ಕೆಲವೊಮ್ಮೆ ಗರ್ಭಿಣಿಗೆ ನಾವು ಶಾರ್ಟ್ ಟರ್ಮ್ ಮೆಡಿಸಿನ್ ಕೊಡ್ತೇವೆ, ಅದು ಯೂಶಲಿ ಡೆಲಿವರಿ ಆದ್ಮೇಲೆ ಬಂದ್ ಮಾಡ್ತೇವೆ. ವೆರಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್, ಅಂದ್ರೆ ಆಲ್ಮೋಸ್ಟ್ ನಾವೀಗ ಟ್ರೀಟ್ಮೆಂಟ್ ಕೊಟ್ರೆ 60-80% ಪೇಷಂಟ್ಗೆ ಕ್ಯೂರ್, ಅಂದ್ರೆ ಟೆಂಪರರಿ ಕ್ಯೂರ್ ಆಗ್ತದೆ. ಆ ಟೆಂಪರರಿ ಕ್ಯೂರ್ ಅಲ್ಲಿ ಒಂದು 20% ಪೇಷಂಟ್ಗೆ ಪುನಃ ಬರ್ಬೋದು ರೋಗ, ಉಳಿದವರಿಗೆ ಪರ್ಮನೆಂಟ್ ಕ್ಯೂರ್ ಆಗ್ಬೋದು. ಒಂದು 30-40% ಪೇಷಂಟ್ಗೆ ಸ್ವಲ್ಪ ಲಾಂಗ್ ಟರ್ಮ್ ಮೆಡಿಸಿನ್ ಬೇಕಾಗ್ತದೆ. ಲೈಫ್ ಸ್ಟೈಲ್ ಇಂಪಾರ್ಟೆಂಟ್, ಬಟ್ ಮೋರ್ ಇಂಪಾರ್ಟೆಂಟ್ ಮೆಡಿಸಿನ್ ತಗೊಳ್ಳೋದು. ಸೊ ತುಂಬಾ ಜನ ಏನಾಗ್ತದೆ, ಇದೆಲ್ಲ ಕ್ರಾನಿಕ್ ಕಾಯಿಲೆಗಳು, ತಿಂಗಳು ಕಟ್ಲೆ ವರ್ಷ ಕಟ್ಲೆ ಮೆಡಿಸಿನ್ ತಗೊಳ್ಬೇಕು, ಮಿಡ್ಲ್ ಅಲ್ಲಿ ಫ್ರಸ್ಟ್ರೇಷನ್ ಆಗಿ ಬಿಡ್ತಾರೆ. ಸೊ ಆವಾಗ ಪ್ರಾಬ್ಲಮ್ ಆಗೋದು.
1: ಈಗ ಸರಿಯಾಗಿ ಮದ್ದು ತಗೊಳ್ಳದೇ ಇದ್ರೆ ಆವಾಗ ಯಾವ ರೀತಿಯಾಗಿ ಕಾಂಪ್ಲಿಕೇಶನ್ಸ್ ಆಗಬಹುದು?
0: ಎರಡರಲ್ಲಿ ಹೈಪೋಥೈರಾಯ್ಡಿಸಮ್ ಮೆಡಿಸಿನ್ ಸಡನ್ಲಿ ಬಿಟ್ರೆ ಒಂದು ಮಿಕ್ಸ್ ಎಡಿಮಾ ಕೋಮಾ ಅಂತ ಆಗ್ಬೋದು, ಅಂದ್ರೆ ಕಾಲ್ ದಪ್ಪ ಆಗುದು, ಮುಖ ದಪ್ಪ ಆಗುದು, ಹಾರ್ಟ್ ರೇಟ್ ಕಮ್ಮಿ ಆಗುದು, ಅಥವಾ ತುಂಬಾ ಡ್ರೌಸಿ ಆಗುದು, ಅದಾಗ್ಬೋದು. ಹೈಪರ್ ಥೈರಾಯ್ಡಿಸಮ್ ಅವ್ರ ಮೆಡಿಸಿನ್ ಬಿಟ್ರೆ ಥೈರಾಯ್ಡ್ ಸ್ಟಾರ್ಮ್ ಅಂತ ಆಗ್ಬೋದು, ಅಲ್ಲಿ ಉಲ್ಟಾ ಹಾರ್ಟ್ ರೇಟ್ ಜಾಸ್ತಿ ಆಗುದು, ಲೂಸ್ ಮೋಷನ್ ಆಗುದು, ಅಲ್ಲಿ ಕೂಡ ಎರಡು ಕಾಯಿಲೆ ಈಕ್ವಲಿ ಡೇಂಜರಸ್. ಸಡನ್ ಬಿಡಬಾರ್ದು ಯಾವಾಗ್ಲೂ.
1: ಈಗ ಈ ಥೈರಾಯ್ಡ್ ಸಮಸ್ಯೆಗಳ ಆರಂಭಿಕ ಲಕ್ಷಣಗಳು ಅಂತ ಏನಾದ್ರೂ ಇರ್ತದ?
0: ಎರಡೂ ಕಾಯಿಲೆಯಲ್ಲಿ ಲಕ್ಷಣ ಇರ್ಬೋದು. ಅಂದ್ರೆ ಹೈಪೋಥೈರಾಯ್ಡಿಸಮ್ ಪೇಷಂಟ್ ಅಲ್ಲಿ ಸಾಮಾನ್ಯವಾಗಿ ಕಾನ್ಸ್ಟಿಪೇಷನ್, ಪೀರಿಯಡ್ಸ್ ಇರ್ರೆಗ್ಯುಲರ್, ಮತ್ತೆ ಹೇರ್ ಫಾಲ್, ಸ್ವಲ್ಪ ಲೇಸಿನೆಸ್ ಆಗುದು, ಸ್ವಲ್ಪ ದಪ್ಪ ಆಗುದು, ಈ ತರ ಪ್ರಾಬ್ಲಮ್ಗಳು ಬರ್ಬೋದು. ವೆರೆಸ್ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಉಲ್ಟಾ ವೆಯ್ಟ್ ಲಾಸ್, ಎದೆ ಡಬ ಡಬ ಜಾಸ್ತಿ ಆಗೋದು, ಲೂಸ್ ಮೋಷನ್, ಈ ತರ ಪ್ರಾಬ್ಲಮ್ಸ್ಗಳು ಬರ್ಬೋದು. ಮತ್ತೆ ಕೆಲವರಿಗೆ ಕಣ್ಣು ಪ್ರಾಬ್ಲಮ್ ಕೂಡ ಬರ್ಬೋದು. ಈಗ ಹೈಪರ್ ಥೈರಾಯ್ಡ್ ಪೇಷಂಟ್ ಹೆಚ್ಚಿನವರಿಗೆ ಸಿಂಪ್ಟಮ್ ಇರ್ತದೆ, ಬಟ್ ಹೈಪೋಥೈರಾಯ್ಡ್ ಎಷ್ಟೋ ಟೈಮ್ ಪೇಷಂಟ್ ಯಾವುದು ಸ್ಕ್ರೀನಿಂಗ್ ಚೆಕ್ಗೆ ಹೋಗ್ತಾರೆ, ರಿಪೋರ್ಟ್ ನೋಡುವಾಗ ರಿಪೋರ್ಟ್ ಆ ತರ ಇರ್ತದೆ. ಸೊ ಹೈಪೋಥೈರಾಯ್ಡ್ ಎಲ್ಲಾ ಪೇಷಂಟ್ಗೆ ಸಿಂಪ್ಟಮ್ ಇರಬೇಕಂತ ಇಲ್ಲ, ಮತ್ತೆ ಎಲ್ಲಾ ನಾನು ಹೇಳಿದ ಸಿಂಪ್ಟಮ್ ಇರ್ಬೇಕಂತಾನು ಇಲ್ಲ. ಸೊ ಕೆಲವರು ವಿದೌಟ್ ಸಿಂಪ್ಟಮ್ಸ್ ಬರ್ತಾರೆ.
1: ಡಾಕ್ಟರ್, ಹಾಗೆ ಈಗ ಮಹಿಳೆಯರಿಗೆ ಸಂಬಂಧಿಸಿದ ಹಾಗೆ ಅವರಿಗೆ ಬೇರೆ ಯಾವ ರೀತಿಯಾದಂತಹ ಹಾರ್ಮೋನ್ ಸಮಸ್ಯೆಗಳು ಬರುತ್ತೆ?
0: ಸೊ ಮಹಿಳೆಯರಿಗೆ ತುಂಬಾ ಪ್ರಾಬ್ಲಮ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್, ಸ್ಟಾರ್ಟಿಂಗ್ ಈಗ ಥೈರಾಯ್ಡ್ ಇಂದಾಗಿ ಪೀರಿಯಡ್ಸ್ ಪ್ರಾಬ್ಲಮ್ ಬರ್ಬೋದು. ಈಗ ಒಂದ್ಸಲ ಪೀರಿಯಡ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಪಾಲಿಸಿಸ್ಟಿಕ್ ಓವರಿ, ಅದೀಗ ರೀನೇಮ್ ಆಗಿದೆ PMOS ಅಂತ, ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವರಿಯನ್ ಸಿಂಡ್ರೋಮ್ ಅಂತ. ಇದರಲ್ಲಿ ಪೀರಿಯಡ್ಸ್ ಇರೆಗ್ಯುಲರ್, ಪಿಂಪಲ್ಸ್, ಮತ್ತೆ ಇನ್ಫರ್ಟಿಲಿಟಿ ಅಂದ್ರೆ ಮಕ್ಕಳಾಗದೆ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗೋದು ಆಗ್ಬೋದು. ಮತ್ತೆ ನಿಮ್ಮ ಪಿಟ್ಯುಟ್ರಿ ಗ್ಲ್ಯಾಂಡ್ ಅಲ್ಲಿ ಒಂದು ಪ್ರೊಲಾಕ್ಟಿನ್ ಅಂತ ಹಾರ್ಮೋನ್ ಬರುತ್ತೆ. ಸೊ ಅದು ಜಾಸ್ತಿ ಪ್ರೊಡಕ್ಷನ್ ಆದ್ರೆ ಕೂಡ ಇನ್ಫರ್ಟಿಲಿಟಿ ಬರ್ಬೋದು. ಮತ್ತೆ ಮುಂದೆ ಹೋಗಿ ಈಗ ಒಂದ್ಸಲ ಮೆನೋಪಾಸ್, ಅಂದ್ರೆ ಪೀರಿಯಡ್ಸ್ ನಿಲ್ಲುವ ಸಮಯ 50 ಇಯರ್ಸ್ ಆಗುವಾಗ,

0: ಈ ಸಡನ್ಲಿ ಹಾರ್ಮೋನ್ ಡೆಫಿಷಿಯನ್ಸೀಸ್ ಬರುತ್ತೆ, ಫಾರ್ ಎಕ್ಸಾಂಪಲ್ ಇಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗುತ್ತೆ. ಸೊ ಆವಾಗ ಏನಾಗ್ಬೋದು, ಸಡನ್ ಸ್ವೆಟ್ಟಿಂಗ್ ಆಗೋದು, ನಾವು ಅದಕ್ಕೆ ಹಾಟ್ ಫ್ಲಷಸ್ ಅಂತ ಕರಿತೇವೆ, ಅದರಿಂದ ರಗಳಾಗ್ಬೋದು. ಇನ್ನೊಂದು 5-10 ಇಯರ್ಸ್ ಆಗುವಾಗ ಇಸ್ಟ್ರೋಜನ್ ಆಕ್ಚುಲಿ ಬೋನಿಗೆ ಒಳ್ಳೇದು, ಸೊ ಅದು ಕಟ್ ಆಫ್ ಆಗುವಾಗ ಬೋನ್ಗಳು ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಅಂತ ಆಗ್ಬೋದು. ಸೊ ಯೂಶಲಿ ನಾವು ಏನು ಮಾಡ್ತೇವೆ, ಮೆನೋಪಾಸ್ ಒಂದು 60 ಇಯರ್ಸ್ ಹತ್ರ ಬರುವಾಗ ನಾವು ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೇವೆ. ಈ ಬೋನ್ ಡೆನ್ಸಿಟಿ ಸ್ಕ್ಯಾನ್ ಅಲ್ಲಿ ನಮಗೆ ಬೋನ್ಸ್ ವೀಕ್ ಉಂಟಾ ಸ್ಟ್ರಾಂಗ್ ಉಂಟಾ ಅಂತ ಗೊತ್ತಾಗ್ತದೆ.
1: ಈಗ ತಾವು ಹೇಳಿದ್ರಿ PCOS ಅಂದ್ರೆ ಈಗ PMOS ಅಂತ ಮರುನಾಮಕರಣ ಆಗಿದೆ ಅಂತ, ಇದರ ಲಕ್ಷಣಗಳು ಏನಿರ್ತವೆ ಡಾಕ್ಟ್ರೆ?
0: PCOS ಅಥವಾ PMOS ಅದು ಗಾರ್ಡನ್ ವೆರೈಟಿ ಇರ್ಬೋದು, ಅಂದ್ರೆ ಈಚ್ ಪೇಷಂಟ್ ಡಿಫ್ರೆಂಟ್. ಸೊ ಮುಂಚಿನ ಕಾಲ ಏನಿತ್ತು, ಜನರು ಸ್ಕ್ಯಾನಿಗೆ ಹೋಗ್ತಾ ಇತ್ತು, ಅಲ್ಟ್ರಾಸೌಂಡ್ ಡಾಕ್ಟರ್ ನೋಡುವಾಗ ನಿಮ್ಗೆ PCOD ಉಂಟು ಅಂತ ಹೇಳ್ತಾ ಇದ್ರು. ಬಟ್ ಈಗ ನಮ್ಗೆ ಏನ್ ಗೊತ್ತಾಗಿದೆ, ಈಚ್ ಪರ್ಸನ್ ಡಿಫ್ರೆಂಟ್. ಕೆಲವರಿಗೆ ಸ್ಕ್ಯಾನ್ ನಾರ್ಮಲ್ ಇರ್ಬೋದು, ಆದ್ರೂ PCOD ಇರ್ಬೋದು. ಕೆಲವರಿಗೆ ಬರೀ ಆಕ್ನೆ ಇರುತ್ತೆ ಮತ್ತೆ ಹಾರ್ಮೋನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲಿ ಗಂಡ್ಸ್ರಲ್ಲಿ ಇಸ್ಟ್ರೋಜನ್ ಇರ್ತದೆ ಬಟ್ ಕಮ್ಮಿ ಲೆವೆಲ್, ಹಾಗೆ ಲೇಡೀಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಇರ್ತದೆ, ವಿಚ್ ಇಸ್ ಅ ಜೆಂಟ್ಸ್ ಹಾರ್ಮೋನ್, ಬಟ್ ಅದು ಲೋ ಲೆವೆಲ್ ಇರ್ತದೆ. ಸೊ ಈ PCOD ಪೇಷಂಟ್ಸ್ ಅಲ್ಲಿ ಟೆಸ್ಟೋಸ್ಟಿರಾನ್ ಜಾಸ್ತಿ ಇರ್ಬೋದು. ಕೆಲವರು ಹೇರ್ ಫಾಲ್ ಅಥವಾ ಫೇಷಿಯಲ್ ಹೇರ್ ಪ್ರಾಬ್ಲಮ್ ಇಟ್ಕೊಂಡು ಬರ್ಬೋದು. ಕೆಲವರು ಇನ್ಫರ್ಟಿಲಿಟಿ ಚೆಕ್ಅಪ್ ಮಾಡುವಾಗ ಗೊತ್ತಾಗ್ಬೋದು PCOD ಉಂಟಂತ. ಸೊ ಈಚ್ ಪರ್ಸನ್ ಇಸ್ ಡಿಫ್ರೆಂಟ್. ಸೊ ನಾವು ಅಟ್ಲೀಸ್ಟ್ 2 ಏನಾದರೂ ಕ್ರೈಟೀರಿಯಾ ಸ್ಯಾಟಿಸ್ಫೈ ಆದರೆ, ಫಾರ್ ಎಕ್ಸಾಂಪಲ್ ಸ್ಕ್ಯಾನ್, ಬ್ಲಡ್ ಟೆಸ್ಟ್ ಅಥವಾ ನಿಮ್ಮ ಸಿಂಪ್ಟಮ್ಸ್ ಇದ್ರೆ ನಾವು ಈ ತರ ಡಯಾಗ್ನೋಸ್ ಮಾಡ್ತೇವೆ. ಮತ್ತೆ ಯಾಕೆ ರೀನೇಮ್ ಮಾಡಿದಾರೆ ಅಂದ್ರೆ, ಮುಂಚೆ ಇಟ್ ವಾಸ್ ಜಸ್ಟ್ ಪೀರಿಯಡ್ಸ್ ಪ್ರಾಬ್ಲಮ್, ಬಟ್ ಈಗ ಏನ್ ಗೊತ್ತಾಗಿದೆ ಅಂದ್ರೆ, ಈ ಪೇಷಂಟ್ ಗಳಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ತದೆ. ನಾನು ಹೇಳಿದ್ನಲ್ಲ ಡಯಾಬಿಟೀಸ್ ಅಲ್ಲಿ, ಸೊ ಡಯಾಬಿಟೀಸ್ ಅಲ್ಲಿ ಕೂಡ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರ್ತದೆ, ಆ ಸೇಮ್ ಪ್ರಾಬ್ಲಮ್ PCOD ಅಲ್ಲಿ ಕೂಡ ಇರ್ತದೆ. ಸೊ ಯೂಶಲಿ ಅವರು ಫಸ್ಟ್ ನಮ್ಗೆ ಪೀರಿಯಡ್ಸ್ ಪ್ರಾಬ್ಲಮ್, ಮತ್ತೆ ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ, ಮತ್ತೆ ಅವ್ರು ಕನ್ಸೀವ್ ಆದ್ರೆ ಯೂಶಲಿ ಅವರಿಗೆ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಬರ್ಬೋದು, ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಡಯಾಬಿಟೀಸ್. ಮುಂದೆ ಹೋಗಿ ಅವ್ರು ಸ್ವಲ್ಪ ಏಜ್ ಆಗುವಾಗ ಅವರಿಗೆ ನಾರ್ಮಲ್ ಡಯಾಬಿಟೀಸ್ ಬರ್ತದೆ. ಸೊ ಇಟ್ ಇಸ್ ಅ ಕಂಟಿನ್ಯೂಟಿ ಆಫ್ ದ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೆ ಅದನ್ನ ರೀನೇಮ್ ಮಾಡಿದ್ದಾರೆ.
1: ಈ PMOS ಸಮಸ್ಯೆ ಏನು ಹೇಳಿದ್ರಿ, ಅದು ಯಾಕಾಗಿ ಬರುತ್ತೆ ಮತ್ತೆ ಯಾರಲ್ಲಿ ಜಾಸ್ತಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ?
0: ಯೂಶಲಿ ನಮ್ಮ ಹೈಟ್ಗೆ ನಮ್ಮ ವೆಯ್ಟ್ ಜಾಸ್ತಿ ಇದ್ರೆ, ಅದಕ್ಕೆ ನಾವು BMI ಅಂತ ಹೇಳ್ತೇವೆ. ಸೊ BMI ಜಾಸ್ತಿ ಇದ್ದವರು, ಎಸ್ಪೆಷಲಿ 25 ಮೇಲೆ ಇದ್ದವರಿಗೆ ಈ ಪ್ರಾಬ್ಲಮ್ಗಳು ಕಾಮನ್. ಬಟ್ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಕೆಲವು ಲೀನ್ PCOD ಅಂತ ಇದ್ದಾರೆ, ಅಂದ್ರೆ ಅವರ ಹೈಟ್ಗೆ ಅವರ ವೆಯ್ಟ್ ಆಕ್ಚುಲಿ ಒಳ್ಳೇದೇ ಉಂಟು, ಆದರೂ ಅವರಿಗೆ ಈ ರೋಗ ಉಂಟು. ಇದು ಯಾಕೆ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ. ಸೊ ನಾರ್ಮಲಿ ನಮ್ಮ ಬಾಡಿಗೆ, ನಾನು ಹೇಳಿದ್ನಲ್ಲ, ಇನ್ಸುಲಿನ್ ಲೆವೆಲ್ ಶುಗರ್ ಮೇಂಟೈನ್ ಮಾಡುತ್ತೆ, ಬಟ್ ಕೆಲವರಿಗೆ ಈ ಇನ್ಸುಲಿನ್ ತುಂಬಾ ಬೇಕಾಗ್ತದೆ ಸೇಮ್ ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಸಪೋಸ್ ಒಬ್ಬನಿಗೆ ಇನ್ಸುಲಿನ್ ಲೆವೆಲ್ 4 ಇದ್ರೆ ಸಾಕು ಅಂತ ಎಣಿಸ್ಕೊಳ್ಳಿ, ಈಸ್ ಅ ನಾರ್ಮಲ್ ಪರ್ಸನ್. ಇನ್ನೊಬ್ಬರಿಗೆ 30 ಬೇಕು ಇನ್ಸುಲಿನ್ ಲೆವೆಲ್ ಅದೇ ಶುಗರ್ ಮೇಂಟೈನ್ ಮಾಡ್ಲಿಕ್ಕೆ. ಸೊ ಅಂತವರಿಗೆ ಡಯಾಬಿಟೀಸ್ ಬರುವ ಸಾಧ್ಯತೆ ಜಾಸ್ತಿ, PCOD ಬರುವ ಸಾಧ್ಯತೆ ಜಾಸ್ತಿ. ಸೊ ಇಟ್ಸ್ ಆಲ್ ಲಿಂಕ್ ಟು ಇನ್ಸುಲಿನ್ ರೆಸಿಸ್ಟೆನ್ಸ್.
1: ಸೊ ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಇರ್ತದೆ ಅಂದ್ರೆ, ಅದು ಸಂಪೂರ್ಣವಾಗಿ ಗುಣವಾಗುತ್ತಾ ಅಥವಾ ಅದಕ್ಕೆ ಮತ್ತೆ ಮತ್ತೆ ಮದ್ದು ಮಾಡ್ತಾ ಇರಬೇಕಾಗುತ್ತಾ?
0: ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಸಿಂಪ್ಟಮ್ಸ್. ಸೊ ಎಲ್ಲರಿಗೂ ಮೆಡಿಸಿನ್ ಬೇಡ. ಕೆಲವೊಮ್ಮೆ ಕಾಸ್ಮೆಟಿಕ್ ಪ್ರಾಬ್ಲಮ್ ಇಂದ ಪೇಷಂಟ್ಸ್ ಬರ್ತಾರೆ, ಫಾರ್ ಎಕ್ಸಾಂಪಲ್ ಸ್ಕಿನ್ ಡಾಕ್ಟರ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ, ಕೆಲವೊಮ್ಮೆ ಗೈನೆಕಾಲಜಿಸ್ಟ್ ಹತ್ರ ಹೋಗಿ ಮತ್ತೆ ನಮ್ಮ ಹತ್ರ ಬರ್ತಾರೆ. ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ದ ಸಿಂಪ್ಟಮ್ಸ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬಾ ಇದ್ರೆ ನಾವು ಮೆಟ್ಫಾರ್ಮಿನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ, ವಿಚ್ ವಿ ಯೂಸ್ ಫಾರ್ ಡಯಾಬಿಟೀಸ್ ಆಲ್ಸೋ. ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ನಾವು OC pills ಅಂತ ಕೊಡ್ತೇವೆ. ಮತ್ತೆ ಈಗ ಹೇರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಅದು ಹೇರ್ ಟು ಟೆಸ್ಟೋಸ್ಟೆರಾನ್ ಆಕ್ಷನ್ ಬ್ಲಾಕ್ ಮಾಡುವಂತ ಮೆಡಿಸಿನ್ಸ್ ಕೊಡ್ತೇವೆ. ಇನ್ಫರ್ಟಿಲಿಟಿ ಇದ್ರೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಕೆಲವು ಇಂಜೆಕ್ಷನ್ಸ್ ಕೊಟ್ಟು ಅದನ್ನ ಸರಿಪಡ್ತಾರೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೇಷಂಟ್.
1: ಡಾಕ್ಟರ್, ಈಗ ದೇಹದ ಹಾರ್ಮೋನ್ ಸಮತೋಲನದಲ್ಲಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ ಮತ್ತೆ ಯಾವ ರೀತಿಯಾದಂತಹ ಆಹಾರವನ್ನು ನಾವು ಸೇವಿಸಬೇಕಾಗುತ್ತೆ?
0: ಆಹಾರ ಪಾತ್ರ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಮೇನ್ ಇಂಟೇಕ್ ಇಸ್ ಕಾರ್ಬೋಹೈಡ್ರೇಟ್, ಅಂದ್ರೆ ನಾವು ರೈಸ್, ಚಪಾತಿ ಇಂಥದ್ದೇ ಜಾಸ್ತಿ ತಿನ್ನೋದು, ಮತ್ತೆ ಇತ್ತೀಚೆಗೆ ಚೀಸ್, ಬಟರ್, ಗೀ ಇಂಥದ್ದು ಜಾಸ್ತಿ ಆಗಿದೆ. ನಮ್ಮ ಆಹಾರದಲ್ಲಿ ಪ್ರೋಟೀನ್ ಇಂಟೇಕ್ ಈ ವೆಸ್ಟರ್ನ್ ಡಯಟ್ಗೆ ತುಂಬಾ ಕಮ್ಮಿ. ಸೊ ಅದನ್ನ ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಿ ಈ ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಟ್ ಡೌನ್ ಮಾಡಬೇಕು. ಹಾಗೆ ಫೈಬರ್ ಇಂಟೇಕ್ ಕೂಡ ಜಾಸ್ತಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ತರಕಾರಿ, ನಿಮ್ಮ ಫ್ರೂಟ್ಸ್, ದಿ ವೆಜಿಟೇಬಲ್ಸ್, ಸೊ ಇದನ್ನ ಕೂಡ ಜಾಸ್ತಿ ಮಾಡಬೇಕು. ಸೊ ಈ ತರ ಮಾಡಿದ್ರೆ ರೋಗಗಳು ಕಮ್ಮಿ.
1: ಮತ್ತೆ ಜೀವನ ಶೈಲಿ ಹೇಗಿರಬೇಕಾಗುತ್ತೆ, ಎಕ್ಸಸೈಸ್ ಎಷ್ಟು ನಿಯಮಿತವಾಗಿ ಮಾಡಬೇಕಾಗುತ್ತೆ?
0: ಸೊ ಅಟ್ಲೀಸ್ಟ್ 6 days per week ಅರ್ಧ ಗಂಟೆ ಎಕ್ಸಸೈಸ್ ಮಿನಿಮಮ್ ಮಾಡಬೇಕು. ಎಕ್ಸಸೈಸ್ ಎನಿಥಿಂಗ್ ಇರ್ಬೋದು, ಕಾರ್ಡಿಯೋ ಇರ್ಬೋದು, ಕಾರ್ಡಿಯೋ ಅಂದ್ರೆ ವಾಕ್ ಮಾಡೋದು, ಓಡೋದು, ಸ್ವಿಮ್ಮಿಂಗ್, ಇದೆಲ್ಲ ಕಾರ್ಡಿಯೋ ಬಂತು. ಅಥವಾ ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ಈಗ ಜಿಮ್ ಹೋಗೋದು, ಡಂಬಲ್ಸ್ ಎತ್ತದು. ಸೊ ಇಟ್ ಕುಡ್ ಮಿಕ್ಸ್ ಇದ್ರೆ ಒಳ್ಳೇದು, ಬಟ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಏನಾಗ್ತದೆ ಅಂದ್ರೆ, ನಾವು ಈ ತರ ಎಕ್ಸಸೈಸ್ ಮಾಡಿದ್ರೆ

0: ಎಕ್ಸ್ಟ್ರಾ ಎನರ್ಜಿ ಅಥವಾ ಗ್ಲೂಕೋಸ್ ನಮ್ಮ ಬಾಡಿಲಿ ಇದ್ದದ್ದು ಅದು ಸ್ಪೆಂಟ್ ಆಗ್ತದೆ. ಸೊ ದೆನ್ ನಿಮ್ಗೆ ಈ ಪ್ರಾಬ್ಲಮ್ಗಳು ಕಮ್ಮಿ.
1: ಡಾಕ್ಟ್ರೆ, ಹಾಗೆ ಈ ಕ್ರೋನಿಕ್ ಡಿಸೀಸಸ್ ಅಂತ ಹೇಳಿದ್ರಿ ತಾವು, ಅಂದ್ರೆ ವರ್ಷಗಟ್ಟಲೆ ಇರುವಂತಹ ದೀರ್ಘಕಾಲೀನ ಕಾಯಿಲೆಗಳು ಅಂತ ಹೇಳಿ, ಅದಕ್ಕೆ ಮೆಡಿಸಿನ್ ಅನ್ನ ಎಷ್ಟರ ತನಕ ತಗೋಬೇಕಾಗತ್ತೆ, ಅಂದ್ರೆ ಅದಕ್ಕೆ ಏನಾದ್ರೂ ಕೊನೆ ಅಂತ ಇರ್ತದ ಅಥವಾ ತಗೊಳ್ಳದೆ ಇದ್ರೆ ಆಗ್ತದ, ಹೇಗೆ?
0: ಡಯಾಬಿಟೀಸ್ ಕಾಯಿಲೆಯಲ್ಲಿ ಮೆಡಿಸಿನ್ಸ್ ಲೈಫ್ ಲಾಂಗ್, ಅಂದ್ರೆ ಕಾಯಿಲೆಯೇ ಲೈಫ್ ಲಾಂಗ್. ಈಗ ತುಂಬಾ ಜನ ಕೇಳ್ತಾರೆ, ಸರ್ ಮೆಡಿಸಿನ್ ಹಾಕ್ಬೇಡಿ, ಹಾಕಿದ್ರೆ ಅದು ಲೈಫ್ ಲಾಂಗ್ ಆಗ್ತದೆ. ಸೊ ನಾವು ಮೆಡಿಸಿನ್ ಹಾಕಿದಕ್ಕೆ ಲೈಫ್ ಲಾಂಗ್ ಆಗುದಲ್ಲ, ಕಾಯಿಲೆ ಲೈಫ್ ಲಾಂಗ್. ಬಟ್ ಮೆಡಿಸಿನ್ ಸೇಮ್ ಇರುದಿಲ್ಲ. ಈಗ ತುಂಬಾ ಜನ ನಾನು ಇವತ್ತು ಟ್ಯಾಬ್ಲೆಟ್ ಹಾಕಿರ್ತೇನೆ, ಒಂದು ವರ್ಷ ಆದ್ಮೇಲೆ ಅದೇ ತಗೊಳ್ತಾ ಇರ್ತಾರೆ. ಸೊ ಎವ್ರಿ 3 ಮಂತ್ಸ್ ನಾವು ರಿಅಸೆಸ್ ಮಾಡಬೇಕು. ನಿಮ್ದು ಈಗ ಡಯಟ್ ಎಕ್ಸಸೈಸ್ ಒಳ್ಳೇದಿದ್ರೆ ನಾವು ಕಮ್ಮಿ ಮಾಡಬಹುದು, ಹಾಗೆ ಶುಗರ್ ಜಾಸ್ತಿ ಹೋಗ್ತಾ ಇದ್ರೆ ನಾವು ಜಾಸ್ತಿ ಮಾಡಬಹುದು. ಮತ್ತೆ ಇತ್ತೀಚೆಗೆ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಒಂದು ಟರ್ಮ್ ಬಂದಿದೆ, ರೆಮಿಷನ್ ಡಯಾಬಿಟೀಸ್ ರಿವರ್ಸಲ್ ಅಂತ ನೀವು ಕೇಳಿರ್ಬೋದು. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಈಗ ನಿಮ್ಗೆ ಶುಗರ್ ಬಂದಿದ್ರೆ ಅಂಡ್ ನೀವು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ, ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡಿದ್ರೆ ಅದು ರಿವರ್ಸ್ ಆಗ್ಬಹುದು. ಆಕ್ಚುಲಿ ರಿವರ್ಸ್ ಇಸ್ ನಾಟ್ ಅ ಮೆಡಿಕಲ್ ಟರ್ಮ್, ನಾವು ಅದನ್ನ ರೆಮಿಷನ್ ಅಂತ ಹೇಳ್ತೇವೆ. ರೆಮಿಷನ್ ಏನಂದ್ರೆ ಕಾಯಿಲೆ ಉಂಟು ಬಟ್ ಮೆಡಿಸಿನ್ ಬೇಡ. ಸೊ ವಿತ್ ಯು ಮೇಂಟೈನ್ ಡಯಟ್ ಅಂಡ್ ಎಕ್ಸಸೈಸ್. ಸೊ ಅದು ಒಂದು ಇದುಂಟು. ಬಟ್ ತುಂಬಾ ವರ್ಷ ಶುಗರ್ ಬಂದ್ಮೇಲೆ ರೆಮಿಷನ್ಗೆ ಹೋಗುದಿಲ್ಲ, ಫಸ್ಟ್ 2 to 5 ಇಯರ್ಸ್ ಚಾನ್ಸಸ್ ಇರ್ತದೆ.
1: ಈಗ ಈ ಡಯಾಬಿಟಿಸ್ ಇರುವವರು ಯಾವ ವಿಷಯಗಳ ಕುರಿತು ಜಾಗರೂಕರಾಗಿರ್ಬೇಕಾಗತ್ತೆ?
0: ಶುಗರ್ ಇಸ್ ಅ ಸೈಲೆಂಟ್ ಡಿಸೀಸ್. ತುಂಬಾ ಜನ ಹೇಳ್ತಾರೆ, ಸರ್ ನಾನು ಶುಗರ್ ಚೆಕ್ಕೆ ಮಾಡ್ಲಿಲ್ಲ, ನಂಗೆ ಅಂತ ಫೀಲಿಂಗ್ ಇಲ್ಲ ಅಂತ. ಸೊ ಫೀಲಿಂಗ್ ಅಲ್ಲಿ ಹೋಗ್ಬೇಡಿ, ನಾವು ಆಬ್ಜೆಕ್ಟಿವ್ ಆಗಿರ್ಬೇಕು. ಸೊ ಲ್ಯಾಬ್ಗೆ ಅಟ್ಲೀಸ್ಟ್ 3 ಮಂತ್ಸ್ ಹೋಗಿ HbA1c ಅಂತ ಮಾಡಬೇಕು. ಅದು ನಮ್ಮ 3 ಮಂತ್ ಆವರೇಜ್ ಅನ್ನ ಕೊಡುತ್ತೆ. HbA1c 7 ಒಳಗಡೆ ಇದ್ರೆ ನಿಮ್ಮ ಶುಗರ್ಸ್ ಆರ್ ಆನ್ ಟಾರ್ಗೆಟ್ ಅಂತ ಲೆಕ್ಕ. ಅದು ವೆರಿ ಇಂಪಾರ್ಟೆಂಟ್. ಮತ್ತೆ ಟೆಸ್ಟ್ ಮಾಡದೆ ಗೊತ್ತಾಗುದಿಲ್ಲ. ಈಗ ಎಲ್ಲ ಪೇಷಂಟ್ಗೆ ಸಿಂಪ್ಟಮ್ ಇರುದಿಲ್ಲ, ಹೈ ಶುಗರ್ ಇರಲಿ ಲೋ ಶುಗರ್ ಇರಲಿ. ಮತ್ತೆ ನಾವು ಸಿಂಪ್ಟಮ್ಗೆ ಕಾದ್ರೆ ಆಲ್ರೆಡಿ ಡಿಸೀಸ್ ಡ್ಯಾಮೇಜ್ ಮಾಡಿ ಇರ್ತದೆ, ಮತ್ತೆ ನಮ್ಮ ಬಾಡಿ ಸ್ಪೇರ್ ಪಾರ್ಟ್ ಸಿಕ್ಕುದಿಲ್ಲ. ಸೊ ಡ್ಯಾಮೇಜ್ ಆದ್ರೆ ಇಟ್ಸ್ ಪರ್ಮನೆಂಟ್. ಈಗ ಕೆಲವರು ರೆಟಿನೋಪತಿ ಇಟ್ಕೊಂಡು ಬರ್ತಾರೆ, ಅದು ನೀವು ವೆಲ್ಡಿಂಗ್ ತರ ಮಾಡಿ ಸರಿ ಅರ್ಧ ಸರಿ ಮಾಡ್ಬೋದು, ರಿಪೇರ್ ಮಾಡ್ಬೋದು, ಬಟ್ ಡ್ಯಾಮೇಜ್ ಆಗಿದ್ದು ಆಗಿದೆ. ಸೊ ಡ್ಯಾಮೇಜ್ ಆಗೋ ಮುಂಚೆ ಹಿಡಿಬೇಕಾದ್ರೆ ನಾವು ಟೈಮ್ ಟು ಟೈಮ್ ಚೆಕ್ ಮಾಡಬೇಕು. ಮತ್ತೆ ವರ್ಷಕ್ಕೊಮ್ಮೆ ಕಣ್ಣು, ಕಿಡ್ನಿ, ಕೊಲೆಸ್ಟ್ರಾಲ್ ಇದೆಲ್ಲ ಚೆಕ್ ಮಾಡಿದ್ರೆ ಒಳ್ಳೇದು.
1: ಎಷ್ಟೊತ್ತು ನಮಗೆ ಈ ಹಾರ್ಮೋನ್ಗೆ ಸಂಬಂಧಿಸಿದ ಹಾಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಥ್ಯಾಂಕ್ ಯು.
2: ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಾರ್ಮೋನ್ಗಳ ಕುರಿತು ಡಾಕ್ಟರ್ ಶ್ರೀನಾಥ್ ಪಿ ಶೆಟ್ಟಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ, ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಸರಿಯಾಗಿ 1 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಅಟಲ್ ಭೂಜಲ್ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ.
2: ನಮಸ್ಕಾರ ಕೇಳುವರೇ, ನಾನು ರಾಜಶ್ರೀ ಸುಶೀಲ್ ಕುಮಾರ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರದ ಒಂದು ಮಹತ್ತರ ಯೋಜನೆಯಾದಂತಹ ಅಟಲ್ ಭೂಜಲ್ ಯೋಜನೆಯ ಕುರಿತಂತೆ ಸ್ವಲ್ಪ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಹಾಗಾದ್ರೆ ಏನಿದು ಅಟಲ್ ಭೂಜಲ ಯೋಜನೆ, ಯಾವ ವರ್ಷದಲ್ಲಿ ಇದನ್ನ ಜಾರಿಗೆ ತರಲಾಯಿತು, ಏನಿದರ ಉದ್ದೇಶ, ದೇಶದ ಯಾವೆಲ್ಲ ರಾಜ್ಯಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ ಹಾಗೂ ಇದರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನ ನೋಡೋಣ. ಸ್ನೇಹಿತರೆ, ಅಟಲ್ ಭೂಜಲ್ ಯೋಜನೆ ಹೆಸರೇ ಸೂಚಿಸುವಂತೆ ಇದು ಅಂತರ್ಜಲದ ಸಂರಕ್ಷಣೆಯ ಮಹತ್ತರವಾದಂತಹ ಉದ್ದೇಶದೊಂದಿಗೆ ಕಾರ್ಯರೂಪಕ್ಕೆ ತರಲಾದಂತಹ ಒಂದು ಯೋಜನೆಯಾಗಿದೆ. ನೀರು ಒಂದು ಪ್ರಮುಖ ನೈಸರ್ಗಿಕವಾದಂತಹ ಸಂಪನ್ಮೂಲವಾಗಿದೆ, ಮಾನವನ ಮೂಲ ಬೇಡಿಕೆಯಾಗಿದ್ದು ರಾಷ್ಟ್ರದ ಸಂಪತ್ತಾಗಿದೆ. ನೀರಿನ ಸರಳ ಅರ್ಥವೆಂದರೆ ಜೀವನ. ಜೀವನಕ್ಕೆ ಆಹಾರ ಎಷ್ಟು ಮುಖ್ಯವೋ ನೀರೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲ ಜೀವಿಗಳು, ಪ್ರಾಣಿಗಳು, ಮರಗಳು ಮತ್ತು ಸಸ್ಯ ಸಂಕುಲ ನೀರಿನಿಂದ ಜೀವಂತವಾಗಿದೆ. ನೀರಿಲ್ಲದಿದ್ದರೆ ಭೂಮಿಯ ಮೇಲೆ ಜೀವನ ಸಾಧ್ಯವಿಲ್ಲ. ಆದರೆ ದುರದೃಷ್ಟವೆನ್ನುವಂತೆ ಅಂತಹ ಜೀವಜಲ ಎಲ್ಲರಿಗೂ ಲಭ್ಯವಾಗುತ್ತಿಲ್ಲ. ಈಗಲೂ ಕೂಡ ದೇಶ

ವಿಶ್ವದ ಎಷ್ಟೋ ರಾಜ್ಯಗಳಲ್ಲಿ ಜನರಿಗೆ ಕುಡಿಯಲು ಯೋಗ್ಯವಾದಂತಹ ನೀರು ದೊರಕದೇ ಇರುವುದು ಶೋಚನೀಯವಾದಂತಹ ವಿಚಾರ. ಇಂತಹ ಎಲ್ಲ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನ ಒದಗಿಸಬೇಕೆಂಬ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಲಾದಂತಹ ಯೋಜನೆಯೇ ಇದು. ಸ್ನೇಹಿತರೆ, ನಮ್ಮ ದೇಶ ವಿಶಾಲವಾದ ಪ್ರದೇಶ ಹಾಗೂ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದಿರುವಂತಹ ಪ್ರದೇಶ. ಹಿಂದಿನಿಂದಲೂ ನೀರಾವರಿ ಮೂಲಗಳ ಸಂಶೋಧನೆ, ಅಭಿವೃದ್ಧಿ ಹಾಗೂ ಸಮರ್ಪಕ ವಿತರಣೆ ಕೇವಲ ಹೆಚ್ಚಾಗಿ ಕೃಷಿ ಆಧಾರಿತ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ದೂರದೃಷ್ಟಿ ಹಾಗೂ ವಿವೇಚನಾ ಚತುರತೆಯ ಫಲವಾಗಿ ಪ್ರತಿ ಕುಟುಂಬಕ್ಕೂ ಶುದ್ಧ ಕುಡಿಯುವ ನೀರನ್ನ ಒದಗಿಸುವ ಒಂದು ಮಹತ್ವಾಕಾಂಕ್ಷೆಯನ್ನ ಹೊಂದಿರುವಂತಹ ಯೋಜನೆಯೇ ಅಟಲ್ ಭೂಜಲ್ ಯೋಜನೆ. ಇದು ಜಲಜೀವನ್ ಮಿಷನ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸಲು ಉದ್ದೇಶಿಸಿರುವಂತಹ ಒಂದು ಯೋಜನೆ. ಅಂತರ್ಜಲ ಕುಸಿತದಂತಹ ಸಮಸ್ಯೆಯೊಂದಿಗೆ ನಿರಂತರವಾಗಿ ಬೆಳೆಯುತ್ತಿರುವ ಜನಸಂಖ್ಯೆಯನ್ನ ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರವು 2018 ವಿಶ್ವಬ್ಯಾಂಕ್ನಿಂದ ಆರ್ಥಿಕ ಅನುಮೋದನೆಯನ್ನ ಪಡೆದು ಡಿಸೆಂಬರ್ 2019 ಅಟಲ್ ಭೂಜಲ ಯೋಜನೆಯನ್ನ ಜಲಜೀವನ್ ಮಿಷನ್ನ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ. ಶ್ರೀಯುತ ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ಜನ್ಮದಿನದ ವಿಶೇಷವಾದ ಸಂದರ್ಭದಲ್ಲಿ ದಿನಾಂಕ 25/12/2019 ಈ ಯೋಜನೆಯನ್ನ ಪ್ರಾರಂಭಿಸಲಾಗಿದೆ. ಜಲಶಕ್ತಿ ಸಚಿವಾಲಯ ಇದರ ಪೂರ್ಣ ಹೊಣೆಗಾರಿಕೆಯನ್ನ ನಿಭಾಯಿಸುತ್ತದೆ. ಸದರಿ ಯೋಜನೆಯು 2020-21 2024-25 ಸಾಲಿನ ಅವಧಿಗೆ ಇದರ ಅನುಷ್ಠಾನ ಹಾಗೂ ಪ್ರಗತಿಯ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ. ವಿಶ್ವಬ್ಯಾಂಕ್ನಿಂದ ಒಟ್ಟು $450 million ನೆರವಿನಿಂದ ದೇಶದ ಸುಮಾರು 7 ರಾಜ್ಯಗಳಾದಂತಹ ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ, ಹೀಗೆ 7 ರಾಜ್ಯದ 8,353 ಗ್ರಾಮಗಳಿಗೆ ನೀರಿನ ಸೌಲಭ್ಯವನ್ನ ಒದಗಿಸುವಂತಹ ಒಂದು ಯೋಜನೆ ಇದಾಗಿದೆ. ಸ್ಥಳೀಯ ಮಟ್ಟದಲ್ಲಿ ಅಂತರ್ಜಲ ಸಂಪನ್ಮೂಲಗಳ ಮರುಪೂರಣ ಹಾಗೂ ಅಂತರ್ಜಲ ಸಂಪನ್ಮೂಲಗಳ ಶೋಷಣೆಯನ್ನ ತಡೆಯುವುದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯ ಅರ್ಧದಷ್ಟು ಹಣವನ್ನ ಸರ್ಕಾರ ಭರಿಸಿದರೆ ಉಳಿದ ಅರ್ಧದಷ್ಟು ಹಣವನ್ನ ವಿಶ್ವಬ್ಯಾಂಕ್ನಿಂದ ಸಾಲದ ರೂಪದಲ್ಲಿ ಪಡೆಯಲಾಗಿದೆ. ಜನಸಂಖ್ಯೆ ಬೆಳವಣಿಗೆಯ ಸವಾಲುಗಳು, ಪರಿಜ್ಞಾನವಿಲ್ಲದ ನೀರಿನ ಬಳಕೆ ಹಾಗೂ ಜಾಗತಿಕ ತಾಪಮಾನದ ಏರಿಕೆಯಿಂದ ಶ್ರೀಮಂತ ಮತ್ತು ಬಡ ರಾಷ್ಟ್ರಗಳೆರಡೂ ಕೂಡ 21ನೇ ಶತಮಾನದಲ್ಲಿ ನೀರಿನ ಕೊರತೆಯನ್ನ ಎದುರಿಸುತ್ತಿವೆ. ಸಾಮಾನ್ಯವಾಗಿ ನೀರಿನ ಕೊರತೆಯಲ್ಲಿ 2 ವಿಧಗಳು, ಒಂದು ಭೌತಿಕ ನೀರಿನ ಕೊರತೆ, ಇನ್ನೊಂದು ಆರ್ಥಿಕ ನೀರಿನ ಕೊರತೆ. ಭೌತಿಕ ನೀರಿನ ಕೊರತೆ ಅಂದ್ರೆ ಆ ಪ್ರದೇಶಗಳಲ್ಲಿ ಕಂಡು ಬರುವಂತಹ ಸೀಮಿತ ನೀರಿನ ಸಂಪನ್ಮೂಲಗಳನ್ನ ಹೊಂದಿದ್ದು ಬೇಡಿಕೆ ಅಧಿಕವಾಗಿ ಸಮಸ್ಯೆ ಉಂಟಾಗುತ್ತದೆ. ಇದು ಭೌತಿಕ ನೀರಿನ ಕೊರತೆ. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಕಾರ ಸುಮಾರು 1.2 billion ಜನರು ಭೌತಿಕ ನೀರಿನ ಕೊರತೆಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ. ಇನ್ನು ಆರ್ಥಿಕ ನೀರಿನ ಕೊರತೆ. ಈ ರೀತಿಯ ನೀರಿನ ಕೊರತೆಯು ಸಾಮಾನ್ಯವಾಗಿ ನೀರಿನ ಮೂಲ ಸೌಕರ್ಯಗಳ ಕೊರತೆ ಅಥವಾ ನೀರಿನ ಸಂಪನ್ಮೂಲಗಳ ಕಳಪೆ ನಿರ್ವಹಣೆಯಿಂದ ಉದ್ಭವಿಸುತ್ತವೆ. FAO ಅಂದಾಜಿನ ಪ್ರಕಾರ 1.6 billion ಗಿಂತಲೂ ಹೆಚ್ಚಿನ ಜನರು ಆರ್ಥಿಕ ನೀರಿನ ಕೊರತೆಯನ್ನ ಎದುರಿಸುತ್ತಿದ್ದಾರೆ. ಭಾರತದಲ್ಲಿ ನೀರಿನ ಕೊರತೆಯ ಮುಖ್ಯ ಕಾರಣಗಳಲ್ಲಿ 90%ಕ್ಕಿಂತಲೂ ಹೆಚ್ಚಿನ ನೀರನ್ನ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗಾಗಿ ಬಳಸುತ್ತಿದ್ದಾರೆ. ದೇಶದ 135 ಕೋಟಿ ಜನಸಂಖ್ಯೆಯ 80%ರಷ್ಟು ಜನರು ಕುಡಿಯುವ ಮತ್ತು ನೀರಾವರಿ ಅಂದರೆ ಕೃಷಿಗೆ, ಈ ಎರಡಕ್ಕೂ ಕೂಡ ಅಂತರ್ಜಲವನ್ನ ಬಳಸುತ್ತಿದ್ದಾರೆ. ಭಾರತವು ಕೃಷಿ ಉದ್ದೇಶಕ್ಕಾಗಿ ಸುಮಾರು 2 ಪಟ್ಟು ನೀರನ್ನ ಬಳಸುತ್ತಿದೆ. ಇದು ಸಮರ್ಥನೀಯವಲ್ಲದ ನೀರಿನ ಬಳಕೆಯಾಗಿದೆ. ಇನ್ನು ನೀರು ಉತ್ತೇಜಿಸುವುದು ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಬೆಳೆಗಳ ಉತ್ತಮ ಆಯ್ಕೆಯಲ್ಲಿ ಮಾರ್ಗದರ್ಶನವನ್ನ ನೀಡುವುದು. ಇನ್ನು ಈ ಯೋಜನೆ ಅಡಿಯಲ್ಲಿ ಕರ್ನಾಟಕದ 14 ಜಿಲ್ಲೆಗಳ 1,199 ಗ್ರಾಮ ಪಂಚಾಯತ್ಗಳು ಒಳಗೊಂಡಿವೆ. ಭೂಜಲ ಸಂಪನ್ಮೂಲ ರಕ್ಷಣೆ, ಅದರ ಸದ್ಬಳಕೆ ಮತ್ತು ಸಮರ್ಪಕ ನಿರ್ವಹಣೆಯ ಉದ್ದೇಶದಿಂದ ಪಂಚಾಯತ್ ಮಟ್ಟದಲ್ಲಿ ಈ ಯೋಜನೆಯನ್ನ ಜಾರಿಗೆಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ. ಇದಕ್ಕಾಗಿ ಜಲ ಬಳಕೆದಾರರ ಸಂಘ ರಚನೆ, ಅಂತರ್ಜಲ ದತ್ತಾಂಶಗಳ ಸಂಗ್ರಹ ನಿರ್ವಹಣೆ, ಜನಜಾಗೃತಿ ಹಾಗೂ ನೀರಿನ ಸದ್ಬಳಕೆಯ ಬಗೆಗೆ ಜನರಲ್ಲಿ ಅರಿವು ಮೂಡಿಸುವುದು.

0: ಕುರಿತಂತೆ ಹಲವಾರು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ. 2024 ವೇಳೆಗೆ ಪ್ರತಿ ಮನೆಗೂ ಪೈಪ್ಲೈನ್ ಮೂಲಕ ನೀರು ಒದಗಿಸುವ ಜಲಜೀವನ್ ಮಿಷನ್ನ ಗುರಿಯನ್ನು ದೃಷ್ಟಿಯಲ್ಲಿರಿಸಿಕೊಂಡು ಅಂತರ್ಜಲದ ತೀವ್ರ ಕೊರತೆಯನ್ನು ಎದುರಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಭೂಜಲ ಯೋಜನೆ ಜಾರಿಗೆಗೊಳ್ಳುತ್ತಿದೆ. ಕೆಲವು ದಶಕಗಳಿಂದೀಚೆಗೆ ಅಂತರ್ಜಲ ಕೊರತೆ, ಫ್ಲೋರೈಡ್ಯುಕ್ತ ನೀರು, ಬರಿದಾಗುತ್ತಿರುವ ಜಲಮೂಲಗಳ ಬಗ್ಗೆ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುವಂತಹ ಪ್ರಯತ್ನ ನಡೆಯುತ್ತಿದೆ. ಹಲವು ರಾಜ್ಯಗಳಲ್ಲಿ ಜನರಿಗೆ ಶುದ್ಧ ಕುಡಿಯುವ ನೀರು ಕೂಡ ಲಭಿಸುತ್ತಿಲ್ಲ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಸರ್ಕಾರ ಇನ್ನೂ ಕೂಡ ಪೂರ್ಣ ಯಶಸ್ಸನ್ನು ಕಂಡಿಲ್ಲ. ಕೇಂದ್ರ ಸರ್ಕಾರ 2024 ಸಾಲಿನೊಳಗಾಗಿ ಗ್ರಾಮೀಣ ಭಾಗದ 15 ಕೋಟಿ ಮನೆಗಳಿಗೆ ಪೈಪ್ಲೈನ್ ಮೂಲಕ ನೀರು ಪೂರೈಸುವಂತಹ ಒಂದು ಕನಸನ್ನು ಕಂಡಿದೆ. ಈ ಯೋಜನೆಯ ಅನುಷ್ಠಾನದಲ್ಲಿ ಜನರ ಸಹಭಾಗಿತ್ವ ಕೂಡ ಅತೀ ಅವಶ್ಯಕವಾಗಿದೆ. ಪ್ರಗತಿ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳ್ಳದೆ ಉದ್ದೇಶಿತ ಗುರಿ ಸಾಧಿಸಲು ಬೇಕಾದಂತಹ ಒಂದು ಹೊಂದಾಣಿಕೆಯೂ ಕೂಡ ಅವಶ್ಯಕವಾಗಿದೆ. ಜನರು ಈ ಸಮಸ್ಯೆಯ ಗಂಭೀರತೆಯನ್ನು ಅರಿತುಕೊಂಡು ಪರಿಹಾರೋಪಾಯಗಳೊಂದಿಗೆ ಸಮರ್ಥವಾಗಿ ಕೈಜೋಡಿಸಿದ್ದಲ್ಲಿ ಸರ್ಕಾರದ ಉದ್ದೇಶ ಸಫಲವಾಗುವುದರಲ್ಲಿ ಸಂಶಯವಿಲ್ಲ.
1: ಸ್ನೇಹಿತರೆ, ಕೇಂದ್ರದ ಈ ಯೋಜನೆಯಿಂದ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತವಾದಂತಹ ಪರಿಹಾರ ಸಿಗಲಿ ಎಂದು ಆಶಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಬಂದಾದ ಅಟಲ್ ಭೂಜಲ್ ಯೋಜನೆ ಈ ಕುರಿತು ಮಾತನಾಡಿದವರು ಪತ್ರಕರ್ತೆ ರಾಜಶ್ರೀ ಸುಶೀಲ್ ಕುಮಾರ್. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.
5: ಹರಿವ ನದಿ ಅಲೆಯೂ ಧುಮುಕು ಚಲಕಲರವೂ ಹಾಡೋ

ಆಕಾಶವಾಣಿ ಬೆಂಗಳೂರು ಸಮಯ ಸರಿಯಾಗಿ 1:10 ಇನ್ನೇನು ಕೆಲವು ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜ್ವೆರೆವ್, ಫ್ಲಾವಿಯೋ ಕೊಬೋಲಿ ಹಣಾಹಣಿ. ವಾರ್ತೆಗಳ ವಿವರ. ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಎಲ್ಪಿಜಿ ದರ ತೀವ್ರವಾಗಿ ಏರಿಕೆಯಾಗುತ್ತಿದ್ದರೂ ಭಾರತದ ಗೃಹ ಬಳಕೆಯ ಗ್ರಾಹಕರಿಗೆ ಜಾಗತಿಕ ಮಟ್ಟದಲ್ಲೇ ಅತ್ಯಂತ ಕಡಿಮೆ ದರದಲ್ಲಿ ಅಡುಗೆ ಅನಿಲವನ್ನು ಒದಗಿಸಲಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ನೆರೆಯ ಯಾವುದೇ ರಾಷ್ಟಗಳಿಗೆ ಹೋಲಿಸಿದರೆ ಭಾರತದಲ್ಲಿ ಸಿಲಿಂಡರ್ ಬೆಲೆ ಕಡಿಮೆ ಇದೆ, ಅಷ್ಟೇ ಅಲ್ಲದೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ಕೆನಡಾದಂತಹ ಮುಂದುವರಿದ ಆರ್ಥಿಕತೆ ಹೊಂದಿರುವ ದೇಶಗಳಿಗಿಂತಲೂ ಭಾರತದಲ್ಲಿ ಗ್ಯಾಸ್ ದರ ಕೈಗೆಟುಕುವಂತಿದೆ ಎಂದು ಸ್ಪಷ್ಟಪಡಿಸಿದೆ. ದೇಶೀಯ ಮಾರುಕಟ್ಟೆಯಲ್ಲಿ ಪ್ರತಿ 14.2 ಕೆಜಿ ಸಿಲಿಂಡರ್ ದರವನ್ನು 29 ರೂಪಾಯಿ ಹೆಚ್ಚಳ ಮಾಡಲಾಗಿದ್ದರೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಬ್ಸಿಡಿಯನ್ನು ಮುಂದುವರಿಸಲಾಗಿದೆ. ದೆಹಲಿ

0: ದೇಶದಲ್ಲಿ ಸಾಮಾನ್ಯ ಗ್ರಾಹಕರಿಗೆ ಗೃಹ ಬಳಕೆಯ ಸಿಲಿಂಡರ್ನ ಚಿಲ್ಲರೆ ಮಾರಾಟ ದರ 942 ರೂಪಾಯಿಯಾಗಿದೆ. ಆದರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ವಾರ್ಷಿಕವಾಗಿ ಮೊದಲ 4 ರೀಫಿಲ್ಗಳವರೆಗೆ ತಲಾ 300 ರೂಪಾಯಿಗಳ ಸಬ್ಸಿಡಿ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ನೇರ ನಗದು ವರ್ಗಾವಣೆ ಡಿಬಿಟಿ ಯೋಜನೆಯಿಂದಾಗಿ ಉಜ್ವಲ ಯೋಜನೆಯ ಗ್ರಾಹಕರಿಗೆ ಪ್ರತಿ ಸಿಲಿಂಡರ್ ಕೇವಲ 642 ರೂಪಾಯಿ ದರದಲ್ಲಿ ಲಭ್ಯವಾಗುತ್ತಿದೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಸ್ತುತ ಅಂತಾರಾಷ್ಟೀಯ ಮಾರುಕಟ್ಟೆಯ ಪರಿಸ್ಥಿತಿಯಿಂದಾಗಿ 14.2 ಕೆಜಿ ದೇಶೀಯ ಸಿಲಿಂಡರ್ನ ಪೂರೈಕೆ ವೆಚ್ಚವು 1600 ರೂಪಾಯಿಗೂ ಅಧಿಕ ತಲುಪಿದ್ದು, ಸದ್ಯ ಪ್ರತಿ ಸಿಲಿಂಡರ್ ಮೇಲೆ ಸುಮಾರು 700 ರೂಪಾಯಿ ನಷ್ಟವನ್ನು ಸರ್ಕಾರವೇ ಭರಿಸುತ್ತಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಜಂಟಿ ಆಯೋಗದ ಸಭೆಯು 4 ವರ್ಷಗಳ ನಂತರ ಇಂದು ನವದೆಹಲಿಯಲ್ಲಿ ಸಮಾವೇಶಗೊಂಡಿದ್ದು, ಈ ಅವಧಿಯಲ್ಲಿ ಉಭಯ ರಾಷ್ಟಗಳ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಮಹತ್ವದ ಪ್ರಗತಿಯಾಗಿದೆ ಎಂದು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ತಿಳಿಸಿದ್ದಾರೆ. ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕಳೆದ ವರ್ಷವಷ್ಟೇ ಉಭಯ ದೇಶಗಳು ತಮ್ಮ ರಾಜತಾಂತ್ರಿಕ ಬಾಂಧವ್ಯದ 75ನೇ ವರ್ಷದ ಮೈಲಿಗಲ್ಲನ್ನು ಆಚರಿಸಿರುವುದನ್ನು ಸ್ಮರಿಸಿದರು. ಉಭಯ ದೇಶಗಳ ನಡುವಿನ ಸಂಬಂಧವನ್ನು ಮತ್ತಷ್ಟು ವಿಸ್ತರಿಸುವ ಆಶಯ ವ್ಯಕ್ತಪಡಿಸಿದ ಸಚಿವರು, ರಾಜಕೀಯ, ರಕ್ಷಣೆ, ಭದ್ರತೆ, ಸಾಗರ ಸಹಕಾರ, ವ್ಯಾಪಾರ ಹೂಡಿಕೆ, ಆರೋಗ್ಯ, ಔಷಧೀಯ ವಲಯ, ಆಹಾರ ಭದ್ರತೆ, ಪ್ರವಾಸೋದ್ಯಮ, ಶಿಕ್ಷಣ ಹಾಗೂ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಕುರಿತು ವಿಸ್ತೃತ ಮಾತುಕತೆ ನಡೆಸಲು ಉತ್ಸುಕರಾಗಿರುವುದಾಗಿ ತಿಳಿಸಿದರು. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೇಶದ ಜನತೆಗೆ ಸುರಕ್ಷಿತ ಹಾಗೂ ಸ್ವಚ್ಛ ಆಹಾರ ಸೇವನೆಯ ಮಹತ್ವವನ್ನು ಪುನರುಚ್ಚರಿಸಿದ್ದಾರೆ. ಆರೋಗ್ಯಕರ ಭವಿಷ್ಯಕ್ಕಾಗಿ ಸುರಕ್ಷಿತ ಮತ್ತು ನೈರ್ಮಲ್ಯಯುತ ಆಹಾರವನ್ನು ಖಚಿತಪಡಿಸುವಲ್ಲಿ ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಸಚಿವರು, ನಾಗರಿಕರು ಆರೋಗ್ಯಕರ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಸದೃಢ ಮತ್ತು ಆತ್ಮನಿರ್ಭರ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಅವರು ಉಲ್ಲೇಖಿಸಿ, ಅಡುಗೆ ಎಣ್ಣೆಯ ಬಳಕೆಯನ್ನು 10% ಕಡಿಮೆ ಮಾಡಿ ಸಮತೋಲಿತ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುವಂತೆ ಜನರಿಗೆ ಮನವಿ ಮಾಡಿದರು. ಇದು ಉತ್ತಮ ಆರೋಗ್ಯ ಮತ್ತು ಬಲಿಷ್ಠ ರಾಷ್ಟ ನಿರ್ಮಾಣಕ್ಕೆ ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಸಮಸ್ಯೆಯಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷಿತ ಆಹಾರ ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ. ಆಹಾರ ಉತ್ಪಾದನೆ, ಸಂಸ್ಕರಣೆ, ಸಾಗಣೆ ಮತ್ತು ಬಳಕೆಯ ಪ್ರತಿಯೊಂದು ಹಂತದಲ್ಲೂ ಸುರಕ್ಷತಾ ಕ್ರಮಗಳನ್ನು ಅನುಸರಿಸುವ ಮೂಲಕ ಆರೋಗ್ಯಕರ ಸಮಾಜ ನಿರ್ಮಾಣ ಸಾಧ್ಯವೆಂಬ ಸಂದೇಶವನ್ನು ಈ ವರ್ಷದ ಆಚರಣೆ ಸಾರುತ್ತದೆ. ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಅಂಕಗಳ ಪರಿಶೀಲನೆ ಹಾಗೂ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಆನ್ಲೈನ್ ಪೋರ್ಟಲ್ ಇಂದು ಮಧ್ಯರಾತ್ರಿಯವರೆಗೆ ತೆರೆದಿರಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ನಿಗದಿತ ಗಡುವಿನೊಳಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿದೆ. ಮುಂಬರುವ ದಶಕದಲ್ಲಿ ಜಾಗತಿಕ ತೈಲ ಬೇಡಿಕೆಯ ಒಟ್ಟು ಬೆಳವಣಿಗೆಯಲ್ಲಿ ಭಾರತವೇ ಅರ್ಧದಷ್ಟು ಪಾಲನ್ನು ಹೊಂದಿರಲಿದ್ದು, ಜಾಗತಿಕ ವಿದ್ಯುತ್ ಬಳಕೆಯ ಹೆಚ್ಚಳದಲ್ಲಿ 15% ಕೊಡುಗೆ ನೀಡಲಿದೆ ಎಂದು ರಷ್ಯಾದ ರೊಸ್ನೆಫ್ಟ್ ತೈಲ ಸಂಸ್ಥೆಯ ಮುಖ್ಯಸ್ಥ ಇಗೋರ್ ಸಿಚಿನ್ ತಿಳಿಸಿದ್ದಾರೆ. ಸೇಂಟ್ ಪೀಟರ್ಸ್ಬರ್ಗ್ ಅಂತಾರಾಷ್ಟೀಯ ಆರ್ಥಿಕ ವೇದಿಕೆಯಲ್ಲಿ ಮಾತನಾಡಿದ ಅವರು, 2035ರ ವೇಳೆಗೆ ಭಾರತದ ತೈಲ ಬಳಕೆಯು 44% ಹೆಚ್ಚಳ ಕಂಡು ದಿನಕ್ಕೆ ಸುಮಾರು 8 ದಶಲಕ್ಷ ಬ್ಯಾರಲ್ಗಳಿಗೆ ತಲುಪಲಿದೆ ಹಾಗೂ ವಿದ್ಯುತ್ ಬೇಡಿಕೆಯು 80% ಏರಿಕೆಯಾಗಿ 3000 ಟೆರಾವ್ಯಾಟ್ ಪ್ರತಿ ಗಂಟೆಗೆ ತಲುಪಲಿದೆ ಎಂದು ಅಂದಾಜಿಸಿದರು. ಭಾರತವನ್ನು ಜಾಗತಿಕ ಇಂಧನ ಮಾರುಕಟ್ಟೆಯ ವಿಶಿಷ್ಟ ಹಾಗೂ ಪ್ರಮುಖ ಕಾರ್ಯತಂತ್ರದ ಪಾಲುದಾರ ರಾಷ್ಟ ಎಂದು ಅವರು ಬಣ್ಣಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಅವರು ನವದೆಹಲಿಯಲ್ಲಿ ಇಂದು ಮುಂಜಾನೆ ನಡೆದ ಫಿಟ್ ಇಂಡಿಯಾ ಸಂಡೇಸ್ ಆನ್ ಸೈಕಲ್ ಅಭಿಯಾನದ 77ನೇ ಆವೃತ್ತಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸೈಕಲ್ ಚಾಲನೆಯು ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ನೆರವಾಗುವುದರ ಜೊತೆಗೆ ಇಂದಿನ ಪ್ರಮುಖ ಸಮಸ್ಯೆಯಾದ ಸಂಚಾರ ದಟ್ಟಣೆಗೆ ಅತ್ಯುತ್ತಮ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಉದ್ಯೋಗ ನಿಮಿತ್ತ ಯುಎಇನಲ್ಲಿ ಸಿಲುಕಿ ಕಳೆದ 3 ವರ್ಷಗಳಿಂದ ಕುಟುಂಬದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದ ಒಡಿಶಾದ ಹಸ್ತಾ ಮಹಾನಂದ ಎಂಬ ಮಹಿಳೆ

ಅವರನ್ನು ದುಬೈನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಯಶಸ್ವಿಯಾಗಿ ರಕ್ಷಿಸಿದೆ. ಹಸ್ತ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಾಗ ಆತಂಕಗೊಂಡ ಸಂಬಂಧಿಕರು ಒಡಿಶಾ ಹೈಕೋರ್ಟ್ ಮೊರೆ ಹೋಗಿದ್ದರು. ನ್ಯಾಯಾಲಯದ ಆದೇಶದ ಬೆನ್ನಲ್ಲೇ ಕಾರ್ಯಪ್ರವೃತ್ತರಾದ ದುಬೈನ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಮಹಿಳೆಯನ್ನು ಪತ್ತೆ ಹಚ್ಚಿದ್ದಾರೆ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಆಕಾಶವಾಣಿಯು ತನ್ನ 90 ವರ್ಷಗಳ ಐತಿಹಾಸಿಕ ಪಯಣವನ್ನು ಯಶಸ್ವಿಯಾಗಿ ಪೂರೈಸಿರುವುದಕ್ಕೆ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಜಸ್ಟಿಸ್ ಎಸ್ ಅಬ್ದುಲ್ ನಜೀರ್ ಅವರು ಶುಭ ಹಾರೈಕೆಗಳನ್ನು ಸಲ್ಲಿಸಿದ್ದಾರೆ. ಭಾರತೀಯ ಸಾರ್ವಜನಿಕ ಪ್ರಸಾರ ಇತಿಹಾಸದಲ್ಲಿ ಇದೊಂದು ಅತ್ಯಂತ ಮಹತ್ವದ ಮೈಲಿಗಲ್ಲು.

0: ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ. ನಾಗರಿಕರನ್ನು ಪರಸ್ಪರ ಜೋಡಿಸುವಲ್ಲಿ ಹಾಗೂ ಸಾರ್ವಜನಿಕ ಜಾಗೃತಿ ಮೂಡಿಸುವಲ್ಲಿ ಈ ಸಂಸ್ಥೆಯ ಸೇವೆ ಅನನ್ಯವಾಗಿದೆ ಎಂದು ರಾಜ್ಯಪಾಲರು ಹೇಳಿದ್ದಾರೆ. ಕರಾವಳಿ ಕರ್ನಾಟಕ, ಕೇರಳ ಮತ್ತು ಮಾಹೆಯ ಕೆಲವು ಪ್ರದೇಶಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದು ಆಂಧ್ರಪ್ರದೇಶ, ಬಿಹಾರ, ಜಾರ್ಖಂಡ್, ಮಧ್ಯಪ್ರದೇಶ, ಒಡಿಶಾ, ತೆಲಂಗಾಣ, ಪಶ್ಚಿಮ ಬಂಗಾಳ ಮತ್ತು ಸಿಕ್ಕಿಂ ರಾಜ್ಯಗಳ ವಿವಿಧೆಡೆ ಸಿಡಿಲು ಹಾಗೂ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆಯಿದೆ. ಈ ಭಾಗಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸಾರ್ವಜನಿಕರಿಗೆ ಸೂಚಿಸಲಾಗಿದೆ. ನವಾ ಚಂಡೀಗಢದ ಮುಲ್ಲನಪುರ ಮಹಾರಾಜ ಯದವೀಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಭಾರತ ಇತ್ತೀಚಿನ ವರದಿಯಂತೆ 8 ವಿಕೆಟ್ನಷ್ಟಕ್ಕೆ 544 ರನ್ ಗಳಿಸಿ ಆಡುತ್ತಿತ್ತು. ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಫ್ರೆಂಚ್ ಓಪನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ವಿಭಾಗದ ಫೈನಲ್ನಲ್ಲಿಂದು ಜರ್ಮನಿಯ ಅಲೆಕ್ಸಾಂಡರ್ ಜೆರೆವ್ ಮತ್ತು ಇಟಲಿಯ ಫ್ಲಾವಿಯೋ ಕೊಬೋಲ್ಲಿ ಪ್ರಶಸ್ತಿಗಾಗಿ ಸೆಣಸಾಟ ನಡೆಸಲಿದ್ದಾರೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 6:30 ಆರಂಭವಾಗಲಿದೆ. 661 ಕೋಟಿ ರೂಪಾಯಿ ಸರ್ಕಾರಿ ನಿಧಿ ದುರುಪಯೋಗ ಮತ್ತು ವಂಚನೆ ಪ್ರಕರಣದ ತನಿಖೆಯ ಭಾಗವಾಗಿ ಕೇಂದ್ರ ತನಿಖಾ ದಳ ಸಿಬಿಐ ನಿನ್ನೆ ಚಂಡೀಗಢ, ಪಂಚಕುಲ ಮತ್ತು ದೆಹಲಿ ಎನ್ಸಿಆರ್ ಪ್ರದೇಶಗಳಲ್ಲಿರುವ 6 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಈ ಪ್ರಕರಣವು ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಎಯು ಫೈನಾನ್ಸ್ಗೆ ಸಂಬಂಧಿಸಿದ ವಂಚನೆ ಪ್ರಕರಣವಾಗಿದ್ದು ಹರಿಯಾಣ ಸರ್ಕಾರದ 8 ಇಲಾಖೆಗಳು ಹಾಗೂ ಚಂಡೀಗಢ ಮಹಾನಗರ ಪಾಲಿಕೆಯ 2 ಇಲಾಖೆಗಳು ಮತ್ತು ಕ್ರೆಸ್ಟ್ ಚಂಡೀಗಢ ಸಂಸ್ಥೆಯ ಸರ್ಕಾರಿ ನಿಧಿಗಳ ದುರುಪಯೋಗಕ್ಕೆ ಸಂಬಂಧಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಇಂಧನ ದರ ಏರಿಕೆ ನಡುವೆಯೂ ಭಾರತದಲ್ಲಿ ಸಬ್ಸಿಡಿ ದರದಲ್ಲೇ ಅಡುಗೆ ಅನಿಲ ಪೂರೈಕೆ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗ ಸಭೆ, ದ್ವಿಪಕ್ಷೀಯ ಬಾಂಧವ್ಯದಲ್ಲಿ ಪ್ರಗತಿ, ಸಚಿವ ಡಾ ಎಸ್ ಜೈಶಂಕರ್. ಇಂದು ವಿಶ್ವ ಆಹಾರ ಸುರಕ್ಷತಾ ದಿನ, ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರಕ್ಕೆ ಕೇಂದ್ರ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಜೆಪಿ ನಡ್ಡಾ. ಟೆಸ್ಟ್ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧ ಮೊದಲ ಇನ್ನಿಂಗ್ಸ್ನಲ್ಲಿ ಬೃಹತ್ ಮೊತ್ತ ಕಲೆ ಹಾಕಿದ ಭಾರತ. ಫ್ರೆಂಚ್ ಓಪನ್ ಟೆನಿಸ್ ಪುರುಷರ ಫೈನಲ್ನಲ್ಲಿಂದು ಅಲೆಕ್ಸಾಂಡರ್ ಜೆರೆವ್, ಫ್ಲಾವಿಯೋ ಕೊಬೋಲ್ಲಿ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಸಮಯ ಸರಿಯಾಗಿ 1:17 ಇನ್ನೀಗ ಚಿತ್ರ ಗೀತೆಗಳನ್ನ ಕೇಳಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಂಬಾರಿ ಚಿತ್ರದ ಗೀತೆಯನ್ನ. ಗೀತೆಗೆ ಧ್ವನಿಯಾಗಿದ್ದಾರೆ ಶ್ರೇಯಾ ಘೋಷಾಲ್, ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಎಪಿ ಅರ್ಜುನ್.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಚಿತ್ರ ಗೀತೆಗಳಲ್ಲಿ ಕೇಳಿ ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಸಂಗೀತ ವಿ ಹರಿಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ರತ್ನ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಕೇಶವ ಅವಧಾನಿ.

ಸುಧನ್ವನ ಸಂಹಾರವಾದ ಮೇಲೆ ಸುಧನ್ವನ ತಂದೆಯಾದಂತಹ ಹಂಸಧ್ವಜ ಬಹಳವಾಗಿ ದುಃಖಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಅವನ ತಮ್ಮನಾದಂತಹ ಸುರಥ, ಅಪ್ಪ ನೀನು ಯಾತಕ್ಕೆ ಚಿಂತಿಸ್ತೀಯಾ, ನಾನು ನನ್ನ ಅಣ್ಣನನ್ನು ಕೊಂದಂತಹ ಅರ್ಜುನನನ್ನು ಸಂಹಾರ ಮಾಡಿದೆ, ನಾನು ವಾಪಸ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ದಿವ್ಯವಾದಂತಹ ರಥವನ್ನೇರಿ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮಕ್ಕೆ ಬಂದಾಗ ಕೃಷ್ಣ ಪರಮಾತ್ಮನ ಆಜ್ಞೆಯಂತೆ ಅರ್ಜುನ ಸಂಹಾರ ಮಾಡಿದ ಮೇಲೆ ಅವನ ತಲೆ ಆಕಾಶದ ಮೇಲೆ ಹಾರತ್ತೆ. ಅದನ್ನ ಕೃಷ್ಣ ಪರಮಾತ್ಮ ಗರುಡನನ್ನು ಕರೆದು ಬಿಟ್ಟು ಈ ಒಂದು ತಲೆಯನ್ನ ಪ್ರಯಾಗ ಕ್ಷೇತ್ರದಲ್ಲಿ ನೀನು ಹಾಕಬೇಕು ಅಂತಂದಾಗ ಅದನ್ನ ಗರುಡನು ಪ್ರಯಾಗ ಕ್ಷೇತ್ರದಲ್ಲಿ ಹಾಕಿದ್ದಾನೆ. ಅನಂತರ ಸಾಕ್ಷಾತ್ ಪರಮೇಶ್ವರನು ನಂದಿಕೇಶ್ವರನನ್ನು ಕರೆಸಿಬಿಟ್ಟು ಈ ತಲೆಯನ್ನ ನೀನು ತೆಗೆದುಕೊಂಡು ಬಾ, ಸುಧನ್ವನ ತಲೆಯನ್ನ ನಾನು ಹೇಗೆ ನನ್ನ ರುಂಡ ಮಾಲೆಗೆ ಹಾಕಿಕೊಂಡಿದ್ದೇನೆ ಇವನ ತಲೆಯನ್ನು ಕೂಡ ಹಾಗೆ ಧಾರಣೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ತರಿಸ್ಬಿಟ್ಟು ತನ್ನ ಒಂದು ರುಂಡ ಮಾಲೆಗೆ ಆ ಸುರಥನ ತಲೆಯನ್ನು ಹಾಕಿಕೊಂಡನು ಅನ್ನುವಂಥ ಒಂದು ಕಥಾ ಸಂದರ್ಭವನ್ನು ನಿಮ್ಮ ಮುಂದೆ ಇವತ್ತು ನಾವು ಇಡ್ತಾ ಇದ್ದೇವೆ.

0: ಸುರಥ ಅರ್ಜುನನ ಜೊತೆಯಲ್ಲಿ ಸಂಗ್ರಾಮ ಮಾಡುವುದಕ್ಕೆ ಬಂದು ನಿಂತಿದ್ದಾನೆ. ಸುರಥ ಮತ್ತು ಅರ್ಜುನರ ಜೊತೆಯಲ್ಲಿ ಈಗ ಯುದ್ಧ ಆರಂಭವಾಗ್ತಾ ಇದೆ.
1: ಸುರಥನೈತ

ಸುರಥ ರಥವನ್ನು ಹತ್ತಿದಾಗ ಅವನು ಹೇಳ್ತಾ ಇದ್ದಾನೆ, ಅರ್ಜುನ ಉಳಿತಾನ, ಧರ್ಮರಾಜ ಈ ಭೂಮಂಡಲವನ್ನು ಆಳ್ತಾನ, ಇವತ್ತು ನನ್ನ ತೋಳಿನ ಪರಾಕ್ರಮವನ್ನ ನಾನು ತೋರಿಸ್ತೇನೆ, ಈ ಕೃಷ್ಣಾರ್ಜುನರನ್ನ ನಾನಿವತ್ತು ಎದುರಿಸ್ತೇನೆ ಅಂತ ಹೇಳಿ ಉತ್ಸಾಹದಿಂದ ಬಂದಿದ್ದಾನೆ. ಅವನು ಬರ್ತಾ ಇರೋದನ್ನು ನೋಡಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ಇವನು ಪ್ರಪಂಚದಲ್ಲಿ ಮಾಡದೇ ಇರುವಂತಹ ಒಂದು ಪುಣ್ಯಕರ್ಮಗಳು ಉಳಿದಿಲ್ಲ, ಇವನು ಮರೆತೂ ಕೂಡ ಮಾಡಿದಂತಹ ಒಂದು ಸಣ್ಣ ಪಾಪವೂ ಇಲ್ಲ, ಮಹಾತ್ಮ ಇವನು, ಪುಣ್ಯಾತ್ಮ, ಇವನನ್ನು ಜಯಿಸೋದು ಅನ್ನೋದು ಆಗೋದೇ ಇಲ್ಲ. ಆದ್ದರಿಂದ ಅರ್ಜುನ, ಈಗ ನೀನು ಅತ್ಯಂತ ಕುಪಿತನಾದಂತಹ ಇವನನ್ನು ಎದುರಿಸಬೇಡ, ಪ್ರದ್ಯುಮ್ನ ಸಾತ್ವಿಕಿ ಮುಂತಾದವರ ಜೊತೆಯಲ್ಲಿ ಇವನು ಯುದ್ಧ ಮಾಡಲಿ, ಆಮೇಲೆ ನಾವು ಅವರಿಂದ ಆಗದೇ ಇದ್ರೆ ನಾವು ನೋಡೋಣ ಅಂತ ಹೇಳಿಬಿಟ್ಟು ಅರ್ಜುನನಿಗೆ ಹೇಳಿಬಿಟ್ಟು ಅವರಿಬ್ಬರೂ ಕೂಡ ಎಲ್ಲ ಯಾದವ ಸೈನ್ಯವನ್ನ ಸಾತ್ವಿಕಿ ಇತ್ಯಾದಿಗಳನ್ನೆಲ್ಲ ಅವನ ಮುಂದೆ ಕಳಿಸ್ಬಿಟ್ಟು ತಾವು ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಸುರಥನಿಗೂ ಮತ್ತೆ ಪಾಂಡವ ವೀರರಿಗೂ ಕೂಡ ಯುದ್ಧ ಆರಂಭವಾಗಿದೆ.

ಕೃಷ್ಣ ಅರ್ಜುನನ ಹತ್ರ ಹೇಳಿಬಿಟ್ಟು ಎಲ್ಲ ಯಾದವ ವೀರರನ್ನು ಕೂಡ ಸುರಥನ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಕಳಿಸಿದ್ದಾನೆ. ತಾನು ಮೆಲ್ಲಕ್ಕೆ ರಥವನ್ನು ಹಿಂದಕ್ಕೆ ತಿರುಗಿಸಿಬಿಟ್ಟು ಸೈನ್ಯದ ಹಿಂಭಾಗದಲ್ಲಿ ರಕ್ಷಣೆಗಾಗಿ ಅರ್ಜುನನ ಜೊತೆಯಲ್ಲಿ ನಿಂತಿದ್ದಾನೆ.

ಈ ಕಡೆಯಲ್ಲಿ ಸುರಥನಿಗೂ ಪ್ರದ್ಯುಮ್ನನಿಗೂ ಯುದ್ಧ ಆರಂಭವಾಗಿದೆ. ಸುರಥ ಬಹಳ ಪರಾಕ್ರಮದಿಂದ ಪ್ರದ್ಯುಮ್ನಾದಿಗಳನ್ನೆಲ್ಲ ಎದುರಿಸ್ತಾ ಇದ್ದಾನೆ. ಅವನಿಗೆ ಅನುಮಾನ, ಪಾರ್ಥ ಎತ್ತ ಜಾರಿದನೀಗ ಶೌರ್ಯ ಸಹಿತ. ಅಲ್ಲ, ಅರ್ಜುನ ಎಲ್ಲಿ ಮೆಲ್ಲಕ್ ಓಡ್ ಹೋಗ್ಬಿಟ್ಟ ಕೃಷ್ಣನ್ ಜೊತೆಯಲ್ಲಿ, ಅವನನ್ನು ಎದುರಿಸ್ಬೇಕು ಅಂತ ಬಂದಿದ್ದೀನಿ, ಮದ್ದಾನೆ ಜೊತೆಯಲ್ಲಿ ನೊಣಗಳಿಗೇನಪ್ಪ ಕೆಲಸ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಸ್ಯ ಮಾಡ್ತಾನೆ. ನಾನು ಮದ್ದಾನೆ, ನೀವೆಲ್ಲ ನೊಣಗಳು, ನೀವೆಲ್ಲ ಏನ್ ಮಾಡಕ್ಕಾಗತ್ತೆ? ಅಲ್ಲಪ್ಪ, ಹೊತ್ತು ಕಳೆಯೋದಕ್ಕೆ ಇದೇನು ಸುಧನ್ವನ ಯುದ್ಧ ಅಂತ ಮಾಡ್ಕೊಂಡ್ರ, ಸುರಥನ ಯುದ್ಧ, ನೀವೆಲ್ಲ ಹೆಚ್ಚಿಗೆ ಹೊತ್ತಿರೋದಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ

0: ಕ್ಷಣ ಮಾತ್ರದಲ್ಲಿ ಪ್ರದ್ಯುಮ್ನ, ಸಾತ್ವಿಕಿ, ಕೃತವರ್ಮ, ಸಾಂಬ, ಅನುಸಾಲ್ವ, ಯೌವನಾಶ್ವ, ನೀಲಧ್ವಜ, ಋಷಿಕೇತು ಎಲ್ಲರನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ಸೋಲಿಸಿಬಿಟ್ಟಿದ್ದಾನೆ. ಅತಿರಥ ಮಹಾರಥರನ್ನೆಲ್ಲ ಒಂದೇ ಕ್ಷಣದಲ್ಲಿ ಹೊಡೆದು ಉರುಳಿಸಿಬಿಟ್ಟಿದ್ದಾನೆ.
1: ಸೊಕ್ಕಾನೆ ಪೊಕ್ಕು ಕಾಸಾರಮಂ ಕಲಕುವಂತೇ

0: முக்குறு கிட்டக்கி கெடிசிதனு ஆரணாகிரதொள் பெக்கலிசி துக்கந்ததின்றே சுரதன நரசிதனு அச்சுதார்ஜுனரனு.
1: ಸೊಕ್ಕಾನೆ ಮದ್ದಾನೆ ಸರೋವರಕ್ಕೆ ನುಗ್ಗಿಬಿಟ್ಟು ಆ ಜಲವನ್ನೆಲ್ಲ ಕಲಕುವಂತೆ ಒಂದೇ ಕ್ಷಣದಲ್ಲಿ ಸೈನ್ಯವನ್ನೆಲ್ಲ ಅವನು ಬೀದಿಗೆ ನೂಕು ಬಿಟ್ಟಿದ್ದಾನೆ. ಯಾರೂ ಕೂಡ ಅವನೇ ಎದುರಲ್ಲಿ ನಿಲ್ಲುವಂತಹ ವೀರರೇ ಇಲ್ಲ. ಆದ್ದರಿಂದ ಅವನು ಉಕ್ಕಂದದ ಅದಟಿಂದೆ ಸುರಧನು ಅರಸಿದನು ಅರ್ಚುತಾರ್ಜುನರನು. ಒಂದೇ ಒಂದು ಕ್ಷಣದಲ್ಲಿ ಎಲ್ಲರನ್ನೂ ಸೋದ್ಬಿಟ್ಟು ಮಹಾಧೈರ್ಯದಿಂದ ಅವನು ಅಚ್ಯುತನನ್ನು ಅರ್ಜುನನನ್ನು ಹುಡುಕ್ತಾ ಇದ್ದಾನೆ. ಎಲ್ಲಿ ಹೋದ್ರು ಇವರಿಬ್ಬರು ಕೂಡ ಅವರ ಜೊತೆಯಲ್ಲಿ ನಾನು ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಅವನು ಅರ್ಚುತಾರ್ಜುನರನ್ನು ಹುಡುಕ್ತಾ ಇದ್ದಾನೆ. ಅದನ್ನೇ ಕವಿ ಆ ಯುದ್ಧವನ್ನೇ ಇನ್ನೂ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಯಾವ ರೀತಿ ಇವನು ಹುಡುಕದ ಅಂದ್ರೆ

0: ಮಹಾಯೋಗಿ ಜೀವ ಪರಮಾತ್ಮರನ್ನ ಅವರ ತತ್ವವನ್ನು ವಿಚಾರಿಸುವಂತೆ ಸುರಥನು ಕೂಡ ಜೀವಸ್ಥಾನದಲ್ಲಿ ಅರ್ಜುನನಿದ್ರೆ ಪರಮಾತ್ಮನ ಸ್ಥಾನದಲ್ಲಿ ಕೃಷ್ಣನಿದ್ದಾನೆ, ಜೀವ ಪರಮಾತ್ಮರನ್ನ ಹುಡುಕುವಂತೆ ಅರ್ಜುನ ಮತ್ತು ಕೃಷ್ಣರನ್ನು ಹುಡುಕ್ತಾ ಇದ್ದಾನೆ.
1: ಅದ್ಭುತ ಪರಾ

ಹೀಗೆ ಕೃಷ್ಣಾರ್ಜುನನನ್ನ ಜೀವ ಪರಮಾತ್ಮರನ್ನು ಹುಡುಕುವಂತೆ ಹುಡುಕಿದ್ದಾನೆ ಅದ್ಭುತವಾದಂತಹ ಪರಾಕ್ರಮಿ. ಎಲ್ಲರನ್ನೂ

ಅಂತಹ ಸುರಥನನ್ನು ನೋಡಿದ ಅರ್ಜುನ, ಅರ್ಜುನನಿಗೆ ಸಿಟ್ಟು ಬಂದಿದೆ. ಅವನು ಬಹಳ ಸಿಟ್ಟಿನಿಂದ, ದೇವಾ ಪರಮಾತ್ಮ, ಈ ಒಂದು ಪರಾಕ್ರಮವನ್ನು ನೋಡ್ತಾ ಇದ್ರೆ ನಿನಗೇನಿಸ್ತಾ ಇದೆ? ನೀನು ನನ್ನನ್ನು ಕಡಿಮೆಯಾಗಿ ಭಾವಿಸಬೇಡ, ಆಗ್ನೇಯಾಸ್ತ್ರಾದಿ ಸಕಲ ಶಸ್ತ್ರವೂ ನನ್ನಲ್ಲಿದೆ, ಆದ್ದರಿಂದ ನೋಡು ನನ್ನ ಪರಾಕ್ರಮವನ್ನ ಅಂತ ಹೇಳಿಬಿಟ್ಟು ಅವನ್ನ ಎದುರಿಸ್ತಾ ಸುರಥನಿಗೆ

ಅಯ್ಯ ಸುರಥ, ನಿನ್ನ ಅಣ್ಣನಾದಂತಹ ಸುಧನ್ವ ನಿನ್ನೆ ಪ್ರಾಣ ಬಿಟ್ಟಿದ್ ನೀನ್ ತಿಳ್ಕೊಳ್ಳಿಲ್ವಾ? ತಲೆ ಗಟ್ಟಿದೆ ಅಂತ ಕಲ್ಲಿಗೆ ಗುದ್ದುತ್ತಾರೇನೆಯ್ಯ? ಖಂಡಿತ ನೀನು ನನ್ನ ಜೊತೆಯಲ್ಲಿ ಯುದ್ಧ ಮಾಡಿದ್ರೆ ನೀನು ಉಣಿಯೋದಿಲ್ಲ ಅಂತ ಹೇಳಿಬಿಟ್ಟು ಅವನನ್ನ ನೀನು ವಾಪಸ್ ಹೋಗು ಅಂತ ಹೇಳ್ತಾ ಇದ್ದಾನೆ.

0: ಅರ್ಜುನ, ನಾನು ನಿನ್ನ ಜೊತೆಲಿ ಯುದ್ಧ ಮಾಡಬಾರ್ದು ಅಂತಾನೆ ಹಿಂದಕ್ಕೆ ಹೋಗಿದ್ದೇಪ್ಪ, ಆದರೂ ಕೂಡ ಪ್ರಾಣ ಕಳ್ಕೊಳ್ತೀನಿ ಅಂತ ಬರ್ತಾ ಇದೆಯಲ್ಲ ಅಂತಂದೋಣ. ಅದಕ್ಕೆ ಸುರಥ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನು ನನ್ನ ಅಣ್ಣನಾದಂತಹ ಸುಧನ್ವನನ್ನು ಗೆದ್ದೆ ಅಂತಂತೀಯಲ್ಲ, ಸಾಕ್ಷಾತ್ ಹಿರಣ್ಯ ಗರ್ಭ ಬಂದು ನಿಂತ್ಕೊಂಡು ನನ್ನ ಅಣ್ಣ ಸೋಲ್ತಾ ಇದ್ನ, ಈ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರದ ಪುಣ್ಯವನ್ನೆಲ್ಲ ನಿನ್ನ ಬಾಣಕ್ಕೆ ಕೊಟ್ಟ, ಆಮೇಲೆ ಅವನಿಗೆ ಮುಕ್ತಿಯನ್ನೇ ಅವನು ಕರುಣಿಸಿದ್ದ ಅಷ್ಟೇ ಹೊರತು ಅದಕ್ಕೆ ನಾವು ಯಾರೂ ಕೂಡ ಅಳತಾ ಕುಳಿತುಕೊಳ್ತಾ ಇಲ್ಲ, ಈ ಕುದುರೆಯನ್ನು ಬಿಡೋದಿಲ್ಲ, ನಾವೇನು ಕಾಡಾಡಿಗಳಾದಂತಹ ನಿನ್ನ ಮಾತಿಗೆ ಹೆದರೋದಕ್ಕೆ ಅಂತ ಹೇಳಿಬಿಟ್ಟು ಬಹಳ ಧೈರ್ಯವಾಗಿ ಅರ್ಜುನನ ಮೇಲೆ ಯುದ್ಧವನ್ನ ಆರಂಭ ಮಾಡಿದ್ದಾನೆ. ಸುರಥನಿಗೂ ಅರ್ಜುನನಿಗೂ ಕೂಡ ಘೋರವಾದಂತಹ ಸಂಗ್ರಾಮ ಆರಂಭವಾಗಿದೆ. ಕವಿ ಬಹಳ ಸ್ವಾರಸ್ಯವಾಗಿ ಯುದ್ಧವನ್ನು ವರ್ಣಿಸ್ತಾ ಇದ್ದಾನೆ.
1: ಈ ಸಲು ಚಳಿ

ಸುರಥನ ಬಂದು ಆ ಬಾಣದ ಏಟಿಗೆ ಅರ್ಜುನನಿಗೆ ಸಿಟ್ಟಾಗ್ಬಿಟ್ಟು ಅರ್ಜುನ ನಿಜವಾಗಿಯೂ ಧನಂಜಯನಾಗ್ಬಿಟ್ಟ ಅಂತ ಕವಿ ಹೇಳ್ತಾ ಇದ್ದಾನೆ. ಅಗ್ನಿಯಂತೆ ಉರಿದು ಬಿಟ್ಟಿದ್ದಾನೆ ಅರ್ಜುನನ ಸಿಟ್ಟಿಗೆ. ಹೇಗಾಯ್ತು ಅಂತಂದ್ರೆ ದಿಕ್ಕು ಯಾವುದು, ದೆಸೆ ಯಾವುದು, ಯಾವುದು ಅಂತ ಗೊತ್ತಾಗದೆ ಸುರಥ ವಿರಥನಾಗ್ಬಿಟ್ಟ. ಅಂದ್ರೆ ಸುರಥ ಅನ್ನೋ ಶಬ್ದದ ಸ್ವಾರಸ್ಯವನ್ನು ಹೇಳ್ತಾ ಇದ್ದಾನೆ, ರಥವನ್ನ ಕಳ್ಕೊಂಡ್ಬಿಟ್ಟ.

0: ಶಪದೊದೊಲಿಸುವುದು ಇದರೊಳೇನಹುದೆಂದನು.
1: ಸುರಥ ವಿರಥನಾಗ್ಬಿಟ್ಟ, ಅಂದ್ರೆ ರಥವನ್ನ ಕಳ್ಕೊಂಡ್ಬಿಟ್ಟ. ಮತ್ತೆ ಹೊಸ ರಥವನ್ನ ತಗೊಂಡು ಪುನಃ ಅರ್ಜುನನ ಮೇಲೆ ಬಾಣಪ್ರಯೋಗವನ್ನು ಮಾಡಿದ್ದಾನೆ. ಅರ್ಜುನನ ರಥ ಎಷ್ಟೋ ದೂರ ಹಾರಿ ಹೋಗ್ಬಿಟ್ಟಿದೆ. ಅವಾಗ ಅವನು ಅರ್ಜುನ ಹತ್ರ ಹೇಳ್ತಾ ಇದ್ದಾನೆ,

ಬಲ್ಲ ಪ್ರಯೋಜನವಿಲ್ಲ. ಒಂದು ಪ್ರತಿಜ್ಞೆ ಮಾಡು ಕೃಷ್ಣನ ಮುಂದೆ, ನಿನ್ನ ಪ್ರತಿಜ್ಞೆಗೆ ತಕ್ಕಂತೆ ನಾನೊಂದು ಪ್ರತಿಜ್ಞೆ ಮಾಡ್ತೀನಿ. ಎಷ್ಟೊತ್ತು ಯುದ್ಧ ಮಾಡೋದು? ಕೃಷ್ಣನ ನೋಡ್ತಾ ಶರೀರ ಬಂದವ್ ನಾನು, ನಿನ್ ಜೊತೆಲಿ ಯುದ್ಧ ಮಾಡೋದಕ್ಕೆ ನಂಗೆ ಪುರುಸತ್ತಿಲ್ಲ ಅಂತ ಹೇಳ್ಬಿಟ್ಟು ಅರ್ಜುನ ಪ್ರತಿಜ್ಞೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಅರ್ಜುನನು ಕೂಡ ಆ ರೀತಿಯಾಗಿ ಪ್ರತಿಜ್ಞೆ ಮಾಡಿಬಿಟ್ಟು ಅವನು ಕೂಡ ಅದಕ್ಕೆ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದಾನೆ.

0: ಭುಜವನು ಐವಡಯ ಭುಜಗೇಂದ್ರನಂದದಿಂ ಧರೆಯೊಳ್ ಪೊರಳ್ದುರುಳ್ದುದು ಪೊಯ್ದು ಉರೆ ಕೊಂದು ಆ ಕ್ಷಣಂ ಪರಬಲವನು.
1: ಇಬ್ಬರೂ ಕೂಡ ಪ್ರತಿಜ್ಞೆ ಮಾಡೋಣ ಅಂತಂದಾಗ ಅರ್ಜುನ, ನಿನ್ನನ್ನು ನಾನು ಕೊಲ್ದೆ ಇದ್ರೆ ನನಗೆ ಸಕಲ ಪಾಪವೂ ಬರಲಿ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಹಾಸ್ಯ ಮಾಡ್ತಾ, ಏ ನಿನ್ನನ್ನು ನಾನು ರಥದಿಂದ ಕೆಳಕ್ ಕೆಳದೇ ಇದ್ರೆ, ಕೆಳಗೆ ಬೀಳಿಸದೇ ಇದ್ರೆ ಪರಲೋಕದಲ್ಲಿ ನನಗೆ ದುರ್ಗತಿ ಆಗ್ಲಿಪ್ಪ ಅಂತ ಹೇಳಿ ಅವನು ಒಂದು ಪ್ರತಿಜ್ಞೆ ಮಾಡ್ತಾನೆ. ಹೀಗೆ ಇಬ್ಬರೂ ಪ್ರತಿಜ್ಞೆ ಮಾಡಿ ಪರಸ್ಪರ ಬಾಣಪ್ರಯೋಗ ಮಾಡ್ತಾ ಇದ್ದಾಗ ಅರ್ಜುನ ಸ್ವಲ್ಪ ಮಂಪಾಗ್ಬಿಡ್ತಾನೆ. ಅವಾಗ ಕೃಷ್ಣ, ಲೋ ಇವನ ತೋಳನ್ ಕತ್ತರಿಸೋ ಬೇಗ, ಏನ್ ನೋಡ್ತಾ ಇದೆಯೋ ಅಂತಂದಾಗ ದಿವ್ಯಾಸ್ತ್ರದಿಂದ ಅವನ ಬಲಗೈಯನ್ನ ಕತ್ತರಿಸಿ ಬಿಟ್ಟಿದ್ದಾನೆ. ಧೋಪ್ ಅಂತ ಹೇಳಿ ಐದು ಹೆಡೆಯ ನಾಗನಂತೆ ಆ ತೋಳು ಬಿದ್ದು ಬಿಟ್ಟು, ಐದು ಬೆರಳಿದೆ, ಐದು ಹೆಡೆಯ ನಾಗೇಂದ್ರನಂತೆ ಆ ತೋಳು ಬಿದ್ದು ಎಷ್ಟೋ ಸೈನ್ಯವನ್ನೆಲ್ಲ ಕೊಚ್ಚಿ ಹಾಕ್ಬಿಟ್ಟಿದೆ. ಒಂದು ತೋಳು ಹೋದ್ರೆ ಇನ್ನೊಂದು ತೋಳಿನಿಂದಲೇ ಯುದ್ಧಕ್ಕೆ ಅವನು ಬರ್ತಾ ಇದ್ದಾನೆ. ಹೀಗೆ ಅರ್ಜುನ ಅವನ ಎಡಗೈಯನ್ನು, ಎರಡು ಕಾಲುಗಳನ್ನು, ತಲೆಯನ್ನು ಎಲ್ಲವನ್ನು ಒಂದೊಂದಾಗಿ ಕತ್ತರಿಸ್ತಾ ಇದ್ದಾನೆ.

ಒಂದು ಕೋಳನ್ನ ಕತ್ತರಿಸಿದ್ರೆ ಎರಡಗೈಯಿಂದಲೇ ಅರ್ಜುನನನ್ನು ನಾನು ಮೆಟ್ಟಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ನುಗ್ಗಿ ಬರ್ತಾ ಇದ್ದಾಗ ಅರ್ಜುನ ನೋಡ್ತಾ ಇದ್ದಾನೆ, ಏನ್ ಇವನು ಒಂದು ಕೈ ಹೋದ್ರೂ ಇಷ್ಟು ಉತ್ಸಾಹದಲ್ಲಿ ಇದ್ದಾನೆ ಅಂತಂದಾಗ ಕೃಷ್ಣ, ಕತ್ತರಿಸೋ ಇನ್ನ ಕೈಯನ್ನ, ಏನ್ ನೋಡ್ತಾ ಇದೆಯಾ ಅಂತಂದಾಗ ಅವನು ಎಡಗೈಯನ್ನು ಕತ್ತರಿಸಿದ್ದಾನೆ. ಅವನಿಗೆ ಎರಡು ಕೈ ಹೋದ್ರೂ ಕೂಡ ಎರಡು ಕಾಲಿದೆಯಲ್ಲ, ಈ ಕಾಲಿಂದ ಒದ್ದು ಅರ್ಜುನನ ರಥದಿಂದ ಬೀಳಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನುಗ್ಗಿ ಬರ್ತಾ ಇದ್ದಾಗ ಎರಡು ಕಾಲನ್ನು ಕತ್ತರಿಸಿದ್ದಾನೆ. ಅದರಿಂದ ರಕ್ತ ಧಾರಾಕಾರವಾಗಿ ಸುರಿದು ಬಿಟ್ಟಿದೆ. ಅವನು ಎರಡು ಕೈಯು ಎರಡು ಕಾಲು ಹೋದರೂ ಕೂಡ ಹಾವಿನಂತೆ ತೆವಳುತ್ತಾ ಅರ್ಜುನನ ಮುಖಕ್ಕೆ ಬರ್ತಾ ಇದ್ದಾನೆ. ಆಗ ಕೃಷ್ಣ ತಲೆಯನ್ನು ಕತ್ತರಿಸು ಅಂತ ಹೇಳಿ ಅರ್ಜುನನಿಗೆ ಆಜ್ಞೆ ಮಾಡಿದಾಗ ಅರ್ಜುನ ಅವನ ತಲೆಯನ್ನು ಕತ್ತರಿಸ್ತಾ ಇದ್ದಾನೆ.

ಕೃಷ್ಣನ ಆಜ್ಞೆಯಂತೆ ಅರ್ಜುನ ಸುರಥನ ತಲೆಯನ್ನು ಕತ್ತರಿಸ್ತಾನೆ. ಮಹಾವಿಷ್ಣು ಭಕ್ತನ ಪ್ರತಿಜ್ಞೆಯೂ ಕೂಡ ನಡಿಬೇಕಲ್ಲ, ಹಾಗಾಗ್ಬಿಟ್ಟು ಅವನ ತಲೆಯನ್ನು ಕತ್ತರಿಸಿದರೂ ಕೂಡ ಆ ತಲೆ ಆಕಾಶ ಚಿಮ್ಮಿಬಿಟ್ಟು ಅರ್ಜುನನ ಎದೆಗೆ ಬಂದು ಬಡಿಯತ್ತೆ. ಬಡಿದುಬಿಟ್ಟು ಅರ್ಜುನ ಆ ಒಂದು ತೀವ್ರವಾದ ಘಾತಕ್ಕೆ ರಥದಿಂದ ಧೋಪ್ಪಂದು ಕೆಳಗೆ ಬಿದ್ದು ಬಿಡ್ತಾನೆ. ಆಮೇಲೆ ಆ ತಲೆ ಕೃಷ್ಣನ ಕಾಲಿನ ಬುಡಕ್ಕೆ ಬಂದ್ಬಿಟ್ಟು ಕೃಷ್ಣ ಜನಾರ್ದನ ರಾಘವ ಮುಕುಂದ ಅಂತ ಹೇಳಿ ವಿಷ್ಣು ನಾಮಸ್ಮರಣೆಯನ್ನು ಮಾಡ್ತಾನೆ.

ಕೃಷ್ಣನ ಆಜ್ಞೆಯಂತೆ ಅರ್ಜುನ ಸುರಥನ ತಲೆಯನ್ನು ಕತ್ತರಿಸ್ತಾನೆ. ಆಮೇಲೆ ಪರಮಾತ್ಮ ತನ್ನ ಆ ಪವಿತ್ರವಾದ ಕೈಯಿಂದ ಆ ತಲೆಯನ್ನ ಸ್ವೀಕರಿಸಿದ್ದಾನೆ. ಅದನ್ನು ನೋಡ್ಬಿಟ್ಟು ಕರುಣದಿಂದ ಆಕಾಶಕ್ಕೆ ಬೀಸ್ಬಿಟ್ಟು, ಗರುಡನಿತ್ರ ಇದನ್ನ ಪ್ರಯಾಗಕ್ಕೆ ಹಾಕು, ಅಲ್ಲಿ ಸದ್ಗತಿ ಆಗತ್ತೆ ಅಂತ ಹೇಳೋಣ. ಅವನು ಗರುಡ ಅದನ್ನು ತಗೊಂಡು ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಯಾವ ತಲೆಯನ್ನ ಪ್ರೀತಿಯಿಂದ ಮುಟ್ಟಿದ್ದಾನೆ ಆ ತಲೆಯನ್ನ ನಾನು ಆಭರಣವಾಗಿ ರುಂಡಮಾಲೆಯಾಗಿ ಧಾರಣೆ ಮಾಡಬೇಕು ಅಂತ ಶಿವನಿಗೆ ಮನಸ್ಸು ಬಂದ್ಬಿಟ್ಟು ಭೃಂಗೀಶನನ್ನ ಕಳಿಸ್ತಾ ಇದ್ದಾನೆ. ಹೋಗ್ಬಿಟ್ಟು ಆ ತಲೆಯನ್ನ ಗರುಡನಿಗೆ ಹೇಳಿಬಿಟ್ಟು

0: ತಗೊಂಡು ಬಾ ಅಂತ. ಇಲ್ಲಿ ಸ್ವಾರಸ್ಯ ಅಂತಂದ್ರೆ, ಕೃಷ್ಣ ಯಾರನ್ನ ಅತ್ಯಂತ ಪ್ರೀತಿಸ್ತಾನೋ ಶಿವ ಅವರನ್ನ ಬಹಳ ಪ್ರೀತಿಯಿಂದ ಆಧರಿಸ್ತಾನೆ. ಕೃಷ್ಣ ಭಕ್ತರು ಶಿವನನ್ನ ಧ್ಯಾನಿಸ್ತಾರೆ ಅಂದ್ರೆ ಹರಿಹರ ಅಭೇದವನ್ನ ಕವಿ ಬಹಳ ಚೆನ್ನಾಗಿ ಇಲ್ಲಿ ಪ್ರತಿಪಾದನೆ ಮಾಡ್ತಾನೆ.
1: ಇದುವರೆಗೆ ಲಕ್ಷ್ಮೀಶ ಕವಿಯ ಜೈಮಿನಿ ಭಾರತದ 14ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ಎಲ್ ರತ್ನ, ವ್ಯಾಖ್ಯಾನ ಮಾಡಿದವರು ಶ್ರೀ ಕೇಶವ ಅವಧಾನಿ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
3: ಆಕಾಶವಾಣಿ, ಸಮಯ ಇನ್ನೇನು 2 ಗಂಟೆಯಾಗಲಿದೆ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು ಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ್ ಖಂಡ್ರೆ ಆಕ್ಷೇಪ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ತಮ್ಮ ಸ್ವಕ್ಷೇತ್ರವಾದ ಕನಕಪುರಕ್ಕೆ ಆಗಮಿಸಿದ್ದು, ಹಾರೋಹಳ್ಳಿಯಲ್ಲಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಬೆಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಹಾರೋಹಳ್ಳಿಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಜನರು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಬಳಿಕ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆ ನಡೆಸಿದ ಡಿಕೆ ಶಿವಕುಮಾರ್, ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈ ಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಧಾರವಾಡ ಜಿಲ್ಲೆಯ ನಾಗರಿಕರಿಗೆ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ತಿದ್ದುಪಡಿ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವ ನಿಟ್ಟನಲ್ಲಿ ಧಾರವಾಡ ನಗರದ ಲಿಂಗಾಯತ ಭವನ ಹತ್ತಿರ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ನೂತನ ಆಧಾರ್ ಸೇವಾ ಕೇಂದ್ರ ತೆರೆಯಲಾಗಿದೆ. ಇಂದು ಸಂಜೆ ಕೇಂದ್ರವನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಉದ್ಘಾಟಿಸಲಿದ್ದಾರೆ. ಸುಸಜ್ಜಿತವಾದ ನೂತನ ಆಧಾರ್ ಸೇವಾ ಕೇಂದ್ರ ಕುರಿತು ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಪ್ರಾದೇಶಿಕ ಕಚೇರಿಯ ವ್ಯವಸ್ಥಾಪಕ ವಿಜಯ್ ಕುಮಾರ್ ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಇವತ್ತು ನಾವು ಧಾರವಾಡ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ಆಧಾರ್ ಸೇವಾ ಕೇಂದ್ರ ಇನಾಗ್ರೇಷನ್ ಮಾಡ್ತಾ ಇದೀವಿ. ಸೊ ಈ ಆಧಾರ್ ಸೇವಾ ಕೇಂದ್ರ ರೆಗ್ಯುಲರ್ ಆಧಾರ್ ಸೇವಾ ಕೇಂದ್ರಗಿನ್ನ ವಿಭಿನ್ನವಾಗಿರುತ್ತೆ. ಸೊ ಇಲ್ಲಿ ಟೋಟಲ್ 4 kit ಇರುತ್ತೆ. 4 kit ಅಂದ್ರೆ ಅಟ್ ಎ ಟೈಮ್ 4 ಜನ ರೆಸಿಡೆಂಟ್ಸ್ ಬಂದು ಅವ್ರದ್ದು ಏನೇ ಆಧಾರ್ ಸರ್ವಿಸ್ ಇದ್ರು ಅಪ್ಡೇಟ್ ಮಾಡ್ಕೋಬಹುದು. ಸೊ ಈ ಸೇವಾ ಕೇಂದ್ರದಲ್ಲಿ ದಿನಕ್ಕೆ 250-300 ಆಧಾರ್ ಸರ್ವಿಸಸ್ ಅನ್ನ ಪಡಿಬಹುದು.
0: ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು, ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು ಹೋದ ಹಣಕಾಸಿನ ಸ್ಥಿತಿಗತಿ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶ್ವೇತಪತ್ರ ಹೊರಡಿಸಲಿ ಎಂದು ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ರಾಜ್ಯದ ಹಣಕಾಸು ದುಸ್ಥಿತಿ ದೊಡ್ಡ ಪ್ರಮಾಣದಲ್ಲಿದೆ, ಆದರೆ ಸುಧಾರಿಸುವ ಚಿಂತನೆ ಈವರೆಗೂ ಮುಖ್ಯಮಂತ್ರಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ. ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಿಟ್ಟು

0: ಹಣಕಾಸಿನ ಸ್ಥಿತಿ ಕುರಿತು ರಾಜ್ಯದ ಜನತೆಗೆ ಮಾಹಿತಿಯ ಅಗತ್ಯವಿದೆ, ಹಾಗಾಗಿ ಕೂಡಲೇ ಶ್ವೇತಪತ್ರ ಹೊರಡಿಸಬೇಕೆಂದು ಅವರು ಒತ್ತಾಯಿಸಿದ್ದಾರೆ. ಯಾದಗಿರಿ ರಾಯಚೂರು ಭಾಗದ ಪ್ರಮುಖ ಸಂಪರ್ಕ ಮಾರ್ಗವಾಗಿರುವ ರಾಷ್ಟೀಯ ಹೆದ್ದಾರಿ 150A ಅಗಲೀಕರಣ ಮತ್ತು ಮರುನಿರ್ಮಾಣ ಕಾಮಗಾರಿಗೆ ಮಹತ್ವದ ಮುನ್ನಡೆ ದೊರೆತಿದ್ದು, ಯೋಜನಾ ವರದಿ ಡಿಪಿಆರ್ ಸಿದ್ದಪಡಿಸುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಸಂಸದ ಜಿ ಕುಮಾರನಾಯಕ ತಿಳಿಸಿದ್ದಾರೆ. ಶಹಾಪುರ ಹತ್ತಿಗೂಡೂರು ಲಿಂಗಸಗೂರು ಮಾರ್ಗದಲ್ಲಿ ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳು ಹಾಗೂ ಸಂಚಾರದ ಒತ್ತಡವನ್ನು ಗಮನದಲ್ಲಿಟ್ಟುಕೊಂಡು ರಸ್ತೆ ಸಾರಿಗೆ ಮತ್ತು ರಾಷ್ಟೀಯ ಹೆದ್ದಾರಿ ಸಚಿವಾಲಯದ ಅಧಿಕಾರಿಗಳ ಗಮನ ಸೆಳೆದಿರುವುದಾಗಿ ಅವರು ತಿಳಿಸಿದ್ದಾರೆ. ಹತ್ತಿಗೂಡೂರು ತಿಂಥಿಣಿ ಸೇತುವೆ ಭಾಗದಿಂದ ಲಿಂಗಸೂಗೂರುವರೆಗಿನ ರಾಷ್ಟೀಯ ಹೆದ್ದಾರಿ 150A ರಸ್ತೆಯನ್ನು ಅಗಲೀಕರಣಗೊಳಿಸುವ ಅಗತ್ಯವನ್ನು ಸಚಿವಾಲಯದ ಕಾರ್ಯದರ್ಶಿಯವರಿಗೆ ಪತ್ರದ ಮೂಲಕ ಮನವರಿಕೆ ಮಾಡಿಕೊಡಲಾಗಿದೆ. ಈ ಮನವಿಗೆ ಸ್ಪಂದಿಸಿರುವ ಸಚಿವಾಲಯ ಹೆದ್ದಾರಿ ಅಭಿವೃದ್ಧಿಗೆ ಸಂಬಂಧಿಸಿದ ಡಿಪಿಆರ್ ಸಿದ್ದಪಡಿಸುವ ಕಾರ್ಯ ಆರಂಭಿಸಲು ಅನುಮತಿ ನೀಡಿದೆ ಎಂದು ಅವರು ತಿಳಿಸಿದ್ದಾರೆ. ಗೃಹ ಬಳಕೆಯ 14.2 kg ಅನಿಲ ಸಿಲಿಂಡರ್ ದರವನ್ನು 29 ರೂಪಾಯಿಗೆ ಏರಿಸಿರುವ ಕೇಂದ್ರ ಸರ್ಕಾರದ ಬಗ್ಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಳೆದ 3 ತಿಂಗಳಿನಲ್ಲಿ 2ನೇ ಬಾರಿ ಸ್ತ್ರೀ ಸಾಮಾನ್ಯರು ಬಳಸುವ ಅಡುಗೆ ಅನಿಲ ದರ ಏರಿಕೆ ಮಾಡಲಾಗಿದ್ದು, ನಾಗರಿಕರಿಗೆ ಸುಮಾರು 90 ರೂಪಾಯಿ ಹೊರೆ ಬಿದ್ದಿದೆ ಎಂದರು. ಇದರಿಂದ ಬಡವರು ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೋಲಾರದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪಿಸಲು ರಾಜ್ಯ ಸರ್ಕಾರ ಉದ್ದೇಶಿಸಿದ್ದು, ರಾಷ್ಟೀಯ ವೈದ್ಯಕೀಯ ಆಯೋಗದೊಂದಿಗೆ ಸಮನ್ವಯ ಸಾಧಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯವು ಬೆಂಗಳೂರಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದ ಜಂಟಿ ನಿರ್ದೇಶಕ ಪ್ರಾಧ್ಯಾಪಕ ಡಾ.ಎಸ್.ವೆಂಕಟರಾಘವ ಅವರನ್ನು ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನಾಗಿ ನೇಮಿಸಿದೆ. ವೈದ್ಯಕೀಯ ಕಾಲೇಜು ಸ್ಥಾಪನೆ ಸಂಬಂಧ ಆಯೋಗದೊಂದಿಗೆ ಸಮನ್ವಯ ಸಾಧಿಸಿ ಅಗತ್ಯ ಪ್ರಕ್ರಿಯೆ ಪ್ರಾರಂಭಿಸಬೇಕು. ಕಾಲೇಜುಗಳಿಗೆ ಅಗತ್ಯವಿರುವ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ, ಮೂಲಸೌಕರ್ಯ, ವೈದ್ಯಕೀಯ ಉಪಕರಣಗಳು, ಮಾನವ ಸಂಪನ್ಮೂಲಗಳು ಹಾಗೂ ಇತರ ಶಾಸನಬದ್ಧ ಅವಶ್ಯಕತೆಗಳಿಗೆ ಸಂಬಂಧಿಸಿದ ಸಮಗ್ರ ಪ್ರಸ್ತಾವನೆಗಳನ್ನು ಸಿದ್ದಪಡಿಸಿ ಸರ್ಕಾರಕ್ಕೆ ಸಲ್ಲಿಸುವ ಉದ್ದೇಶದಿಂದ ಈ ತಾತ್ಕಾಲಿಕ ವಿಶೇಷಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸಲಾಗಿದೆ. ವಿಶೇಷಾಧಿಕಾರಿಯು ಕೂಡಲೇ ಕಾರ್ಯಪ್ರವೃತ್ತರಾಗಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅವಶ್ಯವಿರುವ ಪ್ರಾಥಮಿಕ ಮಾಹಿತಿಯನ್ನು ಸಂಗ್ರಹಿಸಬೇಕು. ಜಿಲ್ಲಾಡಳಿತ ಹಾಗೂ ಸಂಬಂಧಿತ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಬೇಕು. ಹಂತವಾರು ಕಾರ್ಯಯೋಜನೆಯನ್ನು ಸಿದ್ದಪಡಿಸಬೇಕು ಹಾಗೂ ಪ್ರಗತಿ ವರದಿಯನ್ನು ಕಾಲಕಾಲಕ್ಕೆ ಸರ್ಕಾರಕ್ಕೆ ಹಾಗೂ ನಿರ್ದೇಶನಾಲಯಕ್ಕೆ ನೀಡಬೇಕು ಎಂದು ಸೂಚಿಸಲಾಗಿದೆ. ವೈದ್ಯಕೀಯ ಕಾಲೇಜು ನಿರ್ಮಿಸಲು ನಗರದ ಹೊರವಲಯದ ಸ್ಯಾನಿಟೋರಿಯಂ ಬಳಿ ಈಗಾಗಲೇ 22 ಎಕರೆ 36 ಗುಂಟೆ ಜಾಗ ಗುರುತಿಸಲಾಗಿದೆ. ನಿವೇಶನ ಮತ್ತು ವಸತಿ ರಹಿತರಿಗೆ ವಸತಿ ನೀಡುವುದು ಸರ್ಕಾರದ ಕರ್ತವ್ಯ. ಹಲವು ವರ್ಷಗಳಿಂದ ಸರ್ಕಾರದಿಂದ ಮನೆ ನಿರ್ಮಿಸಬೇಕು. ನಿವೇಶನ ರಹಿತರು ವಸತಿ ರಹಿತರಿಗೆ ಆದ್ಯತೆ ಮೇರೆಗೆ ಸ್ವಂತ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಜನಪರ ಯೋಜನೆಗಳೊಂದಿಗೆ ವಸತಿ ನೀಡುವ ಯೋಜನೆಗೂ ಮಹತ್ವ ನೀಡಿದೆ ಎಂದು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ 18 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಸವ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ಆಯ್ಕೆಯಾಗಿರುವ ಅರ್ಹ ಫಲಾನುಭವಿಗಳಿಗೆ ನೂತನ ಮನೆ ನಿರ್ಮಾಣ ಕಾಮಗಾರಿ ಆದೇಶ ಪ್ರತಿ ವಿತರಣಾ ಕಾರ್ಯಕ್ರಮದಲ್ಲಿ ಸುಮಾರು 400ಕ್ಕೂ ಅಧಿಕ ಫಲಾನುಭವಿಗಳಿಗೆ ಆದೇಶ ಪತ್ರವನ್ನು ವಿತರಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಬಡವರ ಪರವಾಗಿದ್ದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಗೌರವಯುತವಾಗಿ ಬಾಳ್ವೆ ನಡೆಸಲು ಬೇಕಾದ ಎಲ್ಲ ಸವಲತ್ತುಗಳನ್ನು ಆದ್ಯತೆ ಮೇರೆಗೆ ಒದಗಿಸುತ್ತಾ ಬಂದಿದೆ ಎಂದು ಅವರು ತಿಳಿಸಿದರು. ವಿಶ್ವ ಸೈಕಲ್ ದಿನಾಚರಣೆ ಅಂಗವಾಗಿ ದಾವಣಗೆರೆಯಲ್ಲಿಂದು ವಿವಿಧ ಇಲಾಖೆ ಮತ್ತು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಬೃಹತ್ ಸೈಕಲ್ ರ್ಯಾಲಿಗೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿದ ರ್ಯಾಲಿಯು ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿತು. ಮುಂಜಾನೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಮಾಯಿಸಿದ್ದ 100 ಸೈಕಲ್ ಪ್ರಿಯರು ಉತ್ಸಾಹದಿಂದ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಬಳಿಕ ಜಿಲ್ಲಾ ಕ್ರೀಡಾಂಗಣದಿಂದ ಹೊರಟ ರ್ಯಾಲಿಯು ವಿದ್ಯಾರ್ಥಿ ಭವನ, ಹದಡಿ ರಸ್ತೆಯ ಐಟಿಐ ಕಾಲೇಜ್

0: ಗೇಟ್, ಕಾಫಿ ಡೇ ಸರ್ಕಲ್, ಡೆಂಟಲ್ ಕಾಲೇಜ್ ರಸ್ತೆ ಹಾಗೂ ಬಾಪೂಜಿ ಆಸ್ಪತ್ರೆ ಕ್ರಾಸ್ ಮಾರ್ಗವಾಗಿ ಸಾಗಿ ಸಾರ್ವಜನಿಕರ ಗಮನ ಸೆಳೆಯಿತು. ನಂತರ ಸೈಕಲ್ ರ್ಯಾಲಿ ಮರಳಿ ಜಿಲ್ಲಾ ಕ್ರೀಡಾಂಗಣದಲ್ಲಿಯೇ ಮುಕ್ತಾಯಗೊಂಡಿತು. ರ್ಯಾಲಿಯಲ್ಲಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ಹಿರಿಯ ನಾಗರಿಕರವರೆಗೆ ವಿವಿಧ ವಯೋಮಾನದ ಸೈಕಲ್ ಪ್ರಿಯರು ಹಾಗೂ ಸಾರ್ವಜನಿಕರು ಸೈಕಲ್ ಚಲಾಯಿಸುವ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ದೈಹಿಕ ಆರೋಗ್ಯದ ಮಹತ್ವದ ಸಂದೇಶ ಸಾರಿದರು. ಯಾದಗಿರಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ವಿದ್ಯುತ್ ಪರಿವರ್ತಕ ಟಿಸಿ ಮರುಜೋಡಣೆ ಕಾರ್ಯದಲ್ಲಿ ವಿಳಂಬವಾಗುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಹೆಚ್ಚುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕ ಶಶಿಧರ ಕುರೇರ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸುಟ್ಟ ಅಥವಾ ಹಾನಿಗೊಳಗಾದ ಟಿಸಿಗಳನ್ನು ತ್ವರಿತವಾಗಿ ಬದಲಾಯಿಸುವುದು ಅಧಿಕಾರಿಗಳ ಜವಾಬ್ದಾರಿಯಾಗಿದ್ದು, ನಿರ್ಲಕ್ಷ್ಯ ಅಥವಾ ಅನಗತ್ಯ ವಿಳಂಬ ಕಂಡುಬಂದರೆ ಸಂಬಂಧಿಸಿದ ಸಿಬ್ಬಂದಿ ವಿರುದ್ದ ಅಮಾನತು ಸೇರಿದಂತೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಮುಂಗಾರು ಅವಧಿಯಲ್ಲಿ ಗಾಳಿ ಮಳೆ ಹಾಗೂ ಪ್ರಕೃತಿ ವಿಕೋಪಗಳಿಂದ ವಿದ್ಯುತ್ ವ್ಯತ್ಯಯ ಉಂಟಾದರೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಪರಿಹರಿಸಬೇಕು. ರೈತರಿಗೆ ಕೃಷಿ ಪಂಪ್ಸೆಟ್ಗಳಿಗೆ ನಿಗದಿತ 7 ಗಂಟೆಗಳ ವಿದ್ಯುತ್ ಪೂರೈಕೆ ಖಚಿತಪಡಿಸಬೇಕು ಎಂದು ಅವರು ಸೂಚಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಾದ್ಯಂತ ಕೈಗಾರಿಕೆ, ಕಾರ್ಖಾನೆ, ವಿವಿಧ ವಾಣಿಜ್ಯ ಸಂಸ್ಥೆಗಳ ಮೇಲೆ ಅಧಿಕಾರಿಗಳು ಜಂಟಿ ದಾಳಿ ನಡೆಸಿ 28 ಬಾಲಕಾರ್ಮಿಕರನ್ನು ರಕ್ಷಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಸ್ವಕ್ಷೇತ್ರ ಕನಕಪುರದಲ್ಲಿ ಜನತೆಗೆ ಕೃತಜ್ಞತಾ ಸಮರ್ಪಣೆ. ಧಾರವಾಡದಲ್ಲಿ ಇಂದು ಸಂಜೆ ನೂತನ ಸುಸಜ್ಜಿತ ಆಧಾರ್ ಸೇವಾ ಕೇಂದ್ರ ಆರಂಭ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಉದ್ಘಾಟನೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆರೋಪ. ಅಡುಗೆ ಅನಿಲ ದರ ಏರಿಕೆಗೆ ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರಸಮಂಜರಿ ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ನರಸಿಂಹಯ್ಯ ಭಟ್ ಅವರು.
2: ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ. ವಿಶ್ವವು ಸದಾ ಚಲನಾತ್ಮಕವಾಗಿರುವಂತಹದ್ದು, ಆದ್ದರಿಂದಲೇ ಇದಕ್ಕೆ ಜಗತ್ತು ಎಂಬ ಅನ್ವರ್ಥನಾಮ ಬಂದಿದೆ. ನಿಂತ ನೀರಾಗಲಿ ಗಾಳಿಯಾಗಲಿ ಸದಾ ಶುದ್ಧವಾಗಿರಲಾರವು. ಆದ್ದರಿಂದಲೇ ತಮ್ಮನ್ನು ಸದಾ ಚಲನೆಯಲ್ಲಿರಿಸಿಕೊಂಡು ಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತವೆ. ಜಗತ್ತು ಚಲನೆಯಲ್ಲಿರುವುದರಿಂದಲೇ ಇದು ಶುದ್ಧ ಮತ್ತು ಸುಂದರ. ಸೃಷ್ಟಿ, ಸ್ಥಿತಿ, ಲಯ ಇವು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಹಳೆಯದಾಗಿದ್ದನ್ನು ತೆಗೆಯುವ ಕಾರ್ಯವನ್ನು ಲಯವೆಂದು ಕರೆದರೆ ಹೊಸದರ ಧಾರಣೆಯ ಆರಂಭವೇ ಸೃಷ್ಟಿ ಎಂದು ಸರಳವಾಗಿ ಅರ್ಥೈಸಬಹುದಾಗಿದೆ. ಪ್ರಕೃತಿಯಲ್ಲಿ ಹಳೆಯದು ಕಳೆದು ಹೊಸದು ಸೃಷ್ಟಿಯಾಗುವ ಕಾಲವೇ ವಸಂತಕಾಲ. ಹಸಿರಾದ ಚಿಗುರು ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಪಡೆದು ನಾವೀನ್ಯವನ್ನು ತೋರಿಸಿದಾಗ ಭಾರತೀಯರಾದ ನಮಗೆ ನವ ವರ್ಷದ, ಅಂದರೆ ಹೊಸ ವರ್ಷದ ಆರಂಭವಾಗುತ್ತದೆ. ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಎಂಬಂತೆ ಜೀವನಕ್ಕೆ ಪರಮಾವಶ್ಯಕಗಳಾದ ನೀರು ಮತ್ತು ಅನ್ನ ಅಥವಾ ಆಹಾರದ ಸೃಷ್ಟಿಯ ಆರಂಭವಾಗುವ ಮುಂಗಾರೂ ಕೂಡ ಹೊಸ ವರ್ಷವೇ. ಬಿಸಿಲ ಬೇಗೆಯು ಬದಿಗೆ ಸರಿದು ಮಳೆಯ ತಂಪಾದ ಮಾರುತಗಳು ಆಹ್ಲಾದತೆಯನ್ನು ಉಂಟುಮಾಡುತ್ತಾ ಕೃಷಿಕರಲ್ಲಿ, ಪ್ರೇಮಿಗಳಲ್ಲಿ, ಪಶು ಪಕ್ಷಿಗಳಲ್ಲಿ, ಮರ ಗಿಡ ಧಾನ್ಯ ಕ್ಷೇತ್ರಗಳಲ್ಲಿ ಹೊಸ ಹುರುಪನ್ನು ಉಂಟುಮಾಡುವ ಸಮಯವೇ ಮುಂಗಾರು. ಆಹಾರದ ಉತ್ಪಾದನೆಯನ್ನು ಆರಂಭಿಸಲು ರೈತರು ಮುಂಗಾರಿಗಾಗಿ ಕಾಯುತ್ತಿರುತ್ತಾರೆ. ಕೃಷಿ ಪ್ರಧಾನವಾದ ಭಾರತದಲ್ಲಂತೂ ಮುಂಗಾರು ಬಂತೆಂದರೆ ಸಾಕು, ಎಲ್ಲ ಚಟುವಟಿಕೆಗಳೂ ವೇಗವನ್ನು ಪಡೆದುಕೊಳ್ಳುತ್ತವೆ. ಮುಂಗಾರು ಬಿಸಿಲಲ್ಲಿ ಬಳಲಿ ಬೆಂಡಾಗಿ ನಿರುತ್ಸಾಹಿಗಳಾದವರಿಗೆ ಭರವಸೆಯ ಬೆಳಕು, ನೀರಿಲ್ಲದೆ ನಿರಾಶರಾದ ಜೀವಿಗಳಿಗೆ ತಂಪಿನ ಆಶಾಕಿರಣ.

0: ರೈತರ ಕೃಷಿ ಯಜ್ಞಕ್ಕೆ ಶುಭಾರಂಭದ ಸಂಕೇತ. ದೂರಾದ ಪ್ರೇಮಿಗಳಿಗೆ ಸನಿಹದ ಬಯಕೆಯನ್ನು ತರಿಸುವ ಮೋಹಕ ಮಂತ್ರ. ಚಿಣ್ಣರು ಮಳೆಯಲ್ಲಿ ನೆನೆಯಲು, ಬಗೆ ಬಗೆಯ ನೀರಾಟವಾಡಲು ಹಂಬಲಿಸುವ ಕಾಲ. ಕವಿಗಳು ತಮ್ಮ ಕಾವ್ಯ ಕನ್ನಿಕೆಯನ್ನು ಸಿಂಗರಿಸುವ ಕಾಲ. ಹೀಗೆ ಪ್ರತಿಯೊಬ್ಬನ ಜೀವನದಲ್ಲಿ ಚಿಂತನ ಮಂಥನ ಕಲ್ಪನೆಗಳಿಗೆ, ದುಡಿಯುವವರ ಚಟುವಟಿಕೆಗಳಿಗೆ ಪ್ರೇರಣೆಯನ್ನು ಒದಗಿಸುವ ಈ ಕಾಲವೇ ಮುಂಗಾರು. ಇಳೆಯನ್ನು ತಣಿಸುವ ಈ ಮುಂಗಾರನ್ನು ಕವಿಗಳು ಮನದುಂಬಿ ವರ್ಣಿಸಿ ಸಹೃದಯರ ಮನವನ್ನು ತಣಿಸಿದ್ದಾರೆ. ಎಲ್ಲ ಭಾಷೆಗಳಲ್ಲೂ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದು. ಸಂಸ್ಕೃತ ಭಾಷೆಯಲ್ಲೂ ಮುಂಗಾರಿನ ವರ್ಣನೆಯನ್ನು ಬಹು ಸುಂದರವಾಗಿ ಮಾಡಿದ್ದಾರೆ. ಈ ಸಂಸ್ಕೃತ ಭಾಷೆಯಲ್ಲಿ ಮುಂಗಾರಿನ ವರ್ಣನೆಯನ್ನು ಹೇಗೆ ಮಾಡಿದ್ದಾರೆ ಎಂಬುದನ್ನು ಕೆಲವೊಂದು ಉದಾಹರಣೆಗಳೊಂದಿಗೆ ನಾವಿಂದು ಗಮನಿಸೋಣ. ವಿಶ್ವದ ಅತ್ಯಂತ ಪ್ರಾಚೀನತಮವಾದ ಭಾಷೆಗಳಲ್ಲಿ ಶಿಖರಪ್ರಾಯವಾದ ಸಂಸ್ಕೃತ ಭಾಷೆ ಕೇವಲ ವೇದದ ಭಾಷೆಯಾಗದೆ ಜನಸಾಮಾನ್ಯರ ಆಡುಭಾಷೆಯೂ ಆಗಿತ್ತು. ಸಂಸ್ಕೃತದ ಆದಿಕವಿಗಳಾದ ವಾಲ್ಮೀಕಿ, ವೇದವ್ಯಾಸ, ಕಾಳಿದಾಸಾದಿ ಕವಿ ಪುಂಗವರು ತಮ್ಮ ಕೃತಿಗಳಲ್ಲಿ ವಿಶ್ವ ಪ್ರಸಿದ್ಧವಾದ ಭಾರತೀಯ ಸಂಸ್ಕೃತಿಯನ್ನು ಚಿತ್ರಿಸುವುದರೊಂದಿಗೆ ಭಾರತೀಯರ ಜೀವನ ಇತಿಹಾಸವನ್ನೂ, ಈ ದೇಶದ ವೀರರ ಶೌರ್ಯ ಗಾಥೆಯನ್ನೂ, ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನೂ ಮನೋಜ್ಞವಾಗಿ ಬಣ್ಣಿಸಿದ್ದಾರೆ. ಅದರಲ್ಲೂ ಭಾರತದ ವಿಭಿನ್ನ ಭಾಗಗಳ ಕವಿಗಳು ಬೇರೆ ಬೇರೆ ಋತುಗಳಲ್ಲಿ ಈ ಭೂಮಿಯ ಸೌಂದರ್ಯವನ್ನು ವರ್ಣಿಸಲು ಪ್ರಾಚೀನತಮವಾದ ಸಂಸ್ಕೃತ ಭಾಷೆಯನ್ನೇ ಆಯ್ಕೆ ಮಾಡಿಕೊಂಡಿರುವುದು ಈ ಭಾಷೆಯ ಮಹತ್ವವನ್ನು, ಜನಪ್ರಿಯತೆಯನ್ನು ಸೂಚಿಸುತ್ತದೆ. ಸಂಸ್ಕೃತದ ಕಾವ್ಯಗಳಲ್ಲಿ ಋತುಗಳ ವರ್ಣನೆಯ ವಿಚಾರ ಬಂದಾಗ ವಸಂತ ಮತ್ತು ವರ್ಷ ಋತುವಿನ ವರ್ಣನೆ ಎಲ್ಲ ಸಹೃದಯಿಗಳ ಚಿತ್ತಾಪಹಾರಕವಾಗಿದೆ. ಸೂರ್ಯ ಕಿರಣಗಳ ಸಹಾಯದಿಂದ ಭೂಮಿಯ ನೀರನ್ನು ಹೀರುವ ಮೋಡಗಳು ಸಿಹಿಯಾದ ನೀರಿಂದ ಮೈದುಂಬಿ ನೀಲ ಮೇಘಗಳಾಗಿ ಕೃಷ್ಣನ ಕಾಂತಿಯನ್ನು ಧರಿಸಿ ಬೇಸಿಗೆಯ ಧಗೆಯ ನೀಗಿಸಿ ನೀರೆರೆಯಲು ಸಿದ್ಧವಾಗುವ ಈ ಕಾಲವೇ ಮುಂಗಾರು. ಎತ್ತರದಲ್ಲಿರುವ ಮುಂಗಾರಿನ ಮೋಡಗಳನ್ನು ನೋಡಿದ ಕವಿಯೋರ್ವ ಸುಂದರವಾದ ಸುಭಾಷಿತ ಶ್ಲೋಕವನ್ನು ಹೀಗೆ ರಚಿಸಿದ್ದಾನೆ. ಗೌರವಂ ಪ್ರಾಪ್ಯತೆ ದಾನಾತ್ ನತು ವಿತ್ತಸ್ಯ ಸಂಚಯಾತ್ ಸ್ಥಿತಿರುಚ್ಚೈ ಪಯೋದಾನಾಂ ಪಯೋಧೀನಾಮಧಸ್ಥಿತಿ. ಅಂದರೆ ಬೇರೆಯವರ ಹಿತಕ್ಕಾಗಿ ದಾನ ಮಾಡುವವರು ಮೋಡಗಳಂತೆ ಎತ್ತರವಾದ ಸ್ಥಾನವನ್ನು ಪಡೆಯುತ್ತಾರೆ ಎಂಬುದು ಈ ಸುಭಾಷಿತಕಾರನ ಅಭಿಪ್ರಾಯ. ಪ್ರಕೃತಿಯಲ್ಲಿನ ಮೋಡಗಳ ಉದಾತ್ತತೆಯನ್ನು ಕವಿ ತನ್ನ ಕವಿತಾ ರಚನೆಯ ಪ್ರತಿಭೆಯಿಂದ ಜಗತ್ತಿಗೆ ತಿಳಿಯಪಡಿಸುತ್ತಿದ್ದಾನೆ. ಮುಂಗಾರಿನ ಆರಂಭವನ್ನು ಆದಿಕವಿ ವಾಲ್ಮೀಕಿಯವರು ರಾಮಾಯಣದಲ್ಲಿ ವರ್ಣಿಸಿದ್ದಾರೆ. ಸೀತಾಪಹರಣದ ನಂತರ ಸುಗ್ರೀವನ ಸಖ್ಯವನ್ನು ಪಡೆದು ವಾಲಿಯನ್ನು ದಂಡಿಸಿದ ಶ್ರೀರಾಮನು ಮಾಲ್ಯವಂತ ಪರ್ವತದಲ್ಲಿ ವಾಸಿಸುತ್ತಾ ಲಕ್ಷ್ಮಣನನ್ನು ಕುರಿತು ಈ ಮಾತನ್ನು ಹೇಳುತ್ತಾನೆ.
1: ಅಯಂ ಸಕಾಲ ಸಂಪ್ರಾಪ್ತ ಸಮಯೋಸ್ತಿ ಜಲಾಗಮ ಸಂಪಶ್ಯತ್ವಂ ನಭೋ ಮೇಘೈ ಸಂವೃತಂಗಿರಿ ಸನ್ನಿಭೈ.
0: ಇದರ ಭಾವಾರ್ಥ ಹೀಗೆ ಇದೆ. ತಮ್ಮ ಲಕ್ಷ್ಮಣ, ನೋಡಲಿ, ಆಕಾಶವು ಪರ್ವತದಂತಿರುವ ದೊಡ್ಡ ದೊಡ್ಡ ಮೋಡಗಳಿಂದ ಆವೃತವಾಗುತ್ತಿದೆ. ನೀರನ್ನು ಸುರಿಸುವ ಮುಂಗಾರಿನ ಸಮಯವು ಬರುತ್ತಿದೆ. ಅಂದರೆ ನೀರಿಗಾಗಿ ನಿರೀಕ್ಷಿಸುತ್ತಿರುವ ರೈತರಿಗೆ, ಪಶು ಪಕ್ಷಿ ಜೀವಿಗಳಿಗೆ ಸಂತಸವನ್ನುಂಟು ಮಾಡುವ ಮುಂಗಾರಿನ ಆರಂಭವನ್ನು, ಆಗಮನವನ್ನು ಕವಿ ವಾಲ್ಮೀಕಿಯವರು ಶ್ರೀರಾಮನ ಮಾತಿನಿಂದ ಪ್ರಕಟಪಡಿಸುತ್ತಿದ್ದಾರೆ. ಅಲ್ಲದೆ ಮುಂಗಾರು ಸಮೀಪಿಸುತ್ತಿದ್ದಂತೆಯೇ ಪ್ರಕೃತಿಯಲ್ಲಾಗುತ್ತಿರುವ ಬದಲಾವಣೆಯನ್ನು ಅವಲೋಕಿಸುತ್ತಾ ಸೀತಾನ್ವೇಷಣೆ ಮಾಡುತ್ತಿರುವ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾನೆ.
1: ಸೋದರ, ರಜಃ ಪ್ರಶಾಂತಂ ಸಹಿಮೋದ್ಯ ವಾಯುಃ ನಿದಾಘ ದೋಷ ಪ್ರಸರಾಃ ಪ್ರಶಾಂತಾಃ ಸ್ಥಿತಾ ಹಿ ಯಾತ್ರಾ ವಸುಧಾಧಿಪಾನಾಂ ಪ್ರವಾಸಿನೋ ಯಾಂತಿ ನರಾಃ ಸ್ವದೇಶಾನ್.

0: ಬಿಸಿಲಿನ ಭಾವವನ್ನು ನಾವು ಬಿಸಿಲಿನ ತಾಪದಿಂದ ಚದುರಿರುವ ಧೂಳಿನ ಕಣಗಳು ಶಾಂತವಾಗುತ್ತಿವೆ. ಬೇಸಿಗೆಯ ಬಿಸಿಗಾಳಿಯು ತಣ್ಣಗಾಗುತ್ತಾ ಪರಿಸರವನ್ನು ಶಾಂತವಾಗಿಸುತ್ತಿದೆ. ರಾಜ ಮಹಾರಾಜರುಗಳ ಸೈನ್ಯವು ಜೈತ್ರಯಾತ್ರೆಯನ್ನು ಮುಗಿಸಿ ಸ್ವರಾಜ್ಯಕ್ಕೆ ಹಿಂದಿರುಗುತ್ತಿದೆ. ದೇಶಾಟನೆಯನ್ನು ಮುಗಿಸಿದ ಪ್ರವಾಸಿಗರು ತಮ್ಮ ತಮ್ಮ ಸ್ಥಾನಕ್ಕೆ ಹಿಂದಿರುಗುತ್ತಿದ್ದಾರೆ. ಈ ರೀತಿಯಾಗಿ ಮುಂಗಾರಿನ ಆಗಮನದ ಸೂಚನೆಯನ್ನು ವಿವರಿಸುತ್ತಿರುವ ಶ್ರೀರಾಮನ ಮಾತಿನಲ್ಲಿ ಸೀತಾನ್ವೇಷಣೆಗೆ ಮಳೆಗಾಲವು ತೊಂದರೆಯನ್ನುಂಟು ಮಾಡುವಲಿದೆ.
1: ಸೀತೆಯ ವಿರಹವು ಕಾಡಲಿದೆ ಎಂಬ ವಿಚಾರ ಧ್ವನಿತವಾಗುತ್ತಿದೆ.
0: ಕವಿಕುಲ ಗುರು ಕಾಳಿದಾಸನಂತೂ ಮುಂಗಾರಿನ ಮೇಘಗಳನ್ನು ಅವಲೋಕಿಸಿ ಮೇಘದೂತವೆಂಬ ವಿಶ್ವವಿಖ್ಯಾತ ಖಂಡಕಾವ್ಯವನ್ನೇ ರಚಿಸಿದ್ದಾನೆ. ಶೃಂಗಾರ ರಸದಿಂದ ಪರಿಪೂರ್ಣವಾದ ಈ ಕಾವ್ಯದಲ್ಲಿ ಕವಿಯು ಚಲಿಸುವ ಮೋಡಗಳಿಗೆ ದೂತನ ಜವಾಬ್ದಾರಿಯುತ ಸ್ಥಾನಮಾನವನ್ನು ಕೊಟ್ಟು ಮುಂಗಾರಿನ ಸಮಯದಲ್ಲಿ ಭೂಮಿಯಲ್ಲಾಗುವ ಬದಲಾವಣೆಗಳನ್ನು ಕಾವ್ಯಮಯವಾಗಿ ವರ್ಣಿಸುತ್ತಾ ಪ್ರಕೃತಿಯ ಸೊಬಗನ್ನು ಎಳೆ ಎಳೆಯಾಗಿ ಚಿತ್ರಿಸಿದ್ದಾನೆ. ಕಾಳಿದಾಸ ತನ್ನ ಮೇಘದೂತ ಕಾವ್ಯದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ರಿಕ್ತ ಸರ್ವೋ ಭವತಿ ಹಿ ಲಘು ಪೂರ್ಣತಾ ಗೌರವಾಯ. ಅಂದರೆ ನೀರಿಲ್ಲದೆ ಖಾಲಿಯಾಗಿ ಅತ್ತಿಂದಿತ್ತ ವ್ಯರ್ಥವಾಗಿ ತಿರುಗುವ ಮೋಡಗಳನ್ನು ಯಾರೂ ನೋಡುವುದಿಲ್ಲ. ಆದರೆ ಶುದ್ಧವಾದ ಮತ್ತು ಮಧುರವಾದ ನೀರಿಂದ ಪರಿಪೂರ್ಣವಾದ ಮೋಡಗಳನ್ನು ಎಲ್ಲರೂ ಕತ್ತೆತ್ತಿ ಗೌರವದಿಂದಲೂ ಆಶಾಭಾವದಿಂದಲೂ ನೋಡುತ್ತಾರೆ ಎಂದರ್ಥ. ಅಂದರೆ ಏನೂ ಸತ್ವವಿಲ್ಲದ ಮೂರ್ಖರಾದ ಜನರು ಸಮಾಜದಲ್ಲಿ ಕೇವಲ ವ್ಯರ್ಥವಾಗಿ ವ್ಯವಹರಿಸುತ್ತಾ ಗೌರವವನ್ನು ಕಳೆದುಕೊಳ್ಳುತ್ತಾರೆ. ಆದರೆ ಜ್ಞಾನದಿಂದ ಪರಿಪೂರ್ಣರಾದವರು ಎಲ್ಲರಿಂದಲೂ ಗೌರವದಿಂದ ನೋಡಲ್ಪಡುತ್ತಾರೆ ಎಂಬುದು ಇಲ್ಲಿ ಧ್ವನಿತವಾಗುತ್ತಿದೆ. ಈ ಮೇಘದೂತ ಕೃತಿಯನ್ನು ಮುಂಗಾರಿನ ಮೋಡಗಳ ಚಲನ ವಲನ ಹಾವಭಾವದ ಕಾವ್ಯ ರೂಪವೆಂಬುದಾಗಿಯೂ ಕರೆಯಬಹುದಾಗಿದೆ. ಗ್ರೀಷ್ಮದ ಸೆಕೆಗೆ ಬೆಂದು ನೊಂದು ಬರಡಾದ ಭೂಮಿ ಬಾಡೆರೆದು ನಿಂತಿರಲು ಅನ್ನದಾತರು ಕತ್ತೆತ್ತಿ ಆಶಾದಾಯಕ ಕಂಗಳಿಂದ ಆಗಸದಿ ಮಳೆ ಸುರಿಸುವ ಮೋಡಗಳಿಗಾಗಿ ಅರಸುತ್ತಿರಲು ಆಷಾಢದ ಮೊದಲ ದಿನ ಆಕಾಶದಲ್ಲಿ ಮೋಡಗಳನ್ನು ಕಂಡಾಗ ಎಲ್ಲರಿಗೂ ಆನಂದವಾಗುವುದು ಸಹಜ. ಇದನ್ನೇ ಮೇಘಕವಿ ಕಾಳಿದಾಸನು ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟ ಸಾನು ವಪ್ರಕ್ರೀಡಾ ಪರಿಣತ ಗಜ ಪ್ರೇಕ್ಷಣೀಯಂದ ದರ್ಶ ಎಂದು ಹಾಡಿ ಹೊಗಳಿದ್ದಾನೆ. ಅಂದರೆ ಆಷಾಢದ ಮೊದಲ ದಿನ ಆಕಾಶದಲ್ಲಿ ಚಲಿಸುವ ದೊಡ್ಡ ದೊಡ್ಡ ಮೋಡಗಳನ್ನು ನೋಡಿದಾಗ ವಪ್ರಕ್ರೀಡೆಯಲ್ಲಿ ತೊಡಗಿರುವ ಮದ ಗಜಗಳ ಸೌಂದರ್ಯವನ್ನು ನೆನಪಿಸುತ್ತದೆ ಎಂದು ಅವನ ಅಭಿಪ್ರಾಯ. ಅಲ್ಲದೆ ಕಾಳಿದಾಸ ತನ್ನ ಮತ್ತೊಂದು ಖಂಡಕಾವ್ಯ ಋತುಸಂಹಾರದಲ್ಲಿ ಮುಂಗಾರಿನ ಸಮಯವನ್ನು ವರ್ಣಿಸುತ್ತಾ
1: ಪಯೋಧರೈರ್ಭೀಮಗಭೀರ ನಿಸ್ವನೈ ತಡಿದ್ಭಿರುದ್ವೇಜಿತ ಚೇತಸೋ ಭೃಶಂ ಕೃತಾಪರಾಧಾನಪಿ ಯೋಷಿತ ಪ್ರಿಯಾನ್ ಪರಿಶ್ವಜಂತೆ ಶಯನೇ ನಿರಂತರಂ
0: ಎಂದು ಭಾವಪೂರ್ಣವಾಗಿ ಬರೆಯುತ್ತಾನೆ. ಅಂದರೆ ಭಯಂಕರವಾಗಿಯೂ ಗಂಭೀರವಾಗಿಯೂ ಗರ್ಜಿಸುತ್ತಿರುವ ಮತ್ತು ಪ್ರಖರವಾಗಿ ಪ್ರಕಾಶಿಸುತ್ತಿರುವ ಮಿಂಚುಗಳಿಂದ ಭಯಭೀತರಾದ ರಮಣೀಯರು ತಮ್ಮ ರಮಣನೊಂದಿಗೆ ಮನಸ್ತಾಪಗಳಿದ್ದರೂ ಶಯನದಲ್ಲಿ ಅವರನ್ನು ಬಿಗಿದಪ್ಪಿ ಮಲಗುವಂತೆ ಮಾಡುತ್ತದೆ ಈ ಮುಂಗಾರು ಎಂದು ಬಣ್ಣಿಸುತ್ತಾನೆ. ಹಾಗೆಯೇ ಸುಂದರ ಸ್ತ್ರೀಯರ ಚಲನೆಯನ್ನು ಜಲಭರಿತ ಮೋಡಗಳಿಗೆ ಹೋಲಿಸುವ ಕಾಳಿದಾಸನು ಋತುಸಂಹಾರ ಕಾವ್ಯದಲ್ಲಿ ಹೀಗೆ ಹೇಳುತ್ತಾನೆ.
1: ತಡಿಲ್ಲತಾ ಶಕ್ರಧನುರ್ವಿಭೂಷಿತಾ ಪಯೋಧರಾಸ್ತೋಯ ಭರಾವಲಂಬಿನ

0: ஸ்தியஷ்சகாந்தாஸ்தனபாரனம் வ்ரதாஹ ப்ரயாந்தி மந்தம் ப்ரமதா ஜனப்ரியாஹ. ಈ ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಕಾಳಿದಾಸನ ಪ್ರಕಾರ ಮಿಂಚುಗಳೆಂಬ ಬಳ್ಳಿಗಳಿಂದಲೂ ವರ್ಣರಂಜಿತವಾದ ಕಾಮನನ ಬಿಲ್ಲಿನಿಂದಲೂ ಅಲಂಕೃತವಾದ ಮೇಘಗಳು ನೀರಿನಿಂದ ತುಂಬಿ ಹೇಗೆ ಬಾಗಿ ಭೂಮಿಗೆ ಬರುತ್ತವೆಯೋ ಹಾಗೆಯೇ ಸ್ತನಗಳ ಭಾರಕ್ಕೆ ಬಾಗಿ ಬಳುಕುವ ಕೋಮಲ ವರಿತೆಯರು ಮದ ಗಜ ಗಮನೆಯರಂತೆ ಮಂದವಾಗಿ ಚಲಿಸುತ್ತಾರೆ ಎಂದು ಮುಂಗಾರಿನಲ್ಲಿ ಪ್ರಕೃತಿಯ ವರ್ಣನೆಯೊಂದಿಗೆ ಸುಂದರ ಸ್ತ್ರೀಯರ ವರ್ಣನೆಯನ್ನು ಮನೋಜ್ಞವಾಗಿ ಮಾಡಿದ್ದಾನೆ ಮಹಾಕವಿ ಕಾಳಿದಾಸ. ಅದೇ ರೀತಿ ಮುಂದಿನ ಶ್ಲೋಕಗಳಲ್ಲಿ ಕಾಳಿದಾಸನು ಮುಂಗಾರಿನ ಸಮಯದಲ್ಲಾಗುವ ಪ್ರಕೃತಿಯಲ್ಲಿನ ಬದಲಾವಣೆಯನ್ನು ಹೀಗೆ ವಿವರಿಸಿದ್ದಾನೆ. ನಿದ್ರಾಶನೈಃ ಕೇಶವಮಭ್ಯುಪೈತಿ ದ್ರುತನ್ನದಿ ಸಾಗರಮಭ್ಯುಪೈತಿ ಹೃಷ್ಟಾಬಲಕಾ ಘನಮಭ್ಯುಪೈತಿ ಕಾಂತಾಸಕಾಮಾ ಪ್ರಿಯಮಭ್ಯುಪೈತಿ. ಈ ಶ್ಲೋಕದ ಸಾರಾಂಶವನ್ನು ಹೀಗೆ ನಾವು ಅರ್ಥೈಸಿಕೊಳ್ಳಬಹುದಾಗಿದೆ. ನಿದ್ರೆಯು ಕೇಶವನನ್ನು ಸೇರಿಕೊಳ್ಳುತ್ತದೆ, ಪ್ರಕೃತಿಯು ಕ್ರಿಯಾಶೀಲವಾಗುತ್ತದೆ, ನದಿಯು ನೀರನ್ನು ತುಂಬಿಕೊಂಡು ವೇಗವನ್ನು ಪಡೆದು ಸಾಗರವನ್ನು ಸೇರುತ್ತದೆ, ಹರ್ಷಭರಿತವಾದ ಬಲಾಕ ಪಕ್ಷಿಗಳು ಮೋಡಗಳಲ್ಲಿ ತೂರಿಕೊಂಡು ಆಟವಾಡುತ್ತವೆ, ಪ್ರಿಯತಮೆಯು ಪ್ರಿಯಕರನನ್ನು ಸೇರಿ ಮುದಗೊಳ್ಳುತ್ತಾಳೆ. ಅದೇ ರೀತಿಯಾಗಿ ಮುಂದಿನ ಕವಿತೆಯಲ್ಲಿ ಕಾಳಿದಾಸ ಈ ರೀತಿಯಾಗಿ ಹೇಳುತ್ತಾನೆ.
1: ನಿಪಾತಯಂತ್ಯ ಪರಿತಸ್ತಟದ್ರುಮಾನ್ ಪ್ರವೃದ್ಧ ವೇಗೈ ಸಲಿಲೈರ ನಿರ್ಮಲೈಹಿ ಸ್ತ್ರೀಯಸ್ಸುದುಷ್ಟಾ ಇವ ಜಾತ ವಿಭ್ರಮಾಃ ಪ್ರಯಾಂತಿ ನದ್ಯಸ್ತ್ವರಿತಂ ಪಯೋನಿಧಿಂ.
0: ಈ ರೀತಿಯಾಗಿ ಕಾಳಿದಾಸನ ಮುಂಗಾರಿನ ವರ್ಣನೆಯನ್ನು ನಾವು ಕಾಣಬಹುದಾಗಿದೆ. ಇನ್ನು ವಾಲ್ಮೀಕಿ ಕವಿಗಳು ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ ರಾಮನ ಮಾತಿನ ಮೂಲಕ ಹೀಗೆ ತಿಳಿಯಪಡಿಸಿದ್ದಾರೆ.
1: ನಭೋಂಬುಭಿರ್ಭೂಮಿರಿಯಂ ಸಮಗ್ರ ಸಂಪೂರ್ಯತೆ ವರ್ಷಗುಣೈರ್ಮನೋಭಿ.
0: ಅಂದರೆ ಮುಂಗಾರಿನಲ್ಲಿ ಮೋಡಗಳು ನೀರಿಂದ ಪರಿಪೂರ್ಣವಾಗುತ್ತವೆ, ಆಕಾಶವು ಮೋಡಗಳಿಂದ ಪರಿಪೂರ್ಣವಾಗುತ್ತದೆ, ಭೂಮಿಯು ಹಸಿರಿಂದಲೂ ಧಾನ್ಯಗಳಿಂದಲೂ ಮಳೆ ನೀರಿಂದಲೂ ಪರಿಪೂರ್ಣವಾಗಿ ಶಾಂತವಾಗುತ್ತದೆ. ಹೀಗೆ ಎಲ್ಲವೂ ಪರಿಪೂರ್ಣವಾಗುವಾಗ ಮನಸ್ಸೂ ಸಂತೋಷದಿಂದ ತೃಪ್ತಿಯಿಂದ ಪರಿಪೂರ್ಣವಾಗಿ ಶಾಂತವಾಗುತ್ತದೆ ಎಂಬುದು ಇಲ್ಲಿನ ಭಾವ. ಅದೇ ರೀತಿಯಾಗಿ ಭೂಮಿ ಎಂಬ ಸ್ತ್ರೀಯು ಹಸಿರಾದ ವಸ್ತ್ರವನ್ನುಟ್ಟು ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವಂತೆ ಶೋಭಿಸುತ್ತಾಳೆ ಎಂಬುದು ಕವಿಗಳ ಅಭಿಪ್ರಾಯವಾಗಿದೆ. ಹೀಗೆ ಅನೇಕ ಶ್ಲೋಕಗಳಿಂದ ಮುಂಗಾರಿನೊಂದಿಗೆ ಮಳೆಗಾಲವನ್ನು ವರ್ಣಿಸುವ ಸಂಸ್ಕೃತ ಕಾವ್ಯಗಳು ನಮ್ಮ ಭಾವನೆಗಳನ್ನು ಜಾಗೃತಗೊಳಿಸುವುದರೊಂದಿಗೆ ಇನ್ನಿತರ ಭಾಷೆಗಳ ಕವಿತೆಗಳಿಗೂ ಮೂಲ ಸ್ರೋತವು ಪ್ರೇರಣೆಯೂ ಆಗಿವೆ. ನಮಸ್ಕಾರ.
2: ಇದುವರೆಗೂ ರಸಮಂಜರಿ ಸಂಸ್ಕೃತ ಕಾವ್ಯಗಳಲ್ಲಿ ಮುಂಗಾರಿನ ವರ್ಣನೆ ಕುರಿತು ಡಾಕ್ಟರ್ ನರಸಿಂಹಯ್ಯ ಭಟ್ ಅವರ ಮಾತುಗಳನ್ನು ಆಲಿಸಿದಿರಿ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ,
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 3:19. ಇನ್ನೀಗ ಗುಲ್ ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನ ಕೇಳುವ ಸಮಯ. ಗುಲ್ ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಆಂಖೋಂ ಕಿ ಗುಸ್ತಾನಿಯಾ ಚಿತ್ರದಿಂದ ಮೂಡಿ ಬರ್ತಾ ಇರೋ ಗೀತೆಗೆ ವಿಶಾಲ್ ಮಿಶ್ರಾ ಅವರ ಸಂಗೀತ ಸಾಹಿತ್ಯ ಹಾಗೂ ವಿಶಾಲ್ ಮಿಶ್ರಾ ಅವರದ್ದೇ ಧ್ವನಿ ಇರುವ ಗೀತೆಯನ್ನೀಗ ಕೇಳೋಣ.

ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಕೇಳಿ ಕಭಿ ಅಲ್ವಿದಾ ನಾ ಕೆಹನಾ ಚಿತ್ರಕ್ಕೆ ಜಾವೇದ್ ಅಖ್ತರ್ ಅವರ ಸಾಹಿತ್ಯವಿದೆ, ಶಂಕರ್ ಇಶಾನ್ ಲಾಯ್ ಅವರ ಸಾಹಿತ್ಯವಿದೆ, ಸೋನು ನಿಗಮ್ ಮತ್ತು ಅಲಕಾ ಯಾಗ್ನಿಕ್ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿಬರ್ತಾ ಇದೆ.

0: आप सुन रहे हैं विविध भारती
1: उजाले उनकी यादों की। उजाले

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಈಗ ಸಮಯ 5:18. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಲತಾ ಸಾಳಸ್ಕರ್. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾರವಾರ. ಯಶೋವಾಣಿ.

ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿರುವ ಅತಿಥಿ ಯಲ್ಲಾಪುರ ತಾಲೂಕು ಮಲವಳ್ಳಿಯ ಗಾನಕೋಗಿಲೆ ಪ್ರಶಸ್ತಿ ಪುರಸ್ಕೃತೆ ರಂಜನಾ ರವಿ ಹುಲ್ಸೆ.

0: ಆತ್ಮೀಯ ಕೇಳುಗರೇ, ಒಂದು ಸುಶ್ರಾವ್ಯವಾದಂಥ ಭಕ್ತಿ ಗೀತೆಯನ್ನು ನಿಮಗೆ ಈಗ ನಾವು ಕೇಳಿಸಿದ್ದೇವೆ. ಈ ಹಾಡಿನ ಹಿಂದಿರುವಂತಹ ಧ್ವನಿ ಶ್ರೀಮತಿ ರಂಜನಾ ರವಿ ಹುಳ್ಸೆ ಇವರದು. ಇವರು ಇತ್ತೀಚೆಗೆ ಗಾನ ಕೋಗಿಲೆ ಪ್ರಶಸ್ತಿಯಿಂದ ಪುರಸ್ಕೃತರು. ಇವರ ಒಂದು ಹಾಡಿನ ಪಯಣವನ್ನು ಇವತ್ತು ನಾವು ದಾಖಲಿಸೋಣ. ರಂಜನಾ ರವಿ ಹುಳ್ಸೆಯವರೇ, ನಮಸ್ಕಾರ.
1: ನಮಸ್ಕಾರ ಸರ್.
0: ಹೇಳಿ, ನಿಮ್ಮ ಒಂದು ಸಂಗೀತದ ಒಂದು ಅಭ್ಯಾಸ ಹೇಗೆ ನಡೆಯಿತು, ನಿಮ್ಮ ಹಿನ್ನೆಲೆ ಏನು, ಈ ಬಗ್ಗೆ ನಮ್ಮ ಕೇಳುಗರಿಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ.
1: ಎಲ್ರಿಗೂ ನಮಸ್ಕಾರ. ನಾನು ಮೂಲತಃ ಒಂದು ಧಾರ್ಮಿಕ ಹಿನ್ನೆಲೆಯ ಕುಟುಂಬದಿಂದ ಬಂದಂಥವಳು, ಮತ್ತೆ ಧಾರ್ಮಿಕ ಕುಟುಂಬದ ಸೊಸೆಯೂ ಕೂಡ. ನಾನು ನಿಜ ಹೇಳಬೇಕು ಅಂದರೆ ಶಾಸ್ತ್ರೀಯವಾಗಿ ಯಾವುದೇ ರೀತಿಯ ಸಂಗೀತ ಅಭ್ಯಾಸವನ್ನು ಮಾಡಲಿಲ್ಲ. ಆದರೆ ನನಗೆ ಸಂಗೀತ ಹೇಳೋದು ಕೇಳೋದು ತುಂಬ ಅಂದರೆ ತುಂಬ ಇಷ್ಟ. ಈ ಹಾಡೋದನ್ನು ಒಂದು ಹವ್ಯಾಸವಾಗಿ ತಗೊಂಡೆ. ಅದರ ನಂತರ ಹೇಗೋ ಏನೋ ಯಾಕೆ ಅಂತ ಗೊತ್ತಿಲ್ಲ, ಯಾವುದಾದ್ರೂ ಒಂದು ಸಾಂಗ್ ನನಗೆ ಇಷ್ಟ ಇತ್ತು ಅಂತ ನಾನು ಅದನ್ನು ಪದೇ ಪದೇ ಕೇಳಿದ್ರೆ, ಒಂದು 4-5 ಬಾರಿ ಕೇಳಿದ್ರೆ ಖಂಡಿತ ಅದ್ರ ಥರನೇ ಹಾಡೋಕ್ಕೆ ಪ್ರಯತ್ನ ಮಾಡ್ತೀನಿ.
0: ಈಗ ಹೇಳಿ ಕೇಳಿ ಮಾಧ್ಯಮ ಯುಗ, ಬೇರೆ ಬೇರೆ ಮಾಧ್ಯಮಗಳಲ್ಲಿಯೂ ಕೂಡ ನಿಮಗೆ ಹಾಡು ಸಂಗೀತ ಎಲ್ಲವೂ ಕೂಡ ಲಭ್ಯ ಇದೆ. ಅವುಗಳನ್ನು ಕೇಳಿಕೊಂಡು ನೋಡಿಕೊಂಡು ನೀವು ಅಭ್ಯಾಸ ಮಾಡುವುದಕ್ಕೆ ಸಾಧ್ಯವಾಗ್ತದೆ, ಅಥವಾ ಅದರಲ್ಲಿ ಶಾಸ್ತ್ರೀಯವಾದಂಥ ಒಂದು ಸಂಗೀತದ ಒಂದು ಅಭ್ಯಾಸವೇ ಬೇಕಾಗ್ತದೆ?
1: ಹಾಗಂತ ಏನಿಲ್ಲ ಅಂತ ಅನಿಸ್ತದೆ ಸರ್. ಶಾಸ್ತ್ರೀಯವಾಗಿ ಅಂತಂದರೆ ಕೆಲವೊಂದು ಸಲ ಒಂದು ಪರಿಕರಗಳಿಗೆ ಸೂಕ್ತವಾಗಿ ಹಾಡುವಾಗ ಕೆಲವೊಂದು ಸಲ ಬೇಕಾಗ್ತದೇನೋ. ಆದರೆ ಹೀಗೆ ನೋಡಬೇಕು ಅಂತಂದರೆ ನಾವು ಈಗ ಸಿಗುವಂತಹ ಮಾಧ್ಯಮಗಳ ಮೂಲಕ ಖಂಡಿತವಾಗಿ ನಮ್ಮ ಈ ಹಾಡಿನ ಹವ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ತುಂಬ ಉತ್ತಮವಾಗಿ ಅಂತ ನನ್ನ ಅಭಿಪ್ರಾಯ ಸರ್.
0: ಈ ಹವ್ಯಾಸವನ್ನು ಮುಂದುವರಿಸುವುದು ಅಂದರೆ ಹೇಗೆ ಅಂತ, ಈಗ ನಿಮ್ಮ ಮನೆಯ ಒಂದು ವಾರ್ತೆಗಳು ಇರ್ತವೆ, ಬೇರೆ ಬೇರೆ ಕೆಲಸಗಳಿರ್ತವೆ, ಇದರ ಜೊತೆ ಜೊತೆಗೆ ಒಂದು ಗುಂಪಿನಲ್ಲಿ ಹಾಡುವುದು ಇರ್ಬೋದು, ಅಥವಾ ಒಂದು ಮಹಿಳಾ ತಂಡಗಳನ್ನು ಕಟ್ಟಿಕೊಂಡು ಅವರಿಗೆ ತರಬೇತಿಯನ್ನು ಕೊಡುವಂತಹದ್ದು ಇರ್ಬೋದು, ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡುವಂತಹದ್ದು ಇರ್ಬೋದು, ಇದೆಲ್ಲ ಹೇಗೆ ಸಾಧ್ಯವಾಗ್ತದೆ?
1: ಸರ್, ನಿಜ ಹೇಳಬೇಕು ಅಂತಂದರೆ ನಾವು ನಮ್ಮ ದಿನದ ಪ್ರತಿಯೊಂದು ಗಂಟೆಯಲ್ಲಿ ಒಂದು ನಿಮಿಷನೂ ಕೂಡ ಹಾಳು ಮಾಡದೆ ಸದುಪಯೋಗ ಮಾಡಿಕೊಂಡ್ರೆ ಖಂಡಿತ ಎಲ್ಲವೂ ಸಾಧ್ಯ ಸರ್. ಯಾಕೆ ಅಂದರೆ ನಮ್ಮ ಈ ದಿನನಿತ್ಯದ ದಿನಚರಿ ಅನ್ನುವಂಥದ್ದು ನಮಗೆ ಅದು ಬಾಯಿಪಾಠದ ಥರ ಖಂಡಿತ ಆಗೇ ಆಗಿರ್ತದೆ, ನಮ್ಮಿಂದ ಆಗ್ತದೆ ಅದು. ಆ ಸಂದರ್ಭಗಳಲ್ಲಿ ಯಾವುದು ನಮ್ಮ ತಲೆ ಅಂತಂದರೆ ಇಷ್ಟಕ್ಕೆ ಸೀಮಿತ ಅಂತ ಇಲ್ಲ ಸರ್. ಜ್ಞಾನ ಅಂದರೆ ಬಲೂನ್ ಥರ, ನಾವು ಎಷ್ಟು ತುಂಬಿದ್ರೂ ಅದು ಒಡೆದು ಹೋಗೋದಿಲ್ಲ, ಬಟ್ ತುಂಬಿಕೊಳ್ತಾನೆ ಇರ್ತದೆ. ಹಾಗಂತ ನಾ ಎಲ್ಲೋ ಹಿರಿಯರ ಹತ್ರ ಕೇಳಿಕೊಂಡಿರುವಂತಹ ಮಾತು ಅದು. ಹಾಗೆ ನಮ್ಗೆ ಏನು ಬೇಕೋ ಅದನ್ನು ನಾವು ತುಂಬ್ಕೋಬಹುದು, ಅದಕ್ಕೆ ಇಷ್ಟೇ ಮಿತಿ ಅಂತ ಇರೋದಿಲ್ಲ. ಹಾಗಾಗಿ ನಾವು ಈ ಹವ್ಯಾಸ ಬಳಸ್ಕೊಳ್ಳೋದು ಮುಂದೆ ಬೆಳೆಸ್ಕೊಳ್ಳೋದು ಅಂತಂದರೆ ಈ ತಂತ್ರಜ್ಞಾನಗಳು ನಮಗೆ ಒಳ್ಳೆಯದನ್ನು ಕೊಡ್ತವೆ ಕೆಟ್ಟದ್ದನ್ನು ಕೊಡ್ತವೆ, ಅದರ ಆಯ್ಕೆ ನಮಗೆ ಬಿಟ್ಟಿದ್ದು. ಹಾಗಾಗಿ ನಾವು ಈ ತಂತ್ರಜ್ಞಾನಗಳನ್ನು ಸದುಪಯೋಗ ಮಾಡಿಕೊಂಡ್ರೆ ಖಂಡಿತ ಇದೆಲ್ಲವೂ ಸಾಧ್ಯ. ಜೊತೆಗೆ ನಮ್ಮ ಕುಟುಂಬದೊಳಗಿನ ನಮ್ಮದೊಂದು ಸಾಮರಸ್ಯ ಅನ್ನುವಂಥದ್ದು ಇರ್ತದಲ್ಲ, ಅದನ್ನು ಚೆಂದಾಗಿ ನಾವು ನೋಡಿಕೊಂಡು ಹೋದಾಗ ಖಂಡಿತವಾಗಿಯೂ ಅವರಿಂದ ಸಪೋರ್ಟ್ ಅನ್ನೋದು ಸಿಗ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಎಲ್ಲವನ್ನು ನೀಟಾಗಿ ಮ್ಯಾನೇಜ್ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ಸರ್.
0: ನಿಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತು ಅಲ್ಲಿಯ ಒಂದು ವಾತಾವರಣ ಹೇಗಿತ್ತು, ಇಂಥ ಒಂದು ಹಾಡುಗಳಿಗೆ ಅಥವಾ ಒಂದು ಸಾಂಸ್ಕೃತಿಕ ಚಟುವಟಿಕೆಗೆ ಪೂರಕವಾಗಿತ್ತ, ಅಥವಾ ಈ ಸ್ಕೂಲ್ ಡೇ ಸಮಯದಲ್ಲಿ ಎಲ್ಲ ಇಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೇನಾದ್ರೂ ಇದೆಯಾ?
2: ಕೊಡ್ಲಗದ್ದೆ ಗ್ರಾಮದ ಕಟ್ಟಿನಕ್ಲು ಸರ್ ನನ್ನ ತವರ ಮನೆ. ಅಪ್ಪ ನಾಗಪ್ಪ ಭಟ್ ಅಂತೇಳಿ, ಅಮ್ಮ ಗಂಗಾ ಭಟ್, ಒಬ್ಬರು ಅಣ್ಣ ಒಬ್ಬ ತಮ್ಮ. ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಲಗದ್ದೆ, ತಾಲೂಕು ಯಲ್ಲಾಪುರ.

0: ನಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ವಿ. ನಾನು ಏನಾದರೂ ಶಾಲೆಯಲ್ಲಿ ಡಾನ್ಸ್ ಕಾಂಪಿಟೇಷನ್ ಇರಲಿ, ಹಾಡೋ ಕಾಂಪಿಟೇಷನ್ ಇರಲಿ, ಅದು ಯಾವುದಿದ್ರೂ ಕೂಡ ನಮ್ಮ ಅಪ್ಪ ಅಮ್ಮ ನನಗೆ ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು. ಏನಾದರೂ ಡ್ರಾಮಾ ಸ್ಕಿಟ್ಗಳಲ್ಲಿ ಭಾಗವಹಿಸಬೇಕು ಅಂದರೆ ಎಲ್ಲದರಲ್ಲೂ ಕೂಡ ತುಂಬಾ ಪ್ರೀತಿಯಿಂದ ನನ್ನನ್ನು ಪ್ರೋತ್ಸಾಹ ಮಾಡ್ತಾ ಇದ್ರು. ನನ್ನ ತಂದೆಯವರು ಕೂಡ ಹವ್ಯಾಸಿ ಯಕ್ಷಗಾನ ಕಲಾವಿದರು, ಅವರು ತಾಳಮದ್ದಲೆ ಅರ್ಥಧಾರಿಗಳು ಕೂಡ ಹೌದು. ನಗರ ಪ್ರದೇಶದಿಂದ ತುಂಬಾ ದೂರ ಇರುವಂತಹ ನಮ್ಮ ಹಳ್ಳಿಗೆ ಸಾರಿಗೆ ವ್ಯವಸ್ಥೆಗಳು ಸರಿಯಾಗಿ ಇಲ್ಲದೆ ಇರೋ ಕಾರಣ ನಾವು ನೃತ್ಯ ಕಲಿಬೇಕು ಅಂದ್ರೆ, ಭರತನಾಟ್ಯ ಆತರ ಏನಾದ್ರೂ ಕಲಿಬೇಕು ಅಂದ್ರೆ, ಅಥವಾ ಹಾಡು ಕಲಿಬೇಕು ಅಂದ್ರೆ ತುಂಬಾನೇ ಹೊರಗೆ ನಡ್ಕೊಂಡು ಹೋಗಿ ಆತರ ಕಲಿಬೇಕಿತ್ತು. ಆ ಸಂದರ್ಭದಲ್ಲಿ ಒಬ್ರು ಗಜಾನ್ ಭಾಗವತ್ ಹೊಸ್ತೋಟ ಅಂತ ಹೇಳಿ ಅವರು ಬೇರೆ ಬೇರೆ ಹಳ್ಳಿಗಳಿಗೆಲ್ಲ ಹೋಗಿ ಅಲ್ಲೇ ಉಳ್ಕೊಂಡು ಮಕ್ಕಳಿಗೆ ಯಕ್ಷಗಾನದ ತರಬೇತಿಯನ್ನ ನೀಡ್ತಾ ಇದ್ರು. ನಮ್ಮ ತಂದೆಯವರು ಕೂಡ ಅವರನ್ನ ಕರೆಸಿ ಆಸಕ್ತಿ ಇರುವಂತಹ ಮಕ್ಕಳನ್ನೆಲ್ಲ ಸೇರಿಸಿ ನಮಗೂ ಕೂಡ ಯಕ್ಷಗಾನದ ತರಬೇತಿಯನ್ನ ನೀಡಿದ್ರು.
1: ಆಶುಭಾಷಣ ಆಮೇಲೆ ಸಂಗೀತ ಸ್ಪರ್ಧೆ, ಆಶುಭಾಷಣ ನಿಜಕ್ಕೂ ನನ್ನ ನೆಚ್ಚಿನ ಒಂದು ವಿಭಾಗ ಅದು. ಇನ್ನ ಸಂಗೀತದಲ್ಲಿಯೂ ಕೂಡ ತುಂಬಾನೇ ಭಾಗವಹಿಸಿದ್ದೀನಿ ಸರ್, ಹಾಗಾಗಿ ಪ್ರಶಸ್ತಿಗಳು ಕೂಡ ಸಂದಿವೆ. ಆದರೆ ಇತ್ತೀಚೆಗೆ ನಮಗೆ ಈ ಆನ್ಲೈನ್ ಒಂದು ವ್ಯವಸ್ಥೆ ಅನ್ನುವಂಥದ್ದು ತುಂಬಾನೇ ಸಹಾಯಕವಾಗಿದೆ.
2: ಈಗ ಎಷ್ಟೋ ಸರಿ ಹೇಳುವಂಥದ್ದು, ಇದೀಗ ಕೆಲವೊಂದು ಸಂದರ್ಭಗಳೇ ಇಂಥ ಒಂದು ಸಿಚುವೇಶನ್ ಅದನ್ನು ಕ್ರಿಯೇಟ್ ಮಾಡ್ತದೆ ಅಂತ ಹೇಳಿ. ಬಹುಶಃ ಈ ಕೊರೋನಾ ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಆನ್ಲೈನ್ನಲ್ಲಿ ತರಬೇತಿಗಳಾಗ್ಬೋದು ಅಥವಾ ಯಕ್ಷಗಾನವೋ ಅಥವಾ ತಾಳಮದ್ದಳೆಯೋ ಅಥವಾ ಇಂಥ ಒಂದು ಸನ್ನಿವೇಶವನ್ನು ಕೂಡ ಒಂದು ಸೃಷ್ಟಿ ಮಾಡಿತ್ತು ಅಂತ ಹೇಳಿ. ಈ ಕೊರೋನಾ ಸಂದರ್ಭದಲ್ಲಿ ನೀವೇನಾದರೂ ಒಂದು ಗುಂಪಲ್ಲಿ ಅಥವಾ ಚಟುವಟಿಕೆಯನ್ನು ಮಾಡಿದ್ದೀಯಾ?
1: ಖಂಡಿತ ಇದೆ ಸರ್. ಯಾಕೆ ಅಂತಂದ್ರೆ ಈಗ ಇಂಗ್ಲಿಷ್ ಅನ್ನುವಂಥದ್ದು ಗ್ಲೋಬಲ್ ಲ್ಯಾಂಗ್ವೇಜ್ ನಮಗೆಲ್ಲ ಗೊತ್ತು, ಅದು ನಮಗೆ ಸೊಕ್ಕು ತುಂಬಿಕೊಳ್ಳೋದಕ್ಕೆ ಕಲಿಯೋದಲ್ಲ, ನಾವು ಎಲ್ಲಿಂದ ಎಲ್ಲ ಹೋದ್ರೂ ಸರ್ವೈವ್ ಆಗೋದಕ್ಕೆ ತುಂಬ ಅನುಕೂಲ ಆಗ್ತದೆ ಸದ್ಯದ ಪರಿಸ್ಥಿತಿಯಲ್ಲಿ ಹೊರಗಿನ ನಗರ ಪ್ರದೇಶಗಳಲ್ಲಿ. ಖಂಡಿತವಾಗಿಯೂ ನನಗೆ ಆನ್ಲೈನ್ ಕಲಿಕೆಯ ಬಗ್ಗೆ ಗೊತ್ತಾದದ್ದು ಕೊರೋನಾ ಸಂದರ್ಭದಲ್ಲಿ ಆದ ಕಾರಣ ನಾನು ಅದೊಂದು ಕೋರ್ಸ್ಗಳ ಮೂಲಕ ಅದನ್ನೆಲ್ಲ ಕಲ್ತ್ಕೊಂಡೆ. ಜೊತೆಗೆ ಈ ಸಂಗೀತದ ಬಗ್ಗೆನೂ ಅಷ್ಟೇ, ಹರಿಕಥೆನೂ ಕೂಡ ನನ್ನ ಹವ್ಯಾಸ ಸರ್. ಅದನ್ನು ಕೂಡ ಮಾಡ್ಕೊಳ್ಳೋದಕ್ಕಾಗಲಿ ಬೆಳೆಸ್ಕೊಳ್ಳೋದಕ್ಕಾಗಲಿ ಈ ಕೊರೋನಾ ಸಂದರ್ಭದಲ್ಲಿ ಆ ಮೊಬೈಲ್ನ ಸದುಪಯೋಗ ಹೇಗೆ ಮಾಡ್ಕೊಳ್ಬಹುದು ಅನ್ನುವಂಥ ಪರಿಚಯ ಆಯಿತು ಸರ್.
2: ಈ ಸಂದರ್ಭದಲ್ಲಿ ಇನ್ನೊಂದು ಹಾಡನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ.

0: ರಂಜನವರೇ ಈ ಹರಿಕತೆಯನ್ನು ಮಾಡೋದ್ರ ಬಗ್ಗೆ ಹೇಳಿದ್ರಿ, ಇದನ್ನ ಹೇಗೆ ನೀವು ರೂಢಿಸಿಕೊಂಡ್ರಿ?
1: ನಿಜಕ್ಕೂ ತಂತ್ರಜ್ಞಾನದ ಸದುಪಯೋಗನೇ ಸರ್ ಇದು ಕೂಡ. ನಾನು ಶಾಸ್ತ್ರೀಯವಾಗಿ ಹರಿಕತೆನೂ ಕೂಡ ಕಲ್ತಿರ್ಲಿಲ್ಲ, ಆದರೆ ನಾನು ಈ ಹರಿಕತೆಯನ್ನು ಪ್ರಾರಂಭಿಸೋದಕ್ಕೆ ಮೂಲತಃ ನನ್ನ ಕುಟುಂಬದ ಪ್ರೋತ್ಸಾಹನೂ ಒಂದು ಕಡೆಗೆ ಕಾರಣನೇ, ಜೊತೆಗೆ ಏನಾದರೂ ಒಂದು ಮಾಡಬೇಕು, ಯಾಕೆಂದರೆ ನಾವು ಮುಂದೊಂದು ದಿವಸ ನಮ್ಮ ಜೀವನದಲ್ಲಿ ಹಿಂತಿರುಗಿ ನೋಡಿದಾಗ ಅಲ್ಲಿ ಅಲ್ಲಿ ನಮ್ಮ ಹೆಜ್ಜೆಗಳು ಅತ್ಯಂತ ಸೂಕ್ತವಾಗಿ ಕಂಡ್ರೆ ಅದು ಒಂಥರ ಹೆಮ್ಮೆ, ನಾವು ಇಷ್ಟು ಮಾಡಿದ್ದೇವೆ ಅನ್ನುವಂಥದ್ದು ಒಂದು ಸಮಾಧಾನ ಇರ್ತದಲ್ಲ ಸರ್, ಅದೊಂದು ನನ್ನ ಮನಸ್ಸಲ್ಲಿ ಇತ್ತು ಹಾಗಾಗಬೇಕು ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಇದು ಆಗ್ತದೋ ಇಲ್ಲೋ ಆಗ್ತದೋ ಇಲ್ಲೋ ಅನ್ನುವಂಥ ಒಂದು ಹೆದರಿಕೆ ಮೇಲೆ ಪ್ರಾರಂಭಿಸಿದೆ, ಆದರೆ ಅದು ಅಷ್ಟಷ್ಟಾಗಿ ಆ ಹರಿಕತೆಯನ್ನು ಬೇರೆಯವರು ಮಾಡಿರೋದನ್ನು ಕೇಳಿನೇ ರೂಢಿಸ್ಕೊಂಡು ಈಗ ದೇವರ ಅನುಗ್ರಹದಿಂದ ಈಗಾಗಲೇ 15 ಕಡೆಗಳಲ್ಲಿ ನಾನು ಅತ್ಯಂತ ಉತ್ತಮವಾಗಿ ಪ್ರದರ್ಶನವನ್ನು ಕೊಟ್ಟಿದ್ದೇನೆ ಸರ್.
0: ಅಂದ್ರೆ ಈಗ ಭಕ್ತ ಪ್ರಹ್ಲಾದ ಬಿಟ್ಟು ಹೊಸದಾಗಿ ಏನಾದರೂ ನೀವು ಅಭ್ಯಾಸ ಮಾಡ್ಕೊಂಡಿದ್ದೀರಾ?
1: ಹೌದು ಸರ್, ಸತಿ ಸಾವಿತ್ರಿ, ಸತ್ಯ ಹರಿಶ್ಚಂದ್ರ, ಭಕ್ತ ಸುಧಾಮ ಸದ್ಯ ರನ್ನಿಂಗ್ ಅಲ್ಲಿ ಇದೆ, ಇನ್ನ ರೆಡಿ ಮಾಡ್ಕೊಳ್ಬೇಕು ಅದನ್ನು.
0: ಈಗ ಸೋಷಿಯಲ್ ಮೀಡಿಯಾವನ್ನು ನೀವು ಬಳಕೆ ಮಾಡ್ಕೊಳ್ತಾ ಇದ್ದೀರಾ?
1: ಸೋಷಿಯಲ್ ಮೀಡಿಯಾ ಅಂತಂದ್ರೆ ಇದೆ ಸರ್, ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಮಾಡಿದ್ದೇನೆ, ಅದರ ಮೂಲಕ ಯಾರಾದರೂ ನೋಡ್ಲಿಕ್ಕೆ ಬಯಸೋರಿಗೆ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬರ್ಸ್ಗೆ ನೋಟಿಫಿಕೇಶನ್ ಬಂದು ನೋಡ್ತಾರೆ.
0: ಈಗ ಪ್ರಾಥಮಿಕ ಹಂತದಲ್ಲಿರುವಂತಹವರು ಅಥವಾ ಹೈಸ್ಕೂಲ್ ಹಂತದಲ್ಲಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಆಸಕ್ತಿ ಇರ್ತದೆ. ಈಗ ಕೆಲವರಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇರಬಹುದು, ಕೆಲವರಿಗೆ ಹಾಡುವುದರಲ್ಲಿ ಇರ್ಬೋದು, ಕೆಲವರಿಗೆ ಭರತನಾಟ್ಯ ಅಥವಾ ನಾಟ್ಯದಲ್ಲಿರ್ಬೋದು, ಕೆಲವರಿಗೆ ಯಕ್ಷಗಾನದಲ್ಲಿರ್ಬೋದು, ನಾಟಕದಲ್ಲಿರ್ಬೋದು, ಯಾವುದರಲ್ಲಿ ಅವರಿಗೆ ಆಸಕ್ತಿ ಇದೆ ಅಂತ ಹೇಗೆ ಗುರುತಿಸೋದು?
1: ಖಂಡಿತವಾಗಿಯೂ ಸರ್, ಯಾವರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರ್ತದೆಯೋ ಅವರು ಆ ಬಗ್ಗೆ ಖಂಡಿತ ಎಲ್ಲೋ ಒಂದು ಮೂಲೆಯಲ್ಲಿ ಅವರು ಅದ್ರ ಬಗ್ಗೆ ಒಲವನ್ನು ತೋರಿಸ್ತಾರೆ ಸರ್. ಅವಳ ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು, ಮದುವೆ ಆದ ನಂತರ ಎಲ್ಲಾದರೂ ಒಂದು ಫಂಕ್ಷನ್ಗಳಿದೆ. ಈಗ ನನಗೆ ಯಕ್ಷಗಾನ ಅಂದರೆ ತುಂಬ ಇಷ್ಟ ಸರ್, ನನ್ನ ಮೊಬೈಲ್ ಹಿಸ್ಟ್ರಿಯಲ್ಲಿ ಜಾಸ್ತಿ ಯಕ್ಷಗಾನ ಪ್ರಸಂಗಗಳೇ ಇರೋದು, ತಾಳಮದ್ದಲೆಗಳೇ ಇರೋದು. ಮತ್ತು ಅದರಲ್ಲಿ ಯಾರು ಹೆಚ್ಚು ಭಾಗವಹಿಸ್ತಾ ಇದ್ದಾರೋ ಅವರನ್ನು ನಾವು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೇವೆ. ಹಾಗಾಗಿ ಯಾರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಖಂಡಿತ ಅವರು ಆ ಬಗ್ಗೆ ಒಲವು ತೋರಿಸ್ತಾರೆ, ಅದನ್ನು ನಾವು ಗುರುತಿಸ್ಕೊಳ್ಬೇಕಷ್ಟೇ, ಅಂದ್ರೆ ಹಿರಿಯರಾದವರು.
0: ಈಗ ಮಹಿಳಾ ಸಂಘಟನೆಯ ಮೂಲಕ ಒಂದಷ್ಟು ಭಜನಾ ತರಬೇತಿಯೋ ಅಥವಾ ಭಾವಗೀತೆಗಳ ತರಬೇತಿಯೋ ಇಂಥದ್ದೆಲ್ಲ ನಡೀತಾ ಇರ್ತದೆ, ನಿಮ್ಮ ಊರಿನಲ್ಲಿ ಹೇಗೆ ನಡೀತದೆ?
1: ನಮ್ಮೂರಲ್ಲಿ ನಮ್ದೊಂದು ರಾಜರಾಜೇಶ್ವರಿ ಮಹಿಳಾ ಮಂಡಳ ಅಂತ ಇದೆ, ಅದರ ಅಧ್ಯಕ್ಷರು ಸೀತಾ ಸದಾನಂದ ಭಟ್ ಅಂತೇಳಿ, ಅವರು ಪ್ರೋತ್ಸಾಹನೂ ತುಂಬಾ ಇದೆ ಸರ್. ನಾವು ಒಂದು ಹೆಜ್ಜೆ ಮುಂದೆ ಬಂದ್ರೆ ಎರಡು ಹೆಜ್ಜೆ ಅವರೇ ತಗೊಂಡೋಗ್ತಾರೆ ಆ ತರ, ಅಂದ್ರೆ ನಮ್ಮನ್ನು ತುಂಬಾ ಪ್ರೋತ್ಸಾಹಿಸಿ ಕರ್ಕೊಂಡು ಬಂದು ಈ ತರ ಮಾಡಿ ಹಾಗಂತಾರೆ. ಆದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ, ಅವ್ರ ಹೆಚ್ಚು ನಾನು ಹೆಚ್ಚು ಆ ತರ ಯಾವುದೂ ಇಲ್ಲ. ಹಾಗೆ ಒಂದು ಸಾಮರಸ್ಯದ ಮೂಲಕ ನಾವು ಅದನ್ನು ಸಾಧಿಸ್ತೇವೆ ಸರ್. ಈಗಂತೂ ಮೊಬೈಲ್ ಯುಗ, ಆ ಕಾರಣಕ್ಕಾಗಿ ಗೂಗಲ್ ಮೀಟ್ ಅಲ್ಲಿ ಬೇಕಾದ

0: ಆದ್ರೂ ಮಾಡ್ಕೊಳ್ಬಹುದು, ಗ್ರೂಪ್ಗಳಲ್ಲಿ ಬೇಕಾದ್ರೂ ಪ್ರಾಕ್ಟೀಸ್ ಅನ್ನು ಮಾಡಿ ಒಂದು ಒಳ್ಳೆ ರೀತಿಯ ಪ್ರದರ್ಶನವನ್ನು ನೀಡಬೇಕು ಅಂತ ಮನಸ್ಸಿರ್ತದೆ ಸರ್.
1: ಈಗ ಬೇರೆ ಬೇರೆ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯಾವ ರೀತಿಯ ಒಂದು ಖುಷಿ ಸಿಗ್ತದೆ?
0: ಖಂಡಿತ ತುಂಬಾ ಖುಷಿ ಸಿಗ್ತದೆ ಸರ್. ಯಾಕೆಂದ್ರೆ ನಾವು ಹವ್ಯಾಸಗಳು ಅಂದ್ರೆ ನಮ್ಗೆ ನಿಜ ಹೇಳ್ಬೇಕು ಅಂದ್ರೆ ಇಷ್ಟಪಟ್ಟು ಮಾಡೋದ್ರ ಕಾರಣ ಅದೊಂಥರ ರಿಲ್ಯಾಕ್ಸೇಷನ್ ಇರೋ ಹಾಗೆ. ಪ್ರತಿ ದಿನದಲ್ಲಿ ನಾವು ಇಡೀ ದಿನ ಎಕ್ಸಾಸ್ಟೆಡ್ ಅನ್ನುವಷ್ಟು ಕೆಲಸ ಮಾಡಿದ್ರೂ ಕೂಡ ಸಂಜೆ ನಮ್ಗೆ ಯಾವ್ದು ಇಷ್ಟ ಇದೆಯೋ ಅದು ಬುಕ್ಕೆ ಆಗಿರ್ಬೋದು, ಪುಸ್ತಕಗಳು, ಪಠ್ಯ ಪುಸ್ತಕಗಳು ಅಥವಾ ಲೇಖನಿಗಳಲ್ಲಿ ನಾವು ಬರಿತೇವಲ್ಲ ಅದಿರ್ಬೋದು,

0: ಈ ದಿನ ಎಕ್ಸಾಸ್ಟೆಡ್ ಅನ್ನುವಷ್ಟು ಕೆಲಸ ಮಾಡಿದ್ರೂ ಕೂಡ ಸಂಜೆ ನಮ್ಗೆ ಯಾವ್ದು ಇಷ್ಟ ಇದೆಯೋ ಅದು ಬುಕ್ಕೇ ಆಗಿರ್ಬೋದು, ಪುಸ್ತಕಗಳು, ಪಠ್ಯ ಪುಸ್ತಕಗಳು ಅಥವಾ ಲೇಖನಿಗಳಲ್ಲಿ ನಾವು ಬರಿತೇವಲ್ಲ ಅದಿರ್ಬೋದು, ಮ್ಯೂಸಿಕ್ ಕೇಳೋದಿರ್ಬೋದು, ಏನೇ ಮಾಡಿದ್ರೂ ಕೂಡ ಒಂದ್ಸಲ ಮನಸ್ಸಿಗೆ ಅದೊಂಥರ ಟಾನಿಕ್ ಇದ್ದ ಹಾಗೆ ನಾವು ಮತ್ತೆ ಮುಂದಿನ ಕೆಲಸ ಮಾಡಲಿಕ್ಕೆ ಅದು ನಮಗೆ ಪ್ರೋತ್ಸಾಹ ಆಗಿರ್ತದೆ. ಹಾಗಾಗಿ ನಾವು ಈ ಹವ್ಯಾಸಗಳು ಅನ್ನುವಂಥದ್ದು ನಮ್ಮನ್ನು ಡಬಲ್ ಆಗಿ ಬೂಸ್ಟ್ ಮಾಡ್ತದೆ ಅಂತ ನನ್ನ ಅಭಿಪ್ರಾಯ ಸರ್.
1: ಈಗ ಕೌಟುಂಬಿಕ ಪರಿಸರ ಇದಕ್ಕೆ ಪೂರಕವಾಗಿರಬೇಕು ಅಂತ ಹೇಳುವಂತಹದ್ದು, ಸಾಮಾನ್ಯವಾಗಿ ಯಶಸ್ವಿ ಗಂಡಸನ ಹಿಂದೆ ಹೆಂಗಸರು ಇರ್ತಾರೆ ಅಂತ ಹೇಳಿ, ನಿಮ್ಮ ಹಿಂದೆ ಯಾರಿದ್ದಾರೆ?
0: ಸರಿ, ಹೇಳಲಿಕ್ಕೆ ಮತ್ತೆ ಮಾತಿಲ್ಲ, ಸಹಜವಾಗಿ ಹೇಳಬೇಕು ಅಂತಂದರೆ ನನ್ನ ಕುಟುಂಬದ ಜೊತೆಗೆ ನನ್ನ ಗಂಡ ಸರ್ ಮಿಸ್ಟರ್ ರವಿ ಹುಳ್ಸೆ ಅಂತ ಹೇಳಿ, ನಮ್ಮದು ಕೂಡ ಕೃಷಿ ಕುಟುಂಬ. ಆದರೂ ಕೂಡ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೂ ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಜೊತೆಗೆ ನನ್ನ ಕೋ ಸಿಸ್ಟರ್ ಅವರು ಕೂಡ ಅಷ್ಟೇ, ನಾನು ಈ ಥರ ಮಾಡಬೇಕು ಅಂತ ಇದೆ ನನ್ನ ಮನಸ್ಸಲ್ಲಿ ಅಂದರೆ ಅವರು ಬೇಗ ಸರಿ ನಿಂಗೆ ಮಾಡಬೇಕು ಅನಿಸಿದ್ರೆ ಮಾಡೇ ಬಿಡು ಅಂತೇಳಿ ಹೇಳೋರು, ಆ ಥರ ಪ್ರೋತ್ಸಾಹ ಕೊಡೋದು. ನಮ್ಮ ಮಾವ, ಅತ್ತೆ, ಇಡೀ ಕುಟುಂಬನೂ ಇದೆ. ಮಾರಲ್ ಸಪೋರ್ಟ್ ನಿಜಕ್ಕೂ ನಮ್ಮನೆಯವರು ಸರ್. ಅತ್ತೆ
1: ಅವರು ಕೂಡ ಹಾಡುಗಾರರು.
0: ಹೌದು, ಅವರು ಅತ್ತೆ ಮಾವನು ಕೂಡ ತುಂಬಾ ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ಸರ್. ನನ್ನ ಭಾಗ್ಯ ಅಂದ್ಕೊಳ್ತೇನೆ ಈ ತರ ಒಂದು ಕುಟುಂಬ, ಈ ತರ ಒಂದು ಪರಿಸರ ಸಿಕ್ಕಿರೋದು. ನಮ್ಮ ಊರಲ್ಲೂ ಅಷ್ಟೇ ಸರ್, ತುಂಬಾ ಪ್ರೋತ್ಸಾಹ ಮಾಡ್ತಾರೆ.
1: ನಿಮ್ಮ ಮಕ್ಕಳು ಕೂಡ ಹಾಡ್ತಾರ?
0: ನನ್ನ ಚಿಕ್ಕ ಮಗಳು ಹಾಡ್ತಾಳೆ ಸರ್, ಸಂಗೀತ ಜೂನಿಯರ್ ಮಾಡಿದ್ದಾಳೆ.
1: ಇನ್ನೊಂದು ಹಾಡಿನೊಂದಿಗೆ ನಮ್ಮ ಮಾತುಕತೆಯನ್ನ ಮುಗಿಸೋಣ.
0: ಹೇ ಚಂದ್ರ ಚೂಡ.

0: ಶರಣ ಪಾಶಹರಣ ಸುಖ ಸಾಧನ ಕಾರಣ ಈಶ ಸುರೇಶ ವಂದಿತ ಚರಣ ಹೇ ಶಿವ ಶಂಕರ ಗಿರಿಜಾರಮಣ ಹೇ ಶಿವ ಶಂಕರ ಗಿರಿಜಾರಮಣ
1: ರಂಜನವರೇ, ಕೊನೆಯದಾಗಿ ನಮ್ಮ ಹಾಡುಗಾರರಿಗೆ ನಿಮ್ಮ ಒಂದು ಸಲಹೆ ಏನು?
2: ನಿಜಕ್ಕೂ ಹಾಡು ಅನ್ನುವಂಥದ್ದು ಒಂದು ಸಮುದ್ರದ ಥರ ಸರ್, ಅಂದರೆ ಮನಸ್ಸಿನ ಯಾವ ಭಾವನೆಯನ್ನು ಬೇಕಾದರೂ ಅದರಲ್ಲಿ ಕೊಚ್ಚಿ ಕಳುಹಿಸಿಬಿಡ್ಬೋದು. ಬೇಸರ ಇದ್ದರೆ ಬೇಸರ ಆದರೂ ಸರಿ, ಖುಷಿ ಆದರೂ ಸರಿ, ನಾರ್ಮಲ್ ಆಗಿದ್ರೂ ಸರಿ, ಏನೇ ಇದ್ರೂ ಕೂಡ ಸಂಗೀತ ಅನ್ನುವಂಥದ್ದು ಅದನ್ನೆಲ್ಲ ಹೊತ್ತುಕೊಂಡು ಸಾಕ್ತಾ ಇರುವಂತಹ ಒಂದು ಸಮುದ್ರ ಅಂತ ಹೇಳ್ಬೋದು ಸರ್.
1: ಸಂಗೀತ ಸಾಗರದಲ್ಲಿ ತೇಲುವುದೋ ಮುಳುಗುವುದೋ ಗೊತ್ತಿಲ್ಲ, ಅಂತೂ ಮುಂದುವರಿಲಿ ಅನ್ನುವಂಥ ಒಂದು ಆಶಯವು ಕೂಡ ನಮ್ಮದು. ಒಳ್ಳೆಯದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್, ಥ್ಯಾಂಕ್ ಯು.
3: ಇದುವರೆಗೆ ಸಾಧನೆಯ ಹೆಜ್ಜೆ ಕುರಿತು ಯಶೋವಾಣಿ ಕೇಳಿದಿರಿ.
4: ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಯಲ್ಲಾಪುರ ತಾಲೂಕು ಮಲವಳ್ಳಿಯ ಗಾನಕೋಗಿಲೆ ಪ್ರಶಸ್ತಿ ಪುರಸ್ಕೃತೆ ರಂಜನಾ ರವಿ ಹುಲ್ಸೆ. ಕಾರ್ಯಕ್ರಮದಲ್ಲಿ ಇವರೊಡನೆ ಭಾಗವಹಿಸಿದವರು ಟಿ ಶ್ಯಾಮ್ ಪ್ರಸಾದ್.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 7 ಜೂನ್ 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.
1: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಆಕಾಶವಾಣಿ ಕಾರ್ವಾರ ಕನ್ನಡ ಚಿತ್ರಗೀತೆಗಳು. ಇಬ್ಬನಿ ಕರಗಿತು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು ಹಾಡಿರುವಂತಹ ಗೀತೆ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರದು.

ಸಂಜು ವೆಡ್ಸ್ ಗೀತಾ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಶ್ರೇಯಾ ಘೋಷಾಲ್. ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿತ್ತು. ಅಭಯ್ ಚಿತ್ರಕ್ಕಾಗಿ ಸುನಿತಾ ಗೋಪುರಾಜ್ ಅವರು ಹಾಡಿರುವ ಗೀತೆ. ಗೀತ ರಚನೆ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಹರಿಕೃಷ್ಣ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಇಂತಿ ನಿನ್ನ ಪ್ರೀತಿಯ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ರಕ್ಷಾ ಅರವಿಂದ್. ಗೀತಾರ್ಚನೆ ವಿ ನಾಗೇಂದ್ರ ಪ್ರಸಾದ್ ಅವರದು, ಸಂಗೀತ ಸಾಧು ಕೋಕಿಲ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಮತ್ತು ಸಂದೀಪ್ ಚೋತಾ ಅವರ ಸಂಗೀತವಿರುವಂತಹ ರಂಗ SSLC ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರಾ.

ಆಯಾಮಗಳನ್ನು ಉಭಯ ನಾಯಕರು ಪರಾಮರ್ಶಿಸಿದರು. ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ.

0: ತಿಂಗಳ 28ರಂದು ನಡೆಯುವ
1: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 7 ಜೂನ್ 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ

ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ, 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಉದ್ಯಮ, ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ, ಸ್ವ ಉದ್ಯೋಗವಾಗಿ ದೂದ್ ಪೇಡ ತಯಾರಿಕೆ ಮತ್ತು ಮಾರಾಟದಲ್ಲಿ ನಿರತರಾಗಿರುವಂತಹ ಹೊನ್ನಾವರದ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೊಂದಿಗೆ ಸಂದರ್ಶನ, ನಂತರ ಸ್ವ ಉದ್ಯೋಗಿ ಶರೀಫಾ ಎಂ ಮುಲ್ಲಾ ಅವರೊಂದಿಗೆ ಮಾತುಕತೆ, ಬಳಿಕ ಕೃಷಿ ಮಾಹಿತಿಯನ್ನು ಕೇಳುವಿರಿ. 7:45 ಮಹಿಳೆಯರ ಮಾನಸಿಕ ಆರೋಗ್ಯ ಈ ಕುರಿತು ಮಾತನಾಡುತ್ತಾರೆ ವಿದ್ಯಾ ಕಲ್ಯಾಣ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 8:00 ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ, ವಿಷಯ ವಂಚಿತರಿಗೆ ಆದ್ಯತೆ. 8:35 ಕನ್ನಡ ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 9:30 ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಭಾಗವಹಿಸುತ್ತಾರೆ ಹರೀಶ್ ರಾವ್. ಪ್ರಸ್ತುತಪಡಿಸುವವರು ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಶಾರದಾ ರಾವ್ ಹಾಗೂ ಗೀತಾ ಪಾಲೇಕರ್. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು ವಿದ್ವಾನ್ ಡಾಕ್ಟರ್ ಮಂದ ಸುಧಾರಾಣಿ ಅವರ ಹಾಡುಗಾರಿಕೆ.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ಸರಣಿ ಕಾರ್ಯಕ್ರಮ ಶುಚಿ ರುಚಿ. ಇದೇ ಭಾನುವಾರ ದಿನಾಂಕ 7 ಜೂನ್ 2026 ರಾತ್ರಿ 9:30 ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕಾರವಾರ ಕೇಂದ್ರ 102.3 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಆ್ಯಪ್ನಲ್ಲೂ ಕೇಳಲು ಲಭ್ಯವಿದೆ. ತಪ್ಪದೇ ಕೇಳಿ. ಇದೇ ಭಾನುವಾರ ರಾತ್ರಿ 9:30 ಆಕಾಶವಾಣಿಯ 90ನೆಯ ವರ್ಷಾಚರಣೆಯ ಸಂದರ್ಭದಲ್ಲಿ ಪಾಕ ವೈವಿಧ್ಯತೆಗಳ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಶುಚಿ ರುಚಿ ಪ್ರಸಾರವಾಗಲಿದೆ.
1: ಇನ್ನು ನಾಳೆಯ ಪ್ರಸಾರದಲ್ಲಿ ನಾಳೆ ಬೆಳಿಗ್ಗೆ 6:10 ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಚಿಂತನ, ರೈತರಿಗೆ ಸಲಹೆ 6:35 ಗಾನ ಸುಧೆ ಪ್ರಸಾರವಾಗಲಿದೆ. ನಾಳೆ ಬೆಳಿಗ್ಗೆ 6:40 ಭಾವಗೀತೆಗಳು.

ಪ್ರಸಾರ 7:15 7:45 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ, ಕೃತಿ ಮತ್ತು ಓದು ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ ಒ. 8:35 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ, ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಜಯಪ್ರಕಾಶ್ ರಾವ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರ May 30 ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬೆಂಗಳೂರು ಗಾಯನ ಸಮಾಜ ಸಹಯೋಗದಲ್ಲಿ ಏರ್ಪಡಿಸಿದ ಸ್ವರ ಸ್ಮೃತಿ ಸಂಗೀತ ಸಂಚಯ ಕಾರ್ಯಕ್ರಮದ ಧ್ವನಿ ಮುದ್ರಣ. ವೀಣಾವಾದನ ವಿದ್ವಾನ್ ರಮಣ ಬಾಲಚಂದ್ರನ್, ಮೃದಂಗ ವಿದ್ವಾನ್ ಅರ್ಜುನ್ ಕುಮಾರ್, ಖಂಜೀರ ವಿದ್ವಾನ್ ಜಿ ಗುರುಪ್ರಸನ್ನ. ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ನೇತ್ರಾಲಯ ಬೆಂಗಳೂರು. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:30 ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳು ಮೂಡಿಬರಲಿವೆ. 12:05 ವನಿತಾ ವಿಹಾರ, ಲೇಖಕಿ ಹಾಗೂ ಅನುವಾದಕಿ ಸಪ್ನಾ ಕಟ್ಟಿಯವರೊಂದಿಗೆ ಸಂದರ್ಶನ, ಪ್ರಸ್ತುತಿ ಮತ್ತು ಸಂದರ್ಶಕರು ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆಯಾಗಿದೆ. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಕುರಿತು ಮಾಹಿತಿ ಮೂಡಿಬರಲಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಈ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು.

ನಾಳೆ ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 ಸಖಿ ಸಹೇಲಿ. 4:00 ಸೆಹತ್ನಾಮ. ಇವೆರಡು ಕಾರ್ಯಕ್ರಮಗಳು ಮುಂಬೈ ವಿವಿಧ ಭಾರತಿ ಕೇಂದ್ರದ ಪ್ರಸಾರದಲ್ಲಿ ಮೂಡಿಬರಲಿವೆ. ಇನ್ನು 5:00 ನಮ್ಮ ನಿಲಯದಿಂದ ಚಿಣ್ಣರ ಚಿತ್ತಾರ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಹೊಸೂರಿನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 5:30 ಚಿತ್ರಗೀತೆಗಳು. 6:30 ಜಿಲ್ಲಾ ವಾರ್ತಾಪತ್ರ.

ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಯಲ್ಲಾಪುರದ ಮಲವಳ್ಳಿಯ ಶೈಲಾ ನಾರಾಯಣ್ ಭಟ್ ಮತ್ತು ಸಂಗಡಿಗರಿಂದ ದೇಶಭಕ್ತಿ ಗೀತೆಗಳು. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಣವ ಭೀಮವ ಕಲ್ಮನಿ ಮತ್ತು ಸಂಗಡಿಗರಿಂದ ಚೌಡಕ್ಕೆ ಪದಗಳನ್ನು ಕೇಳಲಿದ್ದೀರಿ. 7:45 ಭಾಷೆಯ ಬದುಕು ಈ ಕುರಿತು ಮಾತನಾಡುತ್ತಾರೆ ಕೃಷ್ಣಮೂರ್ತಿ ಹಾನೂರು. 8:00 ಸಿರಿಗಂಧ, 8:30 ಭಾವಗೀತೆಗಳ ಪ್ರಸಾರ, 9:15 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಲಿದ್ದೀರಿ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅರ್ಚನಾ ರಾಯ್ ಅವರ ಕೊಳಲು ವಾದನ ಮೂಡಿಬರಲಿದೆ. 10:00 ಗೀತ ಚಂದ್ರಿಕೆ ಮೆಲಡಿ ಟೈಮ್. 10:30 ಎನ್ಡಿಎ ಸರ್ಕಾರ ತನ್ನ 12 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ, ವಿಷಯ ಕಿಸಾನ್ ಸಶಕ್ತೀಕರಣ್. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 6:20 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ನಮಸ್ಕಾರ, ನಾನು ಡಾಕ್ಟರ್ ದೀಪಾ ಎಂಬಿ. ಇಂದಿನ ವಿಷಯ, ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ? ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ, ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್. ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ, ಅದರ ಬಿಡಿ ಭಾಗಗಳನ್ನು ಯಾವುದರಿಂದ ತಯಾರಿಸಲಾಗಿದೆ, ಕುತೂಹಲವಿದೆಯಲ್ವಾ? ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲ ಧಾತುಗಳು. ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನು ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ. ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು, ಅಲೋಹಗಳು, ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲ ವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್. ಉದಾಹರಣೆಗೆ ಚಿನ್ನ, ಬೆಳ್ಳಿ, ಪ್ಲಾಟಿನಂ, ಪಲ್ಲಾಡಿಯಂ, ಕಾಪರ್, ನಿಕೆಲ್, ಟ್ಯಾಂಟಾಲಂ, ಕೋಬಾಲ್ಟ್, ಕ್ರೋಮಿಯಂ, ಅಲ್ಯೂಮಿನಿಯಂ, ಟಿನ್, ಅರ್ಸೆನಿಕ್, ಗ್ಯಾಲಿಯಂ, ಮೆಗ್ನೀಷಿಯಂ, ಟಂಗ್ಸ್ಟನ್, ಜಿಂಕ್ ಇತ್ಯಾದಿ ಇತ್ಯಾದಿ. ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ, ಬದಲಾಗಿ ಏಷ್ಯಾ, ಆಫ್ರಿಕಾ, ಆಸ್ಟ್ರೇಲಿಯಾ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ. ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ. ನಮ್ಮ ಕೈಯಲ್ಲಿನ ಸ್ಮಾರ್ಟ್ ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ. ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ. ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ. ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ. ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು, ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು, ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು, ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು, ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು. ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು. ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ. ಈ ಲಿಥಿಯಂ ಆಸ್ಟ್ರೇಲಿಯಾ, ಚಿಲೆ, ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು. ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು. ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನು ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡಾ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ಡಾಕ್ಟರ್ ದೀಪಾ ಎಂಬಿ ಅವರಿಂದ ವಿಜ್ಞಾನದ ಮುನ್ನಡೆ ಕೇಳಿದಿರಿ.

0: ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meter ಅಂದರೆ 612 kilohertz.
1: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
2: ಶುಭೋದಯ ಕರ್ನಾಟಕ.
3: ತೊರೆದು ಜೀವಿಸಬಹುದೇ
1: ದಾಸರ

0: ಸಾಂಪ್ರದಾಯಿಕ ಗೀತೆಗಳು,
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ.
1: ಮೋದಿ ಹರ್ ಪರಿವಾರ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಮೂರು ಕಾಲೇಜ್ನಲ್ಲಿ
4: ಚಿಂತಿಸಬೇಡಿ,
3: ಫೀಸ್ ನೋಡು.
5: ಏನ್ ಸಮಾಚಾರ?
6: ಏನಾಯ್ತು?
4: ಫೀಸ್ ನ ಟೆನ್ಷನ್,
5: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
7: ಆರ್ಬಿಐ ಹೇಳುತ್ತೆ,
8: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
9: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
10: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.

ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900ರಷ್ಟು ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಇಂದು ಮೊದಲ ಬಾರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಹಾರೋಹಳ್ಳಿ ಹಾಗೂ ಕನಕಪುರ ತಾಲೂಕಿಗೆ ಭೇಟಿ ನೀಡಿ ರೋಡ್ ಶೋ ನಡೆಸುವ ಮೂಲಕ ತಮ್ಮನ್ನು ಬೆಂಬಲಿಸಿದ ಜನತೆಗೆ ಕೃತಜ್ಞತೆ ಸಲ್ಲಿಸಿದರು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ಗೆ ಆಗಮಿಸಿದ ಮುಖ್ಯಮಂತ್ರಿಯವರಿಗೆ ಹೂವಿನ ಮಳೆ ಸುರಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಅಲ್ಲಿ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ ಅವರು ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಬಳಿಕ ತೆರೆದ ವಾಹನದ ಮೂಲಕ ತುಂಗಣಿ, ಟಿ ಬೇಕುಪ್ಪೆ, ನಾರಾಯಣ್ಪುರ, ಕೋಡಿಹಳ್ಳಿ, ಹೇರಿಂದ್ಯಾಪನಹಳ್ಳಿ, ಕೊಳಗೊಂಡನಹಳ್ಳಿ, ಹುಣಸನಹಳ್ಳಿ, ಹೊಸದುರ್ಗಕ್ಕೆ ಆಗಮಿಸಿ ರಸ್ತೆ ಬದಿಗಳಲ್ಲಿ ನೆರೆದಿದ್ದ ಸಹಸ್ರಾರು ಅಭಿಮಾನಿಗಳು ಹಾಗೂ ಮತದಾರರತ್ತ ಕೈಬೀಸುತ್ತಾ ಧನ್ಯವಾದ ಸಮರ್ಪಿಸಿದರು. ಈ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನನಗೆ ಜಾತಿ ಧರ್ಮ ಭೇದಭಾವದ ಮೇಲೆ ನಂಬಿಕೆಯಿಲ್ಲ, ಕುವೆಂಪು ಅವರು ಹೇಳಿರುವಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾಡಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕು ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಉಳಿದ ಮೂಲ ವೃಂದದಲ್ಲಿನ ವಿವಿಧ ಜಿಲ್ಲಾ, ನಗರ ಹಾಗೂ ಘಟಕಗಳಲ್ಲಿ ಒಟ್ಟು 3,395 ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ. ಇವುಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಯ ಪ್ರಮುಖ ಪ್ರಕ್ರಿಯೆಯಾದ ಸ್ಪರ್ಧಾತ್ಮಕ ಲಿಖಿತ ಪರೀಕ್ಷೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸಲಿದೆ. ಆಫ್ಲೈನ್ ಒಎಂಆರ್ ಮಾದರಿಯಲ್ಲಿ ಪರೀಕ್ಷೆಗಳು ಜರುಗಲಿವೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಒಟ್ಟು 3,395 ಹುದ್ದೆಗಳಲ್ಲಿ ಪುರುಷ ಅಭ್ಯರ್ಥಿಗಳಿಗೆ 2,266, ಮಹಿಳಾ ಅಭ್ಯರ್ಥಿಗಳಿಗೆ 755, ಸೇವಾನಿರತ ಪುರುಷರಿಗೆ 257, ಸೇವಾನಿರತ ಮಹಿಳೆಯರಿಗೆ 82 ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳನ್ನು ಕಾಯ್ದಿರಿಸಲಾಗಿದೆ ಎಂದು ಹೇಳಿದ್ದಾರೆ. ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ನಾಳೆ ಜೂನ್ 8ರಿಂದ ಅಧಿಕೃತವಾಗಿ ಆರಂಭವಾಗಲಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಗೃಹ ಬಳಕೆಯ ಅಡುಗೆ ಅನಿಲ್ ಸಿಲಿಂಡರ್ ದರ ಏರಿಕೆಯನ್ನು ಮಾಡುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರ ಸದಾ ಜನವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರುತ್ತಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು, ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಲೆ ಕಡಿಮೆ ಆದಾಗಲೂ ಜನರಿಗೆ ಪೆಟ್ರೋಲ್, ಡೀಸೆಲ್ ದರ ಕಡಿಮೆ ಮಾಡಲಿಲ್ಲ. ಈಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿರುವುದರಿಂದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆಗ ಬೆಲೆ ಕಡಿಮೆಯಾದಾಗ ಜನರಿಗೆ ಬೆಲೆ ಕಡಿಮೆ ಮಾಡಿದ್ದರೆ ಈಗ ಹೊರೆ ಆಗುತ್ತಿರಲಿಲ್ಲ ಎಂದರು. ಅಡುಗೆ ಅನಿಲ ಸಿಲಿಂಡರ್ ಬೆಲೆಯನ್ನು ಮತ್ತೆ 29 ರೂಪಾಯಿ ಹೆಚ್ಚಿಸಿರುವ ಕೇಂದ್ರ ಸರ್ಕಾರದ ನಿರ್ಧಾರ ಖಂಡನೀಯ ಎಂದು ಮಾಜಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಕಳೆದ 3 ತಿಂಗಳಲ್ಲೇ ಇದು 2ನೇ ಬಾರಿ ಬೆಲೆ ಏರಿಕೆಯಾಗಿದೆ. ಒಂದು ಕಡೆ ಅಗತ್ಯ ವಸ್ತುಗಳ ಬೆಲೆ ದಿನದಿಂದ ದಿನಕ್ಕೆ ಏರುತ್ತಿದ್ದರೆ ಮತ್ತೊಂದು ಕಡೆ ಅಡುಗೆ ಅನಿಲದ ಬೆಲೆ ಹೆಚ್ಚಿಸುವ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗ, ಬಡವರು ಮತ್ತು ಗೃಹಿಣಿಯರ ಮೇಲೆ ಮತ್ತಷ್ಟು ಆರ್ಥಿಕ ಹೊರೆ ಹಾಕಿದೆ ಎಂದು ಬೆಳಗಾವಿಯಲ್ಲಿ ಅವರು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ತಕ್ಷಣವೇ ಈ ಬೆಲೆ ಏರಿಕೆ ನಿರ್ಧಾರವನ್ನು ಹಿಂಪಡೆದು ಸಾಮಾನ್ಯ ಕುಟುಂಬಗಳಿಗೆ ಪರಿಹಾರ ಒದಗಿಸಬೇಕು. ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರ ಬದುಕನ್ನು ಇನ್ನಷ್ಟು ಸಂಕಷ್ಟಕ್ಕೆ ತಳ್ಳುವ ಬದಲು ಅವರ ಹಿತಾಸಕ್ತಿಯನ್ನು ಕಾಪಾಡುವ ನೀತಿಗಳನ್ನು ಜಾರಿಗೆ ತರಬೇಕು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯು ಪಶ್ಚಿಮ ಬಂಗಾಳದಂತೆ ಆಗದಿರಲು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಪ್ರತಿಯೊಬ್ಬರಿಗೂ ಪರಿಷ್ಕರಣೆಗೆ ಅಗತ್ಯವಿರುವ ದಾಖಲಾತಿಗಳನ್ನು ತುರ್ತಾಗಿ ಒದಗಿಸಲು ಮುಂದಾಗಬೇಕೆಂದು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಡಾ ಕೆ ಪ್ರಕಾಶ್ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಎಸ್ಐಆರ್ ಸಾಧಕ ಬಾಧಕಗಳ ಕುರಿತಂತೆ ಏರ್ಪಡಿಸಿದ್ದ ದುಂಡುಮೇಜಿನ ಸಭೆಯಲ್ಲಿ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಪಟ್ಟಿಯಿಂದ ಕೈಬಿಟ್ಟು ಹೋಗದಂತೆ ಗಮನಹರಿಸಬೇಕು. ಪರಿಷ್ಕರಣೆಗೆ ಅಗತ್ಯವಿರುವ ಜನನ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಹಾಗೂ ವಂಶವೃಕ್ಷ ಪ್ರಮಾಣಪತ್ರ ದಾಖಲೆಗಳನ್ನು ಚುನಾವಣಾ ಮಾದರಿಯಲ್ಲಿ ಅರ್ಜಿ ಸಲ್ಲಿಸಿದ ದಿನವೇ ಜನತೆಗೆ ಸಿಗುವಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು

0: ಎಂದು ಸಲಹೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸುಮಾರು 900 ವೈದ್ಯರ ಹುದ್ದೆಗಳು ಖಾಲಿ ಇದ್ದು ಭರ್ತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದು ಗಮನದಲ್ಲಿದೆ. ಖಾಯಂ ನೇಮಕ ಪ್ರಕ್ರಿಯೆ ಆಗುವವರೆಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗುವುದು. ಹಂತ ಹಂತವಾಗಿ ಸರ್ಕಾರಿ ಆಸ್ಪತ್ರೆಗಳ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತು ನೀಡಲಾಗುವುದು ಎಂದು ತಿಳಿಸಿದರು. ಎಂಬಿಬಿಎಸ್ ಆದವರು ಸೇವೆ ಸಲ್ಲಿಸಲು ಬಂದರೆ ಅವರಿಗೆ ಡಿಎಚ್ಒಗಳು ಒಂದು ವಾರದೊಳಗೆ ತಾತ್ಕಾಲಿಕ ನೇಮಕಾತಿಯ ಆದೇಶ ಪತ್ರ ನೀಡಬೇಕು. ಇಲ್ಲದಿದ್ದಲ್ಲಿ ಡಿಎಚ್ಒಗಳನ್ನು ಅಮಾನತು ಮಾಡಲಾಗುವುದು. ನೇಮಕ ಆದವರಿಗೆ 60,000 ರೂಪಾಯಿ ವೇತನ ನೀಡಲಾಗುವುದು ಎಂದು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಯಾವ ರೀತಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂಬುದನ್ನು ಖುದ್ದಾಗಿ ಸ್ಥಳಕ್ಕೆ ತೆರಳಿ ಪರಿಶೀಲಿಸಲಾಗುವುದು. ಈ ನಿಟ್ಟಿನಲ್ಲಿ ರಾತ್ರಿ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಲು ನಿರ್ಧರಿಸಿರುವುದಾಗಿ ಸಚಿವ ಯುಟಿ ಖಾದರ್ ಹೇಳಿದರು. ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ರಚನೆ ಮಾಡಬೇಕೆಂಬ ಬೇಡಿಕೆ ನ್ಯಾಯಯುತವಾಗಿದ್ದು, ಸರ್ಕಾರ ಈಗಾಗಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದೆ. ಶೀಘ್ರದಲ್ಲೇ ಈ ಕುರಿತು ಅಂತಿಮ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಆಗ್ರಹಿಸಿ ಹೋರಾಟ ನಡೆಸುತ್ತಿರುವ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹಿಗಳ ನಿಯೋಗ ಸಚಿವರನ್ನು ಭೇಟಿ ಮಾಡಿ ಚರ್ಚಿಸಿತು. ಸತ್ಯಾಗ್ರಹದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ವಿಷಯವನ್ನು ಸುದೀರ್ಘವಾಗಿ ಪ್ರಸ್ತಾಪಿಸಿದರು. ಶಾಸಕ ಪ್ರಸಾದ್ ಅಬ್ಬಯ್ಯ ಧಾರವಾಡ ಜನತೆಯ ಆಶಯವನ್ನು ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು ಕೂಡಲೇ ಇದನ್ನು ಈಡೇರಿಸುವಂತೆ ಕೋರಿದರು. ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ಧಾರವಾಡ ಸತ್ಯಾಗ್ರಹಿಗಳ ಹೋರಾಟಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಸತ್ಯಾಗ್ರಹವನ್ನು ಕೈಬಿಡುವಂತೆ ಮನವಿ ಮಾಡಿದರು. ಸಚಿವ ಸ್ಥಾನ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪಕ್ಷದ ವರಿಷ್ಠರಲ್ಲಿ ಮನವಿ ಮಾಡಿದ್ದು, ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗುವ ವಿಶ್ವಾಸವಿದೆ ಎಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಕಳೆದ 4.5 ದಶಕದಿಂದ ಸಚಿವ ಸ್ಥಾನ ಸಿಕ್ಕಿಲ್ಲ. ನಮ್ಮ ಕುಟುಂಬ 5 ದಶಕಗಳಿಂದ ರಾಜಕಾರಣದಲ್ಲಿ ಸಕ್ರಿಯವಾಗಿದೆ. ನಾನು 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಕಾಂಗ್ರೆಸ್ ಸೇರಿದ ನಂತರ ಸಂಸತ್ ಚುನಾವಣೆ, ವಿಧಾನ ಪರಿಷತ್ನ ವಿವಿಧ ಕ್ಷೇತ್ರಗಳು ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸಿದ್ದೇನೆ. ಹಾಗಾಗಿ ಸಚಿವ ಸ್ಥಾನ ಕೇಳಿದ್ದೇನೆ ಎಂದು ಹೇಳಿದರು. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇದ್ದ ದಾವಣಗೆರೆ ಜಿಲ್ಲೆಯ ಅಪಘಾತ ಪ್ರಕರಣವೊಂದನ್ನು ಸಮಾಧಾನ ಸಮಾರೋಹ ವಿಶೇಷ ಲೋಕ ಅದಾಲತ್ ಅಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದ್ದು, ಕಕ್ಷಿದಾರರಿಗೆ 6 ಲಕ್ಷ ರೂಪಾಯಿ ಹೆಚ್ಚುವರಿ ಪರಿಹಾರ ಕೊಡಿಸುವ ಮೂಲಕ ಜಿಲ್ಲೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸುಪ್ರೀಂಕೋರ್ಟ್ ಪ್ರಕರಣವೊಂದನ್ನು ಸ್ಥಳೀಯವಾಗಿ ಬಗೆಹರಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಡಿಕೆ ವೇಲಾ ತಿಳಿಸಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಹಾಗೂ ರಾಜಿ ಮಾಡಿಕೊಳ್ಳಲು ಯೋಗ್ಯವಾಗಿರುವ ಪ್ರಕರಣಗಳನ್ನು ಇತ್ಯರ್ಥಪಡಿಸಲು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಈ ವಿಶೇಷ ಲೋಕ್ ಅದಾಲತ್ ಹಮ್ಮಿಕೊಂಡಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರದ ಜನತೆಗೆ ಕೃತಜ್ಞತಾ ಸಮರ್ಪಣೆ. ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿ ತೋಟವನ್ನಾಗಿಸಲು ಪಣ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ 3,395 ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ 900 ವೈದ್ಯರ ಹುದ್ದೆಗಳು ಖಾಲಿ, ಭರ್ತಿಗೆ ಕ್ರಮ, ಆರೋಗ್ಯ ಸಚಿವ ಯುಟಿ ಖಾದರ್. ಧಾರವಾಡ ಪ್ರತ್ಯೇಕ ಮಹಾನಗರ ರಚನೆ ಬೇಡಿಕೆ ನ್ಯಾಯಯುತ, ಸರ್ಕಾರ ಶೀಘ್ರದಲ್ಲೇ ಅಧಿಸೂಚನೆ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

0: चलने वाली सुपर फास्ट एक्सप्रेस के यात्रियों
1: नानी लेती
2: निन्नल्ल इदन्नु मोबाइल चार्ज माडो कित्तु
1: ಬುದ್ಧಿ ಚಾರ್ಜ್ ಮಾಡೋ
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್
1: ನೋಡಿದ್ಯಾ
2: ಅಪ್ಪ ಒಂದ್ ನಿಮಿಷ ನಾನ್ ಪೇ ಮಾಡ್ತೀನಿ ನೋ ಸಿಗ್ನಲ್
3: ಈಗೇನ್ ಮಾಡ್ತೀಯಾ
2: ಫ್ರೀ ವೈಫೈ ಇದೆಯಲ್ಲ
1: ಪೆದ್ದು ಸುಧಾರಿಸ್ಕೋ
3: ಪೇಮೆಂಟ್ಸ್ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ಗೆ ಮಾಡಿ ಬೈ ಬೈ
3: ಆರ್ಬಿಐ ಹೇಳುತ್ತೆ
1: ಪ್ರಾರಂಭಿಸಿ ಸರಿಯಾಗಿ ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ
4: ಆಕಾಶವಾಣಿ ಕಾರವಾರ ಕೃಷಿಯೋದ್ಯಮ ಸ್ವ ಉದ್ಯೋಗ ಸಾಧಕರೊಂದಿಗೆ ಮಾತುಕತೆ

0: ಸ್ವಉದ್ಯೋಗವಾಗಿ ದೂಧ್ ಪೇಡ ತಯಾರಿಕೆ ಮತ್ತು ಮಾರಾಟ ಮಾಡುತ್ತಿರುವ ಹೊನ್ನಾವರ ತಾಲೂಕಿನ ಕಡ್ಲೆಯ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೊಂದಿಗೆ ಮಾತುಕತೆ.
1: ದೀಪಾ ಸುಬ್ರಹ್ಮಣ್ಯ ಭಟ್ ಅವರೇ ನಮಸ್ಕಾರ.
2: ನಮಸ್ಕಾರ ಸರ್.
1: ನಿಮ್ಮ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡಿ. ನೀವು ಸ್ವಉದ್ಯೋಗವನ್ನು ಮಾಡಬೇಕು ಅಂತ ಹೇಗೆ ನಿರ್ಧಾರ ಮಾಡಿದ್ರಿ? ಬೇರೆ ಬೇರೆ ಉದ್ಯೋಗವನ್ನು ಆರಿಸಿಕೊಂಡು ಪೇಟೆ ಪಟ್ಟಣಕ್ಕೆ ಹೋಗುವಂತಹ ಜನರನ್ನು ನಾವು ನೋಡ್ತೀವಿ. ಈ ಸ್ವಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
2: ಉದ್ಯೋಗ ಅಂದರೆ ನಾ ಮದುವೆ ಮುಂಚೆಯಿಂದನೂ ಮಾಡ್ತಾ ಇದ್ದೀನಿ ಸರ್. ಇದು ಮದುವೆ ಮುಂಚೆಯಿಂದ ನಮ್ಮ ಮನೆಯವ್ರ ಜೊತೆ ಕೆಲಸಕ್ಕೆ ನಾನು ಹೋಗದ್ದು. ಅಲ್ಲೇ ನಾವು ಇಷ್ಟಪಟ್ಟು ಲೋ ಮಾಡಿ ಮದುವೆ ಹಾಕ್ಕೊಂಡು ಕಡೆ ಈ ಕೆಲಸನ ಮುಂದುವರ್ಸ್ಕೊಂಡು ಬಂದೆ. ನನ್ನ ಗಂಡನ ಜೊತೆ ಸಾಥಾಗಿ ಕಷ್ಟಕ್ಕೆ ಸುಖಕ್ಕೆಲ್ಲನೂ ಭಾಗಿಯಾಗಿ ನಾನು ಈ ಕೆಲಸನ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಸರ್.
1: ಮೂಲತಃ ನೀವು ಯಾವ ಊರಿನವರು?
2: ನಾವು ಮೂಲತಃ ಕಡತಕದವರು. ಕಡತಕದವರು ಸರ್. ಹೊನ್ನಾವರದವರೇ ಸರ್ ನಾವು ಮೂಲತಃ. ಅಂದರೆ ನಮ್ಮ ಮನೆಯವರು ಅದ್ರ ಮುಂಚೆ ಎಲ್ಲ ಊರಲ್ಲಿ ಎಲ್ಲ ಬಾಡಿಗೆ ಇದ್ದಿದ್ರು. ಹೊನ್ನಾವರದಲ್ಲಿ ಬಾಡಿಗೆ ಇದ್ದಿದ್ರು. ನಾನು ಹೊನ್ನಾವರದವಳೆ ಮೂಲತಃ ತಾಯಿ ಮನೆ. ನಾನು ಅವ್ರ ಮನೆ ಕೆಲಸಕ್ಕೆ ಹೋಗ್ತಿದ್ದೆ. ಒಂದು ವರ್ಷ ಕೆಲಸ ಮಾಡಿದ್ದೀನಿ ಸರ್ ನಾನು. ಅವ್ರ ನಂತರ ಅಲ್ಲೇ ಲವ್ ಆಯಿತು ನಮಗೆ. ಲವ್ ಆಗಿ ಹಾಗೆ ನಾವು ಹಾಸನಕ್ಕೆ ಸೆಟ್ಲ್ ಆದ್ವಿ. ಮೂರುವರೆ ವರ್ಷ ನಾಲ್ಕು ವರ್ಷ ಹಾಸನದಲ್ಲಿದ್ವಿ ಸರ್. ಹಾಸನದಿಂದ ಹಾಗೆ ಒಂದು ಮಗು ಹುಟ್ಟಿದ ತಕ್ಷಣ ಮತ್ತು ತಿರ್ಗಾ ನಮ್ಮೂರಿಗೆ ಬಂದ್ವಿ ನಾವು. ಇಲ್ಲಿ ಬಂದು ಮತ್ತು ಅದೇ ಬಿಸ್ನೆಸ್ಸೇ ಮುಂದುವರ್ಸ್ಕೊಂಡು ಹೋದ್ವಿ ನಾವು. ಅಲ್ಲೂ ಇದ್ದಾಗ ಇದೇ ಬಿಸ್ನೆಸ್ ಮಾಡಿದ್ವಿ ನಾವು ಹಾಸನದಲ್ಲಿದ್ದಾಗೂ. ಇಲ್ಲೂ ಬಂದು ಇದೇ ಬಿಸ್ನೆಸ್ ಮಾಡಿದ್ವಿ. ಮಾಡಿ ನಮ್ಗೆ ಇದರಲ್ಲೇ ಎಲ್ಲ ಮಕ್ಕಳ ಶಿಕ್ಷಣ, ನಮ್ಮದು ಆರೋಗ್ಯದ ಬಗ್ಗೆ, ನಮ್ಮ ಹೋಗು ಬರೋದು, ಕಷ್ಟ ಸುಖ ಎಲ್ಲನೂ ಇದರಿಂದನೇ ನಮ್ಮ ಕೈಗೂಡು ಬಂದದ್ದು. ಮತ್ತು ಬೇರೆ ಯಾವ ಉದ್ಯೋಗ, ಬೇರೆ ಯಾವ ವ್ಯವಸಾಯದ್ದು, ತೋಟ, ಜಮೀನು ಏನೂ ಇರಲಿಲ್ಲ ನಮಗೆ. ಇದೇ ಬಿಸ್ನೆಸ್ಸೇ ನಮ್ಮ ಪಾಲಿಗೆ ದೇವರು. ಮತ್ತೇನಿಲ್ಲ ಸರ್, ಮೂರು ಮಕ್ಕಳಿದ್ದಾರೆ ನನಗೆ.
1: ಸರ್, ಈಗ ಈ ಸ್ವ ಉದ್ಯೋಗದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ವಿಶೇಷವಾಗಿ ದೂಧ್ ಪೇಡ ಮಾಡುವಂಥ ಒಂದು ಉದ್ಯಮವನ್ನು ನೀವು ಮಾಡ್ಕೊಂಡಿದ್ದೀರಿ ಹೇಳಿ, ಪ್ರಾರಂಭಿಕ ಹಂತಗಳಲ್ಲಿ ಹೇಗೆ ನಡೀತಾ ಇತ್ತು ಈ ದೂಧ್ ಪೇಡ ತಯಾರಿಯ ಒಂದು ಅನುಭವವನ್ನು ಪ್ರಾರಂಭಿಕ ಹಂತದಲ್ಲಿ ಹೇಳಿ, ಆಮೇಲೆ ಯಾವ ರೀತಿ ಸುಧಾರಣೆ ಮಾಡ್ಕೊಂಡ್ರಿ ಅಂತ ಹೇಳಿ.
2: ಪ್ರಾರಂಭದ ಹಂತದಲ್ಲಿ ಅದೇ ಹಾಲನ್ನು ತಗೊಂಡು ನಾವು ಪೇಡವನ್ನು ತಯಾರು ಮಾಡ್ತಿದ್ವಿ. ದಿನ ಮಿನಿಮಮ್ ಒಂದು 25-30 ಲೀಟರ್ ಹಾಲು ತಗೊಂತಿದ್ವಿ ನಾವು. ಎಲ್ಲ ಮಾಡಿ ಎಲ್ಲ ಊರಿಗೂ ನಮ್ಮ ಮನೆಯವರು ಪ್ಯಾಕೆಟ್ ಹಾಲು ತಗೊಂಡು ಮಾಡ್ಕೊಂಡು ಎಲ್ಲ ಊರಿಗೆ ಹೋಗಿ ನಮ್ಮ ಮನೆಯವ್ರು ಪೇಡ ಮಾಡ್ಕೊಂಡು ಹಾಕಿ ಬರೋದಾಗಿತ್ತು. ಅದ್ರ ನಂತರ ಕ್ರಮೇಣವಾಗಿ ಮಾರ್ಕೆಟ್ ಎಲ್ಲ ಚೇಂಜಸ್ ಆಗ್ತಾ ಬಂದಂಗೆಲ್ಲ ಒಂದು ಸ್ವಲ್ಪ ಬದಲಾವಣೆ ಎಲ್ಲ ಆಯಿತು ಬಿಸ್ನೆಸ್ಸಲ್ಲಿ. ಒಂದು ಸ್ವಲ್ಪ ಮಾರ್ಕೆಟಲ್ಲೂ ಐಟಮ್ ರೇಟು ಹೆಚ್ಚಾದಂಗೆ, ಒಂದು ಸ್ವಲ್ಪ ಪೇಡ ರೇಟು, ಹಾಲಿನ ರೇಟು ಎಲ್ಲ ಜಾಸ್ತಿ ಆದಂಗೆ ನಾವು ಒಂದು ಸ್ವಲ್ಪ ಐಟಮ್ ರೇಟು ಜಾಸ್ತಿ ಮಾಡ್ತಾ ಬಂದ್ವಿ. ಅದ್ರ ನಂತರ ಮಾಡ್ಕೊಂಡು ಪೇಡ ಮಾಡ್ಕೊಬಂದ ನಂತರ ಎಲ್ಲ ಬಾಡಿಗೆ ಮನೇಲಿ ಉಳಿದು ನಮ್ಮ ಮನೆಯವ್ರು ಶೀಕ್ ಸಂಕಟಾಗಿ ಎಲ್ಲ ತುಂಬ ಅನಾಹುತಗಳನ್ನೆಲ್ಲ ಅನುಭವಿಸಿದೆ. ಅದ್ರ ನಂತರ ನಮ್ಮ ಮನೆಯವ್ರು ಡೆತ್ ಆದರು. ಯಜಮಾನರು ಡೆತ್ ಆಗ 6 ವರ್ಷ ಆಗಿತ್ತು. 6 ವರ್ಷ ಆದ ನಂತರ ಒಂದು ವರ್ಷ ನಾನು ಬಿಸ್ನೆಸ್ ನಿಲ್ಲಿಸಿದೆ. ಅಂದರೆ ನಂಗೆ ಕೈ ಸಾತಾಗಿ ಮಾಡೋಕೆ ಯಾರು ಒಬ್ಬರು ಜನಿಸ್ಬೇಕು, ಲೇಡೀಸ್ ತಗೊಂಡ್ರೆ ಆಗಲ್ಲ ಆ ಬಿಸ್ನೆಸ್ಸಿಗೆ, ಒಬ್ಬರು ಯಾರು ಜನಿಸ್ಬೇಕು ಅಂತೇಳಿ. ಅದ್ರ ಮುಂಚೆ ನಮ್ಮ ಮನೆಯವರು ಈ ಹುಡುಗನ ಮಾತಾಡಿದರು. ಈ ಹುಡುಗನ ಮಾತಾಡಿದ ನಂತರ ಇವ್ನು ಕಾಲ್ ಮುಖಾಂತರ ನಮ್ಮ ಕಾಂಟ್ಯಾಕ್ಟ್ ಆದ. ನಿಮ್ಮ ಮನೆಯವ್ರು ಮಾತಾಡಿದ್ರು ಅಂತ ಅವ್ರಿಗೆ ನಮ್ಮ ಮನೆಯವ್ರು ಡೆತ್ ಆಗೋದು ಗೊತ್ತಿರಲಿಲ್ಲ ವಿಷಯ. ಆವಾಗ ನಾವೇ ಒಂದು ಸ್ವಲ್ಪ ವಿಚಾರ ಮಾಡ್ಕೊಂಡು ಇವ್ ನನ್ನ ಕೆಲಸ ತಗೊಂಡ್ವಿ. ತಗೊಂಡು ನನ್ನ ಬಿಸ್ನೆಸ್ ನಾ ಮುಂದುವರ್ಸ್ಬೇಕು ಅಂತ ನಂಗೆ ಹಠ. ಅಂದರೆ ನಾನು ಯಾರ ಕಾಲು ಕೆಳಗೆ ಹೋಗಿ ಕೆಲಸ ಮಾಡಬೇಕು, ಯಾರು ಜೊತೆ ಕೆಲಸ ಮಾಡಬೇಕು ಅನ್ನೋ ನಂಗೆ ಆಸಕ್ತಿ ಇಲ್ಲ. ನನ್ನ ಗಂಡನ ಸ್ವಂತ ಕಾಲಲ್ಲಿ ನಾನು ನಿಲ್ಲಬೇಕು, ನಾನು ಸ್ವಂತ ದುಡ್ದು ನನ್ನ ಮಕ್ಕಳಿಗನ್ನು ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋದು ನನಗೊಂದು ತುಂಬ ಮನಸ್ಸಿತ್ತು ಸರ್. ಅದ್ರ ಸಲುವಾಗಿ ನನ್ನ ಬಿಸ್ನೆಸ್ಸೇ ಮುಂದುವರ್ಸ್ಬೇಕು ಅನ್ನೋ ನಂಗೆ ಆಸೆ ಬಿಟ್ಟರೆ ಬೇರೆ ಏನೂ ಇರಲ್ಲ. ಅಂದರೆ ನಾನು ಇದರಿಂದನೇ ಮುಂದೆ ಬಂದವಳು, ಕೊನೆಯವರೆಗೂ ನನ್ನ ಕೈಯಿಂದ ಆಗೋಸ್ತೀನೋ ನಾನು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಸಕ್ತಿ ನನ್ನಲ್ಲಿತ್ತು. ಅದಕ್ಕೆ ನಾವು
1: ಈಗ ಪ್ರಾರಂಭಿಕ ಹಂತದಲ್ಲಿ 20-25 ಲೀಟರ್ ಹಾಲನ್ನು ನೀವು ಖರೀದಿ ಮಾಡಿ ದೂಧ್ ಪೇಡವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದಿರಿ. ಹಾಲು ದೂಧ್ ಪೇಡವಾಗಿ ಪರಿವರ್ತನೆ ಆಗುವ ವಿವಿಧ ಹಂತಗಳು ಏನೇನು, ಏನೇನು ಮಾಡಬೇಕಾಗ್ತದೆ, ಏನೇನು ಸೇರಿಸಬೇಕಾಗ್ತದೆ ಹಾಲಿಗೆ?
2: ಆದರೆ ಏನಿಲ್ಲ ಸರ್, ಒಂದು ಸ್ವಲ್ಪ ಹಾಲು ಮಾಡಿ ಕೋವಾ ಮಾಡ್ಕೊಳ್ಳೋದು ನಾವು. ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಒಂದು ಹಾಲನ್ನು ಕಾಯಿಸೋದು. ಒಂದು 5 ಲೀಟರ್ ಹಾಲಿಗೆ ಎಷ್ಟು ಪ್ರಮಾಣ ಸಕ್ಕರೆ ಬೇಕು ಅಷ್ಟು ಪ್ರಮಾಣ ಸಕ್ಕರೆಯನ್ನು.

0: ಒಂದು ಲೆಕ್ಕಾಚಾರ ಹೇಳಿ ನೋಡು, 5 ಲೀಟರ್ ನೀವು ಹಾಲಿನಿಂದ ಒಂದು ದೂಧ ಪೇಡ ಮಾಡಬೇಕು ಅಂತ ಇಟ್ಕೊಳ್ಳಿ.
1: 5 ಲೀಟರ್ ಹಾಲಿಗೆ ಒಂದು 3 ಕೆಜಿ ಸಕ್ಕರೆ ಮಿಶ್ರಣ ಮಾಡ್ತೀವಿ ಸರ್. ಮತ್ತೇನಿಲ್ಲ, ಒಂದು ಸ್ವಲ್ಪ ಯಾಲಕ್ಕಿ ಸ್ಮೆಲ್ಲಿಗೆ ಹಾಕ್ತೀವಿ. ಮತ್ತೇನು ಮಿಕ್ಸ್ ಇಲ್ಲ ಸರ್ ನಮ್ಮ ಪೇಡದಲ್ಲಿ, ಏನು ಕೆಮಿಕಲ್ಸ್ ಮಿಕ್ಸ್.
0: ಹಾಲಿನಲ್ಲಿ ಕೆನೆ ಎಲ್ಲ ಬಂದರೆ ಏನು ಮಾಡ್ತೀರಿ?
1: ಕೆನೆನೂ ಅದಕ್ಕೆ ತಿರ್ಗಾ ಅದಕ್ಕೆ ಹಾಕೋದೇ. ಹೌದು, ಇಲ್ಲ ಇಲ್ಲ ತೆಗಿಯೋಕ್ಕಿಲ್ಲ. ತೆಗೆದ್ರೆ ಅದು ತುಪ್ಪದ ಅಂಶ ಇರೋದಿಲ್ಲ, ಸ್ಮೆಲ್ ಇರೋದಿಲ್ಲ, ಮತ್ತು ಪೇಡ ನೈಸಾಗಿ ಬರೋದಿಲ್ಲ, ಸ್ಮೆಲ್ ಬರೋದಿಲ್ಲ, ಒಡೆಯುತ್ತೆ. ಹಾಗಾಗಿ ತುಪ್ಪ ಅನ್ನೋದು ಕಾಸಬೇಕಾದ್ರೆ ನಾವು ಕೆನೆಯನ್ನು ತೆಗಿತೀವಿ ಲಾಸ್ಟ್. ಅದು ಪೇಡ ಮಾಡೋ ಟೈಮಲ್ಲಿ ಎಲ್ಲ ಮಿಕ್ಸಣ ಮಾಡಿ ಮತ್ತು ಪೇಡ ಮಾಡ್ತೀವಿ ಸರ್. ಅಂದರೆ ಯಾವುದು ತೆಗೆದಿಟ್ಕೊಳ್ಳಲ್ಲ. ಆ ಥರ ಮಾಡ್ರೆ ಮಾತ್ರ ಪೇಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸರ್.
0: ಈಗ ಸ್ಮೆಲ್ಲಿಗೆ ಅಂತ ಹೇಳಿ ಏಲಕ್ಕಿ ಮಾತ್ರ ಹಾಕುವಂಥದ್ದು ಅಥವಾ ಲವಂಗ ಜಾಯಿಕಾಯಿ ಅಂಥದ್ದೆಲ್ಲ
1: ಏನಿಲ್ಲ ಸರ್, ಬರೀ ಏಲಕ್ಕಿ ಒಂದೇ ನಾವು ಮಿಶ್ರಣ.
0: ಅದು ಎಷ್ಟು ಪ್ರಮಾಣ ಬೇಕಾಗ್ತದೆ
1: ಅಂದರೆ, ಪ್ರಮಾಣ ಅಂದರೆ ಒಂದೇನಿಲ್ಲ, ಒಂದು 5 ಕೆಜಿ ಹಾದಕ್ಕೆ ನಾವು ಮಿನಿಮಮ್ 10-15 ಏಲಕ್ಕಿ ಹಾಕ್ತೀವಿ ಸರ್. 10-15 ಪೀಸ್ ಪೌಡ್ರ್ ಮಾಡಿ ಜಪ್ಪ ಹಾಕ್ತೀವಿ ಅದ್ರ. ಅದು ಹಾಕಿದ ನಂತರ ಪೇಡ ಸ್ಮೆಲ್ಲು ಮತ್ತು ರುಚಿನೂ ಬೇರೆ ಥರ ಚೇಂಜಸ್ ಆಗುತ್ತೆ ಅದರಲ್ಲಿ. ಏಲಕ್ಕಿಯಲ್ಲಿ ಟೇಸ್ಟ್ ಎಲ್ಲ ಚೇಂಜ್ ಕೊಡುತ್ತೆ ಅದು.
0: ಈಗ ಪ್ರಾರಂಭಿಕ ಹಂತದಲ್ಲಿ ಸೌದೆ ಒಲೆಯಲ್ಲಿ ಕೂಡ ನೀವು ಮಾಡಿದ್ದೀರಿ?
1: ಸೌದೆ ಒಲೆಯಲ್ಲೇ ಮಾಡಿದ್ದೀನಿ ಸರ್.
0: ಸ್ವಲ್ಪ ದಿನಗಳನ್ನು ಜ್ಞಾಪಿಸ್ಕೊಳ್ಳಿ
1: ಅಂದ್ರೆ, ಆವಾಗೆಲ್ಲ ಸೌದೆಯಲ್ಲೇ ಮಾಡೋದು, ಹಾಲು ಕಾಸೋದು ಸೌದೆಯಲ್ಲೇ ಮಾಡೋದು. ತುಂಬಾ ಕಷ್ಟಪಟ್ಟಿದ್ದೀನಿ ಆವಾಗ. ಸೌದೆ ಬೆಟ್ಟಕ್ಕೆ ಹೋಗಿ ತರಬೇಕು,
0: ಅಲ್ಯೂಮಿನಿಯಂ ಪಾತ್ರೆ ಇಟ್ಟು,
1: ಅಲ್ಯೂಮಿನಿಯಂ ತಪ್ಪಲೆ ಎಲ್ಲ ಇತ್ತು. ಬೆಟ್ಟಕ್ಕೆ ಹೋಗಿ ಕಟ್ಟಿಗೆ ತಂದು ಹಾಲು ಕಾಸಿ, ಮಕ್ಕಳೆಲ್ಲ ಸಣ್ಣ ಸಣ್ಣ ಇದ್ರು, ಅವರಿಗೂ ಶಿಕ್ಷಣ ಕೊಡ್ಬೇಕು, ಅವ್ರ 3 ಮಕ್ಕಳಿಗೆ ನೋಡ್ಕೊಳ್ಬೇಕು, ಬೆಳಗ್ಗೆ ಕಾಸ್ಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ಹಾಲು ಬರ್ತಿತ್ತು, ಬೆಳಗ್ಗೆ 5 ಗಂಟೆಗೆ ಹಾಲು ಬಂದ ನಂತರ ಬೆಳಗ್ಗೆ 5 ಗಂಟೆಗೆ ಎದ್ಕೊಂಡು ಹಾಲು ಕಾಸಿ ಹಾಲನ್ನು ಕೆನೆ ಮಾಡ್ಕೊಳ್ಬೇಕು. ಎಲ್ಲನೂ ಮೊದಲೇ ಕೋವ ಮಾಡ್ಕೊಳ್ಬೇಕು. ಕೋವ ಮಾಡಾದ ನಂತರ ಮಕ್ಕಳಿಗೆಲ್ಲ ಶಾಲೆಗೆಲ್ಲ ಕಳಿಸಿ 8-9 ಗಂಟೆ ನಂತರ ನನ್ನ ಪೇಡ ಕೆಲಸ ನನ್ನ ಗಂಡಿನ ಜೊತೆ ಸಾಧ ಕೊಡ್ತಿದ್ದೆ ನಾನು. ನಮ್ಮ ಮನೆಯವ್ರು ಶೇರ್ 5 ಗಂಟೆಗೆ ಅವ್ರಿಗೆ ಪೇಡ ಲೈನಿಗೆ ಹೋಗೋಕೆ ರೆಡಿ ಮಾಡ್ಕೊಡ್ಬೇಕು. ಮತ್ತು ನಾನು 5 ಗಂಟೆಗೆ ಅವ್ರು ಲೈನಿಗೆ ಹೋಗಿ ಬರ್ತಾರೆ ನಮ್ಮ ಮನೆಯವರು. ಅದ್ರ ನಂತರ ಎಲ್ಲ ಕೆಲಸ ಮುಗಿಸ್ಕೊಂಡು ನಮ್ಮ ಕೆಲಸಕ್ಕೆ ನಾವು ಭಾಗಿಯಾಗ್ತಿದ್ವಿ. ನಮ್ಮ ಅತ್ತೆ ಇದ್ದಿದ್ರು ಒಂದು ಸ್ವಲ್ಪ ನಮ್ಮ ಜೊತೆ, ಅವ್ರು ಏಜಾಗ ಅವ್ರದ್ದು ಎತ್ತಾದ್ರು. ಅದ್ರ ನಂತರ ನಾನು ನನ್ನ ಗಂಡನೇ ಮುಂದುವರ್ಸ್ಕೊಂಡು ಬಂದ್ವಿ. ಅನಂತರ ಮಕ್ಕಳೆಲ್ಲ ಒಂದು ಸ್ವಲ್ಪ ಟೈಮ್ ಪಾಸಲ್ಲಿ ಇದ್ದರೆ ಬರ್ತಾರೆ ನನ್ನ ಜೊತೆ ಸಾಥ್ ಕೊಡ್ತಾರೆ, ಇಲ್ಲ ಅಂತೇಳಿಲ್ಲ. ಈಗ ಅವರು ಸ್ವಂತ ಕೆಲಸಕ್ಕೆ ಸೇರ್ಕೊಂಡಾರೆ ಎಲ್ಲನೂ. ಅದು ನನ್ನ ಗಂಡನ ಕೆಲಸನೂ ಬಿಡಬಾರ್ದು ಅನ್ನೋದು ನಂದಿದ. ಅವ್ರ ಮಕ್ಕಳು ಯಾವ ಕೆಲಸಕ್ಕೆ ಸೇರಿದ್ರು, ನನ್ನ ಗಂಡನ ಕೆಲಸ ನನ್ನ ಕೈ ಕಾಲಿಗೆ ತೋಳಿ ಬಲ ಇರೋಷ್ಟು ದಿನ ನಾನು ದುಡಿಬೇಕು ಅನ್ನೋದು ನನ್ನಲ್ಲಿ ಆಸಕ್ತಿ ಸರ್, ಬಿಡಬಾರ್ದು ಅಂತೇಳಿ.
0: ಈಗ ಮೊದಲಿನೆಲ್ಲ 20-25 ಲೀಟರ್ ಹಾಲು ತಗೊಂಡು ನೀವು ಮಾಡ್ತಾ ಇದ್ದಂಥವ್ರು, ಈಗಲೂ ಕೂಡ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ, ಈಗೇನ ಪ್ರಮಾಣ ಎಷ್ಟು?
1: ಅಲ್ಲ, ಈಗ ಒಂದು ಸ್ವಲ್ಪ ಪ್ರಮಾಣ ಕಡಿಮೆ ಆಗಿದೆ ಪೇಡ ಮಾಡೋದು. ಆದ್ರೆ ಆಗಿನಷ್ಟೇ ಗಳಿಸ್ದಷ್ಟೇ ದುಡ್ಡು ಈಗ ಗಳಿಸ್ತಾ ಇದ್ದೀನಿ ಸರ್.
0: ರೇಟ್
1: ಜಾಸ್ತಿ ಆಗಿದೆ. ಹಂಗಂತ ಹೇಳ್ಕೊಂಡು ಏನು ಆಗಷ್ಟು ಪೇಡ ಮಾಡ್ತಿದ್ದೆ ನಾನು ಹಾಲು ತಂದು, ಈಗ ಪೇಡ ಮಾಡೋದು ಕಡಿಮೆ ಅಂತ ಹೇಳ್ಕೊಂಡಿಲ್ಲ. ಆಗ ಗಳಿಸ್ದಷ್ಟಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಮಟ್ಟಕ್ಕೆ ಇದ್ದೀನಿ ಸರ್. ಈಗ ಆಗಿನಕ್ಕಿಂತ ಈಗಿನ ಮಟ್ಟ ಜಾಸ್ತಿ ಇದೆ. ಈಗ ಮಾರ್ಕೆಟಲ್ಲೆಲ್ಲ ಐಟಮ್ ರೇಟ್ ಜಾಸ್ತಿ ಇದ್ದಂಗೆ ಪೇಡ ರೇಟ್ ಜಾಸ್ತಿ ಇದೆ. ಹಾಗಾಗಿ
0: ಈಗ ಊರಿನಲ್ಲೆಲ್ಲ ಈ ಹಸುವಿನ ಹಾಲು ಅಂತ ಕೊಡ್ತಾರಲ್ಲ, ಆ ಹಾಲನ್ನು ಉಪಯೋಗಿಸಿ ಮಾಡುವುದು ಇದೆಯೋ ಅಥವಾ ಪ್ಯಾಕೆಟ್ ಹಾಲು ಅಥವಾ ಪೌಡರ್ ಹೇಗೆ ಇದು?
1: ಇಲ್ಲ, ನಾವು ಕೋವ ತರ್ತೀವಿ ಸರ್. ಬೆಂಗಳೂರಿಂದ ಕೋವ
0: ತರ್ತೀವಿ.
1: ಇಲ್ಲ, ಹಾಲು ಉಪಯೋಗಿಸ್ತಾ ಇಲ್ಲ ಸರ್. ಈಗ ಒಂದು 10 ವರ್ಷದಿಂದ ಹಾಲು ಉಪಯೋಗಿಸ್ತಾ ಇಲ್ಲ ನಮ್ಗೆ.
0: ಏನು ವ್ಯತ್ಯಾಸ ಇದೆ ಅದರಲ್ಲಿ? ಈಗ ಪ್ಯಾಕೆಟ್ ಹಾಲು ಅಥವಾ ಹಸುವಿನ ಹಾಲು ಅಥವಾ ಕೋವನ್ನು ಉಪಯೋಗಿಸೋದಿದ್ರೆ
1: ಏನು ವ್ಯತ್ಯಾಸ? ಏನಿಲ್ಲ ಸರ್. ಅದೊಂದಂದ್ರೆ ಕೋವ ಅಂದ್ರೆ ಅವರೇ ಕಾಸು ರೆಡಿ ಆಗಿ ಬರುತ್ತೆ. ಆ ಕೋವಕ್ಕೆ ನಾವು ಸಕ್ಕರೆಯನ್ನ ಹಾಕಿ ಮಿಶ್ರಣ ಮಾಡಿ ಪೇಡ ಮಾಡ್ಬಿಟ್ರಾಯ್ತು.
0: ಆ ಕೋವಕ್ಕೆ ಏನಾದ್ರೂ ಮತ್ತೆ ನೀರು ಸೇರಿಸಬೇಕು?
1: ನೀರು ಒಂದು ಸ್ವಲ್ಪ 1/4 ಲೀಟರ್ ನೀರು ಮಿಶ್ರಣ ಕೊಡಬೇಕು. ಕೊಡದೇ ಇದ್ರೆ ಸಕ್ಕರೆ ಕೊಡೋದಿಲ್ಲ. ಸಕ್ಕರೆ ಕರಡಿದ ತಕ್ಷಣನೇ ಕೋವ ಹಾಕ್ಬಿಟ್ರಾಯ್ತು. ಮೊದಲೇ ಆದ್ರೂ ಹಾಲಿನ ನೀರಿನ ಅಂಶಕ್ಕೆ ಹಾಲಿನ ಅಂಶದಲ್ಲಿ ಮಿಕ್ಸ್ ಆಗಿ ಸಕ್ಕರೆ ಕರಡು ಬರ್ತಿತ್ತು. ಹಾಗಾಗಿ ಅವಾಗ ಹಾಲಿಂದನೂ ಮಾಡ್ತಿದ್ವಿ. ಈ ಕೋವಾಗ ವ್ಯತ್ಯಾಸ ಏನಿಲ್ಲ ಅಂದ್ರೆ, ಈಗ ನಾವು ಹಾಲನ್ನು ಕೆನೆ ಮಾಡೋ ಅವಶ್ಯಕತೆ ಇಲ್ಲ, ಈಗ ರೆಡಿ ಆಗ್ಬರುತ್ತೆ ಅಲ್ಲಿಂದನೇ. ಅವಾಗ ನಾವೇ ಕಾಸು ನಾವೇ ರೆಡಿ ಮಾಡೋದಾಗಿತ್ತು.
0: ಈಗ ದೂಧ ಪೇಡ ರೆಡಿ ಆಗುವ ಒಂದು ವಿವಿಧ ಹಂತಗಳನ್ನು ಹೇಳಿ. ಈಗ ಕೋವ ನೀವು ಹಾಲನ್ನು ಹಾಕ್ತೀರಿ ಅಥವಾ ಕೋವ ಪೌಡರ್ಗೆ ಪೌಡರ್ ಹಾಕಿ ಏಲಕ್ಕಿ ಪುಡಿ ಹಾಕ್ತೀರಿ, ಸಕ್ಕರೆ ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಕಲಸಿ ಅದು ಹಿಟ್ಟು ಆದ ನಂತರ ಅದನ್ನು ಬೇಯಿಸೋದು ಹೇಗೆ? ಅದರ ಒಂದು ಬೇರೆ ಬೇರೆ ಗಾತ್ರದಲ್ಲಿ ಮಾಡ್ತೀರಾ ಅಥವಾ ಶೇಪಲ್ಲಿ ಮಾಡ್ತೀರಾ ಹೇಗೆ?
1: ಏನಿಲ್ಲ, ಅದೇ ಹಾಲು ಸಕ್ಕರೆಯನ್ನು ಹಾಕಿ ಕೋವ ಹಾಕಿ ಕಾಸು ಆದ ನಂತರ ಅದು ಒಂದು ಹದ ಪ್ರಮಾಣಕ್ಕೆ ಬರುತ್ತೆ. ಅಂದರೆ ಅದು ಗೊತ್ತಾಗೋದು ಹೆಂಗಂದ್ರೆ, ಅದು ನಾವು ಸೋಟೆ ಎತ್ತಿ ಮೇಲೆ ನೋಡ್ತೀವಿ, ತಪ್ಪಲಿಗೆ ಅದು ಅಂಟಿದ ಕೂಡಲೇ ನಮ್ಗೆ ಒಂದು ಹದ ಬಂತು ಇಪ್ಪ ಕೈ ಹದಕ್ಕೀಗ ಅಂತೇಳಿ ಗೊತ್ತಾದ ಕೂಡಲೇ ನೆನೆಸ್ಬಿಡ್ತೀವಿ ಗ್ಯಾಸ್. ನೆನೆಸಿದ ನಂತರ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ತೀವಿ ಅದ್ರ ನಂತರ, ನೆನೆಸಿದ ನಂತರ ಗ್ಯಾಸನ್ನು. ಅದ್ರ ನಂತರ ಅದು ತಿಕ್ಕಿ ತಿಕ್ಕಿ ಹದ ಹೊಡೆದು ಹೊಡೆದು ಹೊಡೆದು ದಪ್ಪ ಆಗುತ್ತೆ. ಆವಾಗ ತಪ್ಪಲಿಗೆಲ್ಲ ಅಂಟ್ಕೊಳ್ಳುತ್ತೆ ಅದು. ಅಂಟ್ಕೊಂಡ ನಂತರ ಮತ್ತು ಕೆರೆಸ್ಕೊಂತೀವಿ ಚಾಕುವಿಂದ ಕ್ಲೀನಾಗಿ ಕಳ್ಕೊಂಡು, ಮತ್ತು ಅದು ಮುಟ್ಟು ನೋಡ್ತೀವಿ ನಾವು ಕಟ್ಟು ಪ್ರಮಾಣಕ್ಕೆ ಬಂತ. ಈಗ ನಮಗೆ ಅಂಟಾಗಿ ಬರಬೇಕು ಅದು, ಅಂಟಾಗಿ ಬಂತ ನೋಡ್ತೀವಿ. ಇಲ್ಲ ಒಂದು ಸ್ವಲ್ಪ ಪಾಕ ಏರು ಹದಕ್ಕೆ ಹೋಗಿದೆ ಅಂತೇಳಾದ್ರೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ತೀವಿ ಅದಕ್ಕೆ ಮತ್ತು, ಅಂದರೆ ಒಂದು ಹದಕ್ಕೆ ತಕ್ಕೊಳ್ಳೋಕೆ ಹಾಲು ಮಿಕ್ಸ್ ಮಾಡಿ ಹದ ಮಾಡ್ಕೊಳ್ತೀವಿ. ಇಲ್ಲ ನಾವು ಇಳಿಸೋದು ಹದ ಒಂದೇ ನಮ್ಮನೆಯಲ್ಲಿ ಬಂದಿದೆ, ಕಟ್ಟಕ್ಕೇನು ಪ್ರಾಬ್ಲಮ್ ಇಲ್ಲ ಅಂದಾಗ ಕಟ್ಟಕ್ಕೆ ತೊಗೊಂಡೋಗ್ತೀವಿ. ಅಂದರೆ ಮಾಡೋ ಹಂತದಲ್ಲಿ ನೀರು ಥರ ಇರುತ್ತೆ, ಕಡೆ 2ನೇ ಹಂತದಲ್ಲಿ ಒಂಥರ ಪೈಸ್ ಥರ ಆಕೃತಿಯಲ್ಲಿ ಬರುತ್ತೆ ಹದ, 3ನೇ ಹಂತದಲ್ಲಿ ಒಂಥರ ಉಂಡೆ ಥರ ಆಗುತ್ತೆ, ಅಂದರೆ ಪೌಡ್ರ್ ಥರ ಆಗಿ ಕಡೆ ಕಟ್ಟಿ ನಾವು ಬಿಸಿ ಬಿಸಿ ಇರೋಕ್ಕಾರ ನುರಿದು ನಮಗೊಂದು ಎಷ್ಟು ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಉಂಡೆ ಮಾಡ್ಕೊಂಡು ನಾವು ಕೈಯಿಂದನೇ ಕಟ್ಟಿ ಇಡ್ತೀವಿ. ನಮ್ಮದು ಲಾಸ್ಟ್ ಫಸ್ಟಿಂದ ಲಾಸ್ಟ್ ಫಿನಿಷಿಂಗ್ ಆಗೋರು

0: ಮಕ್ಕಳಲ್ಲಿ ಒಣಗೋ ಇರುತ್ತೆ ಅದೆಲ್ಲನೂ. ಒಣಗಿದ ತಕ್ಷಣ ಒಂದು 200 grams ಲೆಕ್ಕ ಅಂತೇಳಿ ಪ್ಯಾಕೆಟ್ ತೂಕ ಮಾಡಿ ಪ್ಯಾಕಿಂಗ್ ಮಾಡಿಬಿಡ್ತೀವಿ. ಡಬಲ್ ಪ್ಯಾಕಿಂಗ್ ನಮ್ದು ಅದೆಲ್ಲ.
1: ಈಗ ಈ ದೂಧ್ ಪಡೆ ಎಲ್ಲವೂ ಕೂಡ ಒಂದೇ ಶೇಪಲ್ಲಿ ಒಂದೇ ಗಾತ್ರದಲ್ಲಿ ಒಂದೇ ತೂಕದಲ್ಲಿ ಇರ್ತಾವ, ಹೆಚ್ಚು ಕಮ್ಮಿ ಆಗ್ತದೆ?
0: ಇಲ್ಲ ಸರ್, ಗಾತ್ರ ಒಂದೇ ಇರುತ್ತೆ. ಅದ್ರಲ್ಲಿ ಒಂದು ಚೂರು ಮಿಸ್ಟೇಕ್ ಏನಂದ್ರೆ ಒಂದು ಚೂರು ಗಾತ್ರ ಹೆಚ್ಚು ಕಡಿಮೆ ಆಗ್ಲಕ್ಕು, ವೇಟ್ ಅಂತೂ ಕಡಿಮೆ ಆಗಲ್ಲ ಸರ್. ವೇಟ್ 200 grams ಇದೆ. ಮತ್ತು ಕಲರು ಒಂದೇ, ವೈಟ್ ಕಲರ್ ಇದೆ, ಕಲರು ಚೇಂಜ್ ಆಗಲ್ಲ ನಮ್ಮ ಪೇಡ. ಕಲರ್ ವೈಟ್ ಪೇಡನೇ. ಮತ್ತು ಗಾತ್ರ ಒಂಚೂರು ಹೆಚ್ಚು ಕಡಿಮೆ ಆದರೂ ತೂಕ ಅಂತೂ ಹೆಚ್ಚು ಕಡಿಮೆ ಆಗಲ್ಲ ಸರ್. 200 grams ಅಂದ್ರೆ 200 gramsೇ ಪೇಡ.
1: ಅದು ಚಪ್ಪಡಿ ಆಗಿರ್ತದೆ, ರೌಂಡ್
0: ರೌಂಡಲ್ಲಿರುತ್ತೆ,
1: ಧಾರವಾಡ ಪೇಡ ಇದ್ದಾಗ
0: ರೌಂಡ್ ಶೇಪಲ್ಲಿ ಇರುತ್ತೆ ಸರ್.
1: ಅದಕ್ಕೆ ಮೇಲ್ಗಡೆ ಏನಾದರೂ ಸಕ್ಕರೆ ಅಂತ ಉದುರಿಸೋದಿದೆ?
0: ಏನು ಇಲ್ಲ ಸರ್, ಏನೂ ಇಲ್ಲ. ನಾವು ಕಟ್ಟಬೇಕಾದ್ರೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಕಟ್ತೀವಿ, ಮತ್ತೊಂಚೂರು ನೈಸ್ ಬರಲಿ, ಚೆನ್ನಾಗಿ ಸ್ಮೆಲ್ ಬರಲಿ ಪೇಡ ಎಲ್ಲ ಅಂತೇಳಿ. ನಮ್ಮ ಪೇಡ ಏಲಕ್ಕಿ ತುಪ್ಪದಲ್ಲೇ ಒಂದು ಫೇಮಸ್ ಇದೆ ಸರ್ ನಮ್ಮ ಪೇಡ.
1: ಈಗ ಬಾಂಡ್ಲಿಯಲ್ಲಿ ಕಾಸಿದ ನಂತರ ಮತ್ತೆ ಪುನಃ ಬೇಯಿಸ್ಲಿಂಗ್ ಅಂತ ಇಲ್ಲ?
0: ಏನಿಲ್ಲ ಸರ್, ಬಾಂಡ್ಲಿಯಲ್ಲಿ ಕಾಸಾದ ನಂತರ ಹದ ಮಾಡ್ಕೊಂಡು ತಕೊಂಡು ಕಟ್ಟೋದೇ. ನಾವು ಬಿಸಿ ಬಿಸಿ ಇರ್ಬೇಕಾದ್ರೆ ಕಟ್ಟಬೇಕು.
1: ಪ್ಯಾಕಿಂಗ್ ಬಗ್ಗೆ ಹೇಳಿ, ಯಾವ ರೀತಿ ಪ್ಯಾಕ್ ಮಾಡ್ತೀವಿ? 200 gram ಪ್ಯಾಕೆಟ್ ಅಂತ
0: ಹೌದು, 200 grams ಪ್ಯಾಕ್ ಅಂತೂ ತಕ್ಕಡಿಯಲ್ಲಿ ಇಟ್ಟು ತೂಕ ಮಾಡ್ತೀವಿ. ತೂಕ ಮಾಡೋದು ಕೂಡ ಸಿಂಗಲ್ ಪ್ಯಾಕಿಂಗ್ ಒಂದ್ ಸರಿ ಮಾಡ್ಕೊಂತೀವಿ. ನೆಕ್ಸ್ಟ್ ಅದ್ ಲೇಬಲ್ ಹಾಕ್ಬೇಕು. ನಾವು ಲೇಬಲ್ ಹಾಕ್ಬೇಕಾದ್ರೆ ಮತ್ತೊಂದು ಕವರ್ ಹಾಕ್ತೀವಿ.
1: ಏನ್ ಲೇಬಲ್ ಹಾಕೊಡ್ತೀರಿ ನೀವು
0: ಅಂದ್ರೆ? ಅದ್ರಲ್ಲಿ ನಮ್ದು ಪ್ಯಾಡದ್ದು ಎಷ್ಟು ಇಯರ್ಸ್ ಇಂದ ಮಾಡ್ತಾ ಇದೀವಿ ಅಂತ ಹೇಳಿದೆ. ಮತ್ತೊಂದು ದನ ಚಿತ್ರ ಇದೆ,
1: ಬ್ರ್ಯಾಂಡ್ ಇದೆಯಾ?
0: ಹೌದು, ಬ್ರ್ಯಾಂಡ್ ಇದೆ. ಅದ್ರಲ್ಲಿ ನಮ್ದು ಎಷ್ಟು ದಿನ ಬರುತ್ತೆ ಆ ಪ್ಯಾಡ ಅಂತೇಳಿದೆ, ಎಷ್ಟು ವೇಟ್ ಇದೆ ಅಂತೇಳಿದೆ, ಏನೇನು ಮಿಶ್ರಣ ಇದೆ ಅದಕ್ಕೆ ಪ್ಯಾಡದಲ್ಲಿ ಅಂತೇಳಿದೆ, ಎಷ್ಟು ಗ್ರಾಮ್ಸ್ ಇದೆ ಅಂತೇಳಿದೆ. ನಮ್ಮ ಊರಿನ ಹೆಸರಿದೆ
1: ನಮ್ದೊಂದು.
0: ಡೇಟ್ ಅದ, ಡೇಟ್ ಸೀಲ್ ಹೊಡಿತೀವಿ ನಾವು. 10 ದಿನ ಮಿನಿಮಮ್ ಟೈಮ್ ಅದು. 10 ದಿನ ನಂತರ ಸೇಲ್ ಆಗಿಲ್ಲ ಅಂದ್ರೆ ರಿಟರ್ನ್ ಇದೆ ಸರ್ ನಮ್ಮ ಕಡೆ. ರಿಟರ್ನ್ ತಗೊಂಡಾಗ ನಾವು ಅವ್ರಿಗೆ ಬೇರೆ ಪೇಡ ಕೊಟ್ಟು ಬರ್ತೀವಿ. ರಿಟರ್ನ್ ಇದ್ದದ್ದು ನಾವು ಏನಾದ್ರು ದನಕ್ಕಿನ್ನ ಕೊಡ್ತೀವಿ, ಅದನ್ನು ಅಂದ್ರೆ ಅಕ್ಕಚ್ಚಲ್ಲಿ ಮಿಕ್ಸ್ ಮಾಡಿ ಕೊಡ್ತೀವಿ ದನಕ್ಕೆ ಅಂದ್ರೆ. ಮತ್ತು ಮಿಕ್ಸರ್ನ ಮಾಡಲ್ಲ ನಮ್ಮ ಪೇಡದಲ್ಲಿ. ನಾನು ಇವತ್ತಿನವರೆಗೂ ಏನು ಮಿಕ್ಸರ್ನ ಮಾಡಲಿಲ್ಲ ಸರ್.
1: ಅಮೆರಿಕ ಮಾರಾಟ ಮಾಡುವಂತಹ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಮಾರಾಟ ಮಾಡುವಂತಹದ್ದು ಅಥವಾ ಬೇಕರಿ ಅಥವಾ ಹೋಟೆಲ್ಗಳಿಗೆ ಮಾರಾಟ ಮಾಡುವಂತಹದ್ದು ಅಥವಾ ಫಂಕ್ಷನ್ಗಳಿಗೆ ಮಾರಾಟ ಮಾಡುವಂತಹದ್ದು ಹೇಗಿದೆ?
0: ಇಲ್ಲ, ಬೇಕರಿಗಳಿಗೆ ಮಾರಾಟ ನಮ್ದು, ಮನೆ ಮನೆಗೆ ಮಾರಾಟ ಏನಿಲ್ಲ. ಬೇಕರಿಗಳಿಗೆ ಹೋಗಿ ನಾವು ವಾರ ವಾರ ಒಂದು ಲೈನ್ ಅಂತೇಳಿ ಇರುತ್ತೆ ನಮ್ದು. ಆ ವಾರ ವಾರ ಲೈನ್ ಮುಗಿಸ್ಕೊಂಡು ಬಂದ್ರಾಯ್ತು. ಮತ್ತು ಫಂಕ್ಷನ್ಗಳಿಗೆಲ್ಲ ನಂಬರ್ ಇದ್ರೆ ಕಾಲ್ ಮಾಡಿ ಬೇಕರಿಗಳ ಮುಖಾಂತರ ನಂಬರ್ ತಗೊಂಡು ಕಾಲ್ ಮಾಡ್ತಾರೆ. ಏನಾರು ಮದುವೆ ಮುಂಜಿ ಈ ಥರ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ನು, ಈ ಇಲೆಕ್ಷನ್ ಟೈಮಲ್ಲಿ, ಈ ರಿಜೆಕ್ಟ್ ಟೈಮಲ್ಲಿ ಏನಾರು ಆ ಥರದ್ದು ಏನಾರು ಇದ್ದರೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಅವಾಗ ಪ್ಯಾಡ ಟೇಸ್ಟ್ ಚೇಂಜ್ ಮಾಡಿಕೊಡು ಅಂತಾರೆ. ಅವಾಗ ನಾವು ಟೇಸ್ಟ್ ಚೇಂಜ್ ಮಾಡ್ಕೊಳ್ತೀವಿ. ಕೆಲವೊಂದು ಜನ ಮಾಮೂಲೇ ಅದನ್ನೇ ಅಡ್ಡಿಲ್ಲ ಅಂದರೆ ಅದು ಮಾಡ್ಕೊಡ್ತೀವಿ. ಕೆಲವೊಂದು ಜನ ಸಕ್ಕರೆ ಕಡಿಮೆ ಹಾಕಿ ಕೋವ ಜಾಸ್ತಿ ಹಾಕಿ ಅಂದಾಗ ಅವಾಗ ಮಾಡ್ಕೊಡ್ತೀವಿ. ರೇಟು ಸ್ವಲ್ಪ ಜಾಸ್ತಿ ಇರುತ್ತೆ ಸರ್. ಅಂದರೆ ಟೇಸ್ಟ್ ಚೇಂಜ್ ಮಾಡಿ ಅಂತಾರೆ. ಅವಾಗ ಗೋಡಂಬಿ, ದ್ರಾಕ್ಷಿ ಆ ಥರದ್ದು ಮಿಕ್ಸ್ ಮಾಡಿ ಅಂದರೆ ಅದನ್ನು ಮಿಕ್ಸ್ ಮಾಡಿಕೊಡ್ತೀವಿ ನಾವು. ಆದರೆ ಶೇಪ್ ಚೇಂಜ್ ಮಾಡಿ ಅಂತಾರೆ ಕೆಲವೊಂದು ಜನ. ಸೈಜ್ ದೊಡ್ಡ ಮಾಡಿ ಅಚ್ಚಲ್ ಮಾಡಿಕೊಡಿ ಅಂತಾರೆ. ಅವಾಗೆಲ್ಲ ಫಂಕ್ಷನಿಗೆಲ್ಲ ಅಚ್ಚು ಮಾಡಿಕೊಡ್ತೀವಿ. ಇಲ್ಲ ನಾರ್ಮಲ್ ಆದರೆ
1: ಅದಕ್ಕೆ ಬೇಕಾದ ಅಚ್ಚು ನಿಮ್ಮ ಹತ್ರ ಇದೆ?
0: ಹೌದು, ಅಚ್ಚಿದೆ ಸರ್ ನಮ್ಮ ಹತ್ರ. ಅಚ್ಚಲ್ ಬೇಕಾದ್ರೆ ಅಚ್ಚಲ್ ಮಾಡಿಕೊಡ್ತೀವಿ. ಇಲ್ಲ ನಾರ್ಮಲ್ ಪೀಸಸ್ ಸಾಕು ನಮಗೆ, ಇದ್ರೆ ನಾರ್ಮಲೇ ಮಾಡಿಕೊಡ್ತೀವಿ ಸರ್ ನಾವು.
1: ಈಗ ಟೇಸ್ಟ್ನಲ್ಲಿ ಬದಲಾವಣೆ ಮಾಡುವುದಂದ್ರೆ ಹೇಗೆ, ಯಾವ ರೀತಿ ಅದನ್ನು ಇಂಗ್ರೀಡಿಯೆಂಟ್ಸ್ ಎಲ್ಲ ಚೇಂಜ್ ಮಾಡಬೇಕಾಗ್ತದೆ?
0: ಟೇಸ್ಟ್ ಅನ್ನೋದ್ರೆ ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಹಾಕೋದು, ಕೋವ ಅದೇ ಪ್ರಮಾಣ ಕಡಿಮೆ, ಸಿಹಿ ಕಡಿಮೆ ಹಾಕ್ತೀವಿ.
1: ಏಲಕ್ಕಿ ಬೇರೆ ಮಾಡೋದಿಲ್ಲ?
0: ಇಲ್ಲ, ಬೇರೆ ಏನು ಮಿಕ್ಸ್ ಮಾಡಲ್ಲ. ಏಲಕ್ಕಿ ಮತ್ತು ಪ್ರಮಾಣ ಒಂದು ಸ್ವಲ್ಪ ಹೆಚ್ಚಾಗ್ತೀವಿ. ಮತ್ತು ದಿನ ಮಿನಿಮಮ್ ಹಾಕೋದಕ್ಕಿಂತ ಈಗ ಒಂದು 15 pieces ಏಲಕ್ಕಿ ಹಾಕ್ತಾ ಇದ್ದೀವಿ ಅಂದ್ರೆ ಒಂದು 20 pieces ಏಲಕ್ಕಿ ಹಾಕ್ತೀವಿ. ಮತ್ತು ಸಕ್ಕರೆ ಪ್ರಮಾಣ ಕಡಿಮೆ ಆಗುತ್ತೆ. ಈಗ 3 kg ಸಕ್ಕರೆ ಹಾಕೋಲ್ಲಿ ಒಂದು 2 kg ಹಾಕ್ತೀವಿ. ಕೋವದ ಪ್ರಮಾಣ 5 kg ಲೆಕ್ಕನೇ ಇರುತ್ತೆ ಅಂದ್ರೆ 5 liter ಹಾಲಿಗೆ 2 kg ಸಕ್ಕರೆ ಆಗುತ್ತೆ. ಅವಾಗ ಟೇಸ್ಟ್ ಚೇಂಜ್ ಆಗುತ್ತೆ ಮತ್ತು ತುಪ್ಪದ ಅಂಶನೂ ಚೆನ್ನಾಗಿ ಬರುತ್ತೆ. ಮತ್ತು ಅವಾಗ
1: ಸಾಮಾನ್ಯ ಇಂಥ ಒಂದು ದೂಧ್ ಪೇಡವನ್ನು ಸ್ವ ಉದ್ಯೋಗವಾಗಿ ಮಾಡಬೇಕಾದ ಸಂದರ್ಭದಲ್ಲಿ ಎಷ್ಟು ಖರ್ಚು ಬರ್ತದೆ, ಇದರ ಒಂದು ಲೆಕ್ಕಾಚಾರ ಎಲ್ಲ ಹೇಗೆ? ನೀವು ಒಂದು 10 liter ಇಂದ ದೂಧ್ ಪೇಡ ಮಾಡಬೇಕು ಅಂದ್ರೆ ಎಷ್ಟು ಖರ್ಚು ಬರ್ತದೆ?
0: ಒಂದು 10 liter ಇಂದ ದೂಧ್ ಪೇಡ ಮಾಡ್ಬೇಕಂದ್ರೆ ಹಾಲಿಗೆ ಈಗ ಮಿನಿಮಮ್ ರೇಟ್ ಎಷ್ಟಿದೆ? ಒಂದು ನಮ್ಗೆ ಒಂದು ಕೋವಾಕ್ಕೆ ರೇಟ್
1: 300 rupees ಇದೆಯಾ?
0: ಒಂದು
1: ಕೋವಾಲ್ ಬೇರೆ,
0: ಕೋವಾ ನಮ್ದು 300 rupees kg. 1 kg ಕೋವಾ
1: 1 kg ಕೋವಾದಲ್ಲಿ ಎಷ್ಟು ದೂಧ್ ಪೇಡ ಮಾಡಬಹುದು
0: ಅಂದ್ರೆ 1 kg ಕೋವಾ 300 kg ಸಕ್ಕರೆ ಹಾಕಿದ್ರೆ ಸರ್ ನಮ್ಗೆ 24 packet ಪೇಡ ಬೀಳುತ್ತೆ ಸರ್.
1: 24 packet
0: ಪೇಡ ಬೀಳುತ್ತೆ ಸರ್ ನಮ್ಗೆ. 24 ಬಿದ್ರೆ ನಮ್ಗೆ ಅದರಲ್ಲಿ ಲೇಬಲ್ ಖರ್ಚು, ಕವರ್ ಖರ್ಚು, ಗ್ಯಾಸ್ ಖರ್ಚು, ಏಲಕ್ಕಿ ಖರ್ಚು, ಸಕ್ಕರೆ ಖರ್ಚು ಎಲ್ಲ ಹೋದ್ರೂ ನಮ್ಗೆ ಏನು ಇಲ್ಲ ಅಂದ್ರೂ ಅದ್ರಲ್ಲಿ 1200 rupees ಅಂದ್ರೂ ನಮ್ಗೆ ಅದೊಂದು 500 rupees ಉಳಿದೇ ಉಳಿತೆ ಸರ್. ಒಂದು ಹದದಲ್ಲಿ 500 rupees ಉಳಿತೆ ಸರ್. ಏನು ತೊಂದರೆ ಇಲ್ಲ, ಏನು ನಮ್ಗೆ ಲಾಸ್ ಅನ್ನೋದು ಕಾಣಲಿಲ್ಲ ಇವತ್ತಿನವರೆಗೂ ನಮ್ಮ ಬಿಸ್ನೆಸ್. ಅದಕ್ಕೆ ಮುಂದುವರಿಸಬೇಕು ಅನ್ನೋ ನನ್ನ ಆಸಕ್ತಿ ಸರ್.
1: ಈಗ ವರ್ಷದ 365 ದಿವಸ ಒಂದೇ ರೀತಿ ಬೇಡಿಕೆ ಇರ್ತದೋ ಅಥವಾ ಅದರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ತದೆ?
0: ಇಲ್ಲ, ಒಂದು ಸ್ವಲ್ಪ ಮಾರ್ಕೆಟ್ ಏರುಪೇರೆ ಆಗುತ್ತೆ ಅಂದರೆ ಇಂತಿಂಥ ಮಾಸಗಳಲ್ಲೆಲ್ಲ ಒಂದು ಸ್ವಲ್ಪ ಬಿಸ್ನೆಸ್ ಡಲ್ ಆಗುತ್ತೆ ಅಂದರೆ ಫಂಕ್ಷನ್ಗಳಿರೋದೆಲ್ಲ ಕಡಿಮೆ ಆಗುತ್ತೆ. ಅವಾಗ ಒಂದು ಸ್ವಲ್ಪ ಮಾರ್ಕೆಟ್ ಡಲ್ ಇರುತ್ತೆ ಸರ್. ಅಂದರೆ ಈ ಪಿತೃ ಮಾಸ ಅಂದರೆ ಒಂದು ಸ್ವಲ್ಪ ಮಾರ್ಕೆಟ್ ಡಲ್ ಇರುತ್ತೆ, ಈ ಮುಸ್ಲಿಂ ರೂಪಾಸ್ ತಿಂಗಳಲ್ಲೂ ಒಂದು ಸ್ವಲ್ಪ ಮಾರ್ಕೆಟ್ ಡಲ್ ಇರುತ್ತೆ. ಆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಇದು. ಮತ್ತು ಚೌತಿ, ದೀಪಾವಳಿ, ರಕ್ಷಾಬಂಧನ ಅವಾಗೆಲ್ಲ ತುಂಬ ಡಿಮ್ಯಾಂಡ್ ನಮ್ಮ ಪೇಡಕ್ಕೆಲ್ಲ. ಬೇಸಿಗೆ ರಜೆಯಲ್ಲೆಲ್ಲ ತುಂಬ ಡಿಮ್ಯಾಂಡ್, ಅವಾಗ ನಮಗೆ ಮಾಡಿಕೊಳ್ಳೋಕೆ ಆಗೋದಿಲ್ಲ.
1: ಈಗ ಎಷ್ಟೋ ಸರಿ ಹೇಳುವಂಥದ್ದು, ಇನ್ನು ಬ್ರ್ಯಾಂಡೆಡ್ ಉತ್ಪನ್ನಗಳಿರ್ತವೆ ಅಂತ ಇಟ್ಕೊಳ್ಳಿ ಬೇಕರಿಯಲ್ಲಿ, ಅದು ಧಾರವಾಡ ಪೇಡ ಅಂತ ಇರ್ಬೋದು ಅಥವಾ ಬೇರೆ ಬೇರೆ ಹೆಸರಿನಲ್ಲಿ ಇರ್ತವೆ, ಅಂಥ ಪೇಡವನ್ನೇ ಬೇಕು ಅಂತ ಕೇಳ್ತಾರೋ ಅಥವಾ ನೀವು ಮಾಡಿರುವಂಥ ಒಂದು ಪೇಡ ಇದೊಂದು ಸ್ಥಳೀಯವಾಗಿ

0: ಬೇಡಿಕೆಯಲ್ಲಿರುವಂತಹ ಒಂದು ಪೇಡ ಇದನ್ನ ಮಾರಾಟ ಮಾಡುವಂತವ್ರು ಸೇಲ್ ಮಾಡ್ತಾರ ಹೇಗೆ?
1: ಇಲ್ಲ, ಈಗ ನಮ್ಮ ಪೇಡ ಬಗ್ಗೆ ತಿಂದವ್ರಿಗೆ ಟೇಸ್ಟ್ ಗೊತ್ತಿದ್ದವ್ರೆ ನಮ್ಮ ಪೇಡ ಅದೇ ಪೇಡನೇ ಬೇಕಂತಾರೆ. ಈಗ ಅಂಗಡಿಯವರು ನಮ್ಮ ಪೇಡ ಖಾಲಿ ಆಗಿದ್ದಿದ್ರೆ ಅವ್ರ ಹತ್ರ ಬೇರೆ ಧಾರವಾಡ ಪೇಡ ಬೇರೆ ಬೇರೆ ಲೋಕಲ್ ಪೇಡ ಇದ್ರು ಇದು ತಗೊಂಡು ಹೋಗ್ರಿ ಅಂದ್ರೆ ಇಲ್ಲ ಇಲ್ಲ ನಮ್ಗೆ ಆ ವೈಟ್ ಪೇಡನೇ ಬೇಕು, ಪ್ಯಾಕೆಟಿಂದ ಯಾಲಕ್ಕಿ ಸ್ಮೆಲ್ ಬರುತ್ತಲ್ಲ ಆ ಪೇಡನೇ ಬೇಕು ಅಂತೇಳಿ ತಗೊಂಡು ಹೋಗ್ತಾರೆ. ಆ ಪೇಡ ಬೇಡ ಅಂತೇಳಿ ಇಲ್ಲ ತರ್ಸ್ಕೊಡ್ರಿ ನಮ್ಗೆ ಅಂತ ಹೇಳ್ತಾರೆ. ಆ ಪೇಡ ತಗೊಂಡು ಹೋಗಲ್ಲ. ನಮ್ಮ ಪೇಡ ತಿಂದು ಟೇಸ್ಟ್ ಗೊತ್ತಿದ್ದವ್ರು ಯಾರು ನಮ್ಮ ಪೇಡ ಬಿಟ್ಟು ಬೇರೆ ಪೇಡ ತಗೊಳ್ಳಲ್ಲ ಸರ್. ನಮ್ಗೆ ಅದ್ರ ಬಗ್ಗೆ ಅಷ್ಟು ಸಂಪೂರ್ಣ ನಮಗೆ ಇದೆ ಸರ್. ನಮ್ಮ ಪೇಡದ ಬಗ್ಗೆ
0: ಒಂದು ಪೇಡ ತಿಂದ್ರೆ ಇನ್ನೊಂದು ತಿನ್ನಬೇಕು ಅಂತ
1: ಯಾಕೆ? ಈಗ ಅವರಿಗೆ ಮನೆಗೆ ಯಾರು ಏನಾರು ಒಂದು ಕೆಲಸದವ್ರು ವ್ಯಕ್ತಿ ಅಂತೇಳಿ ಯಾರು ಬರ್ತಾರೆ, ಬಂದಾಗ ಸರ್ ಪೇಡ ತಿನ್ರಿ ಅಂದ್ರೆ ಬೇಡ ಅಂತಾರೆ, ಕೊಟ್ಟಿನ ತುಂಬಾ ಟೇಸ್ಟ್ ಇದೆಯಲ್ರಿ ಅಂತಾರೆ. ಅವಾಗ ಅವ್ರು ಒಂದು ಪೇಡ ತಿಂದು ಒಂದು ಪ್ಯಾಕೆಟ್ ಕೊಡಿ ಅಂತ ತಗೊಂಡು ಹೋಗ್ತಾರೆ ಸರ್ ಪೇಡಗಳೆಲ್ಲ. ಮನೆಗೆ ಬಂದರು ಯಾರು ನಾವು ಮಾಡ್ತಾ ಇರೋ ಟೈಮಲ್ಲಿ ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಬಂದರು ಇದೇನು ಕೇಳ್ತಾರೆ ಪೇಡ ಅಂತೇಳಿ, ಕೊಡಿ ಒಂದೆರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ಅಂತ ತಗೊಂಡು ಹೋಗ್ತಾರೆ. ನಂಬರ್ ಸೇವ್ ಮಾಡಿ ಇಟ್ಕೊಂಡು ಏನಾರು ಅವ್ರ ಮನೆ ಫಂಕ್ಷನ್ ಎಲ್ಲ ಆದರೆ ಆರ್ಡರ್ ತಗೊಂತೀವಿ, ಮಾಡಿಕೊಡ್ತೀವಿ ಸರ್ ನಾವು ಮದುವೆಗಳಿಗೆಲ್ಲ.
0: ಈಗ ಎಷ್ಟು ಸರ್ ಹೇಳುವಂಥದ್ದು ಇದೆ, ಒಂದು ಸ್ವಉದ್ಯೋಗವಾಗಿ ಟೈಲರಿಂಗ್ ಮಾಡುವಂಥವ್ರು ಇರ್ಬೋದು ಅಥವಾ ಬೇರೆ ಬೇರೆ ಉದ್ಯೋಗವನ್ನು ಮಾಡುವಂಥವ್ರು ಇರ್ತಾರೆ, ಒಂದು ಹಂತದಲ್ಲಿ ಸಾಕಪ್ಪ ಈ ಒಂದು ಸ್ವಉದ್ಯೋಗದ ಕಷ್ಟ ಆಗ್ತಾ ಇದೆ ಅಂತ ಅನಿಸಿದ್ದಿದೆಯಾ ನಿಮಗೆ?
1: ಇಲ್ಲ ಸರ್, ನನ್ನ ಕೆಲಸದಲ್ಲಿ ನಂಗೆ ಕಷ್ಟ ಅನಿಸ್ಲಿಲ್ಲ ಸರ್. ಅಂದ್ರೆ ನಾನು ಕಷ್ಟದಿಂದ ಬಂದವಳು, ಖುಷಿಯಿಂದ ಮಾಡ್ತಾ ಇದ್ದೀನಿ ಸರ್. ನನ್ನ ಕಷ್ಟದಿಂದನೇ ಬಂದಿದ್ದೀನಿ ಆ ಬಿಸ್ನೆಸ್ ಅನ್ನು ಮಾಡಿ. ಬಿಸ್ನೆಸ್ ನನ್ನ ಕೈಯಿಂದ ಆಗೋಷ್ಟು ದಿನ ನಾನು ನಿಲ್ಲಿಸಬಾರ್ದು ನಂದೊಂದು ಆಸಕ್ತಿ. ನಮ್ಮ ಮಕ್ಕಳೂ ಒಂದು ಟೈಮಲ್ಲಿ ಹೇಳಿದ್ರು, ಅಮ್ಮ ಬೇಡ, ನೀ ಸಣ್ಣ ವಯಸ್ಸಿಂದ ಅಪ್ಪನ ಜೊತೆ ಕೆಲಸ ಮಾಡಿ ಬಂದವಳು, ಬಿಡು ನೀನು ಅಂದರು. ಇಲ್ಲ, ನನ್ನ ಕೈ ಕಾಲಿಗೆ ಶಕ್ತಿ ಇರೋಷ್ಟು ದಿನ ನಾ ಮಾಡ್ತೀನಿ, ಆಗೋದಿಲ್ಲ ಅಂದಾಗ ಬಿಡುದ ಇಲ್ಲರೆ ಅದನ್ನು ಮುಂದುವರ್ಸ್ಕೊಂಡು ಮತ್ತೊಬ್ಬರು ವ್ಯಕ್ತಿಗೆ ಕೊಡುದು ಅಂತೇಳಿ ಕಡೆಗೆ ನಿರ್ಣಯ. ಈಗ ನನ್ನ ಕೈಯಿಂದ ಆದಷ್ಟು ದಿನ ನಾ ಮಾಡ್ತೀನಿ. ನನಗೆ ಎಷ್ಟೇ ತ್ರಾಸಾಗಿ ಮಲಗಿದ್ರು ಒಂದಿನ ಮಾಡಿಲ್ಲ ಅಂದರೆ ಅಯ್ಯೋ ದೇವ್ರೆ ನಾನು ಪೇಡ ಮಾಡಿಲ್ಲ, ನಾನು ಪೇಡ ಮಾಡಿಲ್ಲ, ಅದೇ ನನಗೆ ಅಂಬಲ ಯೋಚನೆ.
0: ಈಗ ಸ್ವಉದ್ಯೋಗ ಮಾಡುವವರಿಗೆ ನಿಮ್ಮ ಒಂದು ಸಲಹೆ ಏನು, ಈಗ ಏನು ಮಾಡಬೇಕು ಏನು ಮಾಡಬಾರ್ದು ಸ್ವಉದ್ಯೋಗ ಮಾಡುವ?
1: ಸ್ವಉದ್ಯೋಗ ಅಂದರೆ ಮಹಿಳೆಯರು ಅವ್ರವ್ರ ಕಾಲಲ್ಲಿ ಅವ್ರವ್ರು ನಿಲ್ಲಬೇಕು ಅನ್ನೋದು ನನ್ನ ಆಸಕ್ತಿ. ಯಾಕೆ ಕೇಳಿದ್ರೆ ಒಂದು ಒಳ್ಳೆ ಬೆಳವಣಿಗೆ ಇದರಲ್ಲಿ ಎಲ್ಲ ಮಹಿಳೆಯರಿಗಾದ್ರೂ ನಾನು ಹೇಳೋದು ಇಷ್ಟೇ, ಸ್ವಂತ ನಮ್ಮ ಕಾಲಲ್ಲಿ ನಾವು ನಿಂತು ನಾವು ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋದು. ಯಾರು ಕಾಲು ಕೆಳಗೆ ಹೋಗಿ ಯಾರೋ ಏನು ಹೇಳಿಸ್ಕೊಳ್ಳೋದು ಮಾಡೋದಕ್ಕಿಂತ ನಮ್ಮ ಉದ್ಯೋಗ ನಾವು ಮುಂದುವರ್ಸ್ಕೊಂಡು ಮಾಡೋದು, ಗಂಡನಿನ ಜೊತೆ ಸೇರ್ಕೊಂಡು ಮಾಡ್ಕೊಂಡು ಬಂದದ್ದು ಬಿಸ್ನೆಸ್ ಆದರೂ ಆಯಿತು, ಇಲ್ಲರ ಅವ್ರು ಸ್ವಂತ ಈಗ ಮಾಡಬೇಕು ಅನ್ನೋದಿದ್ದರೂ ಅವ್ರು ಸ್ವಂತ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಂದೊಂದು ಹೆಮ್ಮೆಯಿಂದ.
0: ಒಳ್ಳೆಯ ಮಾತನ್ನು ಹೇಳಿರಿ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೇ. ಸ್ವಉದ್ಯೋಗವಾಗಿ ದೂಧ್ ಪೇಡ ತಯಾರಿ ಮತ್ತು ಮಾರುಕಟ್ಟೆಯ ಅನುಭವನ ನಮ್ಮ ಕೇಳುವ ಜೊತೆಗೆ ಹಂಚಿಕೊಂಡಿದ್ದೀರಿ, ತುಂಬಾ ಸಂತೋಷ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ನಮಸ್ಕಾರ.
2: ಇದುವರೆಗೂ ಸ್ವ ಉದ್ಯೋಗವಾಗಿ ದೂಧ್ ಪೇಡ ತಯಾರಿಕೆ ಮತ್ತು ಮಾರಾಟವನ್ನ ಮಾಡುತ್ತಿರುವ ಹೊನ್ನಾವರ ತಾಲೂಕಿನ ಕಡ್ಲೆಯ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಈಗ ಕೇಳಿ ಸ್ವ ಉದ್ಯೋಗಿ ಶರೀಫಾ ಎಂ ಮುಲ್ಲಾ ಅವರೊಂದಿಗೆ ಮಾತುಕತೆ.
0: ಶರೀಫಾ ಎಂ ಮುಲ್ಲಾ ಅವರೇ ನಮಸ್ಕಾರ.
3: ನಮಸ್ತೆ ಸರ್.
0: ಮಹಿಳಾ ಸ್ವಾವಲಂಬನೆ ಅಂದ್ರೆ ಏನು ನಿಮ್ಮ ದೃಷ್ಟಿಯಲ್ಲಿ?
3: ಮಹಿಳಾ ಸ್ವಾವಲಂಬಿ ಅಂದರೆ ನಾವೇ ಏನಾದರೂ ಸ್ವತಃ ನಾವೇ ಕಾಲ ಮೇಲೆ ನಿಂತ್ಕೊಂಡು ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋ ಸಂಬಂಧಪಟ್ಟ, ಅಂದರೆ ಎಜುಕೇಷನ್ ಇಲ್ಲಾದರೂ ಸಹ ನಾವು ಏನಾದರೂ ಮನೆಯಲ್ಲಿ ಹಪ್ಪಳ ಚಿಪ್ಸ್ ಈ ಥರ ಮಾಡಿ ಏನೋ ಟೈಲರಿಂಗ್ ಮಾಡಿ ಏನಾದರೂ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ತೀವಲ್ಲ, ಅದೇ ನಮ್ಮ ಸ್ವಾವಲಂಬನೆ ನಾನು ಅಂತ ಹೇಳ್ಕೊಳ್ತೀನಿ ಸರ್.
0: ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸ್ವಸಹಾಯ ಸಂಘಗಳು, ಸ್ತ್ರೀಶಕ್ತಿ ಸಂಘಗಳು ಕೆಲಸ ಮಾಡ್ತಾ ಇದ್ದೀವಿ ಅಂತ ಕೇಳಿದ್ದೀವಿ. ಈ ಒಂದು ಸಂಘಟನೆಯಿಂದ ಆ ಮಹಿಳೆಯರಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಪರಿವರ್ತನೆ ಆಗಿದೆ?
3: ಆ್ಯಕ್ಚುಲಿ ಅಂದರೆ ಸ್ವಸಹಾಯ ಸಂಘ ಅಂದರೆ ಬೆಸ್ಟ್ ಪಿಲ್ಲರ್ ಅಂತ ಹೇಳ್ತೀನಿ ಸರ್. ಯಾಕಂದರೆ ಒಂದು ಮಹಿಳೆಯರು ಮನೆಯಲ್ಲಿ ಇರ್ತಿದ್ರು, ಮನೆ ಕೆಲಸ ಇದು ಮಾಡ್ತಾ ಏನು ಅವರಿಗೆ ಏನು ಹೊರಗಡೆಯಿಂದ ಏನು ಗೊತ್ತಿರಲಾಗಿತ್ತು. ಸೊ ನನ್ನ ಬಗ್ಗೆನೇ ಹೇಳ್ಕೊಳ್ಳೋದೇಂದ್ರೆ ನಾನು ಒಂದು ಸಾಮಾನ್ಯ ಮಹಿಳೆ ಆಗಿದ್ದೆ. ನನ್ನ ಮುಂದೆ ನನ್ನ ಏಜು ಮದುವೆ ಆಗಿ ಇಲ್ಲಿ ನಮ್ಮ ಮಜ್ಜಳ್ಳಿ ಊರಿಗೆ ಬಂದಿದೆ ಅಂದರೆ ನಾನು 16ನೇ ವರ್ಷ. ಈಗ ಆವಾಗ ನನಗೂ ಏನು ಗೊತ್ತಿಲ್ಲಾಗಿತ್ತು, ಏನು ಮಾಡಬೇಕು ಏನು ಐಡಿಯಾಸೇ ಇಲ್ಲಾಗಿತ್ತು ಅದ್ರ ಬಗ್ಗೆ. ಸೊ ನಾನು ಒಂದು ಸ್ವಸಹಾಯ ಸಂಘಕ್ಕೆ ಸೇರಿ 10 ವರ್ಷ ಆಯಿತು. ಸೊ 10 ವರ್ಷ ಆದಮೇಲೆ 10 ವರ್ಷಕ್ಕೆ ಸ್ಟಾರ್ಟಿಂಗ್ ನಾನು ಸ್ವಸಹಾಯ ಸಂಘಕ್ಕೆ ಸೇರಿದ್ಮೇಲೆ ನನ್ನ ಬುಕ್ಸ್ ಬರೆಯೋದೇ ಬಗ್ಗೆ ಇರಲಿ, ಯಾವುದಾದ್ರು ಆ್ಯಕ್ಟಿವಿಟೀಸ್ ಬಗ್ಗೆ ಇರಲಿ. ಸೊ ಇಂಪಾರ್ಟೆಂಟ್ ಅಂದರೆ ಬ್ಯಾಂಕಿಗೆ ಹೋಗಿ ಒಂದು ಚಲನ ಬರೆಯೋದು ಸ್ಲಿಪ್ ಬರೆಯೋದೂ ಗೊತ್ತಿಲ್ಲಾಗಿತ್ತು ನಾವು ನಮಗೆ. ಆ ಥರ ಎಲ್ಲ ನಾವು ಸ್ವಸಹಾಯ ಸಂಘದಲ್ಲಿ ಎಲ್ಲ ಕಲ್ತ್ಕೊಂಡ್ರು ನಾವು, ಹೆಂಗೆ ಬ್ಯಾಂಕಿಗೆ ಹೋಗೋದು ವಿಷಯ ಸಂಬಂಧಪಟ್ಟ ಇರಲಿ, ಯಾರ ಜೊತೆ ಮಾತಾಡೋದಿರಲಿ, ಯಾವ ಥರ ಮಾತಾಡೋದು ವಿಷಯ ಇರಲಿ, ಏನು ಟ್ರೈನಿಂಗ್ ಪಡೆಯೋದಿರಲಿ, ಎಲ್ಲ ಸ್ವಸಹಾಯ ಸಂಘನ ತಿಳ್ಕೊಂಡು ನಾವು ಇಲ್ಲಿನ ತನಕ ಮೇಲ್ಮಟ್ಟ ಬಂದಿದ್ದೀವಿ ಸರ್. ನಾವೀಗ
0: ಸಾಮಾನ್ಯವಾಗಿ ಈಗ ಮಹಿಳೆಯರು ಆ 4 ಗೋಡೆಯ ನಡುವೆ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಹೊರಗಡೆಯ ಒಂದು ಪ್ರಪಂಚಕ್ಕೆ ಬಂದಾಗ ಒಂದು ಬದಲಾವಣೆ ಬೇಕು ಅಂತ ಒಂದು ಮಾರ್ಗದರ್ಶನ ಕೊಡುವವರು ಯಾರು ಅಂತ?
3: ನಾವೇ ಆ್ಯಕ್ಚುಲಿ ಮಾರ್ಗದರ್ಶನ ಅಂದರೆ ನಾವು ಯಾವ ಸಂಸ್ಥೆ ಮೇಲೆ ಕೆಲಸ ಮಾಡ್ತೀವಿ ಅವ್ರದ್ದು ಮಾರ್ಗದರ್ಶನ ಭಾಳ ಇಂಪಾರ್ಟೆಂಟ್ ಇರುತ್ತೆ. ನಾ ಹೇಳ್ಕೊಳ್ಳೋದಂದರೆ ನಾನು ಈ ಸಂಘಕ್ಕೆ ಸೇರ್ಪಡೆ ಆದಮೇಲೆ NRLM ಅವರು ನಮಗೆ NRLM ಸ್ಟಾಫ್ಸು ಅಂದ್ ಒಂದು ಒಕ್ಕೂಟ ಅವ್ರು ಭಾಳ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಎಂಥ ಹಂತ ಹಂತಕ್ಕೂ ಒಂದು ಆ್ಯಕ್ಟಿವಿಟೀಸ್ ಬಗ್ಗೆನೂ ಇರಲಿ, ಒಂದು ಸ್ವಸಹಾಯ ಸಂಘ ಟ್ರೈನಿಂಗು ತರಬೇತಿ

0: ಇರಲಿ, ಯಾವುದಕ್ಕೂ ಸಂಬಂಧಪಟ್ಟನು ನಮ್ಗೆ ಬಹಳ NRLM ಅಂತ ಒಂದು ಸಂಸ್ಥೆ ಅವರು ಬಹಳ ಸಪೋರ್ಟ್ ಮಾಡಿದ್ದಾರೆ ಸರ್.
1: ಪ್ರಿಯದರ್ಶಿನಿ ವಿಕಾಸ ಸ್ವಸಹಾಯ ಸಂಘ ವಜ್ರಳ್ಳಿಯಲ್ಲಿ ಇದೆ, ಇದರ ಒಂದು ಹಿನ್ನೆಲೆ, ಈ ಸಂಘವನ್ನು ಸ್ಥಾಪನೆ ಮಾಡಿರುವ ಒಂದು ಹಿನ್ನೆಲೆ, ಏನೇನು ಚಟುವಟಿಕೆಯನ್ನು ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ.
0: ಈ ಪ್ರಿಯದರ್ಶಿನಿ ಸಂಘ ರಚನೆಯಾಗಿ ಒಂದು 18 ವರ್ಷ ಆಯಿತು, 18 ವರ್ಷ ಆಯಿತು ಸರ್. 19 ವರ್ಷದಲ್ಲಿ ನಾವು ಸಿಂಪಲ್ಲಾಗಿ ಸಾಲ ತಗೊಳ್ಳೋದು, ಮರುಪಾವತಿ ಮಾಡೋದು, ಇದೇ ವಿಷಯದಲ್ಲಿ ಚರ್ಚೆ ಮಾಡ್ತಾ ಇರ್ತಿದ್ರು ಎಂದು ಒಂದು 8 ವರ್ಷ ಹಿಂದೆ. ಕಡೆಗೆ NRLM ಅಲ್ಲಿ ನಮ್ದು ಎಂಟ್ರಿ ಆದಮೇಲೆ, ನಮ್ಮ ಮೆಂಬರ್ಶಿಪ್ ಪಡ್ಕೊಂಡು ಆದಮೇಲೆ, ಆವಾಗ ನಾವೇನು ಮಾಡ್ಕೊಂಡ್ರೆ ಅಂದರೆ ಎಲ್ಲ ಆ್ಯಕ್ಟಿವಿಟೀಸ್ ಬಗ್ಗೆ, ಅಂದರೆ ಸಾಲ ತೊಗೊಂಡ್ರೆ ಸಣ್ಣ ಪುಟ್ಟ ಮಾಡ್ಕೊಂಡು, ಏನಾದರೂ ಒಂದು 5,000 ಸಾಲ ತೊಗೊಂಡು ಟೇಲರಿಂಗ್ ಮಾಡಿದ್ರು ಒಬ್ಬರು, ಈ ಥರ ಮಾಡಿ ಒಂದು ಪ್ರಿಯದರ್ಶಿನಿ ಸ್ವಸಹಾಯ ಸಂಘದವರು 10 ಜನ 15 ಜನ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ ಅಂದರೆ ಅಡಿಕೆ ಹಾಳೆ ಒಬ್ಬರು ಮಾಡ್ತಾ ಇದ್ದಾರೆ, ಒಂದು ಹೋಟೆಲ್ ಇಟ್ಕೊಂಡಿದ್ದಾರೆ, ಒಬ್ಬರು ತರಕಾರಿ ಮಾರಾಟ ಮಾಡ್ತಾ ಇದ್ದಾರೆ, ಒಬ್ಬರು ಟೇಲರಿಂಗ್ ಮಾಡ್ತಾ ಇದ್ದಾರೆ, ಒಂದು ಜೂಟ್ ಬ್ಯಾಗ್ ಮಾಡ್ತಾ ಇದ್ದಾರೆ, ಒಬ್ಬರು ಫಿನೇಲು ಲಿಕ್ವಿಡ್ಸ್ ಈ ಥರ ಮಾಡ್ತಾ ಇದ್ದಾರೆ, ಕಡೆ ಹಪ್ಪಳ ಚಿಪ್ಸು ಈ ಥರ ಮಾಡಿ ಒಬ್ಬೊಬ್ಬರು ಜೀವನ ಮಾಡ್ತಾ ಇದ್ದಾರೆ. ಸೊ ಇದೇ ದುಡ್ಡಿಂದ ನಾವೇ ಉಳಿತಾಯ ಕಟ್ತೀವಿ, ಸೊ ಅದೇ ಉಳಿತಾಯದಿಂದ ನಾವೇ ತಗೊಂಡು ನಮ್ಮಿಂದನೇ ನಾವು ಮಾಡ್ಕೊಳ್ತಿದ್ವಿ. ಬ್ಯಾಂಕಿಗೆ ಹೋಗಿ ಸಾಲ ತೊಗೊಳ್ಳೋಂದ್ರೆ ಕಿರಿಕಿರಿ ಅನಿಸ್ತದೆ, ಅಲ್ಲಿ ಜಾಮೀನು ಬೇಕು, ಬಾಂಡ್ ಬೇಕು, ಇದು ಬೇಕು ಅಂತ ರಗಳೆ ಮಾಡ್ತಾರೆ. ಸೊ ನಮ್ಮ ದುಡ್ಡಿಂದ ನಾವೇ ಬಳಸ್ಕೊಂಡು ನಾವೇ ಸ್ವಾವಲಂಬನೆ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಸ್ವಸಹಾಯ ಸಂಘ ಅಂದರೆ ಬೆಸ್ಟ್ ಪಿಲ್ಲರ್ ಅಂತ ಹೇಳ್ತೀನಿ ಸರ್, ಯಾಕಂದರೆ ಸ್ವಸಹಾಯ ಸಂಘದ್ದೇ ನಾವು ಮುಂದೆ ಹೋಗ್ತೀವಿ. ಹೊರಗಡೆ ಹೋಗಲಿಕ್ಕೆ ನಮ್ಗೆ ಚಾನ್ಸ್ ಅಂದರೆ ಇದೆ ನಮಗಂದ್ರೆ, ಹೊರಗಡೆ ಅಂದ್ರೂ ಈಗ NRLM ಅಲ್ಲಿ ಏನಂತ ಸರಸ್ ಮೇಳ ಅಂತ ನಡೀತದೆ ಸರ್, ಬರೀ ಡಿಸ್ಟ್ರಿಕ್ಟ್ ಲೆವೆಲ್ ಇರಲಿ, ತಾಲೂಕು ಲೆವೆಲ್ ಇರಲಿ, ನ್ಯಾಷನಲ್ ಲೆವೆಲ್ ಇರಲಿ ಸರ್, ಸರಸ್ ಮೇಳ ಅಂತ ಕರೆಸ್ತಾರೆ. ಸೊ ಪ್ರಿಯದರ್ಶಿನಿ ಸಂಘದವರು ಬೆಂಗಳೂರು, ಡೆಲ್ಲಿ, ಒಡಿಸ್ಸಾ ಇಂಥದ್ದೇ ಮುಂಬೈ ಪ್ಲೇಸಿಗೆ ಹೋಗಿ ನಮ್ಮದು ಒಕ್ಕೂಟ, ನಮ್ಮದು ಏನು ಪ್ರದರ್ಶನ ನಾವು ಮಾಡ್ತೀವಿಲ್ಲ ಐಟಮ್ಸ್ ಎಲ್ಲ ಪ್ರಾಡಕ್ಟ್ಸು ಎಲ್ಲ ತೊಗೊಂಡು ಹೋಗಿ ಮಹಿಳೆಯರು ಅಲ್ಲಿ ಹೋಗಿ ಸೇಲ್ ಮಾಡ್ಕೊಂಡು ಲಾಭ ಪಡ್ಕೊಂಡಿದ್ದಾರೆ ಸರ್.
1: ಸಾಮಾನ್ಯವಾಗಿ ಜನರು ನಿರೀಕ್ಷೆ ಮಾಡುವಂಥದ್ದು ಒಂದು ಬ್ರ್ಯಾಂಡಿಂಗ್ ಇರಬೇಕು ಅಂತ, ಒಂದು ಬ್ರ್ಯಾಂಡ್ನಲ್ಲಿ ಹೆಸರನ್ನು ವಸ್ತುವನ್ನು ಮಾರಾಟ ಮಾಡಿದರೆ ಹೆಚ್ಚು ಪ್ರಚಾರ ಇಲ್ಲದೆ ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ, ಒಂದು ಗ್ರಾಮೀಣ ಪ್ರದೇಶದ ಒಂದು ಸ್ವಸಹಾಯ ಸಂಘಗಳು ಉತ್ಪಾದನೆ ಮಾಡಿರುವಂಥ ಒಂದು ವಸ್ತುವನ್ನು ಮಾರಾಟ ಮಾಡಬೇಕಿದ್ರೆ ಏನೇನು ಸವಾಲುಗಳು ಎದುರು ಆಗ್ತವೆ, ಗ್ರಾಹಕರ ಒಂದು ಪ್ರತಿಕ್ರಿಯೆ ಹೇಗಿರ್ತದೆ?
0: ಬಹಳ ಸವಾಲು ಬಂದಿದೆ ಸರ್, ಯಾಕಂದರೆ ನಮ್ಮದು ಲೇಬಲಿಂಗ್ ಇರಲ್ಲ, ಬ್ರ್ಯಾಂಡಿಂಗ್ ಇರಲ್ಲ, ಸೊ ನಾವು ಈ ಥರ ಭಾಳ ಸವಾಲು ಬಂದಿತ್ತು. ಸೊ ನಾವು ಏನು ಮಾಡಿದ್ರು, ಫುಡ್ ಪ್ರಾಡಕ್ಟ್ ಸಂಬಂಧಪಟ್ಟ FSSA ಲೈಸೆನ್ಸ್ ಮಾಡಿಕೊಂಡ್ರು. ಯಾಕೆಂದರೆ ನಮ್ಮ ಸಂಘಕ್ಕೆ ಒಂದು ಲೈಸೆನ್ಸ್ ಇದ್ದರೆ, ಫುಡ್ ಪ್ರಾಡಕ್ಟ್ ಲೈಸೆನ್ಸ್ ಇದ್ದರೆ ನಾವು ಏನಾದರೂ ಮಾರ್ಕೆಟಿಂಗ್ ಮಾಡ್ಬೋದು ಅಂತ. ಸೊ ನಮ್ಮ NRL ಡಿಪಾರ್ಟ್ಮೆಂಟಲ್ಲಿ ನಮ್ಗೆ ಏನು ಮಾಡಿಕೊಟ್ರು ಅಂದರೆ, ನಮಗೆ ಆ ಥರ ಬ್ರ್ಯಾಂಡಿಂಗ್ ಲೇಬಲಿಂಗ್ ಮಾಡೋದು ಎಲ್ಲ ಅವ್ರು ಕಲಿಸ್ಕೊಟ್ರು, ಯಾವ ಥರ ಮಾಡಬೇಕು, ಪ್ಯಾಕೇಜಿಂಗ್ ಹೆಂಗೆ ಮಾಡಬೇಕು, ಹೆಂಗೆ ಸೇಲ್ ಮಾಡಬೇಕು, ಆ ಥರ ಎಲ್ಲ ಹೇಳ್ಕೊಟ್ಟಿದ್ದಾರೆ ಸರ್, ಯಾವ ಥರ ಮಾಡಬೇಕಂತ. ಬಟ್ ನಮಗೂ ಸೇಲ್ ಅಂದರೆ ಲೋಕಲ್ ಜಾಸ್ತಿ ಸೇಲ್ ಆಗುತ್ತೆ, ನಮ್ಗೇನು ಮಾರ್ಕೆಟಿಂಗ್ ಒಂದು ಅವೈಲೇಬಲ್, ನಮ್ಗೆ ಮಾರ್ಕೆಟಿಂಗ್ ಸಿಗ್ತಾಯಿಲ್ಲ. ಒಂದು ಬ್ರ್ಯಾಂಡ್ ಮಾಡಿ ನಾವೇ ಸ್ವತಃ ಏನಾದರೂ ಮಾಡುವ ಅಂದರೆ ನಮಗೆ ಮೇಲ್ಮಟ್ಟ ಏನು ಮಾರ್ಕೆಟಿಂಗ್ ಆಗ್ತಾಯಿಲ್ಲ. ಸೊ ಲೋಕಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ನಾವು ಇನ್ನೂ ತನಕನೂ.
1: ಆಮೇಲೆ ಶರೀಫ್ ಅವರೀಗ ಬೇರೆ ಬೇರೆ ಚಟುವಟಿಕೆಯಲ್ಲಿ ನಿಮ್ಮ ಸಂಘದ ಸದಸ್ಯರು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದರೆ, ಸ್ವಲ್ಪ ವಿಸ್ತಾರವಾಗಿ ಹೇಳಿ, ಈಗ ಟೈಲರಿಂಗ್ ಮಾಡುವುದಾಗ್ಬೋದು ಅಥವಾ ಒಂದು ಹ್ಯಾಂಡ್ ಕ್ರಾಫ್ಟ್ಸ್ ಆಗ್ಬೋದು, ಆರ್ಟ್ಸ್ ಆಗ್ಬೋದು, ಪೇಂಟಿಂಗ್ ಆಗ್ಬೋದು, ಈ ಚಟುವಟಿಕೆ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ.
0: ಈಗ ಸ್ವಂತ ನಾನೇ ಒಬ್ಬಳು ಆ್ಯಕ್ಟಿವಿಟೀಸ್ ಮಾಡ್ತೀನಿ, 13 ಆ್ಯಕ್ಟಿವಿಟೀಸ್ ನಾನೇ ಸ್ವತಃ ನಡೆಸ್ತಾ ಇದ್ದೀನಿ. ನೋಡಿ ಸಣ್ಣ ಪುಟ್ಟ ಮಾರ್ಕೆಟಿಂಗ್ ಮಾಡ್ತೀನಿ ಇದ್ದೀನಿ, ನನಗೆ ಅಂದರೆ ಬಿಸ್ನೆಸ್ಸಿಂದ ಲಾಭ ಅಂತ ಒಂದಿಲ್ಲ, ನನಗೊಂದು ಖುಷಿ ಅದು, ಒಂದು ನಾನು ಮಾಡೋದು ನನಗೊಂದು ಕಲೆ, ನನ್ನ ಹತ್ರ ಇದೆಯಲ್ಲ, ನಾನು 4 ಜನಕ್ಕೆ ಹೇಳ್ಕೊಡ್ಬೇಕಂದ್ರೆ ನನ್ನ ಹತ್ರ ಒಂದು ಕಲೆ ಇದೆ ಅಲ್ವಾ, ಅದೇ ಖುಷಿ. ಮತ್ತೆಂತಂದರೆ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದೆಲ್ಲ ಮಾಡ್ತಾ ಇರೋದ್ರೆ, ಟೈಮ್ ಪಾಸ್ ಮಾಡೋದು ಬೇರೆ ಟಿವಿ ಮೊಬೈಲ್ ನೋಡಿದ್ಬಿಟ್ಟು ನಾನು ಇದೇ ಮಾಡ್ತಾ ಇರ್ತೀನಿ. ಈ ಟೈಲರಿಂಗಲ್ಲಿ ಅಂದರೆ ಬ್ಲೌಸ್ ಡಿಸೈನರ್ ಬ್ಲೌಸ್ ಇರಲಿ, ಡ್ರೆಸ್ಸಸ್ ಇರಲಿ ಮಾಡ್ತೀನಿ. ಸೊ ಮತ್ತು ನಾನು ಒಂದು ಏನು ಕಲ್ತಿದ್ದೇನೆಂದರೆ, ನಾನು ಸುತ್ತಮುತ್ತಲ ನಮ್ಮದೇ ಅಲ್ಲಿ ಅಡಿಕೆ ಹಾಳೆ ಎಲ್ಲ ಇರುತ್ತೆ, ಅಡಿಕೆ ಬಿದ್ದಿರುತ್ತಲ್ವ, ಸೊ ಅದು ಆ ಹಾಳೆಯನ್ನು ತಗೊಬಂದು ಅದಕ್ಕೆ ಒಂಥರ ಆಕಾರ ಕೊಟ್ಟು ಅವ್ರಿಗೆ ಫ್ಲವರ್ ಪಾಟ್ಸು, ಫ್ಲವರ್ಸು ಒಂದು ವೆರೈಟಿ ಅದು ಅಂತ ನಾನು ಗೋವಾಕ್ಕೆ ಎಲ್ಲ ಸೇಲ್ ಮಾಡ್ತೀನಿ ಸರ್, ಬೇರೆ ಬೇರೆ ವೆರೈಟಿ ಟೈಪ್ಸ್ ಅದೇ ಇರುತ್ತೆ. ಸೊ ನಮ್ಮದೇ ವೇಸ್ಟ್ ಮಟೀರಿಯಲ್ ಇರುತ್ತಲ್ವ, ನಾವು ಅಂದರೆ ಬಳಸಲ್ಲ ಸರ್, ಆ ಥರ ಆ ಪ್ರಾಡಕ್ಟ್ಸನ್ನು ತಗೊಂಡು ನಾನು ಅದಕ್ಕೆ ಒಂದು ಅಲಂಕಾರಿಕ ವಸ್ತು ತನ ರೆಡಿ ಮಾಡಿ ಸೇಲ್ ಮಾಡ್ತಾ ಇದ್ದೀನಿ. ಸೊ ಮೆಹಂದಿ ಡಿಸೈನು ಅಷ್ಟೇ, ಮೆಹಂದಿ ಬೇರೆ ಕಡೆ ಹೋಗಿ ಅಂದರೆ ಮದುವೆ ಸೀಸನ್ ಟೈಮಿಗೆ ಮೆಹಂದಿ ಡಿಸೈನ್ಸ್ ಇರುತ್ತೆ. ಈ ರೆಸಿನ್ ಆರ್ಟ್ಸ್ ಅಂತ ಹೊಸ ಬಂದಿದೆ, ಈಗ ನಾವು ಹೊಸ ಈಗ ಒಂದು ಮಾಡ್ತಾ ಇದ್ದೀವಿ ಎಲ್ಲ ಸಂಘದವರು ಪ್ರಿಯದರ್ಶಿನಿ ಅಂದರೆ. ಪ್ರತಿ ಸಲ ದೀಪಾವಳಿ ಸಂಬಂಧಪಟ್ಟ ಏನಾದರೂ ಮಾಡ್ತೀವಿ, ಲಾಸ್ಟ್ ಇಯರ್ ದೀಪ ಥರ ಮಾಡಿದ್ದು, ಕ್ಯಾಂಡಲ್ ಇಲ್ಲ, ಸೊ ಒಂದು ಆರ್ಟಿಫಿಷಿಯಲ್ ಥರ ದೀಪ ಒಂದು ರೆಡಿ ಮಾಡ್ತಾ ಇದ್ದೀವಿ. ಈ ವರ್ಷ ಒಂದು ನಾವೆಲ್ಲ ಸೇರಿ ಕ್ಯಾಂಡಲ್ ಮಾಡುವ ಅಂತ. ಸೊ ಕ್ಯಾಂಡಲ್ ಯಾವ ಥರ ಅಂದರೆ, ಈಗ ಉದ್ದ ಸೈಜಿಗೆ ಸಿಗುತ್ತಲ್ಲ, ಸೊ ಆ ಥರ ಕ್ಯಾಂಡಲ್ಸ್ ಇಲ್ಲ. ಈಗ ಅಂದರೆ ದೀಪಾವಳಿ ಟೈಮ್ ನೀವು ಸ್ವೀಟ್ ಕೊಡ್ತೀರಲ್ವ, ಸೊ ಅದೇ ಥರ ಸ್ವೀಟಲ್ಲಿ ಲಾಡು ಕ್ಯಾಂಡಲು, ಬರ್ಫಿ ಕ್ಯಾಂಡಲು, ಜಿಲೇಬಿ ಈ ಥರ, ಮೋದಕ್ಕು ಈ ಥರ ಕ್ಯಾಂಡಲ್ಸ್ ಮಾಡಿ ಪ್ಯಾಕಿಂಗ್ ಮಾಡಿ ಅದಕ್ಕೆ ಚಂದ ಮಾಡಿ ಲೇಬಲಿಂಗ್ ಅಂತ ಮಾಡಿ ರೆಡಿ ಮಾಡುವ ಅಂತ ನಾವೆಲ್ಲರೂ ಒಂದು ಮನಸ್ಸಲ್ಲಿ ಮಾಡ್ಕೊಂಡಿದ್ವಿ. ಈ ಥರ ಸ್ವಲ್ಪ ಡಿಫ್ರೆಂಟ್ ಇರಲಿ ಅಂತ ಎಲ್ಲರಿಗೂ ಒಂಥರ ಕ್ಯಾಂಡಲ್ಸ್ ಅಂದಮೇಲೆ ಈಗ ಹೂವಿನ ಕ್ಯಾಂಡಲ್ಸ್ ಬರುತ್ತೆ, ಉದ್ದ ಕ್ಯಾಂಡಲ್ಸ್ ಬರುತ್ತೆ, ಈ ಥರ ಬೇಡ ಅಂದರೆ ಪ್ಯಾಕೆಟಲ್ಲಿ ಈಗ ಗಿಫ್ಟ್ಸ್ ಕೊಡೋ ಜೊತೆಗೆ ಇದನ್ನು ಕೊಡ್ಬೋದಲ್ವಾ, ಒಂದು 6 ಪೀಸ್ ಏನಾದರೂ ಹಾಕಿ ಲಾಡು ಕ್ಯಾಂಡಲ್ಸ್ ಥರ ಸೇಮ್ ಲುಕ್ ಲೈಕ್ ಹೆಂಗೆ ಕಾಣುತ್ತೆ ಅಂದರೆ ಸೇಮ್ ಬೂಂದಿ ಲಾಡು, ಬರ್ಫಿ

0: ಈ ಥರ ಜಿಲೇಬಿ ಅಂದರೆ ಲುಕ್ ಸೇಮ್ ಅದೇ ಥರ ಕಾಣುತ್ತೆ ಸರ್. ಸೊ ಆ ಥರ ಈಗ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ಅಕ್ಟೋಬರ್ದಲ್ಲಿ ಮಾಡುವ ಅಂತ ಮಾಡ್ಕೊಂಡಿದ್ವಿ.
1: ಇನ್ನೊಂದು ವಿಚಾರ, ನೀವು ಪ್ರಸ್ತಾಪ ಮಾಡಿರುವಂಥದ್ದು ಈ ಜೂಟ್ ಬ್ಯಾಗ್ ಅಥವಾ ಒಂದು ಸೆಣಬಿನ ಚೀಲವನ್ನು ಮಾಡುವಂಥದ್ದು, ಇದು ಹೇಗೆ ನಡೀತಾ ಇದೆ?
0: ಹಾಂ, ಇದು ನಡೀತಾ ಇದೆ ಸರ್. ಜೂಟ್ ಬ್ಯಾಗ್ ಅಂದರೆ ನಾವು ಅಹಮದಾಬಾದಿಂದ ರಾ ಮಟೀರಿಯಲ್ ತರಿಸ್ತಾ ಇದ್ದೀನಿ. ಸೊ ನಾನು 4-5 ಜನಕ್ಕೆ ಮಹಿಳೆಯರಿಗೆ ಒಂದು ಅವರಿಗೂ ಸ್ವಾವಲಂಬನೆ, ಒಂದೇನಾದರೂ ಕೆಲಸ ಸಿಗಲಿ ಅಂತ ಒಂದು ಬ್ಯಾಗ್ ಹೊಲಿದ್ರೆ ಇಷ್ಟು ಅಮೌಂಟ್ ಅಂತ ಕೊಡುವ ಅಂತ ಅವ್ರಿಗೆ ಇಟ್ಕೊಂಡು ಒಂದು ಬ್ಯಾಗ್ ಹೊಲಿದ್ರೆ ಒಂದು 10-15 ರೂಪಾಯಿ ಕೊಡಿಸ್ತೀವಿ. ಆ ಥರ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಸೈಜ್ ಮೇಲೆ ಇರುತ್ತೆ, 12x14, 14x16, ಈ ಥರ ಸೈಜ್ ಮೇಲೆ ಬ್ಯಾಗ್ಸ್ ಇರುತ್ತೆ. ಫಸ್ಟ್ ಲೋಕಲ್ ಸೇಲ್ ಮಾಡಿದ್ರು, ಕಡೆಗೆ ಸರಸ್ ಮೇಳ ಅಂತ ಹೊರಗಡೆ ಕಳಿಸಿದ್ರು. ಮತ್ತು ಫೌಂಡೇಶನ್ ಅವರು, ಈಗ ಸಣ್ಣ ಪುಟ್ಟ ದಾನ್ ಫೌಂಡೇಶನ್ ಅವರು ಇರ್ತಾರಲ್ವ ಸಂಘ ಸಂಸ್ಥೆಯವರು, ಅವ್ರು ನಮ್ಮ ಹತ್ರ ಬ್ಯಾಗ್ ಪರ್ಚೇಸ್ ಮಾಡ್ಕೊಂಡ್ವಿ. ಅವ್ರ ಸಂಘಕ್ಕೆ ಬುಕ್ಸ್ ಎಲ್ಲ ಇಡಲಿಕ್ಕೆ ಅಂತ ಟರ ಬುಕ್ಕು ರಿಜಿಸ್ಟರ್ಸ್ ಇರುತ್ತಲ್ವ, ಆ ತ ಸೈಜ್ಗೆ ಹೊಲ್ದು ಕೊಡ್ರಿ ಅಂತ ಹೇಳಿದ್ದಾರೆ. ಸೊ ಆ ಥರ ಹೊಲಿತಾ ಒಂದು ಸಣ್ಣ ಪುಟ್ಟ ಹೋಗ್ತಾ ಇದೆ ಸರ್ ಬಿಸ್ನೆಸ್ ಒಂದಕ್ಕೆ ದಾರಿ.
1: ಅಂದರೆ ಈಗ ಬೇಕಾಗಿರುವಂತಹ ಒಂದು ಈ ಕಚ್ಚಾ ವಸ್ತುವನ್ನು ತರಿಸುವಂತಹದ್ದು ಮತ್ತು ಬೇರೆ ಬೇರೆ ಶೇಪ್ನಲ್ಲಿ ಅದನ್ನು ಬ್ಯಾಗ್ ಅನ್ನು ಹೊಲಿಯುವಂತಹದ್ದು, ಈ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ.
0: ಈಗ ನಾನು ನಮಗೆ ಹುಬ್ಳಿ ಸಮೀಪ ಆಗತ್ತೆ, ಹುಬ್ಳಿ ಸಮೀಪ ಆಗತ್ತೆ. ಸೊ ರಾ ಮಟೀರಿಯಲ್ ಅಲ್ಲಿಂದ ತರಿಸುವ ಅಂತ ನಾವು ಪ್ಲ್ಯಾನ್ ಮಾಡಿದ್ರು. ಸೊ ಅಲ್ಲಿಂದ ರಾ ಮಟೀರಿಯಲ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ನಾವು ಏನು ಮಾಡಿದ್ರು, ಒಂದು 10 ರೂಪಾಯಿ ಆದರೂ ಅಡ್ಡಿಲ್ಲ, ಅದೇ 10 ರೂಪಾಯಿ ನಾವು ಬ್ಯಾಗ್ ಹೊಲಿಯೋಕ್ಕೆ ಕೊಡ್ಬೋದಲ್ಲ. ಸೊ ನಾವು ಅಹಮದಾಬಾದ್ ಕಲ್ಕತ್ತಾದಿಂದ ರಾ ಮಟೀರಿಯಲ್ ತರಿಸ್ತಾ ಇದ್ದೀನಿ. ರಾ ಮಟೀರಿಯಲಲ್ಲಿ ಚೈನ್ ಇರಲಿ, ಅದರದ್ದು ಅದಕ್ಕೆ ಕಲರ್ಸ್ ಇರಲಿ, ಮತ್ತು ಬ್ಯಾಗಿನ ಹ್ಯಾಂಡಲ್ ಇರುತ್ತೆ ಸಪ್ರೇಟ್ ಸಪ್ರೇಟ್, ಎಲ್ಲ ಅಲ್ಲಿಂದನೂ ರಾ ಮಟೀರಿಯಲ್ ತರಿಸ್ತಾ ಇದ್ದೀನಿ. ಸೊ ಶೇಪಿಗೆ ಅಂದರೆ ಅದು ನಮ್ಗೆ ಹೇಳ್ತಾರೆ ಅವರು, ಯಾವ ಸೈಜ್ಗೆ ಬೇಕು, 14x16 ಇರಲಿ, 12x8 ಇರಲಿ, ಯಾವ ಸೈಜ್ಗೆ ಬೇಕು ಆ ಥರ ಶೇಪಿಗೆ ಕಟ್ ಮಾಡಿ ಜಸ್ಟ್ ನಾವು ಒಂದು ಮಾರ್ಕೆಟಿಂಗ್ ಬ್ಯಾಗ್ ಥರ ಲುಕ್ ಲೈಕ್ ಮಾರ್ಕೆಟಿಂಗ್ ಇಲ್ಲಿ ಇದೆ ಮಾರ್ಕೆಟಿಂಗ್ ಥರ ಇದೆ ಸರ್, ಆ ಥರ ಮಾಡ್ತಾ ಇದ್ದೀವಿ.
1: ಈಗ ವ್ಯಾನಿಟಿ ಬ್ಯಾಗ್ ಆಗ್ಬೋದು ಅಥವಾ ಪರ್ಸ್ ಆಗ್ಬೋದು, ಮೊಬೈಲ್ ಪರ್ಸ್ ಆಗ್ಬೋದು, ಇಂಥದ್ದನ್ನೆಲ್ಲ ಮಾಡ್ತೀರಾ?
0: ಹಾಂ ಸರ್, ಆ ಥರ ಮಾಡ್ತೀವಿ. ಬಟ್ ಈಗ ವ್ಯಾನಿಟಿ ಬ್ಯಾಗಿಗೆ ಸ್ವಲ್ಪ ಅದು ವ್ಯಾನಿಟಿ ಬ್ಯಾಗ್ ಥರನೇ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಚೈನ್ಸ್ ಎಲ್ಲ ಇರುತ್ತೆ ಅದಕ್ಕೆ. ಸೊ ಈ ಥರ ಇನ್ನೂ ತನಕ ಸ್ಟಾರ್ಟ್ ಮಾಡಲಿಲ್ಲ. ಮಾರ್ಕೆಟಿಂಗ್ ಬ್ಯಾಗ್ ಅಂತ ನಾವು ಮಾಡಿ ಸಣ್ಣ ಸೈಜಿಂದ ಒಂದು ದೊಡ್ಡ ಸೈಜ್, ಅಂದರೆ ಅಡಿಕೆ ಚೀಲದಿಂದನೂ ಒಂದು ದೊಡ್ಡ ಮಾರ್ಕೆಟಿಂಗ್ ಬ್ಯಾಗ್ ಸಾಮಾನು ತರಕಾರಿ ಸಾಮಾನು ತಗೊಳ್ತಾರ, ಆ ಥರ ಮಾಡ್ತಾ ಇದ್ದೀವಿ ಸರ್.
1: ಇದರಲ್ಲಿ ಫೈನ್ ಕ್ವಾಲಿಟಿ ಅಂತ ಏನಾದ್ರು ಉಂಟಾ?
0: ಹಾಂ ಸರ್, ಇದು ಕ್ವಾಲಿಟಿ ಇದೆ ಫಿಲ್ಟರ್, ಅಂದರೆ ನೀರೆಲ್ಲ ತಾಗಲ್ಲ ಸರ್, ವಾಟರ್ ಪ್ರೂಫ್ ಇದೆ, ಒಳಗಡೆ ಪ್ಲಾಸ್ಟಿಕ್ ಥರ ಕವರ್ ಆಗಿರುತ್ತದೆ, ನೀವು ನೀರನ್ನು ಏನು ವಸ್ತುಗೆ ತಾಗಲ್ಲ ಸರ್, ಈ ಥರ ಇದೆ ಸರ್ ಬಟ್ಟೆಗೆ.
1: ಅಂದ್ರೆ ಬ್ಯಾಗ್ಗಳ ಒಂದು ವಿಲೇವರಿ ಅಥವಾ ಮಾರುಕಟ್ಟೆ ಎಲ್ಲ ಸ್ಥಳೀಯವಾಗಿ ಆಗ್ತಾ ಇದೆಯಾ ಅಥವಾ ಹೊರಗಡೆ ಕಳಿಸ್ಬೇಕು?
0: ಈಗ ಸ್ಥಳೀಯ ಲೋಕಲ್ ಲೋಕಲ್ನೂ ಮಾಡ್ತಾ ಇದ್ದೀವಿ, ಹೊರಗಡೆನೆ ಜಾಸ್ತಿ ಹೋಗಲ್ಲ, ಸಣ್ಣ ಪುಟ್ಟ ಹೋಗ್ತಾ ಇದೆ. ಜಾಸ್ತಿ ಲೋಕಲ್ ಸೇಲ್ ಭಾಳ ಆಗ್ತಾ ಇದೆ ಸರ್, ಲೋಕಲಲ್ಲಿ ಬೇಕಾಗತ್ತೆ ಎಲ್ಲ, ಟಿಫಿನಿಗೆ ಆಗಲಿ, ಒಂದು ಅಡಿಕೆಗೆ ಆಗಲಿ, ಎಲ್ಲರೂ ಒಂದು ಸಣ್ಣ ಪುಟ್ಟ ಬ್ಯಾಗ್ ಸಿಗಾಗುತ್ತೆ. ಸುಮ್ಮನೆ ಈ ಥರ ಚೀಲ ತಗೊಂಡು ಈ ಥರ ಲುಕ್ ಕಾಣುತ್ತೆ, ಕಲರ್ಸ್ ಇದೆ ಸರ್, ಅದಕ್ಕೆ ನಾವು ಡಿಸೈನ್ ಮಾಡಿದ್ದೀವಿ, ಕಲರ್ಸ್ ಥರ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅದು ಗೋಣಿ ಚೀಲ ಅಂತ ಹೇಳ್ತಾರಲ್ಲ ಸರ್ ಅಕ್ಕಿದ, ಅದೇ ಬಟ್ಟೆ ಆ್ಯಕ್ಚುಲಿ ಅದು. ಸೊ ಅದಕ್ಕೆ ನಾವು ಡಿಸೈನ್ ಮಾಡಿ ಫಿಲ್ಟರ್ ಮಾಡಿ ಅದಕ್ಕೆ ಅದು ಪ್ಲಾಸ್ಟಿಕ್ ಕವರ್ ಮಾಡಿ ನಮ್ಗೆ ಕೊಡ್ತಾರೆ ಸರ್ ರಾ ಮಟೀರಿಯಲ್ಲಿ.
1: ಕಸದಿಂದ ರಸ ನೀವು ಆವಾಗ ಪ್ರಸ್ತಾಪ ಮಾಡಿರುವಂಥದ್ದು ಬೇರೆ ಬೇರೆ ತ್ಯಾಜ್ಯ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಒಂದು ಡೆಕೊರೇಟಿವ್ ಐಟಮ್ ಆಗ್ಬೋದು ಅಥವಾ ಒಂದು ಅಲಂಕಾರಗಳಾಗ್ಬೋದು, ಇದನ್ನು ಕೂಡ ನೀವು ಮಾಡ್ತೀರಿ ಅಂತೇಳಿ, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ.
0: ಈಗ ಅಡಿಕೆ ಹಾಳೆ ಅಂತ ಹೇಳ್ದಲ್ಲ ಸರ್, ಸೊ ಅದೂ ವೇಸ್ಟ್, ಈಗ ನಾವು ಹೊತ್ತಾಕ್ತೀವಿ, ವೇಸ್ಟ್ ಅಂತ ಆಗಲ್ಲ ಸರ್, ಪ್ಲೇಟ್ಸ್ ಎಲ್ಲ ಮಾಡ್ತಾರೆ, ಗೊಬ್ಬರ ಆಗ್ತದೆ, ಪ್ಲೇಟ್ ಮಾಡ್ತೀವಿ, ಆ ಥರ ಮಾಡ್ತೀವಿ. ಸೊ ಈ ಥರಕ್ಕೆ ನಾವು ಏನಾದರೂ ಡೆಕೋರೇಟ್ ಅಂದರೆ ಪ್ಲಾಸ್ಟಿಕ್ಕಿಂದ ಇದು ಮಾಡುವ ಅಂತ ಮಾಡಿದ್ರೆ ಪ್ಲಾಸ್ಟಿಕ್ ಹೂ ಬಳಸ್ತೀವಿ, ಮಾರ್ಕೆಟಲ್ಲಿ ತಗೊಬಂದು ಬೊಕೆಟಿಗೆ ಬೊಕೆಗೆ ಹಾಕ್ತೀವಲ್ಲ, ಸೊ ನಾವು ಈ ಥರ ಬಳಸ್ಕೊಟ್ರೆ ಹೇಗೆ ಅಂದರೆ, ನಾನು ಸಹ ಇದು ನಮ್ಮ ಫಂಕ್ಷನ್ಸಿಗೆಲ್ಲ ಆವಾಗ ನನ್ನ ಹತ್ರ ಬುಕ್ಕೆ ಎಲ್ಲ ತೊಗೊಂಡು ಹೋಗ್ತಾರೆ ಸರ್, ಬುಕ್ಕೆ ಕೊಡ್ರಿ, ಯಾಕಂದರೆ ಈಕೋ ಫ್ರೆಂಡ್ಲಿ ಆಗಲಿ ಅಂತ. ಸೊ ಪ್ಲಾಸ್ಟಿಕ್ ಬಳಸಬಾರ್ದು ಅಂದರೆ ನಾವು ಆರ್ಟಿಫಿಷಿಯಲ್ ಬೇಡ, ನಾನು ಸ್ವಂತ ಏನು ಮಾಡ್ತೀವಲ್ವ, ಸೊ ಅದರ ಸಂಬಂಧಪಟ್ಟ ಅದರಲ್ಲಿ. ಮತ್ತು ಬೆಂಡ್ ಅಂತ ಸಿಗತ್ತೆ ಸರ್ ನಮ್ಮ ಕಾಡಲ್ಲಿ ಸಿಗತ್ತೆ, ಅದು ಒಂದು ಕೋಲ್ ಥರ ಇರುತ್ತೆ, ಸೋಲಾ ವುಡ್ ಅಂತಲೇ ಹೇಳ್ತಾರೆ ಸರ್ ಅದಕ್ಕೆ, ಅದರಿಂದನೇ ಹೂ ಮಾಡ್ತೀನಿ, ಹೂ ಮಾಡಿ ರೆಡಿ ಮಾಡಿ. ಮತ್ತು ಗ್ರಾಸ್ ಎಲ್ಲ ಇರುತ್ತಲ್ಲ ಹೊರಗಡೆ, ಎಲ್ಲ ಗ್ರಾಸ್ ಎಲ್ಲ ಇರುತ್ತಲ್ವ, ಹಾಂ ಸರ್, ಗ್ರಾಸಸ್ ಎಲ್ಲ ಇರುತ್ತಲ್ವ, ಅದಕ್ಕೆ ಒಣಗಿಸಿ ಚಂದ ಮಾಡಿ ಒಣಗಿಸಿ ಅದಕ್ಕೆ ಕಲರ್ ಕೊಟ್ಟು ಅದಕ್ಕೂ ನಾನು ಡೆಕೋರೇಟ್ ಮಾಡ್ತೀನಿ, ಈ ಥರ ಮಾಡಿ. ವೇಸ್ಟ್ ಐಟಮ್ಸ್ ಇರುತ್ತಲ್ಲ, ಸೊ ಈಗ ಸಮಥಿಂಗ್ ಅಂದರೆ ಈಗ ಮೊನ್ನೆ ಟಿಶ್ಯೂ ಪೇಪರ್ ವೇಸ್ಟ್ ಆಗಿತ್ತು, ಟಿಶ್ಯೂ ಪೇಪರಿಂದ ಅದಕ್ಕೆ ವಾಲ್ ಪೇಂಟಿಂಗ್ ಅನ್ನೋ ಡಿಸೈನ್ ಮಾಡಿದ್ದೀನಿ, ಕಾರ್ನ್ ಫ್ಲವರ್ ಇರುತ್ತಲ್ಲ ಅದ್ರ ಹಿಟ್ಟಿಂದ ನಾನು ಪೇಂಟಿಂಗ್ ಮಾಡಿದ್ದೀನಿ. ಅದೇ ಒಂದು ವೇಸ್ಟ್ ಐಟಮ್ ನಂಗೆ ಎಲ್ಲೂ ಏನಾದರೂ ಕಾಣ್ತಪ್ಪ ಅದಕ್ಕೆ ಏನಾದರೂ ಮಾಡುವ ಅಷ್ಟೇ, ನಂಗೆ ಏನಾದರೂ ಡಿಸೈನ್ ಕೊಡುವ ಅದಕ್ಕೆ ಲುಕ್ ಚೇಂಜ್ ಮಾಡುವ ಅಂತ ನನಗೆ ಆಸೆ ಸರ್.
1: ಇದನ್ನು ಹೇಗೆ ಕಲ್ತ್ರಿ ಅಂತ, ಒಂದು ವಸ್ತು ಒಂದು ಕಚ್ಚಾ ವಸ್ತುವನ್ನು ಒಂದು ತ್ಯಾಜ್ಯವಾಗಿ ಬಿಸಾಡುವುದರ ಬದಲು ಅದರ ಒಂದು ಕಲೆಯನ್ನು ಅರಳಿಸ್ಬೋದು ಅಂತ ಹೇಗೆ ನೀವು ಯೋಚನೆ ಮಾಡ್ತೀರಿ?
0: ನಂಗೆ ಮುಂಚೆಯಿಂದ ಭಾಳ ಇಂಟ್ರೆಸ್ಟು, ಅಂದರೆ ಈ ಥರ ಏನಾದರೂ ಕ್ರಾಫ್ಟ್ಸಲ್ಲಿ ಭಾಳ ಇಂಟ್ರೆಸ್ಟ್ ನನಗೂ. ಹಿಂಗೆ ಒಂದಂದರೆ ಬಿಸ್ನೆಸ್ ನನ್ನ ಜಾಬು ಆ ಥರ ಇಂಟ್ರೆಸ್ಟ್ ಇಲ್ಲ, ಬಿಸ್ನೆಸ್ಸಲ್ಲಿ ಇರಲಿ ಒಂದು ಉದ್ಯಮ ಮಹಿಳೆ ಆಗಬೇಕು ಅಂತ ಭಾಳ ಇಂಟ್ರೆಸ್ಟ್ ಇದೆ ಸರ್ ನನಗೆ. ಅದು ಸಂಬಂಧಪಟ್ಟ ನಾನು ಯಾವುದೊಂದು ವಿಷಯಕ್ಕೆ ಸಂಬಂಧಪಟ್ಟ ಒಂದು ನೋಡಿದ್ರೆ ಅದಕ್ಕೆ ಏನಾದರೂ ಮಾಡುವ ಅಂತ ತಲೆ ಹೊಡಿತಾ ಇರ್ತೀನಿ, ಅಂದರೆ ಏನಾದರೂ ಮಾಡುವ ಡಿಸೈನ್ ಕೊಡುವ ಅಂತ. ಹಿಂಗೆ ಈಗ ನಾನು ಹೂ ಮಾಡಿದೆ ಮೊನ್ನೆ, ಅದಕ್ಕೆ ನಾನು ಕಲರು

0: ಆರ್ಟಿಫಿಷಿಯಲ್ ಹಾಕಿದ್ದೀನಿ. ಸೊ ನನಗೇನಿಸ್ತು, ಆರ್ಟಿಫಿಷಿಯಲ್ ಯಾಕೆ ಕಲರ್ ಹಾಕ್ಬೇಕಪ್ಪ, ನಾವು ಅರಿಶಿನ ಹಿಟ್ಟು ಇರುತ್ತೆ, ಆರೆಂಜ್ ಕಲರ್ ಹಾಕ್ಬೋದು, ಬೀಟ್ರೂಟ್ ಸಿಗುತ್ತೆ ಆ ಕಲರ್, ಆ ಕಲರ್ ಮತ್ತು ಹೂವಿನ ವೆರೈಟಿ ವೆರೈಟಿ ಕಲರ್ಸ್ ಇರುತ್ತೆ. ಸೊ ಅದಕ್ಕೆ ಏನಾದರೂ ಮಾಡಿ ಆ ಹೂವಿಗೆ ಬಣ್ಣನೇ ಚೇಂಜ್ ಮಾಡ್ಬೋದಲ್ವಾ, ಸೊ ನಾವು ಅದಕ್ಕೂ ಆರ್ಟಿಫಿಷಿಯಲ್ ತೆಗಿಬೋದಲ್ವಾ, ಪೇಂಟ್ ಯಾಕೆ ಬಳಸ್ಕೊಡ್ಬೇಕು, ಇದಕ್ಕೆ ಏನಾದರೂ ಮಾಡುವಂಥ ಅದು ಒಂದು ಟ್ರೈ ಮಾಡ್ತಾ ಇದ್ದೀನಿ, ಅದು ಕಲರ್ಸಿಗೆ ಏನಾದರೂ ಚೇಂಜ್ ಮಾಡುವಂಥ. ಸರ್
1: ಇದಲ್ಲದೆ ಬೇರೆ ಒಂದು ಒಂದು ಕೈಚಳಕವನ್ನು ತೋರಿಸುವಂತಹ ಬೇರೆ ಆರ್ಟ್ಗಳು ಏನೇನು?
0: ಹಾಂ ಸರ್, ಈಗ ಹೊಸದೊಂದು ರೆಸಿನ್ ಆರ್ಟ್ಸ್ ಅಂತ ಸ್ಟಾರ್ಟ್ ಆಗಿದೆ. ಮಂಡ್ಲಾಸ್ ರೆಸಿನ್ ಆರ್ಟ್ ಅಂದರೆ ಒಂದು ಕೆಮಿಕಲ್ಸ್ ಸರ್, ಆ್ಯಕ್ಚುಲಿ ಅದು ಆರ್ಟಲ್ಲಿ ಬರುತ್ತೆ.

0: ಬೇರೆ ಒಂದು ಒಂದು ಕೈಚಳಕವನ್ನು ತೋರಿಸುವಂತಹ ಬೇರೆ ಆರ್ಟ್ಗಳು ಏನೇನು?
1: ಹಾಂ ಸರ್, ಈಗ ಹೊಸದೊಂದು ರೆಸಿನ್ ಆರ್ಟ್ಸ್ ಅಂತ ಸ್ಟಾರ್ಟ್ ಆಗಿದೆ ಮಂಡ್ಲಾಸ್. ರೆಸಿನ್ ಆರ್ಟ್ ಅಂದರೆ ಒಂದು ಕೆಮಿಕಲ್ ಸರ್, ಆ್ಯಕ್ಚುಲಿ ಅದು ಆರ್ಟಲ್ಲಿ ಬರುತ್ತೆ ಕೆಮಿಕಲ್. ಈಗ ಆನಿವರ್ಸರಿ ಗಿಫ್ಟ್ಸು, ಕೀ ಚೈನು ಅಂಥದ್ದೇ ಒಂದು ಫ್ಯಾಷನ್ ಸ್ಟಾರ್ಟ್ ಆಗಿದೆ ಸರ್. ಅದು ಒಂದು ಕೆಮಿಕಲಲ್ಲಿ ಬಡಿಸಿ, ಈಗ ನಿಮ್ಮದು ಒಂದು ವಸ್ತು ಇರುತ್ತಲ್ವ ಮೆಮೊರಿಬಲ್, ಅದು ನಿಮ್ಮ ಹಾಳಾಗದೆ ನಿಮ್ಮ ಹತ್ರನೇ ಶಾಶ್ವತ ಇರಬೇಕಂದ್ರೆ ಅದಕ್ಕೆ ನಾವು ಒಂದು ಕೆಮಿಕಲಲ್ಲಿ ಬಡಿಸಿ ಒಂದು ಡಿಸೈನರ್ ಮಾಡಿ ಡಿಸೈನ್ ಮಾಡಿ ಅದಕ್ಕೆ ಲುಕ್ ಚೇಂಜ್ ಮಾಡಿ. ಸಪೋಸ್ ನಿಮ್ಮ ಒಂದು ಯಾರಾದರೂ ಒಬ್ಬರು ಹೂ ಕೊಟ್ಟಿರ್ತಾರೆ, ಅದು ನಮ್ಗೆ ಯಾವಾಗಲೂ ನಿಮ್ಮ ಜೊತೆನೇ ಹೂ ಇರಬೇಕು, ಅಂದರೆ ಒಂದು ಗುಲಾಬಿ ಹೂ ಕೊಡ್ತಾರೆ, ಸೊ ಅದು ನಿಮ್ಮ ಜೊತೆ ಇರಬೇಕು. ಅದು ನಾವು ಒಂದು ಒಂದು ಪ್ರಾಡಕ್ಟಲ್ಲಿ ಹಾಕಿ ಒಂದು ಮೋಲ್ಡಲ್ಲಿ ಹಾಕಿ, ಸೊ ಅದಕ್ಕೆ ಒಂದು ಕೆಮಿಕಲ್ ಬಳಸಿ ಅದು ಯಾವಾಗಲೂ ನಿಮ್ಮ ಹೂ ಯಾವಾಗಲೂ ಹಾಳೆ ಆಗಲ್ಲ ಸರ್, ಆ ಥರ ರೆಡಿ ಮಾಡಿ ಅದಕ್ಕೆ ಒಂದು ರೆಸಿನ್ ಆರ್ಟ್ಸ್ ಅಂತ ಹೇಳ್ತಾರೆ ಸರ್. ಅದಕ್ಕೆ
0: ಮೆಹಂದಿ ಆರ್ಟ್ ಬಗ್ಗೆ,
1: ಮೆಹಂದಿ ಅಂತೂ ನಾನು ನಮ್ಮ ಹುಟ್ಟಿದವಾಗಿಂದ ಬಂದಿದ್ದೆ ಸರ್. ನಾನು ಒಂದು ಮುಸ್ಲಿಂ ಇದ್ರೊಳಗೆ ಹುಟ್ಟಿದ್ದು, ಸೊ ನಮ್ಮಲ್ಲಿ ಅಂತದ್ದು ಹುಟ್ಟಿದವಾಗನೇ ಬಂದಿರೋದೇ ಅದು ನಾವು ಮೆಹಂದಿ ಡಿಸೈನ್ ಮಾಡೋದು ಸಾಂಪ್ರದಾಯಿಕ ಕಲೆ ಸರ್ ನಮ್ದು. ಇದ್ರೊಳಗೆ ನಾವು ಅದು ಮುಂಚೆಯಿಂದನೇ ಮಾಡ್ತಿದ್ದೆ, ಸೊ ಇಲ್ಲಿ ಬಂದಾವಾಗೂ ನಾ ಮಾಡೋದು ನೋಡ್ಕೊಂಡು ಉಳಿದವ್ರು ಈ ಸೈಡೆಲ್ಲ ಮೆಹಂದಿ ಮದ್ರಂಗಿ ಎಲ್ಲ ಹಚ್ಚೋದಿಲ್ಲಾಗಿತ್ತು. ಅಂದರೆ ನಮ್ಮಲ್ಲಿ ನಾವು ಎರಡೇ ಮೂರೇ ಮುಸ್ಲಿಮ್ಸ್ ಮನೆ ಎಲ್ಲ ಅಂದರೆ ಅದರ್ಸ್ ಮನೆ ಇದೆ. ಸೊ ಇಲ್ಲಿ ಬಂದಾವಾಗ ಎಲ್ಲರೂ ಆ ಡಿಸೈನ್ ಹಾಕ್ಲಿಕ್ಕೆ ಅಂದರೆ ನಂಗೆ ಕರೀತಾರೆ ಮನೆಗೆ, ಮದುವೆಗೆ ಇರಲಿ ಮುಂಜಿಗೆ ಇರಲಿ ಯಾವುದು ಕಾರ್ಯಕ್ರಮಕ್ಕೆ ಹೋಗಿ ಮನೆ ಹೋಗಿ ಹಾಕಿ ಬರ್ತೀನಿ. ಸೊ ಅದಕ್ಕೆ ಅಂತ ನಂಗೆ ಅಮೌಂಟ್ ಪೇ ಮಾಡ್ತಾರೆ ಅವ್ರು, ಆದಷ್ಟು 1,500 2,000 ಹಿಂಗೆ ಪೇ ಮಾಡ್ತಾರೆ. ಅಂದರೆ ಮದುವೆ ಮಗಳಿಗೆ ಹುಡುಗಿಗೆ ಇರಲಿ ಈ ಥರ ಬ್ರೈಡಲ್ಸಿಗೆ ಅಂತ ಸಪ್ರೇಟ್ ಸಪ್ರೇಟ್ ಅಮೌಂಟ್ ಇರುತ್ತೆ ಸರ್.
0: ಈಗ ಬೇರೆ ಬೇರೆ ಈ ಚಿತ್ರವನ್ನು ಬರೆಯುವಂಥ ಒಂದು ಸಂದರ್ಭದಲ್ಲಿ, ಮೆಹಂದಿಯಲ್ಲಿ ಅಥವಾ ಮದರಂಗಿಯಲ್ಲಿ ಬರೆಯುವಂಥ ಒಂದು ಸಂದರ್ಭದಲ್ಲಿ ರೆಡಿಮೇಡ್ ಆಗಿ ಒಂದು ಬುಕ್ಲೆಟ್ ಇರ್ತದಾ ಅಥವಾ ಹೇಗಿದೆ?
1: ಇಲ್ಲ ಸರ್, ನಾನು ಬುಕ್ಲೆಟ್ ಯೂಸ್ ಮಾಡಲ್ಲ. ಸೊ ನನ್ನ ಮೈಂಡಲ್ಲಿ ಇದು ಮಾಡ್ತೀನಿ, ಡಿಸೈನ್ ಮಾಡ್ತೀನಿ. ಸೊ ಅವ್ರು ಏನು ಮಾಡ್ತಾರೆ, ಒಬ್ಬೊಬ್ಬರಿಗೆ ಒಂದೊಂಥರ ಚಿತ್ರ ಕೈಗೆ ಚಿತ್ರ ಬರೀಬೇಕು, ಪಿಕ್ಚರ್ಸ್ ಇರುತ್ತೆ ಅಲ್ವ ಬ್ರೈಡಲಿಂದು, ಆ ಥರ ಪಿಕ್ಚರ್ ಬರೆಸ್ಕೊಡ್ರಿ ಅಂತ ಅವ್ರು ಕೊಡ್ತಾರೆ, ಈ ಥರ ಮಾಡಿಸ್ಕೊಡ್ರಿ ಅಂತ. ಸೊ ಇಲ್ಲಾದರೆ ನಾನು ಸ್ವಂತ ನನ್ನ ಮೈಂಡಲ್ಲಿ ಏನು ಬರುತ್ತೆ ಸೊ ಅದೇ ಥರ ಬಿಡಿಸ್ತೀನಿ ಸರ್ ನಾನು.
0: ಆಮೇಲೆ ಬೇರೆ ಬೇರೆ ಹಂತದಲ್ಲಿ ನೀವು ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿದ್ದೀರಿ ಅಥವಾ ಬೇರೆ ಬೇರೆ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದೀರಿ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ.
1: ಹಾಂ ಸರ್, ನಾನು ಅಂದರೆ ನಾನು ಒಂದು NRLMಅಲ್ಲಿ ನಾನು ಒಂದು MBK ಅಂತ ಒಂದು ವರ್ಕ್ ಮಾಡ್ತಾ ಇದ್ದೆ ಹಳೆ. MBK ಆಗಿ ವರ್ಕ್ ಮಾಡ್ತಾ ಇರುವ MBK ಅಂದರೆ ಮಾಸ್ಟರ್ ಬುಕ್ ಕೀಪರ್ಸ್ ಅಂತ, ಒಂದು 9 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ನನಗೆ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂದರೆ ನಾನು ಬೆಸ್ಟ್ ವರ್ಕರು ಅಂತ ವರ್ಕ್ ಸಂಬಂಧಪಟ್ಟ ಪ್ರಶಸ್ತಿ ಸಿಕ್ಕಿದೆ. ಸೊ ನನ್ನದ್ರೊಳಗಿನ ಆ್ಯಕ್ಟಿವಿಟಿ ಸಂಬಂಧಪಟ್ಟನೂ ಬಂತು, ಬುಕ್ಸ್ ಬರೆಯೋದ್ರಲ್ಲಿ ಬಂತು, ಏನಾದರೂ ಸ್ಕಿಲ್ ಅಂದರೆ ಬೇರೆ ವಿಷಯ ಸಂಬಂಧ ಮಾತುಕತೆ ಯಾರ ಹತ್ರ ಮಾತಾಡೋ ಅದು ಎಲ್ಲ ಸೇರಿಸಿ ಮುಂದಂತೂ ನನಗೊಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್, ತಾಲೂಕು ಲೆವೆಲ್ ಮಟ್ಟಕ್ಕೆ ಜಿಲ್ಲಾ ಮಟ್ಟದಲ್ಲಿ.
0: ಆಮೇಲೆ ಈಗ ಈ ಸ್ವಸಹಾಯ ಸಂಘಗಳ ಬೇರೆ ಬೇರೆ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಬೇರೆ ಬೇರೆ ಪ್ರದೇಶಗಳಿಗೆ ನೀವು ಹೋಗ್ತೀರಿ, ಅಂಥ ಸಂದರ್ಭದಲ್ಲಿ ನಿಮ್ಮ ಅನುಭವ ಏನು?
1: ಅಲ್ಲಿ ಹೋದ್ಮೇಲೆ ಸರ್ ನಾವು ಪ್ರದೇಶಕ್ಕೆ ಬೇರೆ ಹೋಗ್ತೀವಲ್ಲ ಸರ್, ಅವಾಗ ನಮ್ಗೆ ಒಂದು ಅನಿಸ್ತದೆ ನಮ್ಗೆ ಈ ಥರ ಬರಬೇಕು. ಮಹಿಳೆಯರು ಹೊರಗಡೆ ಬಂದು ನೋಡಿದ್ರೆ ಯಾವ ಥರ ಬಿಸ್ನೆಸ್ ಮಾಡ್ತಾರೆ, ಯಾವ ಥರ ಒಂದೊಂದು ಹೆಣ್ಣು ಅಲ್ಲಿ ಎಲ್ಲ ಬರೋರು ಮಹಿಳೆಯರೇ ಸರ್, ಯಾರು ಜೆಂಟ್ಸ್ ಇಲ್ಲ, ಅಲ್ಲಿ ಬರೋರು ಮಹಿಳೆಯರು. ಅಷ್ಟು ದೂರಿಂದ ಬರ್ತಾರೆ ಅವರು, ಇಲ್ಲ ಬಿಹಾರ್ ಇರಲಿ ಗುಜರಾತ್ ಕಲ್ಕತ್ತಾ ಅಲ್ಲಿಂದ ಬಂದು ತಂದು ಪ್ರಾಡಕ್ಟ್ಸ್ ತೊಗೊಬಂದು ಸೇಲ್ ಮಾಡ್ತಾರೆ. ನಮ್ಗೆ ಸ್ಕಿಲ್ ಅದು ಕಲೀಲಿಕ್ಕೆ ಸಿಗುತ್ತೆ ಸರ್. ನಮಗೆ ಹೇಳೋದಿದ್ರೆ ನನಗೆ ನನ್ನ ಟರ್ನಿಂಗ್ ಪಾಯಿಂಟ್ ಅಂದರೆ ನಾನು ಡೆಲ್ಲಿ ಹೋಗಿದ್ದೆ ಸರ್, ಸೊ ನಾನು ಅಲ್ಲೇ ನನಗೆ ಟರ್ನಿಂಗ್ ಪಾಯಿಂಟ್ ನಾನು ಅವಾಗ ನೋಡಿಕೊಂಡೆ ಮಹಿಳೆಯರು ಯಾವ ಥರ ಮಾಡ್ತಾ ಇದ್ದಾರೆ ಪ್ರದರ್ಶನ, ಏನೇನು ಆ್ಯಕ್ಟಿವಿಟೀಸು. ಸೊ ನಾವು ಇನ್ನೂ ತನಕ ಹಲಸಿನಕಾಯಿ ಹಪ್ಪಳ ಚಿಪ್ಸು ಇದ್ರೊಳಗೆ ಇದ್ದೀವಿ, ನಾವು ಬೇರೆ ಇನ್ನೂ ತನಕ ಹೋಗ್ತಾನೆ ಇಲ್ಲ. ಸೊ ಆವಾಗ ನಾನು 2019ರಲ್ಲಿ ನಾನು ಆವಾಗ ಮೈಂಡ್ ಚೇಂಜ್ ಮಾಡಿದವಳು, ಈಗಲೂ ಅದೇ ತೇರಿಗೆ ಹೋಗ್ತಾಯಿದ್ದಾರೆ. ಅಂದರೆ ಡಿಫ್ರೆಂಟ್ ಏನಾದರೂ ಒಂದು ಡಿಫ್ರೆಂಟ್ ತೊಗೊಬೋದು, ಮಾರ್ಕೆಟಲ್ಲಿ ಏನು ಅವೈಲೇಬಲ್ ಅಂದರೆ ನಮ್ಗೆ ಸಿಗ್ತಾ ಇಲ್ಲಲ್ಲ, ಸ್ವಲ್ಪ ಡಿಫ್ರೆಂಟ್ ತೊಗೊಬಂದರೆ ಸ್ವಲ್ಪ ಎಲ್ಲರೂ ಡಿಫ್ರೆಂಟ್ ತೊಗೊಳ್ತಾರೆ ಅಂತ.
0: ಸ್ಥಳೀಯವಾಗಿ ಈಗ ಗ್ರಾಮ ಪಂಚಾಯತ್ ಆಗ್ಬೋದು ಅಥವಾ ವಿವಿಧ ಬ್ಯಾಂಕ್ಗಳಾಗ್ಬೋದು, ಯಾವ ರೀತಿ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದೆ ಈ ಸ್ವಸಹಾಯ ಸಂಘಗಳಿಗೆ?
1: ಇಲ್ಲ ಸರ್, ನಮ್ಮ ಗ್ರಾಮ ಪಂಚಾಯತರು ಭಾಳ ಸಪೋರ್ಟ್ ಇದೆ ಸರ್. ಸಪೋರ್ಟ್ ಇದ್ದಕ್ಕೆ ನಮ್ಮ ಒಕ್ಕೂಟ ಭಾಗ್ಯಶ್ರೀ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟ ವಜ್ರಳ್ಳಿ ಗ್ರಾಮ ಪಂಚಾಯತಲ್ಲಿ ಇದೆ ಸರ್, ಅದು ಸ್ಟೇಟ್ ಮಟ್ಟಕ್ಕೆ ಅವಾರ್ಡನ್ನು ಪಡೆದಿದ್ದಾರೆ. ಸೊ ಅವರು ಗ್ರಾಮ ಪಂಚಾಯತರು ಭಾಳ ಸಪೋರ್ಟ್ ಮಾಡ್ತಾರೆ ನಮ್ಮ ಒಕ್ಕೂಟಕ್ಕೆ. ಸೊ ಮತ್ತು ಅದರಲ್ಲಿ ಮತ್ತು ಬ್ಯಾಂಕ್ ಅವರು ಸಹ ನಾವು ಯಾವುದಾದ್ರೂ ಒಂದು ವಸ್ತು ಯಾವುದಾದ್ರೂ ಅದು ಸ್ಲಿಪ್ ಬರೀಲಿಕ್ಕೆ ಬರಲಿಲ್ಲಪ್ಪ ನೆಫ್ಟ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ನಮಗೆಲ್ಲ ಸಪೋರ್ಟ್ ಮಾಡಿ ಹೇಳ್ತಾರೆ ಬ್ಯಾಂಕ್ KVB ಗ್ರಾಮೀಣ ವಿಕಾಸ ಗ್ರಾಮೀಣ ಬ್ಯಾಂಕ್ ಅವರು. ಸೊ ಅವರು ಸಹ ನಮ್ಗೆ ಭಾಳ ಸಪೋರ್ಟ್ ಮಾಡ್ತಾರೆ. ಬ್ಯಾಂಕ್ ಲಿಂಕೇಜಸ್ ಇರಲಿ, ಇಂಡಿವಿಜುವಲ್ ಲೋನ್ಸ್ ಇರಲಿ, ಮಹಿಳೆಯರಿಗೆ ಗೊತ್ತಾಗಲಿಲ್ಲ ಅಂದರೆ ಒಬ್ಬೊಬ್ರು ಬ್ಯಾಂಕಲ್ಲಿ ಅರ್ಜಿ ಬರೀಲಿ ಕೊಡ್ ಬೇಜಾರು ಮಾಡ್ತಾರೆ. ಸೊ ನಮ್ಮ ಆ ಸೈಡ್ ಈ ಸೈಡ್ ಬ್ಯಾಂಕಲ್ಲಿ ಅವರು KVG ಬ್ಯಾಂಕ್ ಅವರು ಆ ಥರ ಮಾಡಲ್ಲ, ಮ್ಯಾನೇಜರ್ ಇರಲಿ ಕ್ಯಾಶಿಯರ್ ಇರಲಿ P1 ಇರಲಿ ಎಲ್ಲರೂ ಭಾಳ ಸಪೋರ್ಟ್ ಮಾಡ್ತಾರೆ ಸರ್ ಮಹಿಳೆಯರಿಗೆ.
0: ಈ ಸ್ವಸಹಾಯ ಸಂಘದ ಗೃಹಿಣಿಯರಿಗೆ ಕುಟುಂಬದವರ ಒಂದು ಪ್ರೋತ್ಸಾಹ ಎಷ್ಟು ಮಟ್ಟಿಗೆ ಬೇಕಾಗ್ತಾ ಇದೆ, ಎಷ್ಟು ಮಟ್ಟಿಗೆ ಸಿಗ್ತಾ ಇದೆ?
1: ಕುಟುಂಬದೇ ಮೇನ್ ಸಪೋರ್ಟ್ ಅಂದರೆ ಕುಟುಂಬದೇ ಇರಬೇಕು ಸರ್. ಯಾಕಂದರೆ ಮಹಿಳೆಯರಿಗೆ ಹೊರಗಡೆ ಹೋಗಲಿಕ್ಕೆ ಹಸ್ಬೆಂಡೇ ಇರಬೇಕು ಕಾರಣ. ಅಂದರೆ ಹೋಗ್ತೀವಿ ಅಂದರೆ ತಿಂಗಳಕ್ಕೆ ಒಂದು 2 ಮೀಟಿಂಗ್ ಇರುತ್ತೆ, ಹೋಗಬೇಕಂದ್ರೆ ಮಹಿಳೆಯರಿಗೆ ಸಪೋರ್ಟ್. ಸೊ ನಮ್ಮಲ್ಲಿನೂ ಸಹ ನಮ್ಮದಲ್ಲಿ ಒಕ್ಕೂಟ ವಜ್ರಳ್ಳಿ ಗ್ರಾಮ ಪಂಚಾಯತಲ್ಲಿ ನಾವು 38 ಸ್ವಸಹಾಯ ಸಂಘದ್ರು ಮಾಡ್ಕೊಂಡಿದ್ದೀವಿ ಸರ್. ಅದರೊಳಗೆ 457 ಸದಸ್ಯರಿದ್ದಾರೆ. ಸೊ ಎಲ್ಲ ಫಂಕ್ಷನ್ಸಿಗೆ ಇರಲಿ, ಎಲ್ಲ ಮೀಟಿಂಗ್ಸ್ ಎಲ್ಲರೂ ಅಟೆಂಡ್ ಆಗ್ತಾರೆ. ಅಂದರೆ ಮುಂಚೆ ಅವ್ರು ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಏನಂತ ಗೊತ್ತಿಲ್ಲಾಗಿತ್ತು.

0: ಎಂಟು ಹತ್ತು ದಿವಸ ಹಿಂದೆ ವರ್ಷ ಹಿಂದೆ ಅವರಿಗೆ ಸಂಘದ ಏನಿದೆ ಅಂತ ಅವ್ರ ಬಗ್ಗೆ ಗೊತ್ತಿಲ್ಲಗೆ. ಸೊ ಎನ್ ಆರ್ ಎಂ ಬಂದ ಮೇಲೆ ಅವರಿಗೆ ಏನು ವಿಶೇಷತೆ ಇದೆ ಸ್ವಸಹಾಯ ಸಂಘದಲ್ಲಿ ಹೋದ್ರೆ ಏನೇನು ಸಿಗತ್ತೆ? ಒಂದು ಸ್ವಸಹಾಯ ಸಂಘಕ್ಕೆ ಸರ್, ಒಂದು ಸ್ವಸಹಾಯ ಸಂಘಕ್ಕೆ ಕೃಷಿ ಸಖಿ ಅಂತ ಒಬ್ರು ಬರ್ತಾರೆ, ಪಶು ಸಖಿ ಅಂತ ಬರ್ತಾರೆ, ಕೃಷಿ ಉದ್ಯೋಗ ಸಖಿ ಒಬ್ರು ಇರ್ತಾರೆ, ಎಫ್ ಎಲ್ ಸಿ ಆರ್ ಪಿ ಅಂದ್ರೆ ಆರ್ಥಿಕ ಸಾಕ್ಷರತೆ ಅಂತ ಒಬ್ರು ಇರ್ತಾರೆ, ಮಾಸ್ಟರ್ ಬುಕ್ ಕೀಪರ್ ಅಂತ ಒಬ್ರು ಇರ್ತಾರೆ, ಎಲ್ ಸಿ ಆರ್ ಪಿ ಲೋಕಲ್ ರಿಸರ್ಚ್ ಪರ್ಸನ್ ಅಂತ ಒಬ್ರು, 6-7 ಜನ ಒಂದು ಸ್ಟಾಫ್ ಇರ್ತಾರೆ ಒಂದು ಸ್ವಸಹಾಯ ಸಂಘಕ್ಕೆ ಸಂಬಂಧ. ಅಂದ್ರೆ ಕೃಷಿ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಂದ್ರೆ ಕೃಷಿ ಇಲಾಖೆಯಿಂದ ಎಲ್ಲ ಮಾಹಿತಿ ಕೊಡ್ತಾರೆ ಸರ್ ಅವರು. ಪಶು ಇಲಾಖೆ ಬಗ್ಗೆ ಮಾಹಿತಿ ಬೇಕಾ ನಿಮ್ಗೆ ಪಶು ಇಲಾಖೆ ಬಗ್ಗೆ, ನಿಮ್ ಬ್ಯಾಂಕಿನ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ಗೆ ಎಫ್ ಎಲ್ ಸಿ ಆರ್ ಪಿ ಇದ್ದಾರೆ. ಈಗ ಒಕ್ಕೂಟದ ಬಗ್ಗೆ ಮಾಹಿತಿ ಬೇಕಂದ್ರೆ ಒಕ್ಕೂಟ ಎಂ ಬಿ ಕೆ ಎಲ್ ಸಿ ಆರ್ ಪಿ ಅಂತ ಬುಕ್ ಕೀಪರ್ಸ್ ಇರ್ತಾರಲ್ಲ ಅವ್ರು ಮಾಹಿತಿ ಕೊಡ್ತಾರೆ ಸರ್. ಈ ತರ ಅಂದ್ರೆ ಆ ತರ ಸ್ವಸಹಾಯ ಸಂಘಕ್ಕೆ ಬೆಳವಣಿಗೆ ಆಗ್ತಾ ಇದೆ ಸರ್. ಅಂದ್ರೆ ಅವರಿಗೆ ಮೇಲ್ಮಟ್ಟ ತಗೊಂಡು ಹೋಗ್ಲಿಕ್ಕೆ ಸರ್ಕಾರ ಇಷ್ಟೆಲ್ಲ ಮಾಡ್ತಾ ಇದಾರೆ ಸರ್.
1: ಒಟ್ಟಿನಲ್ಲಿ ಈ ಸ್ವಸಹಾಯ ಸಂಘ ಅಥವಾ ಸ್ತ್ರೀ ಶಕ್ತಿ ಸಂಘಗಳಿಂದ ಹೊರಗೆ ಉಳಿದಂತಹ ಗೃಹಿಣಿಯರಿಗೆ ನಿಮ್ಮ ಒಂದು ಸಲಹೆ ಇದೆ?
0: ಅವರು ನಾ ಹೇಳ್ತೀನಂದ್ರೆ ಅವರಿಗೆ ಆದಷ್ಟು ನೀವು ಸ್ವಸಹಾಯ ಸಂಘಕ್ಕೆ ಸೇರ್ಪಡೆ ಆಗ್ರಿ. ಯಾಕಂದ್ರೆ ಸ್ವಸಹಾಯ ಸಂಘಕ್ಕೆ ಸೇರ್ಪಡೆ ಆದರೆ ಭಾಳ ನಿಮಗೆ ವ್ಯಾಲ್ಯೂ ಇದೆ. ಮತ್ತೇನಂದ್ರೆ ಇಂಪಾರ್ಟೆನ್ಸ್ ಅಂದರೆ ನಿಮ್ಗೆ ಎಲ್ಲ ವಿಷಯನೂ ಗೊತ್ತಾಗತ್ತೆ, ಯಾರ ಜೊತೆಗೆ ಹೆಂಗೆ ಇರಬೇಕು, ಹೆಂಗೆ ಬರೀಬೇಕು, ಬುಕ್ಸನ್ನ ಬ್ಯಾಂಕಿನ ವ್ಯವಹಾರ ಇರಲಿ ಎಲ್ಲ ಇಲಾಖಿನ ವ್ಯವಹಾರ ಬಗ್ಗೆ ಎಲ್ಲ ನಿಮಗೆ ಗೊತ್ತಾಗತ್ತೆ. ಸೊ ನಿಮ್ಮಲ್ಲಿ ಫ್ರೆಂಡ್ಲಿನೂ ಜಾಸ್ತಿ ಆಗತ್ತೆ, ಫ್ರೆಂಡ್ಸ್ನೂ ಜಾಸ್ತಿ ಆಗತ್ತೆ. ಅಕ್ಕಪಕ್ಕದವರು ಒಂದು 10 ಜನ ಸೇರಿಸಿದ್ರೆ 10 ಕುಟುಂಬ ಸೇರುತ್ತೆ ನಿಮ್ಮನೆ ಒಂದು ಒಂದು ಸಂಘದಲ್ಲಿ. 10 ಕುಟುಂಬ ಬಗ್ಗೆ ನಿಮ್ಗೆ ಗೊತ್ತಾಗತ್ತೆ, ನೀವು ಅವ್ರ ಬಗ್ಗೆ ಹೆಂಗಿರ್ತಾರೆ, ಅವ್ರು ಎಲ್ಲನೂ ಒಂದ್ಸಲ ಫ್ರೆಂಡ್ಲಿ ಆಗಿರಬಹುದು ಅಂತ ಸರ್.
1: ಬಹಳ ಸಂತೋಷ ಶರೀಫಾ ಎಂ ಮುಲ್ಲಾ ಅವರೇ. ಬೇರೆ ಬೇರೆ ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಂಡಿದ್ರೆ, ವಿಶೇಷವಾಗಿ ಈ ಸ್ವಸಹಾಯ ಸಂಘಗಳಲ್ಲಿ ಇದ್ದುಕೊಂಡು ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡುವುದಿರ್ಬೋದು, ಅವುಗಳನ್ನು ಒಂದು ಮಾರಾಟವನ್ನು ಕಂಡುಕೊಂಡಿರುವಂತಹದ್ದಾಗ್ಬೋದು, ಈ ಎಲ್ಲ ವಿಷಯದ ಬಗ್ಗೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸರ್.
2: ಸ್ವಉದ್ಯೋಗಿ ಶರೀಫಾ ಎಂ ಮುಲ್ಲಾ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರಿ. ಇದುವರೆಗೂ ಕೃಷಿಯೋದ್ಯಮ ಸ್ವಉದ್ಯೋಗ ಸಾಧಕರೊಂದಿಗೆ ಮಾತುಕತೆ ಪ್ರಸಾರವಾಯಿತು.

0: ಅರೇಂಜ್ಮೆಂಟ್ ಆಯ್ತು.
1: ಯಾವ್ದ್ರದ್ದು?
0: ಚಿನ್ನುನ ಫೀಸ್ನದ್ದು
1: ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ.
2: ಆರ್ಬಿಐ ಹೇಳುತ್ತೆ,
3: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಜ್. ಈಗ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ ಪ್ರಶಸ್ತಿ

ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ ಆರನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವ ಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಮತ್ತು ಇಂಡೋನೇಷ್ಯಾ ವಿದೇಶಾಂಗ ಸಚಿವ ಸುಗಿಯೋನೋ ಸಹ ಅಧ್ಯಕ್ಷತೆಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ ನಡೆಯಿತು. ಉಭಯ ನಾಯಕರು ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ದ್ವಿಪಕ್ಷೀಯ ಬಾಂಧವ್ಯದ ಎಲ್ಲಾ ಆಯಾಮಗಳನ್ನು ಪರಾಮರ್ಶಿಸಿದರು. ರಕ್ಷಣೆ ಮತ್ತು ಭದ್ರತೆ, ಕಡಲ ಸಹಕಾರ, ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಆರೋಗ್ಯ ರಕ್ಷಣೆ, ಡಿಜಿಟಲ್ ತಂತ್ರಜ್ಞಾನ, ಇಂಧನ, ಸಂಪರ್ಕ, ಬಾಹ್ಯಾಕಾಶ, ಶಿಕ್ಷಣ, ಸಂಸ್ಕೃತಿ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ವಿವಿಧ ವಲಯಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಎರಡೂ ದೇಶಗಳ ನಾಯಕರು ಚರ್ಚಿಸಿದರು. ಇದೇ ವೇಳೆ ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಾದೇಶಿಕ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ನಿಕಟ ಸಹಕಾರ ಮತ್ತು ಸಮನ್ವಯ ಹೊಂದುವ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿದರು. ಇದಕ್ಕೂ ಮುನ್ನ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಡಾ ಜೈಶಂಕರ್ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯು ಬಲವಾದ ಬೆಳವಣಿಗೆಯನ್ನು ಕಂಡಿದೆ ಎಂದು ತಿಳಿಸಿದ್ದರು. ಭಾರತವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸದಿಂದ ಚಾಲಿತವಾದ ರಾಷ್ಟವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಡಳಿತ ಸುಧಾರಣೆಗಳು ಮತ್ತು ನಾಗರಿಕ ಕೇಂದ್ರಿತ ನೀತಿಗಳು ದೇಶದ ಜನರು ತಮ್ಮ ಭವಿಷ್ಯದ ನಿರೀಕ್ಷೆಗಳನ್ನು ನೋಡುವ ವಿಧಾನವನ್ನು ಮೂಲಭೂತವಾಗಿ ಬದಲಾಯಿಸಿವೆ ಎಂದು ಹೇಳಿದ್ದಾರೆ. ಪ್ರಸ್ತುತ ಸುಮಾರು 900 ಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಮುಂದಿನ 7-8 ವರ್ಷಗಳಲ್ಲಿ ಸುಮಾರು 45 ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದ್ದಾರೆ. 2014 ಸುಮಾರು 400 ಸ್ಟಾರ್ಟ್ಅಪ್ಗಳಿದ್ದು ಪ್ರಸ್ತುತ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ದೇಶ ಹೊಂದಿದೆ. ಇದು ಸುಮಾರು 25 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ಅಂಕಿಅಂಶ ನೀಡಿದ್ದಾರೆ. ಆರ್ಥಿಕ ಬೆಳವಣಿಗೆ ಮಾತ್ರ ಸರ್ಕಾರದ ದೀರ್ಘಕಾಲೀನ ಗುರಿಯಲ್ಲ. 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುವ ಸಬಲೀಕೃತ ಸಮಾಜವನ್ನು ನಿರ್ಮಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಿಶ್ವಸಂಸ್ಥೆಯ ಈ ವರ್ಷದ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಮೇಜರ್ ಅಭಿಲಾಷಾ ಬರಾಕ್ ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಈ ಪ್ರಶಸ್ತಿ ಬರಾಕ್ ಅವರ ಅಪಾರ ಸೇವೆಗೆ ಮತ್ತು ವಿಶ್ವಸಂಸ್ಥೆಯ ಶಾಂತಿ ನಿರ್ವಹಣೆ ಪ್ರಯತ್ನಗಳಿಗೆ ಭಾರತದ ನಿರಂತರ ಕೊಡುಗೆಗೆ ಸಂದ ಗೌರವ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ಮಾನವೀಯತೆಗೆ ಸೇವೆ ಸಲ್ಲಿಸಲು ಉತ್ಸುಕರಾದ ಅಸಂಖ್ಯ ಯುವ ಜನತೆಗೆ, ಅದರಲ್ಲೂ ವಿಶೇಷವಾಗಿ ಯುವತಿಯರಿಗೆ ಬರಾಕ್ ಅವರು ಪ್ರೇರಣೆಯಾಗಿದ್ದಾರೆ ಎಂದು ಪ್ರಧಾನಮಂತ್ರಿ ಶ್ಲಾಘಿಸಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯು ಈ ಜಾಗೃತಿ ವೇದಿಕೆಗೆ ಡಿಜಿಟಲ್ ರೂಪಾಂತರಕ್ಕಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ಸರ್ಕಾರಿ ಪ್ರಕ್ರಿಯೆ ಮರು ಎಂಜಿನಿಯರಿಂಗ್ನ ವರ್ಗ 1 ಅಡಿಯಲ್ಲಿ ಈ ಆಡಳಿತದ ರಾಷ್ಟೀಯ ಪ್ರಶಸ್ತಿ 2026 ಬೆಳ್ಳಿ ಪದಕ ಲಭಿಸಿದೆ. ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಈ ಪ್ರಶಸ್ತಿ ಪ್ರದಾನ ಮಾಡಿದೆ. ತಂತ್ರಜ್ಞಾನ ಆಧಾರಿತ ಮತ್ತು ನಾಗರಿಕ ಕೇಂದ್ರಿತ ಸೇವಾ ವಿತರಣೆಯ ಮೂಲಕ ಗ್ರಾಹಕರ ಕುಂದುಕೊರತೆಗಳ ನಿವಾರಣೆಯನ್ನು ಪರಿಹರಿಸುವಲ್ಲಿ ಈ ಜಾಗೃತಿಯ ಪಾತ್ರವನ್ನು ಗುರುತಿಸಲಾಗಿದೆ ಎಂದು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯ ತಿಳಿಸಿದೆ. ಜನವರಿ 1 ಪ್ರಾರಂಭಿಸಲಾದ ಈ ಜಾಗೃತಿಯು ಹಿಂದಿನ 4 ಅಪ್ಲಿಕೇಶನ್ಗಳಾದ ಒಸಿಎಂಎಸ್, ಇ ದಾಖಿಲ್, ಎನ್ಸಿಡಿಆರ್ಸಿ, ಸಿಎಂಎಸ್ ಮತ್ತು ಕಾನ್ಫೋನೆಟ್ ಅನ್ನು ಎಐ ಸಕ್ರಿಯಗೊಳಿಸಿದ ಕಾಗದರಹಿತ ಏಕ ವೇದಿಕೆಯಾಗಿ ಸಂಯೋಜಿಸಿದೆ. ಈ ವೇದಿಕೆ ಆರಂಭವಾದಾಗಿನಿಂದ 2.29 ಲಕ್ಷಕ್ಕೂ ಹೆಚ್ಚು ಗ್ರಾಹಕ ಪ್ರಕರಣಗಳು ದಾಖಲಾಗಿದ್ದು, 2.07 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳ ವಿಲೇವಾರಿ ಮಾಡಲಾಗಿದ್ದು, 90.75% ಪ್ರಕರಣ ವಿಲೇವಾರಿ ಸಾಧ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಲಯಾಳಂ ಸಿನಿಮಾ ರಂಗದ ದಿಗ್ಗಜ ನಟ, ನಿರ್ದೇಶಕ ಮತ್ತು ಬರಹಗಾರ ಸಲೀಂ ಕುಮಾರ್ ನಿನ್ನೆ ವಿಧಿವಶರಾದರು. ಅವರಿಗೆ 56 ವರ್ಷ ವಯಸ್ಸಾಗಿತ್ತು. ಅವರು ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅಧಿಕೃತ ಗೌರವಗಳೊಂದಿಗೆ ಅವರ ನಿವಾಸದಲ್ಲಿ ಅಂತ್ಯಕ್ರಿಯೆ ನಡೆಸಲಾಯಿತು. ಅವರ ಇಚ್ಛೆಯಂತೆ ಧಾರ್ಮಿಕ ವಿಧಿವಿಧಾನಗಳಿಲ್ಲದೆ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. 1990ರ ದಶಕದಲ್ಲಿ ಹಾಸ್ಯ ಪ್ರದರ್ಶನಗಳ ಮೂಲಕ ಗುರುತಿಸಿಕೊಂಡಿದ್ದ ಅವರು ನಂತರ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2010ರಲ್ಲಿ ಬಿಡುಗಡೆಯಾದ ಅಡಮಿಂಡೆ ಮಕನ್ ಅಬು ಚಿತ್ರದಲ್ಲಿನ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದರು. ಅವರು ನಿರ್ದೇಶಿಸಿದ ಕರುಥಾ ಜೂಥನ್ ಚಿತ್ರಕ್ಕೆ 2017ರ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಲಭಿಸಿದೆ. ಸಲೀಂ ಅವರ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇರಳ ಮುಖ್ಯಮಂತ್ರಿ ಎಡಿ ಸತೀಸನ್, ನಟ ಮಮ್ಮೂಟಿ ಸೇರಿದಂತೆ ಚಿತ್ರರಂಗದ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಸಲೀಂ ಅವರು ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವು ವಿಭಿನ್ನ ಪಾತ್ರಗಳಲ್ಲಿ ನಟಿಸಿ ತಮ್ಮ ನಟನೆಯ ಮೂಲಕ ಅಜರಾಮರರಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ಉಲ್ಲೇಖಿಸಿದ್ದಾರೆ. ಮಲಯಾಳಂ ಚಿತ್ರರಂಗ ದಿಗ್ಗಜ ನಟನನ್ನು ಕಳೆದುಕೊಂಡಿದೆ ಎಂದು ಮುಖ್ಯಮಂತ್ರಿ ವಿಡಿ ಸತೀಸನ್ ಕಂಬನಿ ಮಿಡಿದಿದ್ದಾರೆ. ರಜೌರಿ ಜಿಲ್ಲೆಯಲ್ಲಿ ಕಾರ್ಯಾಚರಣೆಯ ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಲೆಫ್ಟಿನೆಂಟ್ ಬೀರೇಶ್ವರ್ ಗೋಸ್ವಾಮಿ ಅವರಿಗೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಇಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಜಮ್ಮುವಿನ ವಾಯುಪಡೆ ನಿಲ್ದಾಣದಲ್ಲಿ ಪೂರ್ಣ ಮಿಲಿಟರಿ ಗೌರವಗಳೊಂದಿಗೆ ಪುಷ್ಪಗುಚ್ಛ ಇರಿಸಿ ಲೆಫ್ಟಿನೆಂಟ್ ಗವರ್ನರ್ ಸಿನ್ಹಾ, ಸೇನಾಪಡೆಯ ಹಿರಿಯ ಅಧಿಕಾರಿಗಳು, ಪೊಲೀಸ್ ಮತ್ತು ನಾಗರಿಕ ಅಧಿಕಾರಿಗಳು ಅಂತಿಮ ನಮನ ಸಲ್ಲಿಸಿದರು. ಬಳಿಕ ಅವರ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಗಳಿಗಾಗಿ ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯಲ್ಲಿ ಅವರ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ನಿನ್ನೆ ಸಂಜೆ ಗಂಭೀರ್ ಮುಗ್ಲಾನ್ ಬೆಲ್ಟ್ನ ದೋರಿಮಾಲ್ ಪ್ರದೇಶದಲ್ಲಿ ಭಯೋತ್ಪಾದನಾ ನಿರೋಧಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಆಳವಾದ ಕಂದಕಕ್ಕೆ ಜಾರಿ ಬಿದ್ದಿದ್ದರಿಂದ ಲೆಫ್ಟಿನೆಂಟ್ ಗೋಸ್ವಾಮಿ ಅವರು ಸಾವನ್ನಪ್ಪಿದ್ದರು. ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ SAFF ಚಾಂಪಿಯನ್ಶಿಪ್ ಗೆದ್ದು ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತೀಯ ಮಹಿಳಾ ಫುಟ್ಬಾಲ್ ತಂಡವನ್ನು ಗಣ್ಯರು ಅಭಿನಂದಿಸಿದ್ದಾರೆ. ಗೋವಾದ ಮಡ್ಗಾಂನಲ್ಲಿ ನಿನ್ನೆ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಹಾಲಿ ಚಾಂಪಿಯನ್ ಬಾಂಗ್ಲಾದೇಶವನ್ನು 3-1 ಗೋಲುಗಳ ಅಂತರದಿಂದ ಸೋಲಿಸಿ ದಾಖಲೆಯ 6ನೇ ಬಾರಿಗೆ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿತು. ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಗಣ್ಯರು ತಂಡವನ್ನು ಅಭಿನಂದಿಸಿ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ನವ ಚಂಡೀಗಢದಲ್ಲಿ ನಡೆಯುತ್ತಿರುವ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಅಫ್ಘಾನಿಸ್ತಾನ್ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 5 ವಿಕೆಟ್ಗಳಿಗೆ 113 ರನ್ ಗಳಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಭಾರತ ಇಂದು 2ನೇ ದಿನದಾಟ ಮುಂದುವರಿಸಿ 8 ವಿಕೆಟ್ಗಳಿಗೆ 564 ರನ್ಗಳಿಗೆ ಮೊದಲ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡಿತು. ಮಂಗೋಲಿಯಾದ ಉಲಾನ್ ಬಾತರ್ನಲ್ಲಿ ನಡೆಯುತ್ತಿರುವ ಉಲಾನ್ ಬಾತರ್ ಮುಕ್ತ ಕುಸ್ತಿ ಪಂದ್ಯಾವಳಿಯಲ್ಲಿ ಭಾರತೀಯ ಕುಸ್ತಿಪಟುಗಳು ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿ ಇಂದು ಪುರುಷರ ಫ್ರೀ ಸ್ಟೈಲ್ ವಿಭಾಗದಲ್ಲಿ 2 ಚಿನ್ನದ ಪದಕ ಗೆದ್ದಿದ್ದಾರೆ. 61 ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ದೀಪಕ್ ಅವರು ಕಜಕಿಸ್ತಾನದ ಅಸಿಲ್ ಐತಾಕಿನ್ ಅವರನ್ನು 6-0 ಅಂತರದಿಂದ ಮಣಿಸಿ ಚಿನ್ನದ ಪದಕ ಜಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತ ಇಂಡೋನೇಷ್ಯಾ ಜಂಟಿ ಆಯೋಗದ 8ನೇ ಸಭೆ, ದ್ವಿಪಕ್ಷೀಯ ಬಾಂಧವ್ಯದ ಸಮಗ್ರ ಪರಾಮರ್ಶೆ. ದೇಶವನ್ನು ಕಳೆದ 12 ವರ್ಷಗಳಲ್ಲಿ ಅವಕಾಶ, ನಾವೀನ್ಯತೆ ಮತ್ತು ಆತ್ಮವಿಶ್ವಾಸ ಚಾಲಿತ ರಾಷ್ಟವಾಗಿ ಕೇಂದ್ರ ಸರ್ಕಾರ ರೂಪಾಂತರಿಸಿದೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮಲಯಾಳಂ ನಟ ಸಲೀಂ ಕುಮಾರ್ ನಿಧನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರ ಸಂತಾಪ. ದಾಖಲೆಯ 6ನೇ ಬಾರಿ ಸ್ಯಾಫ್ ಮಹಿಳಾ ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಭಾರತ ವನಿತೆಯರ ತಂಡ, ಗಣ್ಯರ ಅಭಿನಂದನೆ. ನವಚಂಡೀಗಢದಲ್ಲಿ ಭಾರತ ಅಫ್ಘಾನಿಸ್ತಾನ್ ನಡುವಿನ ಏಕೈಕ ಟೆಸ್ಟ್ ಕ್ರಿಕೆಟ್ ಪಂದ್ಯ, 564 ರನ್ಗಳಿಗೆ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

0: ആകാശവാണി.
1: പ്രിയ കേളുവരെ, ഈ കേളിയിൽ ഭാഷണ മഹിളയര മാനസിക ആരോഗ്യ മാത്രനാടുത്തറി വിദ്യാ കല്യാൺ ശെട്ടി.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದು ನಾವು ಅಷ್ಟಾಗಿ ಚರ್ಚಿಸದ, ಆದರೆ ಪ್ರತಿ ಮನೆಯ ಅಸ್ತಿತ್ವಕ್ಕೆ ಕಾರಣವಾದ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ಹಡೆದವ್ವ ಹೇಳುವಳು ಕಡಲಿಗೆ ಕಣ್ಣಿಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ, ನಡವ ಹಾದಿಗೆ ನಾಲಿಗೆ ಇಲ್ಲ. ಜನಪದರು ಮಹಿಳೆಯನ್ನು ಸಹನೆಯ ಸಾಕಾರ ಮೂರ್ತಿ ಎನ್ನುತ್ತಾರೆ. ಭೂಮಿಯಷ್ಟು ಸಹನೆ ಅವಳದು. ನಿಜ, ಮಹಿಳೆಯ ಸಹನೆ ಅವಳ ಶಕ್ತಿಯಾಗಬೇಕು ಹೊರತು ದೌರ್ಬಲ್ಯವಾಗಬಾರದು. ಸ್ನೇಹಿತರೆ, ಭೂಮಿಯ ಮೇಲೆ ಭಾರ ಹೆಚ್ಚಾದರೆ ಭೂಮಿಯು ಕೂಡ ಒಮ್ಮೊಮ್ಮೆ ಕಂಪಿಸುತ್ತದೆ. ನಮ್ಮ ಸಮಾಜದಲ್ಲಿ ಸಹನೆ ಎಂದರೆ ಎಲ್ಲವನ್ನೂ ಸಹಿಸಿಕೊಂಡು ಮೌನವಾಗಿರುವುದು ಎಂಬ ತಪ್ಪು ಕಲ್ಪನೆ ಇದೆ. ಆ ಮೌನದ ಹಿಂದೆ ಅವಳ ಮನಸ್ಸು ಪಡುವ ಪಾಡೇನು? ಎಲ್ಲವನ್ನೂ ಪರ್ಫೆಕ್ಟ್ ಮಾಡಬೇಕು ಎಂಬ ಒತ್ತಡದಲ್ಲಿ ಆರೋಗ್ಯ ಎನ್ನುವುದು ಕೇವಲ ಕಾಯಿಲೆಗಳಿಲ್ಲದೆ ಇರುವುದಷ್ಟೇ ಅಲ್ಲ, ಅದು ನಮ್ಮ ಒಟ್ಟಾರೆ ಜೀವನದ ಗುಣಮಟ್ಟವನ್ನು ನಿರ್ಧರಿಸುವ ಸ್ಥಿತಿ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕವಾಗಿ ಸಂಪೂರ್ಣ ಸದೃಢವಾಗಿರುವ ಸ್ಥಿತಿಯಾಗಿದೆ. ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡುತ್ತಿರುವ ಮತ್ತು ನಾವು ಯಾವುದೇ ರೋಗ ಅಥವಾ ದೈಹಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವ ಸ್ಥಿತಿಯೇ ದೈಹಿಕ ಆರೋಗ್ಯ. ಇನ್ನು ಮಾನಸಿಕ ಆರೋಗ್ಯ ಎಂದರೆ ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅರಿತುಕೊಳ್ಳುವ, ಜೀವನದ ಸಾಮಾನ್ಯ ಒತ್ತಡಗಳನ್ನು ನಿಭಾಯಿಸುವ ಮತ್ತು ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡುವ ಸಾಮರ್ಥ್ಯವನ್ನು ಹೊಂದಿರುವುದಾಗಿದೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯವಂತ ಮನಸ್ಸಿರಲು ಸಾಧ್ಯ ಎಂಬ ನಾಣ್ಣುಡಿಯಂತೆ ಇವೆರಡೂ ಒಂದಕ್ಕೊಂದು ಪೂರಕವಾಗಿದೆ. ಆರೋಗ್ಯ ಎನ್ನುವುದು ಸುಂದರವಾದ ಜೀವನದ ಅಡಿಪಾಯ. ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇದ್ದಾಗ ಮಾತ್ರ ನಾವು ಸಂಪೂರ್ಣವಾಗಿ ಆರೋಗ್ಯವಂತರು ಎನಿಸಿಕೊಳ್ಳುತ್ತೇವೆ. ಇನ್ನು ಮುಖ್ಯವಾದ ವಿಷಯಕ್ಕೆ ಬರುವುದಾದರೆ, ಮಹಿಳೆಯರಲ್ಲಿ ಮಾನಸಿಕ ಆರೋಗ್ಯ ಕೆಡಲು ಕೇವಲ ಒಂದೇ ತರಹದ ಕಾರಣವಿರುವುದಿಲ್ಲ. ಇದು ಜೈವಿಕ ಮತ್ತು ಸಾಮಾಜಿಕ ವೈಯಕ್ತಿಕ ಅಂಶಗಳ ಸಂಪೂರ್ಣ ಮಿಶ್ರಣವಾಗಿದೆ. ಮಹಿಳೆಯರ ದೇಹದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಉಂಟಾಗುವ ಹಾರ್ಮೋನ್ ಬದಲಾವಣೆಗಳು ನೇರವಾಗಿ ಅವಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತದೆ. ಋತುಚಕ್ರದ ಸಮಯದಲ್ಲಿ ಪ್ರತಿ ತಿಂಗಳು ಉಂಟಾಗುವ ಹಾರ್ಮೋನ್ ಏರುಪೇರುಗಳಿಂದ ಕೆಲವರಲ್ಲಿ ತೀವ್ರ ಕಿರಿಕಿರಿ ಅಥವಾ ಖಿನ್ನತೆ ಕಾಣಿಸಿಕೊಳ್ಳಬಹುದು. ಗರ್ಭಾವಸ್ಥೆ ಮತ್ತು ಹೆರಿಗೆ ನಂತರದ ಖಿನ್ನತೆ ಅನೇಕ ಮಹಿಳೆಯರನ್ನು ಕಾಡುತ್ತದೆ. ಇದನ್ನ ಸಮಾಜ ಸರಿಯಾಗಿ ಗುರುತಿಸುವುದಿಲ್ಲ. ಹಾರ್ಮೋನ್ ಮಟ್ಟ ಕುಸಿದಾಗ ಆತಂಕ ಮತ್ತು ನಿದ್ರಾಹೀನತೆ ಸಾಮಾನ್ಯವಾಗಿ ಕಾಡುತ್ತದೆ. ಹತ್ತು ಹಲವಾರು ಹಂತಗಳನ್ನು ದಾಟಬೇಕಾದ ಸಂದರ್ಭದಲ್ಲಿ ಮಹಿಳೆಯರು ನಾನಾ ಒತ್ತಡಗಳಿಗೆ ಗುರಿಯಾಗುತ್ತಾಳೆ. ಕೆಲವೊಮ್ಮೆ ಒತ್ತಡಗಳಿಂದ ಹೊರಬರಲಾರದ ಪರಿಸ್ಥಿತಿಗಳಲ್ಲಿ ಸಿಕ್ಕಿಕೊಂಡು ಮಾನಸಿಕವಾಗಿ ತುಮುಲಗಳನ್ನು ಅನುಭವಿಸುತ್ತಾಳೆ. ಹೆಣ್ಣಾಗಿ ಹುಟ್ಟಿದ ಮೇಲೆ ಸಿಗುವಂತ ಸನ್ಮಾನ ಮತ್ತು ಅವಮಾನಗಳು, ಕಾಳಜಿ ಮತ್ತು ನಿಷ್ಕಾಳಜಿ, ಸುರಕ್ಷೆ ಮತ್ತು ಅಸುರಕ್ಷೆ, ಅವಕಾಶ ಮತ್ತು ಅವಕಾಶ ವಂಚನೆ, ಇಂಥ ಹಲವಾರು ವಿಚಾರಗಳು ಹೆಣ್ಣಿನ ಮನಸ್ಥಿತಿಯನ್ನ ರೂಪುಗೊಳಿಸುತ್ತವೆ. ಭಾರತೀಯ ಸಮಾಜದಲ್ಲಿ ಜನಿಸಿದ ಮಗು ಹೆಣ್ಣು ಎಂದು ಗೊತ್ತಾದ ತಕ್ಷಣ ಒಂದು ಚೌಕಟ್ಟು ಅವಳಿಗಾಗಿ ನಿರ್ಮಿಸಲಾಗುತ್ತದೆ. ಆ ಒಂದು ಚೌಕಟ್ಟು ಅವಳ ಬದುಕನ್ನು ಒಂದು ಬೇರೆ ರೀತಿಯಾಗಿಯೇ ರೂಪಿಸುತ್ತೆ. ಹೀಗಾಗಿ ಅವಳ ವ್ಯಕ್ತಿತ್ವ ಅರಳೋದಕ್ಕೆ ಆಗದೇನೆ, ಆ ಚೌಕಟ್ಟಿನಿಂದ ಹೊರಗಡೆ ಬರೋಕೆ ಆಗದೇನೆ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಮನಸ್ಸು ಮತ್ತು

ದೇಹ ಒಂದಕ್ಕೊಂದು ಸಂಬಂಧ ಹೊಂದಿದೆ. ಆತಂಕ ಹೆಚ್ಚಾದಾಗ ಕಂಡುಬರುವ ದೈಹಿಕ ಲಕ್ಷಣಗಳಾದ ಎದೆ ಬಡಿತ ಹೆಚ್ಚಾಗುವುದು, ಉಸಿರಾಟದ ತೊಂದರೆ ಮತ್ತು ಕೈಕಾಲು ನಡುಗುವಿಕೆ ವ್ಯಕ್ತಿಯಲ್ಲಿ ಪ್ಯಾನಿಕ್ ಅಟ್ಯಾಕ್ ಭೀತಿಯನ್ನು ಹುಟ್ಟಿಸುತ್ತದೆ. ಈ ಒಂದು ದೊಡ್ಡ ಮಾನಸಿಕ ಹೊರೆಯಾಗಿ ಪರಿಣಮಿಸುತ್ತದೆ. ಈ ಒಂದು ಆತಂಕದ ಕಾರಣದಿಂದಾಗಿ ಮಹಿಳೆಯರು ಸಮಾರಂಭಗಳಿಗೆ ಅಥವಾ ಜನರ ಗುಂಪಿನಿಂದ ದೂರ ಉಳಿಯಲು ಪ್ರಯತ್ನಿಸುತ್ತಾರೆ. ಇದು ನಮ್ಮಲ್ಲಿ ವಿಶ್ವಾಸವನ್ನು ಕುಂದಿಸುತ್ತದೆ. ವೃತ್ತಿಪರ ಕೆಲಸಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಕ್ಷೀಣಿಸುತ್ತದೆ. ಇತ್ತೀಚಿನ ಸಾಮಾಜಿಕ ಮಾಧ್ಯಮಗಳ ಪ್ರಭಾವದಿಂದಾಗಿ ತಾನು ಸುಂದರವಾಗಿ ಕಾಣುತ್ತಿಲ್ಲ ಅಥವಾ ತಾನು ಎಲ್ಲರಿಗಿಂತ ಹಿಂದೆ ಬಿದ್ದಿದ್ದೇನೆ ಎಂಬ ಕೀಳರಿಮೆ ಇಂದಿನ ಯುವತಿಯರಲ್ಲಿ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ. ಪ್ರಸ್ತುತ ಈ ಒಂದು ಸನ್ನಿವೇಶದಲ್ಲಿ ಮಹಿಳೆಯರು ಹೆಚ್ಚಾಗಿ ಡಿಪ್ರೆಷನ್ ಮತ್ತು ಆಂಗ್ಸೈಟಿಸ್ ಎಂಬ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಸರ್ವೆ ಪ್ರಕಾರ 30% ಮಹಿಳೆಯರು ಈ ಕಾಯಿಲೆಗೆ ಒಳಗಾಗುತ್ತಿದ್ದಾರೆ. ಮಾನಸಿಕ ಕಾಯಿಲೆಗಳು ಮೆದುಳಿನ ರಾಸಾಯನಿಕ ವಸ್ತುಗಳ ಏರುಪೇರಿನಿಂದ ಆಗುವಂಥವು. ಸ್ನೇಹಿತೆಯರೇ, ಒಂದು ಸಮಸ್ಯೆ ಇದೆ ಎಂದರೆ ಅದರ ಹಿಂದೆ ಪರಿಹಾರ ಕೂಡ ಇದ್ದೇ ಇರುತ್ತದೆ. ಮಾನಸಿಕ ಕಾಯಿಲೆ ಬಗ್ಗೆ ಕೀಳರಿಮೆ ಬೇಡ, ಇದಕ್ಕೆ ಪರಿಹಾರವೂ ಉಂಟು. ಅದು ಕೂಡ ಆ ಪರಿಹಾರ ನಮ್ಮಲ್ಲಿಯೇ ಇದೆ. ನಾನೊಬ್ಬಳು ಸಾಹಿತಿಯಾಗಿ ಹೇಳಬಯಸುವುದು ಏನೆಂದರೆ, ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಕುಟುಂಬ ಚೆನ್ನಾಗಿ ನೋಡಿಕೊಳ್ಳಬಲ್ಲೆ ಎಂಬ ಸತ್ಯವನ್ನು ನಾವು ಅರಿಯಬೇಕು. 12ನೇ ಶತಮಾನದ ಶ್ರೇಷ್ಠ ವಚನಕಾರ್ತಿ ಅಕ್ಕ ಮಹಾದೇವಿ ಹೇಳುವಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಒಲಿದರೆ ಜಗವೆಲ್ಲ ಒಲಿದಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಮೈ ಮರೆತರೆ ಜಗವೆಲ್ಲ ಮರೆತಂತೆ, ತಾನು ಒಲಿದು ತನ್ನ ತಾನರಿದರೆ ಚೆನ್ನ ಮಲ್ಲಿಕಾರ್ಜುನನೆಂಬುವುದು ಬಿಟ್ಟು ಬೇರಿಲ್ಲ ಕಾಣ ಪ್ರಭುವೆ. ಅಂದರೆ ನಾನು ದಣಿವಿಲ್ಲದ ಯಂತ್ರವಲ್ಲ, ಭಾವನೆಗಳ ಸಂಚಯ. ನಾನು ಸುಸ್ಥಿತಿಯಲ್ಲಿದ್ದರೆ ಮಾತ್ರ ನನ್ನವರು ಸುಭದ್ರ ಎಂದು ಅರಿತು ದಿನದ 24 ಗಂಟೆಯಲ್ಲಿ ಕನಿಷ್ಠ 1 ಗಂಟೆಯನ್ನು ನಮಗಿಷ್ಟವಾದ ಹವ್ಯಾಸಗಳಿಗೆ ಮೀಸಲಿಡಬೇಕು. ಮಹಿಳೆಯರು ಹೆಚ್ಚಾಗಿ ಮೊದಲು ಮನೆಯವರಿಗೆಲ್ಲರಿಗೂ ಊಟವನ್ನು ಬಡಿಸಿ ಕೊನೆಯಲ್ಲಿ ಉಳಿದಿದ್ದನ್ನು ತಿನ್ನುವ ಅಭ್ಯಾಸ ಹೊಂದಿದ್ದಾರೆ. ಆದರೆ ನೆನಪಿಡಿ, ಬಡಿಸುವ ಕೈಗಳಿಗೆ ಮೊದಲು ಶಕ್ತಿ ಬೇಕು. ಪೌಷ್ಟಿಕ ಆಹಾರವು ಕೇವಲ ಹಸಿವನ್ನಲ್ಲ, ನಮ್ಮ ಆತ್ಮವಿಶ್ವಾಸವನ್ನು ತುಂಬುತ್ತದೆ. ಹೀಗಾಗಿ ಪೌಷ್ಟಿಕ ಆಹಾರ ಮತ್ತು ಕನಿಷ್ಠ 7 ಗಂಟೆಗಳ ನಿದ್ದೆ ಮಾನಸಿಕ ಸಮತೋಲನಕ್ಕೆ ಅಡಿಪಾಯವಾಗಿದೆ. ಮಹಿಳೆಯರು ಹೆಚ್ಚಾಗಿ ಸಂಸಾರದ ಮರ್ಯಾದೆ ಅಥವಾ ಇನ್ನೊಬ್ಬರಿಗೆ ಯಾಕೆ ತೊಂದರೆ ಎಂದು ತಮ್ಮ ನೋವನ್ನು ನುಂಗಿಕೊಳ್ಳುತ್ತಾರೆ. ಆದರೆ ನೆನಪಿಡಿ, ನುಂಗಿದ ನೋವು ಅಮೃತವಾಗುವುದಿಲ್ಲ, ಅದು ಖಿನ್ನತೆ ಎಂಬ ವಿಷವಾಗುತ್ತದೆ. ಮಾತು ಮನಸ್ಸಿನ ಚಿಕಿತ್ಸೆ ಇದ್ದಂತೆ. ಆಪ್ತರ ಮುಂದೆ ಮನಬಿಚ್ಚಿ ಮಾತನಾಡುವುದು ಸೋಲಲ್ಲ, ಅದು ಚೇತರಿಕೆಯ ಮೊದಲ ಹೆಜ್ಜೆ. ಹೀಗಾಗಿ ಮನಸ್ಸಿನ ವಿಚಾರಗಳನ್ನು ಹಂಚಿಕೊಳ್ಳಿ. ಮಹಿಳೆಯರು ಹೆಚ್ಚಾಗಿ ಮಲ್ಟಿಟಾಸ್ಕಿಂಗ್ ಎಂಬ ಹೆಸರಿನಲ್ಲಿ ಎಲ್ಲವನ್ನೂ ತಾವೇ ಮಾಡಲು ಹೋಗುತ್ತಾರೆ. ಆದರೆ ಎಲ್ಲವನ್ನು ಮಾಡಲು ಹೋಗಿ ಯಾವುದನ್ನು ಸರಿಯಾಗಿ ಮಾಡಲಾಗದೆ ಮನಸ್ಸು ಸೋಲುವ ಬದಲು ನಮಗೆ ಸಾಧ್ಯವಿರುವುದನ್ನು ಮಾತ್ರ ಒಪ್ಪಿಕೊಂಡು ಅದನ್ನು ಪ್ರೀತಿಯಿಂದ ಮಾಡುವುದು ಲೇಸು. ನನಗೆ ಇದು ಸಾಧ್ಯವಿಲ್ಲ ಎಂದು ವಿನಮ್ರವಾಗಿ ಹೇಳುವುದು ನಿಮ್ಮ ಗೌರವವನ್ನು ಕಡಿಮೆ ಮಾಡುವುದಿಲ್ಲ, ಬದಲಿಗೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದಿನ ಕಾಲದ ಮಹಿಳೆಯರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇತರರ ಬದುಕನ್ನು ನೋಡಿ ತಮ್ಮನ್ನು ತಾವು ಹೋಲಿಸಿಕೊಂಡು ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಾರೆ. ಪ್ರತಿಯೊಬ್ಬ ಮಹಿಳೆಯೂ ವಿಶಿಷ್ಟ, ನಮ್ಮ ಸಾಮರ್ಥ್ಯವೇ ನಮಗೆ ಸಾಟಿ. ನಮ್ಮನ್ನು ನಾವು ಪ್ರೀತಿಸುವುದು ಮಾನಸಿಕ ಆರೋಗ್ಯದ ಪ್ರಮುಖ ಹೆಜ್ಜೆ. ನಾವು ಮಹಿಳೆಯರು ಹಲವಾರು ಬಾರಿ ಸಂಸಾರದ ನಡುವೆಯೂ ಒಂಟಿತನವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ಪುಸ್ತಕವೊಂದು ಮೌನವಾಗಿ ಮಾತನಾಡುವ ಗೆಳತಿ ಇದ್ದಂತೆ. ಆ ಗೆಳತಿ ನಮ್ಮನ್ನು ಟೀಕಿಸುವುದಿಲ್ಲ, ಬದಲಿಗೆ

0: ಜಗತ್ತಿನ ಯಾವುದೋ ಮೂಲೆಯ ಜ್ಞಾನವನ್ನು ನಮ್ಮ ಮಡಿಲಿಗೆ ತರುತ್ತಾಳೆ. ಈ ಆಪ್ತತೆ ಒಂಟಿತನದಿಂದ ಬರುವ ಖಿನ್ನತೆಯನ್ನು ದೂರ ಮಾಡುತ್ತಾಳೆ. ಮಹಿಳೆಯರಲ್ಲಿ ಎಲ್ಲವೂ 100% ಎಲ್ಲೋ ಪರಿಪೂರ್ಣವಾಗಿರಬೇಕು ಎಂಬ ಆಸೆ ಇರುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ವಾಸ್ತವದ ಸ್ಥಿತಿಯನ್ನು ಕೂಡ ಸರಿಯಾಗಿ ಬದುಕುವುದಿಲ್ಲ. ಈ ಕುರಿತು ಸರ್ವಜ್ಞ ಹೇಳಿದ ತ್ರಿಪದಿ ಇಲ್ಲಿ ನೋಡೋಣ. ಬಂದ ಸುಖವನ ಉಂಡು, ಬಂದ ಸುಖವನು ಉಂಡು ಹೋದ ದುಃಖವ ನೆನೆಯ. ದಂದದಲ್ಲಿ ಬಾಳುವವನೇ ಜಾಣ, ದಂದದಲ್ಲಿ ಬಾಳುವವನೇ ಜಾಣ. ಹಳೆಯ ಸೋಲುಗಳನ್ನು ನೆನೆಯದೆ ಮತ್ತು ಮುಂದಿನ ಪರಿಪೂರ್ಣತೆಯ ಬಗ್ಗೆ ಆತಂಕ ಪಡದೆ ವರ್ತಮಾನದ ಜೀವನವನ್ನು ಸಂತೋಷದಿಂದ ಬದುಕುವುದು ಮನಸ್ಸಿನ ಆರೋಗ್ಯದ ರಾಮಬಾಣವಿದ್ದಂತೆ. ಮಾನಸಿಕವಾಗಿ ಆರೋಗ್ಯವಾಗಿರಲು ಮನೆಗೆ ಬಂದ ನಂತರ ಅಥವಾ ರಾತ್ರಿ 8 ಗಂಟೆಯ ನಂತರ ಕಚೇರಿಯ ಇಮೇಲ್ ಅಥವಾ ಫೋನ್ ಕರೆಗಳಿಗೆ ಪ್ರತಿಕ್ರಿಯಿಸದೇ ಇರುವುದು ಅಭ್ಯಾಸ ಮಾಡಿಕೊಳ್ಳಿ. ಮಾನಸಿಕವಾಗಿ ಆಫ್ಲೈನ್ ಆಗುವುದು ಮೆದುಳಿನ ಚೇತರಿಕೆಗೆ ಬಹಳ ಮುಖ್ಯವಾಗಿದೆ. ದೈಹಿಕ ಗಾಯಕ್ಕೆ ನಾವು ಹೇಗೆ ಮುಲಾಮು ಹಚ್ಚುತ್ತೇವೋ ಹಾಗೆಯೇ ಮನಸ್ಸಿನ ಗಾಯಗಳಿಗೆ ಅಥವಾ ಗೊಂದಲಗಳಿಗೆ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಮನೋವೈದ್ಯರು ನಮ್ಮ ಆಲೋಚನಾ ಕ್ರಮವನ್ನು ಬದಲಿಸಲು ವೈಜ್ಞಾನಿಕ ಮಾರ್ಗಗಳನ್ನು ಕಲಿಸಿಕೊಡುತ್ತಾರೆ. ಇದು ದೀರ್ಘಕಾಲದ ಮಾನಸಿಕ ಆರೋಗ್ಯಕ್ಕೆ ಭದ್ರ ಬುನಾದಿ ನೀಡುತ್ತದೆ. ಸ್ನೇಹಿತರೆ, ಮಹಿಳೆಯರ ಮನಸ್ಸು ಒಂದು ಸಂಸಾರದ ಆಧಾರ ಸ್ತಂಭವಿದ್ದಂತೆ. ಸ್ತಂಭ ಭದ್ರವಾಗಿದ್ದಾಗ ಮಾತ್ರ ಇಡೀ ಮನೆ ಸುರಕ್ಷಿತವಾಗಿರುತ್ತದೆ. ನಾವು ಎಲ್ಲರಿಗಾಗಿ ಬದುಕುವ ನಡುವೆ ನಮಗಾಗಿ ಬದುಕುವುದನ್ನು ಮರೆಯಬಾರದು. ನಮ್ಮ ಮಾನಸಿಕ ಆರೋಗ್ಯವು ಕೇವಲ ನಮ್ಮ ವೈಯಕ್ತಿಕ ವಿಚಾರವಲ್ಲ, ಅದು ಒಂದು ಸುಸ್ಥಿರ ಸಮಾಜದ ಬುನಾದಿಯಾಗಿದೆ. ಕಣ್ಣೀರು ಹಾಕುವುದೂ ದೌರ್ಬಲ್ಯವಲ್ಲ, ಅದು ತುಂಬಿ ಹರಿಯುವ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳುವ ಒಂದು ಮಾರ್ಗ. ಭಾವನೆಗಳನ್ನು ಅದುಮಿಟ್ಟುಕೊಳ್ಳುವ ಬದಲು ಅವುಗಳನ್ನು ಬರವಣಿಗೆಯ ಮೂಲಕವೋ ಅಥವಾ ಸಂವಹನದ ಮೂಲಕವೋ ಜೀವ ನೀಡಿ ಮೌನಕ್ಕಿಂತ ಮಾತು ಮತ್ತು ಅಕ್ಷರಗಳಿಗೆ ಮನಸ್ಸಿನ ನೋವನ್ನು ಗುಣಪಡಿಸುವ ಶಕ್ತಿ ಇದೆ. ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ, ಮಹಿಳೆಯ ಮಾನಸಿಕ ಆರೋಗ್ಯ ಎನ್ನುವುದು ಕೇವಲ ವೈದ್ಯಕೀಯ ವಿಷಯವಲ್ಲ, ಅದು ಪ್ರೀತಿ, ಗೌರವ ಮತ್ತು ಸಹಾನುಭೂತಿಯ ಸಂಕೇತ. ಒಂದು ಮನೆ ಬೆಳಗಬೇಕಾದರೆ ದೀಪಕ್ಕೆ ಎಣ್ಣೆ ಮತ್ತು ಬತ್ತಿ ಎಷ್ಟು ಮುಖ್ಯವೋ, ಒಂದು ಕುಟುಂಬ ಸುಖವಾಗಿರಬೇಕಾದರೆ ಆ ಮನೆಯ ಮಹಿಳೆಯ ಮಾನಸಿಕ ನೆಮ್ಮದಿಯು ಅಷ್ಟೇ ಮುಖ್ಯ. ನಾವು ಇತರಿಗಾಗಿ ಕರಗುವ ಮೇಣದ ಬತ್ತಿಯಾಗುವುದು ಬೇಡ, ಬದಲಾಗಿ ಎಲ್ಲರಿಗೂ ಬೆಳಕು ನೀಡುತ್ತಾ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಸೂರ್ಯನಂತಾಗೋಣ. ನಮ್ಮ ಕನಸುಗಳು, ನಮ್ಮ ಹವ್ಯಾಸಗಳು ಮತ್ತು ನಮ್ಮ ನಗು, ಇವುಗಳಿಗೆ ಯಾವುದೇ ಕಾರಣಕ್ಕೂ ವಿರಾಮ ನೀಡಬೇಡಿ. ನೆನಪಿಡಿ, ಸದೃಢ ಮನಸ್ಸಿನ ಮಹಿಳೆಯೇ ಈ ಮನುಕುಲದ ಆಸ್ತಿಯಾಗಿದೆ. ಬನ್ನಿ, ಇಂದಿನಿಂದಲೇ ನಮ್ಮ ಮನಸ್ಸಿನ ಅಂಗಳದಲ್ಲಿ ಆತಂಕದ ಕಳೆಯನ್ನು ಕಿತ್ತೆಸೆದು ಆತ್ಮವಿಶ್ವಾಸದ ಹೂಗಳನ್ನು ಬೆಳೆಸೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ನಮ್ಮ ನೆಮ್ಮದಿ ನಮ್ಮ ಆಯ್ಕೆಯಲ್ಲಿದೆ. ಸೋಲಿಗೆ ಹೆದರೆದಿರು, ಸೋಲಿಗೆ ಹೆದರೆದಿರು, ಸವಾಲಿಗೆ ಬೆದರೆದಿರು, ಸೋಲಿಗೆ ಹೆದರದಿರು, ಸವಾಲಿಗೆ ಬೆದರೆದಿರು. ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ, ನಮ್ಮೊಳಗಿನ ಚೈತನ್ಯಕ್ಕೆ ಮಿತಿಯೇ ಇಲ್ಲ. ಇಲ್ಲಿ ಮನದ ಶಾಂತಿಯೇ ಮಂತ್ರ, ಇಲ್ಲಿ ಮನದ ಶಾಂತಿಯೇ ಮಂತ್ರ. ನಗುವೇ ನಮ್ಮ ಮಂತ್ರ, ನಗುವೇ ನಮ್ಮ ಮಂತ್ರ. ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ, ಈ ಬದುಕಿನ ಪಯಣ ನಮ್ಮೆಲ್ಲರಿಗೂ ಶುಭವಾಗಲಿ.
1: ಇದುವರೆಗೆ ಮಹಿಳೆಯ ಮಾನಸಿಕ ಆರೋಗ್ಯದ ಕುರಿತು ಭಾಷಣ ಕೇಳಿದಿರಿ. ಮಾತನಾಡಿದವರು ವಿದ್ಯಾ ಕಲ್ಯಾಣ ಶೆಟ್ಟಿ. ಸಂಕಲನ ಕವಿತಾ ದೇಶ್ಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 8:48. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಅರಿಶಿಣ ಕುಂಕುಮ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ದರಾ ಬೇಂದ್ರೆ ವಿರಚಿತ ಈ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನ.

व्हाट्सएप नंबर है 9289904044।

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಯಾವ ಭಾಷೆಯು ಮೇಲಲ್ಲ, ಯಾವ ಭಾಷೆಯು ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.
0: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಆಕಾಶವಾಣಿ ಸಮಯ ಆಗಲಿದೆ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

0: ಆರ್.ಡಿ. ಬರ್ಮನ್ನವರ ಸಂಗೀತದಲ್ಲಿ ಮೂಡಿಬಂದಂತಹ ರಾಮ್ಪುರ್ಕ ಲಕ್ಷ್ಮಣ್ ಚಿತ್ರದ ಗೀತೆ ಹಾಡಿದ್ದಾರೆ ಲತಾ ಮಂಗೇಶ್ಕರ್ ಮತ್ತು ಕಿಶೋರ್ ಕುಮಾರ್.
1: ಕ್ಯಾ ಕಹಾ

0: ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾರವಾರ. ಆಕಾಶವಾಣಿಯ 90ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಕೇಳಿ ವಿಶೇಷ ಕಾರ್ಯಕ್ರಮ ಸರಣಿ ಶುಚಿ ರುಚಿ.

ಕೇಳುಗರೆ, ತಮಗೆಲ್ಲ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಹೆಣ್ಣು ಮಗಳಾಗಿ ಅಕ್ಕ ತಂಗಿ

0: ಪತಿಯಾಗಿ, ಮದುವೆಯ ನಂತರ ಮಡದಿಯಾಗಿ, ನಂತರದಲ್ಲಿ ತಾಯಿಯಾಗಿ, ಜೀವನದ ಕೊನೆಯವರೆಗೂ ಮನೆಯ ಒಳಗೂ ಹೊರಗೂ ದುಡಿದು ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಸದ್ಗೃಹಿಣಿಯಾಗ್ತಾಳೆ. ಈ ಜವಾಬ್ದಾರಿಗಳಲ್ಲಿ ಅಡುಗೆಯೂ ಕೂಡ ಒಂದು.
1: ಅಡುಗೆಯೂ ಒಂದು ಕಲೆ, ಆದರೆ ಅದು ಎಲ್ಲರಿಗೂ ಒಲಿಯುವುದಿಲ್ಲ. ಹಿಂದೆ ಹೆಣ್ಣು ಮಕ್ಕಳಿಗೆಲ್ಲ ಚಿಕ್ಕಂದಿನಿಂದಲೇ ರುಚಿ ರುಚಿಯಾದ ಅಡುಗೆ ಮಾಡಲು ಮನೆಯಲ್ಲಿ ಕಲಿಸುತ್ತಿದ್ದರು. ಮುಂದೊಂದು ದಿನ ಗಂಡನ ಮನೆಯಲ್ಲಿ ಎಲ್ಲರ ಮನಸ್ಸು ಗೆಲ್ಲಬೇಕೆಂದರೆ ಹೊಟ್ಟೆಯ ಮೂಲಕವೇ ಹೋಗಬೇಕು ಅಂತಿದ್ರು. ಅಂದರೆ ರುಚಿಯಾದ ಅಡುಗೆ ಮಾಡಿ ಮನೆಯವರಿಗೆಲ್ಲ ತಿನ್ನಿಸಿದ್ರೆ ಅಡುಗೆಯಿಂದಲೇ ಅವರ ಮನಸ್ಸು ಗೆಲ್ಲಬಹುದು ಅಂತಿದ್ರು.
0: ಹಿಂದೆ ವಧು ಪರೀಕ್ಷೆಗೆ ಅಂತ ಹೆಣ್ಣು ನೋಡಲು ಹೋದಾಗ ವಧುವಿಗೆ ಕೇಳುವ ಮೊದಲ ಪ್ರಶ್ನೆಯೇ ಅಡುಗೆ ಏನೇನ್ ಮಾಡ್ಲಿಕ್ಕೆ ಬರ್ತದೆ ಅಂತ. ಆದರೆ ಈಗ ಕಾಲ ಬದಲಾಗಿದೆ. ಅಡುಗೆಯ ಕಲೆಯಲ್ಲಿ ಒಬ್ಬ ಮಹಿಳೆ ಹೇಗೆ ಪ್ರವೀಣಳೋ ಹಾಗೇನೆ ಪುರುಷರೂ ಕೂಡ ಪಾಕ ಪ್ರವೀಣರಾಗ್ತಿದ್ದಾರೆ.
1: ಯಾವುದೇ ದೊಡ್ಡ ದೊಡ್ಡ 5-star, 7-star ಹೋಟೆಲ್ಗಳಿಗೆ ಹೋದ್ರೆ ಅಲ್ಲಿ ಅಡುಗೆ ಮಾಡುವುದು ಪುರುಷರೇ ಹೊರತು ಸ್ತ್ರೀಯರಲ್ಲ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅಡುಗೆ ಮಾಡುವುದು ಅಂದ್ರೆ ಒಂದು ಪ್ರತಿಷ್ಠಿತ ಕೆಲಸ ಅಂತ ಪರಿಗಣಿಸಲಾಗ್ತದೆ. ಶೆಫ್ ಎಂದು ಅವರನ್ನ ಗೌರವದಿಂದ ಕಾಣಲಾಗ್ತಿದೆ. ಸಂಜೀವ್ ಕಪೂರ್ ಅವರಂತಹ ಅನೇಕರು ಅಡುಗೆ ಮಾಡಿ ವಿಶ್ವಖ್ಯಾತಿಯನ್ನೇ ಪಡೆದಿದ್ದಾರೆ.
0: ಮದುವೆ, ಮುಂಜಿ ಹೀಗೆ ದೊಡ್ಡ ದೊಡ್ಡ ಸಮಾರಂಭಗಳ ಅಡುಗೆ ಮನೆಯನ್ನು ಪುರುಷರೇ ನಿಭಾಯಿಸುತ್ತಾರೆ. ಧರ್ಮಸ್ಥಳದಂತಹ ಅನೇಕ ಪುಣ್ಯಕ್ಷೇತ್ರಗಳು ಬಡವ ಶ್ರೀಮಂತರೆನ್ನದೆ ಬಂದ ಭಕ್ತರಿಗೆಲ್ಲರಿಗೂ ಅನ್ನದಾನ ಮಾಡುತ್ತಿವೆ. ಈ ಕ್ಷೇತ್ರಗಳಲ್ಲಿ ಅಡುಗೆಯಿಂದ ಹಿಡಿದು ತಟ್ಟೆ ತೊಳೆಯುವವರೆಗೂ ಎಲ್ಲ ಕೆಲಸಗಳನ್ನು ಪುರುಷರೇ ಅತಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬಿಡ್ತಾರೆ.
1: ಈಗ ಸಾಮಾನ್ಯವಾಗಿ ಗಂಡ ಹೆಂಡತಿ ಇಬ್ರು ಉದ್ಯೋಗದಲ್ಲಿರ್ತಾರೆ. ಹೆಂಡತಿ ಕೆಲಸಕ್ಕೆ ಹೋಗಿ ಜೊತೆಗೆ ಮನೆಯ ಎಲ್ಲಾ ಕೆಲಸಗಳನ್ನು ನಿಭಾಯಿಸಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತದೆ. ಇಂತಹ ಸಂದರ್ಭದಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಮನೆ ಕೆಲಸದಲ್ಲಿ ಪುರುಷರು ಸ್ವಲ್ಪ ಕೈ ಜೋಡಿಸಿ ಇಬ್ಬರೂ ಸೇರಿ ಮನೆಯ ಒಳಗಿನ ಹಾಗೂ ಹೊರಗಿನ ಕೆಲಸಗಳನ್ನು ನಿಭಾಯಿಸಿದರೆ ಅಂಥವರ ಸಂಸಾರ ಸುಖಿ ಸಂಸಾರ ಆಗುವುದರಲ್ಲಿ ಎರಡು ಮಾತಿಲ್ಲ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆಯ ಸಾಲುಗಳು ನನಗೆ ನೆನಪಾಗ್ತಿದೆ. ಆ ಗೀತೆ ಯಾವ್ದಿರ್ಬೋದು ಅಂತ ಯೋಚಿಸ್ತಿದ್ದೀರಾ?
2: ಗಂಡ್ಸಾಕೊಟ್ಟಿ ನೀವ್ ಅಡಿಗೆ ಮಾಡ್ತೀರಾ?

0: ಕೇಳುಗರೆ, ಅಡುಗೆಯಲ್ಲಿ ನಿಪುಣರಾಗುವುದು ಅಷ್ಟು ಸುಲಭವಲ್ಲ. ತಾಳ್ಮೆ, ಸಮಾಧಾನ, ಅನುಭವ ಬೇಕಾಗತ್ತೆ. ಅಷ್ಟೇ ಅಲ್ಲ, ಆಸಕ್ತಿಯೂ ಇರಬೇಕು. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂತ ಯೋಚಿಸ್ತಿದ್ದೀರಾ? ಹಾಗಿದ್ರೆ ನಿಮ್ಮ ಯೋಚನೆಗಳಿಗೆ ಈಗ ಪೂರ್ಣ ವಿರಾಮ ಕೊಡಿ. ಇಂದು ನಮ್ಮ ಸ್ಟುಡಿಯೋದಲ್ಲಿ ಪಾಕ ಪ್ರವೀಣರೊಬ್ಬರು ಇದ್ದಾರೆ. ನೋಡೋಣ ಅವರು ನಮ್ಗೆ ಯಾವೆಲ್ಲ ಅಡುಗೆಗಳನ್ನ ತಿಳಿಸ್ತಾರೆ ಅಂತ. ಅವರನ್ನ ಈಗ ಮಾತನಾಡಿಸ್ತಾರೆ ಸಂಧ್ಯಾ ಮಂಗೇಶ್ಕರ್.
1: ಪ್ರಿಯ ಕೇಳುಗರೆ, ಶುಚಿ ರುಚಿ ಕಾರ್ಯಕ್ರಮದ ಅತಿಥಿಯಾಗಿ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಹರೀಶ್ ಯು ರಾವ್ ಅವರು. ಇವರು ಮೂಲತಃ ಮಂಗಳೂರಿನವರು, ಬಿಸ್ನೆಸ್ ಸಂಬಂಧ ಈಗ ಕಾರವಾರದಲ್ಲಿ ನೆಲೆಸಿದ್ದಾರೆ. ಹಾಡುವುದು, ಸ್ಟಾಂಪ್ ಕಾಯಿನ್ ಕಲೆಕ್ಷನ್ ಇವರ ಒಂದು ಹವ್ಯಾಸವಾಗಿದೆ. ಅದರ ಜೊತೆಗೇನೆ ಅಡುಗೆ ಮಾಡುವುದು ಕೂಡ ಇವರಿಗೆ ತುಂಬಾ ಇಷ್ಟವಾದ ಒಂದು ಕೆಲಸ. ಹರೀಶ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ ಮೇಡಮ್.
1: ಹರೀಶ್ ಅವರೇ, ಅಡುಗೆ ಅಂದ್ಮೇಲೆ ಹೆಂಗಸರದು ಒಂದ್ ಕೆಲಸ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಇವತ್ತು ನಮ್ಮ ಶುಚಿ ರುಚಿ ಕಾರ್ಯಕ್ರಮಕ್ಕೆ ಒಬ್ಬ ಗಂಡು ಅಡುಗೆಯವರಾಗಿ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನೀವು ಬರ್ತಾ ಇದ್ದೀರಾ, ನಿಮ್ಗೆ ಸ್ವಾಗತ. ಹೆಂಗಸರು ಕೆಲಸ ಆದ್ರೂ ಅಡುಗೆಗೆ ನಳಪಾಕ ಅಂತಾನೆ ಹೆಸರು ಬಂದಿದೆ. ಅಂದ್ರೆ ಗಂಡಸರು ಹೆಂಗಸರಿಗಿಂತ ಒಳ್ಳೆ ಒಂದು ಅಡುಗೆನ ಮಾಡ್ತಾರೆ ಅಂತ ಪುರಾಣ ಕಾಲದಿಂದಲೂ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಜಾಬ್ ಮಾಡೋದು, ಏನೋ ಬಿಸ್ನೆಸ್ ಮಾಡೋ ಈ ವಯಸ್ಸಲ್ಲಿ ಅಡುಗೆ ಮಾಡೋದು ಹವ್ಯಾಸ ಹೇಗ್ ಬಂತು? ಅದು ಯಾಕೆ ನಿಮ್ಗೆ ಇಷ್ಟ ಆಯ್ತು?
2: ಹವ್ಯಾಸ ಅಂತ ಹೇಳಿದ್ರೆ ತಾವೇವ್ರು ಯಾವಾಗ್ಲೂ ಅಡಿಗೆ ಮಾಡ್ತಾ ಇರ್ತಾರೆ, ಹಾಗೆ ಅವ್ರ ಜೊತೆ ಸೇರಿಕೊಂಡು ಅವ್ರು ಮಾಡುವಾಗ ಏನೋ ಮಾಡ್ತಾ ಇದ್ದಾರೆ ನೋಡುವ ಅಂತೇಳಿ ನೋಡ್ತಾ ಅದೊಂದು ಹವ್ಯಾಸ ಆಗಿ

0: ಬೆಳೀತು ಅಂತ ಹೇಳ್ಬೋದು ಅದನ್ನ.
1: ಅಂದ್ರೆ ಮನೆಯಲ್ಲಿ ನೀವೇ ಅಡಿಗೆ ಮಾಡ್ತೀರಾ ಅಥವಾ ನಿಮ್ಮ ಅಮ್ಮ ಮಾಡ್ತಾರಾ?
0: ಇಲ್ಲ, ತಾಯಿ ಮಾಡ್ತಾರೆ, ತಾಯಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅವರಿಗೆ.
1: ಓಕೆ ಹರೀಶ್ ಅವರೇ, ಇವತ್ತು ನಮ್ಮ ಶುಚಿ ರುಚಿ ಕಾರ್ಯಕ್ರಮದ ಕೇಳುಗರಿಗೆ ಯಾವೊಂದು ಅಡುಗೆಯ ಬಗ್ಗೆಯನ್ನು ಹೇಳ್ತಾ ಇದ್ದೀರಾ?
0: ಮೊದಲಿಗೆ ಪಾಲಕ್ ಪನ್ನೀರ್.
1: ಇದಕ್ಕೆ ಬೇಕಾಗುವ ಸಾಮಗ್ರಿಗಳು?
0: ಸಾಮಗ್ರಿಗಳು ಪಾಲಕ್ ಸೊಪ್ಪು 1 ಕಟ್ಟು, ಪನ್ನೀರ್ 200 ಗ್ರಾಂ, ಶುಂಠಿ 1 ಇಂಚು, ಬೆಳ್ಳುಳ್ಳಿ 4 ಬೀಜ, ಹಸಿಮೆಣಸು 2, ನೀರುಳ್ಳಿ 2, ಜೀರಿಗೆ 1/2 ಚಮಚ, ಬೆಣ್ಣೆ 2 ಚಮಚ, ಹಾಗೆ ದಾಲ್ಚಿನಿ ಎಲೆ, ಉಪ್ಪು, ಮೆಣಸಿನ ಹುಡಿ, ಗರಂ ಮಸಾಲ ಹುಡಿ, ಅರಿಶಿನ ಹುಡಿ.
1: ಇದನ್ನು ಮಾಡುವ ವಿಧಾನ?
0: ಮೊದಲಿಗೆ ಪನ್ನೀರನ್ನು ಸಣ್ಣಗಾಗಿ ಕಟ್ ಮಾಡಿ ಅದನ್ನು ಬೆಣ್ಣೆಯಲ್ಲಿ ಹುರಿಬೇಕು. ನಂತರ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದನ್ನು ಬೇಯಿಸಿಕೊಳ್ಬೇಕು. ಅದು ಆರಿದ ನಂತರ 1 ಇಂಚು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಅದನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಒಗ್ಗರಣೆಗೆ 2 ಚಮಚ ಬೆಣ್ಣೆ, ಸ್ವಲ್ಪ ಜೀರಿಗೆ, ದಾಲ್ಚಿನಿ ಎಲೆ ಹಾಕಿ ಹುರಿಯಬೇಕು. ಅಲ್ಲದೆ ಬೆಳ್ಳುಳ್ಳಿ ಹಾಗೂ ನೀರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಅದನ್ನು ಚೆನ್ನಾಗಿ ಹುರಿಯಬೇಕು.
1: ಹರೀಶ್ ಅವರೇ, ಒಗ್ಗರಣೆಗೆ ನೀವು ಬೆಣ್ಣೆ ಅಂತ ಹೇಳಿದಿರಲ್ಲ, ಇಲ್ಲಿ ಬೆಣ್ಣೆ ಬದಲು ಎಣ್ಣೆ ಉಪಯೋಗ ಮಾಡಿದ್ರೆ?
0: ಎಣ್ಣೆ ಮಾಡಬಹುದು, ಆದ್ರೆ ಬೆಣ್ಣೆ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಅದನ್ನು. ಓಕೆ, ಆ ರುಬ್ಬಿದ ಮಿಶ್ರಣ ಏನಿರುತ್ತೆ ಅದನ್ನ ರುಚಿಗೆ ತಕ್ಕಷ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಹಾಗೆ 1/2 ಚಮಚ ಅರಿಶಿಣ ಹುಡಿ, 1/2 ಚಮಚ ಗರಂ ಮಸಾಲ, 1/2 ಚಮಚ ಮೆಣಸಿನ ಹುಡಿಯನ್ನು ಹಾಕಿ ಕುದ್ಲಿಕ್ಕೆ ಇಡಬೇಕು. ಕುದಿದ ನಂತರ ಬೆಣ್ಣೆಯಲ್ಲಿ ಕರಿದ ಪನ್ನೀರ್ ನಾವು ರೆಡಿ ಮಾಡಿ ಇರ್ತೀವಿ, ಅದನ್ನು ಕೂಡ ಕುದಿಲಿಕ್ಕೆ ಇಡಬೇಕು. ಆ ಮಿಶ್ರಣಕ್ಕೆ ನಾವು ಏನು ಬೆಣ್ಣೆಯಲ್ಲಿ ಕರೆದಿರ್ತೀವಿ ಪನ್ನೀರನ್ನು ಅದಕ್ಕೆ ಹಾಕಿ ಒಂದು 5 ನಿಮಿಷ ಅದನ್ನ ಕುದಿಲಿಕ್ಕೆ ಬಿಡಬೇಕು. ಅದ 5 ನಿಮಿಷ ಕುದಿದ ನಂತರ ನಮ್ಮ ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ.
1: ನೀವು ಹೇಳಿದ ರೀತಿ ನೋಡಿದ್ರೆ ನಮ್ ಕೇಳುಗರ ಬಾಯಲ್ಲಿ ನಿಜವಾಗಿ ನೀರ್ ಬರೋ ಆಗಿದೆ. ಹರೀಶ್ ಅವರೇ, ಇದರಲ್ಲಿ ನೀವು ಪಾಲಕನ ಉಪಯೋಗ ಮಾಡ್ಕೊಂಡಿದ್ದೀರಾ, ಅದ್ರ ಜೊತೆಗೆ ಪನ್ನೀರನ್ನು ಕೂಡ ಉಪಯೋಗ ಮಾಡ್ಕೊಂಡಿದ್ದೀರಾ. ಇವೆರಡು ಏನ್ ಗೊತ್ತಾ, ಮನುಷ್ಯನ ದೇಹಕ್ಕೆ ಅಗತ್ಯವಾದ ಒಂದು ಪೋಷಕಾಂಶಗಳನ್ನು ಒದಗಿಸುವ ಒಂದು ಆಹಾರಗಳು. ಯಾಕಂದ್ರೆ ಪನ್ನೀರ್ ಇದೇನು ಹಾಲಿನಿಂದ ಮಾಡಲ್ಪಟ್ಟಿದೆ. ನೀವು ಹೇಳಿದ ಪಾಲಕ್ ಪನ್ನೀರ್ ಒಂದು ಒಳ್ಳೆಯ ಪೋಷಕಾಂಶ ಸತ್ವಯುತವಾದ ಆಹಾರ ಅಂತಾನೆ ಹೇಳ್ಬಹುದು.
0: ಹೌದು.
1: ಹರೀಶ್ ಅವರೇ, ಮುಂದೆ ಯಾವೊಂದು ಅಡಿಗೆ ವಿಧಾನವನ್ನ ಹೇಳ್ಕೊಡ್ತಾ ಇದ್ದೀರಾ?
0: ಬಾಳೆದಿಂಡಿನ ಒಂದು ರವಾ ಫ್ರೈ.
1: ಬಾಳೆದಿಂಡಿನ ರವಾ ಫ್ರೈ. ಆಲ್ಮೋಸ್ಟ್ ನಮ್ಮ ಈ ಕಾರವಾರ ಪ್ರದೇಶದಲ್ಲಿ ನಾವು ಬಾಳೆದಿಂಡನ್ನು ಆಹಾರಕ್ಕೆ ಉಪಯೋಗಿಸುವುದು ತುಂಬಾ ಕಡಿಮೆ. ಅಂದ್ರೆ ನಿಮ್ಮ ಮಂಗಳೂರು ಸೈಡ್ ಅಲ್ಲಿ ಈ ಒಂದು ಬಾಳೆದಿಂಡಿನ ರವಾ ಫ್ರೈ ಎಲ್ಲ ಮಾಡೋದು ಹೆಚ್ಚಿರ್ಬೋದಲ್ವಾ? ನಮ್ಮ ಕೇಳುಗರಿಗೆ ಮಾಡೋ ವಿಧಾನ ಮತ್ತು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಹೇಳಿ.
0: ಸಾಮಗ್ರಿ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿದೆ. ಬಾಳೆದಿಂಡು 1 ಸಣ್ಣ ಪೀಸ್ ಅನ್ನ, ಹಾಗೆ ಮೆಣಸಿನ ಹುಡಿ, ಅದಕ್ಕೆ ಹಿಂಗಿನ ಹುಡಿ, ಹುಳಿ ಪೇಸ್ಟ್, ಉಪ್ಪು, ಎಣ್ಣೆ, ಮತ್ ಫ್ರೈ ಮಾಡೋಕೆ ಬೊಂಬೈ ಸಜ್ಜಿಗೆ ಬೇಕಾಗುತ್ತೆ.
1: ಬೊಂಬೈ ಸಜ್ಜಿಗೆ ಅಂದ್ರೆ ಬೊಂಬೈ ರವಾನ?
0: ಬೊಂಬೈ ರವಾ. ವಿಧಾನ ಏನಂತ ಹೇಳಿದ್ರೆ, ಮೊದಲಿಗೆ ಬಾಳೆದಿಂಡನ್ನ ಚೆನ್ನಾಗಿ ತೊಳಿಬೇಕು, ನಂತರ ಅದನ್ನು ವೃತ್ತಾಕಾರದಲ್ಲಿ ಕತ್ತರಿಸಬೇಕು.
1: ಹರೀಶ್ ಅವರೇ, ಬಾಳೆದಿಂಡು ಅಂದ್ರೆ
0: ಬಾಳೆ ಗಿಡದ ಒಳಗೆ ಇರುತ್ತಲ್ಲ, ವೈಟ್ ಕಲರ್ ಆಗಿರುತ್ತೆ,
1: ಅದು ಎಲ್ಲಿ ಸಿಗುತ್ತೆ?
0: ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಇಲ್ಲಾದ್ರೆ ಬಾಳೆ ಸಾಯುವ ಟೈಮ್ಗೆ ಬಾಳೆ ಗಿಡ ಏನೋ ಬೀಳುತ್ತೆ ಅಲ್ಲ, ಅದನ್ನ ಓಪನ್ ಮಾಡಿ ಅದನ್ನ ತೆಗೆಯುವಂತದ್ದು ಬಾಳೆದಿಂಡು. ಅದನ್ನ ಏನು ವೃತ್ತಾಕಾರದಲ್ಲಿ ಕತ್ತರಿಸಬೇಕು, ಅಂದ್ರೆ ರೌಂಡ್ ಆಗಿ ಇರುತ್ತೆ, ಅದನ್ನ ಕತ್ತರಿಸುವಾಗ ವೃತ್ತಾಕಾರದಲ್ಲಿ ಕತ್ತರಿಸಬೇಕು. 2 ಚಮಚ ಮೆಣಸಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಳಿ ಪೇಸ್ಟ್ ಹಾಕಿ ಅದರ ಜೊತೆ ಹಿಂಗಿನ ಹುಡಿಯನ್ನು ಹಾಕಿ ಮಿಶ್ರಣವನ್ನ ರೆಡಿ ಮಾಡಿ ಇಡಬೇಕು. ನಂತರ ನಾವು ಕತ್ತರಿಸಿ ಏನು ಇಟ್ಟಿರ್ತೇವ ಬಾಳೆದಿಂಡ ಆ ಮಿಶ್ರಣಕ್ಕೆ ಹಾಕಿ ಆ ಮಿಶ್ರಣವನ್ನ ಅದರಲ್ಲಿ ಇಟ್ಟು ಸ್ವಲ್ಪ ಸಮಯ ಬಿಡ್ಬೇಕು ನಾವು ಅದನ್ನ. ಅದರ ನಂತರ ಏನು ಬೊಂಬೈ ಸಜ್ಜಿಗೆ ಹೇಳಿದ್ದೇವಲ್ಲ, ಅದನ್ನ ಅದರಲ್ಲಿ ಮುಳುಗಿಸಿ ಏನ್ ತವಾ ಅಂತ ಹೇಳ್ತೀವಲ್ಲ,
1: ಅಂದ್ರೆ ಡೀಪ್ ಫ್ರೈ ಅಲ್ಲ,
0: ತವಾ ಫ್ರೈ ಮಾಡ್ತಿದ್ದೇವೆ. ಹಾಗಾಗಿ ಆ ತವಾದ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಇವಾಗ ನೀವು ಎಣ್ಣೆ ಹಾಕ್ಬೇಕು, ಅವಾಗ ಏನು ಬೆಣ್ಣೆ ಹಾಕಿದ್ರ ಇವಾಗ ಎಣ್ಣೆಯನ್ನು ಹಾಕಿ ಅದ್ರ ಎರಡು ಸೈಡ್ ಈಕ್ವಲ್ ಆಗಿ ಫ್ರೈ ಮಾಡ್ಬೇಕು ಅದನ್ನ. ಅಲ್ಲಿಗೆ ನಮ್ಮ ಬಾಳೆದಿಂಡು ರವಾ ಫ್ರೈ ರೆಡಿ ಆಗುತ್ತೆ.
1: ಹರೀಶ್ ಅವ್ರೆ, ಈಗ ನೀವು ಬಾಳೆದಿಂಡಿನ ಫ್ರೈ ಅಂತ ಹೇಳಿದ್ರಲ್ವಾ, ಇದ್ರಲ್ಲಿರುವ ಪೋಷಕಾಂಶಗಳು ಯಾವ ರೀತಿ ಇದು ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನ ಕೊಡ್ತದೆ ಅಂತ ಸ್ವಲ್ಪ ಕೇಳುವರಿಗೆ ಹೇಳ್ತೀರಾ?
0: ತಾಯಿ ಹೇಳಿದ್ರು ಏನಂತ ಹೇಳಿದ್ರೆ, ಆ ಬಾಳೆದಿಂಡಲ್ಲಿ ಒಂದು ನೂಲ್ ಟೈಪ್ ಬರುತ್ತೆ, ಆ ನೂಲ್ ಟೈಪ್ ನಮ್ಮ ದೇಹಕ್ಕೆ ಹೋದ್ರೆ ನಾವು ಚಿಕ್ಕದಿರುವಾಗ ಎಲ್ಲರೂ ಅಪ್ಪಿತಪ್ಪಿ ಏನ ಕೂದ್ಲು ಏನಾದ್ರು ಬಾಯಲ್ಲಿ ಹೋಗಿದ್ರೆ ಅದರೊಟ್ಟಿಗೆ ಸಿಕ್ಕಿ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ.
1: ಓಹೋ, ಅಂದ್ರೆ ಬಾಳೆದಿಂಡಿನ ಒಂದು ಫ್ರೈ ಅನ್ನ ತಿಂದ್ರೆ ಸಾಂಪ್ರದಾಯಿಕ ವಿಧಾನದಿಂದ ನಾವು ತಿಂದಂತಹ ಕೂದಲನ್ನು ಕೂಡ ಹೊರಗೆ ತೆಗೆಯಬಹುದು. ಇವತ್ತು ನಮ್ಮ ಕೇಳುಗರಿಗೆ ನೀವು ಹೇಳ್ಕೊಟ್ಟಿದ್ದೀರಾ. ಕೇಳುಗರೇ, ಹರೀಶ್ ಅವರು ನಮ್ಗೆಲ್ಲ ಒಳ್ಳೆ ಒಳ್ಳೆಯ ಅಡುಗೆಯ ವಿಧಾನಗಳನ್ನ ಹೇಳ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಅವರು ಬೇರೆ ಬೇರೆ ರೀತಿಯ ಒಂದು ಅಡುಗೆಗಳನ್ನ ನಿಮ್ಗೋಸ್ಕರ ನಮಗೋಸ್ಕರ ಹೇಳಿಕೊಡಲಿದ್ದಾರೆ. ಪುರುಷರು ಅಡುಗೆ ಮಾಡುವುದು ಹೊಸದೇನಲ್ಲ, ಮಹಾಭಾರತ ಕಾಲದಿಂದಲೂ ಇದು ನಡೆದು ಬಂದಿದೆ. ಪಂಚಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಭೀಮ ವಿರಾಟನಗರದಲ್ಲಿ ಅಡುಗೆ ಭಟ್ಟನೆಂದೇ ಪ್ರಸಿದ್ಧಿಯಾಗಿದ್ದ. ಹಾಗೇನೆ ನಳದಮಯಂತಿಯರ ಕಥೆ ಕೂಡ ಅನೇಕರಿಗೆ ಗೊತ್ತಿರಬಹುದು. ಭೀಮನ ಮಗಳಾಗಿದ್ದ ದಮಯಂತಿಯನ್ನ ನಳ ಮಹಾರಾಜನು ಮದುವೆಯಾಗಿದ್ದ. ಮದುವೆಯಾಗಿ ಅವರು ಕೆಲವು ಕಾಲ ಸುಖದಿಂದ ಇದ್ದರು. ಆದ್ರೆ ಕಲಿಯ ಪ್ರಭಾವದಿಂದ ನಳ ಮಹಾರಾಜ ಜೂಜಾಟದಲ್ಲಿ ತನ್ನ

0: ರಾಜವನ್ನು ಸೋತು ಅರಣ್ಯಕ್ಕೆ ಹೋಗುವಂತಹ ಪರಿಸ್ಥಿತಿ ಅವನಿಗೆ ಬರ್ತದೆ. ಆದ್ರೆ ಅಂತ ಪರಿಸ್ಥಿತಿಯಲ್ಲಿ ಅವನು ತನ್ನ ಹೆಂಡತಿಯನ್ನ ಅರಣ್ಯಕ್ಕೆ ಕರೆದುಕೊಂಡು ಹೋಗಲು ಇಷ್ಟಪಡುವುದಿಲ್ಲ. ಆದ್ರೆ ದಮಯಂತಿ ಅವನ ಮಾತನ್ನ ಕೇಳೋದೇ ಇಲ್ಲ. ತಂದೆ ಮನೆಗೆ ಹೋಗುವನ್ರು ಹೋಗಲ್ಲ, ಅವಳು ಗಂಡನ ಜೊತೆನೆ ಬರ್ತೀನಿ ಅಂತ ಹೇಳ್ತಾಳೆ. ಒಂದ್ ರಾತ್ರಿ ದಮಯಂತಿ ಮಲಗಿದನ್ನ ನೋಡಿ ನಳ ಮಹಾರಾಜ್ ದಮಯಂತಿನ ಬಿಟ್ಟು ಹೊರಟು ಹೋಗ್ತಾನೆ. ಅವನ್ ವಿಚಾರ ಏನಾಗಿರ್ತದೆ, ಇವಳು ತಾನು ಒಬ್ಬಂಟಿ ಆದ್ರೆ ಹೆದರ್ಕೊಂಡಾದ್ರೂ ತಂದೆ ಮನೆಗೆ ಹೋಗ್ತಾಳೆ ಅಂತ ಹೇಳಿ ಅವನ್ ಬಿಟ್ಕೊಂಡು ಹೋಗಿರ್ತಾನೆ. ಒಬ್ಬಂಟಿಯಾದ ದಮಯಂತಿ ಕಾಡಿನಲ್ಲಿ ತುಂಬಾ ಅಳ್ತಾಳೆ. ನಳನನ್ನ ಹುಡುಕಿ ಹುಡುಕಿ ಬೇಜಾರಾಗಿ ಲಾಸ್ಟ್ ಹೇಗೋ ಏನೋ ಪತ್ತೆ ಮಾಡಿ ತಂದೆ ಮನೆಗೆ ಹೋಗ್ತಾಳೆ. ಇತ್ತ ನಳ ಮಹಾರಾಜ ಅಡವಿಯಲ್ಲಿ ಸುತ್ತುತ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಾಳಸರ್ಪ ಅವನನ್ನ ಕಚ್ಚುತ್ತದೆ. ಕಚ್ಚಿದ ತಕ್ಷಣ ಅವನು ಸುಂದರವಾದ ರೂಪ ಹೊರಟು ಹೋಗಿ ವಿಕಾರ ರೂಪ ಧರಿಸಿದಂತ ಒಬ್ಬ ಪುರುಷನಾಗ್ತಾನೆ. ತನ್ನಿಂದ ಏನ್ ತಪ್ಪಾಯ್ತು ಅಂತ ಆ ಸರ್ಪವನ್ನು ಕೇಳಿದಾಗ ಅದು ಒಂದ್ ಮಾತು ಹೇಳ್ತದೆ. ಆ ಸರ್ಪ ಅವನಿಗೆ ಒಂದು ವಸ್ತ್ರವನ್ನ ಕೊಡ್ತದೆ, ನಿನ್ ಹೆಂಡತಿ ಸಿಕ್ಕಿದ್ಮೇಲೆ ಈ ವಸ್ತ್ರಂಬಂದ ನಿನ್ ದೇಹ ಮುಚ್ಕೋ, ಅವಾಗ ಮತ್ತೆ ನಿನ್ನ ನಿಜ ರೂಪವನ್ನು ನೀನು ಹೊಂದುತ್ತೀಯ ಅಂತ ಹೇಳ್ತಾನೆ. ಹಾಗೇನೆ ನಳ ಹೇಗೋ ಒಂದ್ ರಾಜನ ಮನೆಗೆ ಸೇರ್ಕೊಂಡು ರಥದಲ್ಲಿ ಒಂದು ಸಾರಥಿಯಾಗಿ ಕೆಲಸ ಮಾಡ್ತಾನೆ. ಈ ಕಡೆ ದಮಯಂತಿ ಗಂಡನನ್ನ ನೆನೆಸಿ ನೆನೆಸಿ ಅಳ್ತಾ ಇರ್ತಾಳೆ. ಅದನ್ನ ನೋಡಿ ಭೀಮನಿಗೆ ತುಂಬಾ ಬೇಜಾರಾಗ್ತದೆ. ಏನ್ ಮಾಡೋದು ಅಂತ ಚಿಂತಿತನಾಗ್ತಾ ಇರುವಂತ ಸಂದರ್ಭದಲ್ಲಿ ದಿನಗಳು ಉರುಳ್ತಾ ಇರ್ತವೆ. ಹೀಗೆ ದಿನಗಳು ಉರುಳ್ತಾ ಇರುವಾಗ ಭೀಮನಿಗೆ ಇನ್ನೇನು ಒಬ್ಬಂಟಿಯಾಗಿ ಇವಳನ್ನ ಎಷ್ಟು ದಿನಪ್ಪ ಬಿಡೋದು ಅಂತ ಅನ್ಕೊಂಡು ಇವಳದೊಂದು ಪುನರ್ ವಿವಾಹ ಮಾಡೋಣ ಅಂತ ಹೇಳಿ ಸ್ವಯಂವರವನ್ನ ಏರ್ಪಡಿಸ್ತಾನೆ. ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರಾಜರ ಮಕ್ಕಳನ್ನ ಆಹ್ವಾನಿಸ್ತಾನೆ. ಅವಾಗ ಸುತ್ತಮುತ್ತಲಿನ ರಾಜರು ಬರ್ತಾರೆ ದಮಯಂತಿಯ ಸ್ವಯಂವರಕ್ಕೆ. ಅಂತಹ ಸಂದರ್ಭದಲ್ಲಿ ನಳ ಯಾವ ಮನೆಯಲ್ಲಿ ಸಾರಥಿಯಾಗಿ ಯಾವ ರಾಜನ ಹತ್ರ ಕೆಲಸ ಮಾಡ್ತಾ ಇದ್ದಾನೋ ಅವರು ಕೂಡ ಬರ್ತಾರೆ. ಆದ್ರೆ ದಮಯಂತಿ ನಳನಿಗೆ ಗುರ್ತ ಮಾಡಿರೋದಿಲ್ಲ, ಯಾಕಂದ್ರೆ ಅವನ ರೂಪ ಎಲ್ಲ ವಿಕಾರ ಆಗಿರ್ತದೆ. ಹಾಗೆ ಸ್ವಯಂವರ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಮೇನ್ ಅಡುಗೆವನು ಬಂದಿರೋದಿಲ್ಲ. ಬಂದವರಿಗೆ ಹೇಗಪ್ಪ ಊಟ ಹಾಕ್ಸೋದು ಅಂತ ಹೇಳಿ ರಾಜ ವಿಚಾರ ಮಾಡ್ತಾ ಇರ್ಬೇಕಾದ್ರೇನೆ ನಳನ ಜೊತೆ ಬಂದ ರಾಜ ಹೇಳ್ತಾನೆ, ನನ್ನ ಸಾರಥಿ ಒಳ್ಳೆ ಅಡುಗೆವ, ಅವನು ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ತಾನೆ ಅಂದ್ಮೇಲೆ ಮಾಡಿ ಅಂತ ಅವನಿಗೆ ಅವಕಾಶ ಕೊಟ್ಟಾಗ ನಳ ತನ್ನ ಕೈ ಚಳಕವನ್ನ ತೋರಿಸ್ತಾನೆ. ಆದ್ರೆ ಇಲ್ಲಿ ಊಟವನ್ನ ಮಾಡ್ತಾ ಇರ್ಬೇಕಾದ್ರೆ ದಮಯಂತಿಗೆ ಈ ರುಚಿ ನೋಡಿದಾಗ ಇವನು ತನ್ನ ಗಂಡ ನಳನೇ ಅಂತ ಅವಳಿಗೆ ಪಕ್ಕಾ ಗೊತ್ತಾಗ್ತದೆ. ಯಾಕಂದ್ರೆ ಆ ರುಚಿ ನಳನಿಗೆ ಬಿಟ್ರೆ ಬೇರೆ ಯಾರಿಗೂ ಆಗೋದಿಲ್ಲ. ಅಂತಹ ನಳಪಾಕದ ಮಹತ್ವ ಅವಳಿಗೆ ಗೊತ್ತಿರ್ತದೆ. ಅವಳು ಹೋಗಿ ನೇರವಾಗಿ ನಳನನ್ನ ಕೇಳೇ ಬಿಡ್ತಾಳೆ, ನೀನು ನಳ ಮಹಾರಾಜನ ಅಂತ ಹೇಳಿ. ಅವಾಗ ಅವನು ಮೊದಲ ಸತ್ಯವನ್ನು ಒಪ್ಕೊಳ್ಳೋದಿಲ್ಲ, ಇಲ್ಲ ಅಂತಾನೆ. ಅವಾಗ ದಮಯಂತಿ ಒತ್ತಾಯಿಸಿ ಒತ್ತಾಯಿಸಿ ಕೇಳಿದಾಗ ಅವನು ಹೌದು ಅಂತಾನೆ. ನಿನ್ಗೆ ಈ ರೂಪ ಹೇಗಾಗಿದೆ ಅಂದಾಗ ಅವನು ನಡೆದ ಘಟನೆಯನ್ನ ವಿವರಿಸ್ತಾನೆ. ದಮಯಂತಿ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಆದ್ರೂ ತನ್ನ ಗಂಡ ತನ್ಗೆ ಸಿಕ್ಕಿದ ಅಲ್ಲ ಅಂತ ಹೇಳಿ ಅನ್ಕೊಳ್ಳುವಾಗ ನಿನ್ನ ಹೆಂಡತಿ ಮತ್ತೆ ನಿನ್ಗೆ ಸಿಕ್ಕಿದರೆ ಈ ವಸ್ತ್ರವನ್ನ ಮುಚ್ಕೋ ಅಂತ ಕೊಟ್ಟಿದ್ದ ವಸ್ತ್ರವನ್ನ ಮುಚ್ಕೊಂಡಾಗ ಅವನು ತನ್ನ ಮೊದಲಿನ ರೂಪವನ್ನ ಪಡಿತಾನೆ. ಹೀಗೆ ನಳ ದಮಯಂತಿಯವರು ಮತ್ತೆ ಒಂದಾಗಿ ಸುಖ ಸಂಸಾರವನ್ನ ನಡೆಸ್ತಾರೆ. ಕೇಳುಗರೆ, ಇಲ್ಲಿ ನಾನು ಕತೆ ಹೇಳಬೇಕಾದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಇಬ್ಬರು ದೂರಾದರೂ ಈ ನಳಪಾಕದಿಂದ ಮತ್ತೆ ಒಂದಾಗ್ತಾರೆ. ಅಂದ್ರೆ ಈ ಅಡುಗೆ ಅವರನ್ನ ಒಂದ್ ಕಡೆ ಸೇರಿಸ್ತದೆ ಅನ್ನೋದೇ ನನ್ನ ಈ ಒಂದು ಕಥೆಯ ಮುಖ್ಯ ಉದ್ದೇಶವಾಗಿತ್ತು. ಹಾಗೇನೆ ಪುರಾಣ ಕಾಲದಿಂದಲೂ ಮತ್ತೆ ಈಗಿನ ಆಧುನಿಕ ಕಾಲದಲ್ಲೂ ನಳಪಾಕ ಭೀಮಪಾಕ ಅನ್ನೋದು ಒಂದು ಪ್ರಸಿದ್ಧಿನ ಪಡೆದಿವೆ. ನಾವು ಹೆಂಗಸರು ಕೂಡ ಎಷ್ಟೇ ಒಳ್ಳೆಯ ಅಡುಗೆಯನ್ನ ಮಾಡಿದರೂ ಅದಕ್ಕೆ ಏನ್ ಇವತ್ತು ನಳಪಾಕ ಮಾಡಿದ್ಯಲ್ಲ ಅಂತ ನಮ್ಗೆ ಒಂದು ಬಿರುದನ್ನ ಕೊಡ್ತಾರೆ. ಅಂದ್ರೆ ನಳ ಮತ್ತೆ ಭೀಮನ ಪಾಕ ಇನ್ನು ಪ್ರಸಿದ್ಧಿಯನ್ನು ಪಡೆದಿದೆ. ಅಂದ್ರೆ ಈ ಪುರುಷರು ಕೂಡ ಅಡುಗೆ ಮಾಡುವುದರಲ್ಲಿ ಮಹಿಳೆಯರಿಗಿಂತ ಕಡಿಮೆ ಏನಲ್ಲ ಅಂತ ಈ ನಳಪಾಕ ಭೀಮಪಾಕದ ಮುಖಾಂತರನೇ ಗೊತ್ತಾಗ್ತದೆ. ಬನ್ನಿ ಕೇಳುಗರೆ, ಹರೀಶ್ ಅವರು ನಮ್ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಇನ್ನು ಮುಂದೆ ಅವರು ಯಾವ ನಳಪಾಕದ ಬಗ್ಗೆ ನಮ್ಗೆ ತಿಳಿಸಿಕೊಡಲಿದ್ದಾರೆ ಅನ್ನೋದನ್ನ ಕೇಳೋಣ. ಮುಂದಿನ ಒಂದು ಅಡುಗೆ ಯಾವುದು ಅಂತ ನಮ್ಮ ಕೇಳುಗರಿಗೆ ಹೇಳ್ತೀರಾ?
1: ಮೂರನೇದಾಗಿ ಒಡೆದ ಹಾಲಿನ ಸ್ವೀಟ್.
0: ಒಡೆದ ಹಾಲಿನ ಸ್ವೀಟ್ ಅಂದ್ರೆ ನಾವೆಲ್ಲ ಹಾಲು ಒಡಿತು ಅಂದ್ಮೇಲೆ ಚೆಲ್ ಬಿಡ್ತೇವೆ, ಆದ್ರೆ ನೀವು ಈ ಚೆಲ್ಲುವಂತಹ ಒಂದು ಪದಾರ್ಥವನ್ನೇ ಯೂಸ್ ಮಾಡ್ಕೊಂಡು ಸ್ವೀಟ್ ಮಾಡ್ತಾ ಇದ್ದೀರಾ, ಅಂದ್ರೆ ಕಸದಿಂದ ರಸ ಮಾಡ್ತಾ ಇದ್ದೀರಾ ಅಂತ?
1: ಹೌದು, ಖಂಡಿತ.
0: ಹೇಳಿ.
1: ಒಡೆದ ಹಾಲು ಸ್ವೀಟ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದ ಹಾಲಿದು ಪ್ಯಾಕೆಟ್ ಸ್ವಲ್ಪ ಡೇಟ್ ಹೆಚ್ಚು ಕಮ್ಮಿ ಆಗಿ ಏನೋ ಹಾಳಾಗುತ್ತೆ, ಹಾಗೆ ಹಾಳಾದ ಒಂದು ಒಡೆದ ಹಾಲನ್ನ ಅರ್ಧ ಲೀಟರ್ ತಗೊಳ್ಳಿ. ಹಾಗೆ ಅದ್ರ ಜೊತೆ ಸಕ್ಕರೆ ಅರ್ಧ ಕಪ್, ತೆಂಗಿನಕಾಯಿ ತುರಿ, ಹಾಗೆ ಅದ್ರ ಜೊತೆ ಏಲಕ್ಕಿ ಪುಡಿ. ಮಾಡುವ ವಿಧಾನ, ಮೊದಲಿಗೆ ಏನು ಒಡೆದ ಹಾಲು ಇರುತ್ತಲ್ಲ ಅದನ್ನ ನೀರು ಹಾರುವವರೆಗೂ, ಅಂದ್ರೆ ನೀರು ಅದರಲ್ಲಿ ಏನು ನೀರಿನ ಅಂಶ ಇರುತ್ತೆ ಅದು ಹೋಗುವವರೆಗೂ, ಅಂದ್ರೆ ಹಾಲಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ.
0: ಅಂದ್ರೆ ಈಗ ಹರೀಶ್ ಅವರೇ, ಆ ಒಡೆದ ಹಾಲಿಂದ ನೀರು ಬೇರ್ಪಡೆ ಆಗ್ಬೇಕಲ್ವಾ?
1: ಹೌದು.
0: ಅದನ್ನ ಹೇಗೆ ಬೇರ್ಪಡಿಸೋದು?
1: ಅದೇ ಗ್ಯಾಸ್ ಅಲ್ಲಿ ಕುದಿಲಿಕ್ಕೆ ಇಡಬೇಕು, 10-15 minutes ಇರ್ಬೋದು. ಅಂದ್ರೆ ಫುಲ್ ನೀರು ಹೋಗ್ಬೇಕು, ಅದ್ರಿಂದ ನೀರು ಹಾರಿ ಹೋಗ್ಬೇಕು, ಅಷ್ಟವರೆಗೆ ಅದನ್ನ ಕುದಿಸ್ಲಿಕ್ಕೆ ಇಡಬೇಕು. ನಂತರ ಅದಕ್ಕೆ ಅರ್ಧ ಕಪ್ ಸಕ್ಕರೆ, ಹಾಗೆ ತೆಂಗಿನ ತುರಿ ಅದನ್ನ ಹಾಕಿ ಬೆರೆಸಬೇಕು. ಸ್ವಲ್ಪ ಹೊತ್ತು ಹಾಗೆ ಇಡಬೇಕು.

0: ಅದನ್ನ ನಂತರ ಅದಕ್ಕೆ ಒಂದು ಚಿಟಿಕೆ ನಾವು ಏಲಕ್ಕಿ ಪುಡಿಯನ್ನ ಟೇಸ್ಟ್ ಕೊಡುತ್ತೆ ತುಂಬಾ, ಅದನ್ನ ಏಲಕ್ಕಿ ಪುಡಿ ಅದನ್ನ ಹಾಕಿ ತಣ್ಣಗೆ ಆದ ನಂತರ ನಮ್ಗೆ ಒಡೆದ ಹಾಲಿನ ಒಂದು ಸ್ವೀಟ್ ರೆಡಿ ಆಗಿರುತ್ತೆ ತಿನ್ಲಿಕ್ಕೆ.
1: ಹರೀಶ್ ಅವರೇ, ಒಡೆದ ಹಾಲಿನ ಸ್ವೀಟ್ ನನ್ನ ಪ್ರಕಾರ ಹಾಲು ಅಂದ್ಮೇಲೆ ಯಾವತ್ತೂ ಒಂಥರ ರುಚಿಯಾಗಿ ಇರ್ತದೆ. ಆ ಹಾಲಿನಿಂದ ಯಾವುದೇ ಸ್ವೀಟ್ ಮಾಡಿದ್ರು ಕೂಡ ರುಚಿಯಾಗಿರ್ತದೆ. ಅದರಲ್ಲಿ ಒಡೆದ ಹಾಲಿನ ಸ್ವೀಟ್ ಅಂದ್ರೆ ಇದಕ್ಕೆಲ್ಲ ಏಲಕ್ಕಿ ಮತ್ತೆ ನೀವು ಆ ಸಕ್ಕರೆ ಇದೆಲ್ಲ ಸೇರಿಸಿದ್ಮೇಲೆ ಅದ್ರ ಟೇಸ್ಟ್ ಒಂಥರ ಬೇರೆದೇ ಆಗಿ ಇನ್ನೂ ರುಚಿ ಆಗ್ಬಹುದಲ್ವಾ?
0: ಹೌದು ಹೌದು, ಖಂಡಿತ ಮೇಡಮ್. ಇನ್ನೊಂದು ಏನಂತ ಹೇಳಿದ್ರೆ, ನೀವು ಹಾಲು ಯಾವಾಗ ಒಡಿತಾರೆ ಅಂತೇಳಿ ಕಾಯ್ಬೇಕಂತ ಹೇಳಿಲ್ಲ, ಇದ್ದ ಹಾಲಿಗೆ ಲಿಂಬೆ ಅದ್ರ ರಸನ ಏನು ನಾವು ಹಾಕಿದ್ರೆ ಹಾಲು ಒಡಿಯುತ್ತೆ.
1: ಈಗ ಹರೀಶ್ ಅವರು ಹೇಳಿದಂತ ಸ್ವೀಟ್ ಅನ್ನ ನಮ್ ಕೇಳುಗರು ಈಗಲೇ ಮಾಡ್ಬೇಕು ಅಂದ್ರೆ ಇದ್ದ ಹಾಲಿಗೆ ಲಿಂಬು
0: ರಸ ಹಾಕಿದ್ರೆ
1: ಹಾಲು ಒಡಿತದೆ ಅಂತ. ಆಯ್ತು, ಓಕೆ ಹರೀಶ್ ಅವರೇ, ಇದು ಹಾಲಿನಿಂದ ಮಾಡಿದಂತ ಒಂದು ಪದಾರ್ಥ, ಇದರಲ್ಲೂ ಒಂದು ಒಳ್ಳೆ ಪೋಷಕಾಂಶ ಇರ್ತದೆ ಅಂತ ಆಯ್ತು. ಮತ್ತೆ ಚೆಲ್ಲುವಂತಹ ಒಂದು ಪದಾರ್ಥಗಳನ್ನ ನೀವು ಉಪಯೋಗ ಮಾಡಿಕೊಂಡು ಒಂದು ಸ್ವೀಟ್ ಅನ್ನ ತಯಾರು ಮಾಡೋದನ್ನ ನಮ್ಮ ಕೇಳುಗರಿಗೆ ಹೇಳ್ಕೊಟ್ಟಿದ್ದೀರಾ. ಹರೀಶ್ ಅವರೇ, ಮುಂದಿನ ಒಂದು ಅಡುಗೆ ಯಾವುದು?
0: ಮುಂದಿನ ಅಡುಗೆ ಹೀರೆಕಾಯಿ ಸಿಪ್ಪೆ ಚಟ್ನಿ.
1: ಕೇಳುಗರೇ, ಇವತ್ತು ಹರೀಶ್ ಅವರು ನಾವು ಯಾವ್ದನ್ನ ಚೆಲ್ಬೇಕು ಅಂತ ಅನ್ಕೊಂಡಿರ್ತೇವೆ ಅದೇ ವಸ್ತುವನ್ನ ಉಪಯೋಗ ಮಾಡಿಕೊಂಡು ಅಡಿಗೆಯನ್ನ ಹೇಳಲಿಕ್ಕೆ ನಮ್ ಜೊತೆ ಸ್ಟುಡಿಯೋದಲ್ಲಿ ಇದ್ದಾರೆ. ಹೀರೆಕಾಯಿ ಸಿಪ್ಪೆ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ಏನು?
0: ಹೀರೆಕಾಯಿ ಸಿಪ್ಪೆ, ಹಾಗೆ ಹಸಿಮೆಣಸು ಎರಡು, ಜೀರಿಗೆ ಒಂದು ಚಮಚ, ತೆಂಗಿನ ತುರಿ ಬೇಕಾಗುತ್ತೆ ಇದಕ್ಕೆ, ಹಾಗೆ ಹುಳಿಯ ಪೇಸ್ಟ್, ಹಾಗೆ ಉಪ್ಪು.
1: ತೆಂಗಿನ ತುರಿ ಅಂತಿರಲ್ವಾ ನೀವು, ಅದು ತೆಂಗಿನ ಅರ್ಧ ಕಡಿ ಇರ್ತದಲ್ಲ, ಅದು ಫುಲ್ ತುರಿ ಅಥವಾ ಸ್ವಲ್ಪ?
0: ನಿಮ್ಗೆ ಹೀರೆಕಾಯಿ ಚಟ್ನಿ ತುಂಬಾ ಬೇಕಾದ್ರೆ ತುಂಬಾ ತಗೊಳ್ಬೇಕಾಗುತ್ತೆ,
1: ಒಂದ್ ತೆಂಗಿನಕಾಯಿ ಹಾಕ್ಬೇಕು
0: ಸಾಕು.
1: ನಮ್ಮ ಒಂದು ಕ್ವಾಂಟಿಟಿಯ ಪ್ರಕಾರ
0: ಎಷ್ಟು ಬೇಕಾಗುತ್ತೆ ಅಷ್ಟು ತಗೊಳ್ಬೇಕು.
1: ಹರೀಶ್ ಅವರೇ ಹೇಳಿ ಇದನ್ನ ಮಾಡುವ ವಿಧಾನ.
0: ಓಕೆ, ಮೊದಲಿಗೆ ಹೀರೆಕಾಯಿ ಸಿಪ್ಪೆಯನ್ನ ನಾವು ತಣ್ಣಗಾಗಿ ಕತ್ತರಿಸಬೇಕು, ಅಂದ್ರೆ ನಾರ್ಮಲ್ ಆಗಿ ಅದು ಚಿಕ್ಕದಾಗಿ ಬರುತ್ತೆ ತೆಗೆಯುವಾಗ, ಹಾಗೆ ಅದನ್ನ ಆದಷ್ಟು ಸಣ್ಣಗಾಗಿ ಕತ್ತರಿಸಿ ನೋಡ್ಬೇಕು. ನಂತರ ಒಂದು ಚಮಚ ಎಣ್ಣೆ ಅದಕ್ಕೆ ಹಾಕ್ಬೇಕು. ಹಾಗೆ ಕತ್ತರಿಸಿದ ಒಂದು ಹೀರೆಕಾಯಿ ಸಿಪ್ಪೆ ಇರುತ್ತಲ್ಲ ಅದು, ಮತ್ತೆ ಎರಡು ಹಸಿಮೆಣಸು, ಒಂದು ಚಮಚ ಜೀರಿಗೆ, ತೆಂಗಿನ ತುರಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು.
1: ಎಣ್ಣೆಯಲ್ಲಿ
0: ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಆದ ನಂತರ ಆ ಮಿಶ್ರಣವನ್ನ ಮಿಕ್ಸಿಗೆ ಹಾಕಬೇಕು. ನಾವು ಮಿಕ್ಸಿಗೆ ಹಾಕಿ ಅದಕ್ಕೆ ಏನು ರುಚಿಗೆ ಬೇಕಾದ ಉಪ್ಪು ಹಾಗೂ ಹುಳಿ ಅದನ್ನ ಹಾಕಿ ಚೆನ್ನಾಗಿ ರುಬ್ಬಬೇಕು. ರುಬ್ಬಿದ ನಂತರ ನಮ್ಮ ರುಚಿಯ ಹೀರೆಕಾಯಿಯ ಸಿಪ್ಪೆ ಚಟ್ನಿ ರೆಡಿ ಆಗುತ್ತೆ.
1: ಅಂದ್ರೆ ಹೀರೆಕಾಯಿ ಇದು ತರಕಾರಿಯಲ್ಲಿ ಅತ್ಯಂತ ಪೋಷಕಾಂಶ ಉಳ್ಳ ಒಂದು ತರಕಾರಿ. ತರಕಾರಿ ಅಂದ್ಮೇಲೆ ಅದ್ರ ಎಲ್ಲಾ ಭಾಗನೂ ಒಂದು ಪೋಷಕಾಂಶ ಯುಕ್ತವಾಗಿರ್ತವೆ. ಅಂತದ್ರಲ್ಲಿ ನಾವು ಏನ್ ಮಾಡ್ತೇವೆ, ಆ ಸಿಪ್ಪೆ ಎಲ್ಲ ಸುಲಿದು ಇದ್ದ ಪೋಷಕಾಂಶಗಳನ್ನ ಹಾಳು ಮಾಡ್ತೇವೆ. ಹೋದಂತಹ ಪೋಷಕಾಂಶಗಳನ್ನ ಪುನಃ ಬಳಕೆ ಮಾಡಿಕೊಂಡು ಒಂದು ಹೀರೆಕಾಯಿ ಚಟ್ನಿ ಅಂತ ಹೇಳ್ತಾ ಇದ್ದೀರಲ್ವಾ, ಇದು ನಿಜವಾಗಿ ಒಂದು ಪೋಷಕಾಂಶ ಯುಕ್ತ ಚಟ್ನಿನೇ ಅನ್ಬಹುದು. ಹರೀಶ್ ಅವರೇ, ಮುಂದಿನ ಒಂದು ಅಡುಗೆ ಯಾವುದು ಅಂತ ನಮ್ ಕೇಳುಗರಿಗೆ ಹೇಳ್ತೀರಾ?
0: ಮುಂದಿನದ್ದು ಟೊಮೆಟೊ ಬಾತ್.
1: ಟೊಮೆಟೊ ಬಾತ್ ಅಂದ್ರೆ ಟೊಮೆಟೊದಿಂದ ಮಾಡಿದ ಅನ್ನ ಅಂತ.
0: ಅನ್ನ, ಹೌದು.
1: ಅದಕ್ಕೆ ಬೇಕಾಗುವ ಸಾಮಗ್ರಿ,
0: ಬೆಲ್ತಿಗೆ ಅಕ್ಕಿ ಒಂದು ಪಾವು, ನಮ್ ಸೈಡ್ ಅಲ್ಲಿ ಬೆಲ್ತಿಗೆ ಮತ್ತೆ ಕುಚಲಕ್ಕಿ ಅಂತ ಹೇಳ್ತೀವಿ, ಎರಡು.
1: ವೈಟ್ ರೈಸ್. ವೈಟ್ ರೈಸ್ ಅಂದ್ರೆ ಬೆಂತಕ್ಕಿ, ಮತ್ತೆ ವೈಲ್ಡ್ ರೈಸ್ ಅಂದ್ರೆ ಕುಚಲಕ್ಕಿ.
0: ಅದನ್ನ ಒಂದು ಪಾವು, ಅದಕ್ಕೆ ಟೊಮೆಟೊ ನಾಲ್ಕು, ನೀರುಳ್ಳಿ ಎರಡು, ಹಸಿಮೆಣಸು ಎರಡು, ಶುಂಠಿ ಬೆಳ್ಳುಳ್ಳಿ ಒಂದು ಇಂಚು, ಹಾಗೆ
1: ಶುಂಠಿ ಬೆಳ್ಳುಳ್ಳಿ ಒಂದು ಇಂಚು ಅಂದ್ರೆ ಅದು ಎಷ್ಟು ಅಂತ ಸ್ವಲ್ಪ ಹೇಳಿ.
0: ಅಂದ್ರೆ ಶುಂಠಿ ಒಂದು ಇಂಚು ಚಿಕ್ಕದು, ಬೆಳ್ಳುಳ್ಳಿ ಒಂದು ನಾಲ್ಕು ಬೀಜ ಬೇಕಾಗುತ್ತೆ,
1: ಬೆಳ್ಳುಳ್ಳಿಯ ನಾಲ್ಕು ಎಸಳು
0: ಅದು, ಹಾಗೆ ಚಕ್ಕೆ ಒಂದು ಇಂಚು.
1: ಇವೆಲ್ಲ ಇಂಚು ಲೆಕ್ಕದಲ್ಲಿ ಹೇಳ್ತಾ ಇದ್ದೀರಾ?
0: ಹೌದು. ಆಮೇಲೆ ಲವಂಗ ನಾಲ್ಕು, ಆಮೇಲೆ ದಾಲ್ಚಿನಿ ಎಲೆ ಒಂದು ಸೊಪ್ಪು ಏನ್ ಹೇಳ್ತೇವೆ ದಾಲ್ಚಿನಿ ಎಲೆ, ಹಾಗೆ ಉಪ್ಪು, ಅರಿಶಿನ ಹುಡಿ, ಮೆಣಸಿನ ಹುಡಿ,
1: ಅರಿಶಿನ ಪುಡಿ ಮತ್ತೆ ಮೆಣಸಿನ ಹುಡಿ,
0: ಇಷ್ಟು ಬೇಕಾಗುತ್ತೆ.
1: ಹರೀಶ್ ಅವರೇ, ಇದನ್ನ ಮಾಡುವ ವಿಧಾನವನ್ನ ನಮ್ಮ ಕೇಳುಗರಿಗೆ ಹೇಳ್ತೀರಾ?
0: ಮೊದಲಿಗೆ ಟೊಮೆಟೊ, ನೀರುಳ್ಳಿ ಮತ್ತು ಹಸಿಮೆಣಸನ್ನ ಉದ್ದ ಉದ್ದವಾಗಿ ಹಚ್ಚಿಕೊಳ್ಬೇಕು, ಅಂತ ಹೇಳಿದ್ರೆ ಉದ್ದುದ್ದಾಗಿರ್ಬೇಕು, ಚಿಕ್ಕದಾಗಿ
1: ಹಚ್ಕೊಳ್ಬಾರ್ದು. ಯಾಕೆ ಹರೀಶ್ ಅವರೇ ಅದನ್ನ ಉದ್ದುದ್ದಾಗಿ?
0: ಅಂದ್ರೆ ಟೊಮೆಟೊ ಬಾತ್ ಅಂತ ಹೇಳುವಾಗ ನಮ್ಗೆ ಟೊಮೆಟೊ ಬಾಯಿಗೆ ಸಿಗ್ಬೇಕು, ಹಾಗಾಗಿ ಅದನ್ನ ಉದ್ದುದ್ದಾಗಿ ಕಟ್ ಮಾಡಿದ್ರೆ ಒಂದು ತಿನ್ಲಿಕ್ಕೆ ಸಿಗುತ್ತೆ
1: ಅಲಂಕಾರಕ್ಕೆ ನೋಡ್ಲಿಕ್ಕೆ, ಇದು ಟೊಮೆಟೊ ಬಾತು
0: ಹಾಗೂ ಆಗುತ್ತೆ. ಅದ್ರ ನಂತರ ಏನು, ಕುಕ್ಕರ್ನಲ್ಲಿ ಒಂದು ಚಮಚ ಎಣ್ಣೆ, ಆಮೇಲೆ ಚಕ್ಕೆ, ಲವಂಗ, ದಾಲ್ಚಿನಿ ಎಲೆಯನ್ನ ಹಾಕಿ ಫ್ರೈ ಮಾಡಬೇಕು ಕುಕ್ಕರ್ನಲ್ಲಿ. ಅದ್ರ ನಂತರ ಸ್ವಲ್ಪ ಪರಿಮಳ ಅಂದ್ರೆ ಸ್ಮೆಲ್ ಬರುತ್ತೆ, ಆ ಬರುವ ತನಕ ನಾವು ಅದನ್ನ ಮಾಡ್ಬೇಕಾಗುತ್ತೆ ಫ್ರೈ ಅನ್ನ. ಅದ್ರ ನಂತರ ಅದಕ್ಕೆ ನಾವೇನು ಜಜ್ಜಿ ಇಡ್ತೇವಲ್ಲ ಶುಂಠಿ ಬೆಳ್ಳುಳ್ಳಿಯನ್ನ ಹಾಕಿ ಅದನ್ನ ಫ್ರೈ ಮಾಡಬೇಕು
1: ಆ ಕುಕ್ಕರಲ್ಲೇ.
0: ಕುಕ್ಕರಲ್ಲಿ
1: ಮೊದ್ಲೇ ಆ ದಾಲ್ಚಿನಿ ಎಲ್ಲ ಹಾಕಿದಿರಲ್ಲ ಅದರಲ್ಲೇ ಈ
0: ಬುದ್ಧಿ ಇಟ್ಟ ನಾವು ಬೆಳ್ಳುಳ್ಳಿ ಶುಂಠಿಯನ್ನ ಹಾಕ್ಬೇಕು, ಹಾಗೆ ನೀರುಳ್ಳಿ ಟೊಮೆಟೊ ಹಸಿಮೆಣಸನ್ನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡ್ಬೇಕು, ನಾವು ಫ್ರೈ ಮಾಡ್ತಾ ಬಿಡ್ಬೇಕು. ಅದರಂತೆ ಸ್ವಲ್ಪ ಸಮಯದ ನಂತರ ಅದಕ್ಕೆ ನಾವು ಒಂದು ಅರ್ಧ ಚಮಚ ಮೆಣಸಿನ ಹುಡಿ, ಅರಿಶಿನ ಹುಡಿ, ಅಲ್ಲದೆ ರುಚಿಗೆ ತಕ್ಕಷ್ಟು ಏನು ಉಪ್ಪು ಇರುತ್ತಲ್ಲ ಅದನ್ನ ಹಾಕಿ ಸ್ವಲ್ಪ ತೊಳೆದಿಡ್ತೀವಲ್ಲ ಒಂದು ಪಾವು ಅಕ್ಕಿನ, ಅದನ್ನ ಅದಕ್ಕೆ ಹಾಕ್ಬೇಕು. ಅದ್ರ ಜೊತೆಗೆ ಅದಕ್ಕೆ ಎರಡು ಲೋಟ ನೀರು,
1: ಒಂದ್
0: ಪಾವಿಗೆ ಎರಡು ಲೋಟ ನೀರು, ಅದನ್ನ ಹಾಕಿ ಮೂರು ವಿಸಿಲ್ ಬರೋ ತನಕ ಕಾಯ್ಬೇಕು. ಏನು ಮೂರು ವಿಸಿಲ್ ಬಂದ್ರ ನಂತರ ಗ್ಯಾಸ್ ಅನ್ನು ಆಫ್ ಮಾಡಿ ನಿಮ್ಮ ಟೊಮೆಟೊ ಬಾತ್ ರೆಡಿ ಆಗುತ್ತೆ.
1: ಕೇಳುಗರೆ, ಹರೀಶ್ ಅವರು ಟೊಮೆಟೊ ಬಾತ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಯಾವ ಒಂದು ಅಡುಗೆ ಅಥವಾ ತಿಂಡಿನ ನಮ್ಮ

0: ಕೇಳುಗರಿಗೆ ಹೇಳಲು ಇಚ್ಛೆ ಪಡ್ತಾ ಇದ್ದೀರಾ?
1: ಇನ್ನೊಂದು ಅನಾನಸ್ ಐಸ್ ಕ್ರೀಮ್. ನಾರ್ಮಲ್ ಆಗಿ ಎಲ್ಲ ಊಟ ಆದ್ಮೇಲೆ ಐಸ್ ಕ್ರೀಮ್ ತಿನ್ನುವ ಅಭ್ಯಾಸ ಇರುತ್ತೆ, ಹಾಗಾಗಿ ಒಂದು ಅನಾನಸ್ ಐಸ್ ಕ್ರೀಮ್ ಮಾಡುವ ಅಂತ ಹೇಳಿದ್ದೇನೆ.
0: ಇದಕ್ಕೆ ಬೇಕಾಗುವ ಸಾಮಗ್ರಿಗಳು?
1: ಮಿಲ್ಕ್ ಮೇಡ್ ಅಂತ ಹೇಳಿ 100 ಗ್ರಾಮ್ ಬೇಕಾಗುತ್ತೆ. ಆಮೇಲೆ ಹಾಲು 1/2 ಲೀಟರ್, ಸಕ್ಕರೆ 1/4 ಕೆಜಿ, ಅನಾನಸ್ 1 ಚಿಕ್ಕ ಸೈಜ್ ಬೇಕಾಗುತ್ತೆ, ಆಮೇಲೆ ವೆನಿಲಾ ಎಸೆನ್ 1 ಚಮಚ ಸಾಕು ಅದು, ಆಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ 1 25 ಗ್ರಾಮ್ ಬೇಕಾಗುತ್ತೆ. ಮಾಡುವ ವಿಧಾನ, ಅನಾನಸ್ ಸಿಪ್ಪೆಯನ್ನು ತೆಗೆದು ಅದನ್ನ ತಿರುಳನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಆಮೇಲೆ ಒಂದು ಸ್ಟೀಲ್ ಪಾತ್ರೆಗೆ ಹಾಲನ್ನು ಹಾಕಿ ಕಾಯಿಸಬೇಕು. ಆ ಹಾಲು ಕಾದ ಬಳಿಕ ಮಿಲ್ಕ್ ಮೇಡ್, ಸಕ್ಕರೆ, ವೆನಿಲಾ ಎಸೆನ್ ಏನಿರುತ್ತೆ ಅದನ್ನ ಸಣ್ಣಗೆ ತುಂಡು ಮಾಡಿದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಮಿಶ್ರಣ ಮಾಡಬೇಕು
0: ಹಾಲಿಗೆ.
1: ಹೌದು. ಅದರ ನಂತರ ಅನಾನಸ್ ಅನ್ನ ಸಣ್ಣ ಸಣ್ಣಗೆ ಏನ್ ನಾವು ಕಟ್ ಮಾಡಿ ಇಡ್ತೇವ ಅದನ್ನ ಆ ಮಿಶ್ರಣಕ್ಕೆ ಹಾಕಿ ಸೇರಿಸಬೇಕು.
0: ಅಂದ್ರೆ ಹಾಲು ಕುದಿತಾ ಇರಬೇಕಾದ್ರೆ ಮಿಶ್ರಣ ಹಾಕ್ಬೇಕು?
1: ಅಂದ್ರೆ ಹಾಲು ಫ್ರೈ ಎಲ್ಲ ಏನಾಗುತ್ತೆ ಅದು ಸ್ವಲ್ಪ ತಣ್ಣಗಾದ ನಂತರ ಈ ಪೀಸ್ ಅನ್ನ ನಾವು ಹಾಕಬೇಕಾಗುತ್ತೆ. ಅದರಂತ ಏನು ಮಾಡಿದ್ದೇವೆ ನಾವು ಆ ಮಿಶ್ರಣವನ್ನ ಅದನ್ನ ರೆಫ್ರಿಜರೇಟರ್ ಅಲ್ಲಿ ಇದ್ರೆ ಆ ಒಂದು ಐಸ್ ಕ್ರೀಮ್ ರೆಡಿ ಆಗುತ್ತೆ.
0: ಹರೀಶ್ ಅವರು ಇವತ್ತು ನಮ್ಮ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ಕೇಳುಗರಿಗೆ ಪಾಲಕ್ ಪನೀರ್, ಬಾಳೆದಿಂಡಿನ ಫ್ರೈ, ಒಡೆದ ಹಾಲಿನ ಸ್ವೀಟ್, ಹಿರೇಕಾಯಿ ಸಿಪ್ಪೆಯ ಚಟ್ನಿ, ಟೊಮೆಟೊ ಭಾತ್ ಹಾಗೂ ಅನಾನಸ್ ಐಸ್ ಕ್ರೀಮ್ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಹರೀಶ್ ಅವರೇ, ನೀವು ಸ್ಟುಡಿಯೋಕ್ಕೆ ಬಂದು ನಮ್ಮ ಕೇಳುಗರಿಗೆ ಇಷ್ಟೆಲ್ಲ ಒಂದು ಅಡುಗೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ವಿಧಾನ ಹಾಗೂ ಅದಕ್ಕೆ ಬೇಕಾಗುವ ಸಾಮಗ್ರಿಗಳ ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟದಕ್ಕೆ ತುಂಬಾನೇ.
0: ಕೇಳುಗರೇ, ಹರೀಶ್ ರಾವ್ ಅವರು ಹೇಳಿದಂತಹ ಅಡುಗೆಗಳನ್ನ ನೀವು ಕೂಡ ಟ್ರೈ ಮಾಡಿ ಬನ್ನಿ. ನಾವು ನೀವು ಈ ಹಾಡನ್ನ ಎಂಜಾಯ್ ಮಾಡೋಣ.

ಕೇಳುಗರೆ, ಇಂದಿನ ಶುಚಿ ರುಚಿ ಕಾರ್ಯಕ್ರಮದಲ್ಲಿ ಮೂಲಂಗಿಯ ಕೆಲವು ಪ್ರಯೋಜನಗಳ ಬಗ್ಗೆ ಮಾಹಿತಿ. ಮೂಲಂಗಿಯನ್ನು ನಾನಾ ರೀತಿಯಾಗಿ ಆಹಾರದಲ್ಲಿ ಬಳಸಬಹುದು. ಉದಾಹರಣೆಗೆ ಬೇಳೆಯೊಂದಿಗೆ ಸೇರಿಸಿ ಸಾಂಬಾರ್ ಮಾಡಬಹುದು, ಅದೇ ರೀತಿ ಪಲ್ಯವನ್ನು ಕೂಡ ಮಾಡಬಹುದು. ಮೂಲಂಗಿಯನ್ನು ತುರಿದು ತುಪ್ಪ, ಉಪ್ಪು ಮತ್ತು ನಿಂಬೆ ರಸವನ್ನು ಸೇರಿಸಿ ತಿಂದರೆ ನೆಗಡಿ ನಿವಾರಣೆಯಾಗುತ್ತದೆ. ಊಟದಲ್ಲಿ ಹಸಿ ಮೂಲಂಗಿಯನ್ನು ಸೇವಿಸುವುದರಿಂದ ಕಣ್ಣು, ಮೂಗು, ಕಿವಿ ಮತ್ತು ಗಂಟಲಿನ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ. ಪ್ರತಿನಿತ್ಯವೂ ಹಸಿ ಮೂಲಂಗಿಯನ್ನು ಬಳಸಿದರೆ

0: ತುಂಬಾ ಒಳ್ಳೆಯದು. ಹಸಿರು ಮೂಲಂಗಿಯು ಮಧುಮೇಹ ಇರುವಂತವರಿಗೆ ತುಂಬಾ ಒಳ್ಳೆಯದು. ಮಧುಮೇಹ ಇರುವಂತವರು ಮೂಲಂಗಿಯ ಜ್ಯೂಸ್ ಅನ್ನು ಮಾಡಿ ಕುಡಿದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರತಿನಿತ್ಯ ಸಲಾಡ್ ರೀತಿಯಲ್ಲಿ ಕೂಡ ಮೂಲಂಗಿಯನ್ನ ಉಪಯೋಗಿಸಬಹುದು. ಮತ್ತೆ ಮಕ್ಕಳಿಗೆ ಮೂಲಂಗಿಯನ್ನು ಸೇರಿಸಿ ಪರೋಟ ಮಾಡಿ ಕೂಡ ಕೊಡಬಹುದು. ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲುವವರು ಕೂಡ ಹಸಿ ಮೂಲಂಗಿಯನ್ನು ತಿಂದರೆ ಒಳ್ಳೆಯದು. ಮೂಲಂಗಿ ಸೇವನೆಯಿಂದ ಅದರಲ್ಲಿರುವ ವಿಟಮಿನ್ ಸಿ ನಮ್ಮ ದೇಹದಲ್ಲಿ ರಕ್ತ ಕಣಗಳನ್ನು ಹೆಚ್ಚಿಸುವುದಲ್ಲದೆ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದಿನನಿತ್ಯ ಸಲಾಡ್ ರೀತಿಯಲ್ಲಿ ಮೂಲಂಗಿಯನ್ನು ಸೇವಿಸಬಹುದು. ಇದರಿಂದ ತುಂಬಾ ಅನುಕೂಲಗಳಿವೆ. ಒಂದೇ ತರಹ ತಿನ್ನಲು ಬೇಸರ ಎನಿಸಿದರೆ ಚಟ್ನಿಯೊಂದಿಗೆ ಬೆರೆಸಿ ಮೂಲಂಗಿ ಚಟ್ನಿ ಅಥವಾ ಮೂಲಂಗಿಯ ಪರೋಟವನ್ನು ತಯಾರಿಸಿ ತಿನ್ನಬಹುದು. ಕೇಳುವರೆ, ಇದುವರೆಗೆ ಮೂಲಂಗಿಯ ಕೆಲವು ಪ್ರಯೋಜನಗಳ ಬಗ್ಗೆ ಮಾಹಿತಿ ಕೇಳಿದಿರಿ. ಇಂದಿನ ನಮ್ಮ ಶುಚಿ ರುಚಿ ಕಾರ್ಯಕ್ರಮದಲ್ಲಿ
1: ಹರೀಶ್ ಯು ರಾವ್ ಅವರು
2: ಶೀರ್ಷಿಕೆ ಗೀತೆಯ ರಚನೆ ನೀತಾ ನಾಯ್ಕ್,

0: ಪ್ರಸ್ತುತಪಡಿಸಿದವರು ಸಂಧ್ಯಾ ಮಂಗೇಶ್ಕರ್, ನೀತಾ ನಾಯ್ಕ್, ಗೀತಾ ಪಾಲೇಕರ್ ಹಾಗೂ ಶಾರದಾ ರಾವ್. ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. ಕಾರ್ಯಕ್ರಮದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ರೇಡಿಯೋ ಸ್ಪಂದನ ಕಾರ್ಯಕ್ರಮದಲ್ಲಿ ಸಂದೇಶಗಳ ಮೂಲಕ ಕಳುಹಿಸಿಕೊಡಬಹುದು. ಸಂದೇಶ ಕಳುಹಿಸಲು ನಮ್ಮ ವಾಟ್ಸ್ಆಪ್ ಸಂಖ್ಯೆ 9840249740. ಮತ್ತೆ ಭೇಟಿಯಾಗೋಣ ಮುಂದಿನ ಭಾನುವಾರ.
1: ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಸಮಯ 10 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಅಖಿಲ ಭಾರತೀಯ ಸಂಗೀತ ಸಭಾ.
2: ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ